ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿಯೇ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು

1948ರ ಶಕವರ್ಷ ಆಷಾಢ ಮಾಸದ 26ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ತದಿಗೆ. 2026ನೇ ಇಸವಿ ಜುಲೈ ತಿಂಗಳ 17ನೇ ತಾರೀಖು ಶುಕ್ರವಾರ. ಈಗ ವೇಳೆ ಸರಿಯಾಗಿ 5:58:37. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಸುದರ್ಶನ್ ಕುಮಾರ್ ಅವರಿಂದ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು ಬಾನುಲಿ ಸರಣಿ, ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆಗಳು 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಾಮಾಲಜಿ ಬೆಂಗಳೂರು. ಸೇವಾ ವಾಹಿನಿ 7:30. ಚಿತ್ರಗೀತೆಗಳು 7:45, 8:30 ಹಾಗೂ ಮತ್ತೆ 9:35. ಇಂದು ಬೆಳಗ್ಗೆ 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಯೋಗ ಮತ್ತು ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಗಾಂಧಿ ಸ್ಮೃತಿ 9:30. 10:00 ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ. ಇವರೊಂದಿಗೆ ಪಕ್ಕವಾದದಲ್ಲಿ ಮೃದಂಗ ನುಡಿಸಿದ್ದಾರೆ ತುಮಕೂರು ಬಿ ರವಿಶಂಕರ್, ಘಟ ತುಮಕೂರು ಬಿ ಶಶಿಶಂಕರ್. 10:30 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಕಾಮನಬಿಲ್ಲು, ಬದುಕಿನ ಬಣ್ಣಗಳ ಚಿತ್ತಾರ, ಗಾನ ಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಬಾಂಧವ್ಯ ಕುರಿತ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ, ಮಹಿಳಾ ಕಾನೂನು ಕುರಿತು ಕಲಬುರಗಿಯ ವಕೀಲರಾದ ಮಾಲತಿ ರೇಷ್ಮಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಗ ಕರಟಗಿ, ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಜಿ ಶಾಂತಕುಮಾರ್ ಅವರಿಂದ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಬಿಎನ್ ಮಾರುತಿ ಪ್ರಸನ್ನ, ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿ ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಗೀತಾವೈ ಪುಟ್ಟಿ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಮಹಿಳಾ ರಂಗ 4:00 ಸಖಿ ಸಾಹಿತ್ಯ, ಮಹಿಳಾ ಬರಹಗಾರರ ಜೊತೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾಶಾಸ್ತ್ರಿ, ಪ್ರಸ್ತುತಿ ನೇತ್ರಾ ಕೆ. 4:30 ವೃತ್ತಿ ಮಾರ್ಗದರ್ಶನ, ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಬೆಳವಣಿಗೆ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಪಿ ನಿತ್ಯಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ, 6:50 ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ಇಂದಿನ ವಿಷಯ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮತೋಲಿತ ಹಾಗೂ ವಿವೇಚನಾತ್ಮಕ ಗೊಬ್ಬರಗಳ ಬಳಕೆ. ಭಾಗವಹಿಸುತ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ ನಮ್ಮ ಕೇಂದ್ರದಿಂದ 7:20 ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ರಾತ್ರಿ 7:45 ಮಂಡ್ಯದ ಸದ್ದಾಂ ತಂಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ. ರಾತ್ರಿ 8:00 ರಸಮಂಜರಿ, ದೂತಮಂಜರಿ, ಭಾಸಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ. ಭಾಗವಹಿಸುತ್ತಾರೆ ವಿದ್ವಾನ್ ದೀಪಕ್ ಭಟ್ಕೆ, ಪ್ರಸ್ತುತಿ ಸುರಭಿ ತಾತಾಚಾರ್. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani. The news read by V.C. Pramod. Prime Minister Narendra Modi will visit Haryana, Chandigarh and Punjab today. During his visit to Haryana, the Prime Minister will flag off India's first hydrogen train between Jind and Sonipat at Jind Railway Station. He will also lay the foundation stone and dedicate to the nation various development projects worth around 14,700 crore rupees at the Eklavya Stadium in Jind and address the gathering on the occasion. Our correspondent reports that the launch of the first hydrogen-powered train marks an important step towards the adoption of clean and sustainable mobility in the railway sector.
2: India has set a new global benchmark with this project. While countries like Germany and China usually run 2 or 3 coach hydrogen trains, India has developed a 10-coach formation. It is designed to carry nearly 2,600 passengers, which is the highest capacity among compared hydrogen trains globally. This hydrogen train is powered by a 3,200 horsepower propulsion system, making it one of the most powerful hydrogen-powered train sets in operation. The train is powered by hydrogen fuel cell technology, which converts hydrogen into electricity to propel the train. The process produces only water vapor as a byproduct, resulting in zero carbon emissions during operation. Anand Kumar, Akashwani News, Jind.
1: From Jind, the Prime Minister will travel to Chandigarh and then visit Jalandhar in Punjab to lay the foundation stone and inaugurate multiple development projects. Prime Minister Modi will inaugurate 6 redeveloped Amrit railway stations in Keralam through video conferencing today, along with 75 other Amrit stations across the country. The 6 stations in Keralam are expected to significantly enhance railway infrastructure and passenger amenities across the state. Ahead of the monsoon session of Parliament beginning on 20th July, the BJP-led NDA is set to finalise its floor strategy at a meeting of senior alliance ministers chaired by Defence Minister Rajnath Singh today. The meeting is likely to focus on the NDA's legislative agenda, coordination among alliance partners and a unified strategy to counter the opposition during the session. Union Home Minister Amit Shah will be on a 3-day visit to West Bengal beginning today. Sources said that during the visit, he will participate in programs focused on border security, governance, law and order and development. Tomorrow, Mr. Shah will visit the Jumagarh border outpost in Siliguri and interact with BSF personnel at the 18th Battalion border outpost. The National Testing Agency has declared results of NEET UG 2026 re-exam. Over 11 lakh candidates have qualified for admission to undergraduate medical, dental, Ayush and allied programs. Scorecards of all candidates are available on the official website neet.nta.nic.in. NTA said that the result has been declared in time so that the

0: medical admission and counselling calendar for candidates stays on track. Prime Minister Narendra Modi held a conversation with the Amir of Qatar, Sheikh Tamim bin Hamad Al Thani, and conveyed his condolences on the passing of the father Amir Sheikh Hamad bin Khalifa Al Thani. In a social media post, Mr. Modi said that the father Amir of Qatar's enduring legacy will continue to guide the two countries as they further strengthen their strategic partnership. He also recalled Father Amir's deep affection for India, his warmth towards the Indian community in Qatar, and his steadfast commitment to India-Qatar relations. Gujarat Anti-Terrorist Squad, ATS, arrested five persons in connection with its probe into a terror module of the Pakistan-based Jaish-e-Mohammed, JEM, outfit. The arrested persons were identified as Bilal Abid Bhai Shera, Mohammed Ayub Kadiwala, Mohammed Palanpuri, alias Khali Ayub Sansara, Shafia Raiz Mukti, and Mohammed Hassan Kardia. They were apprehended from Khadiyal village in Siddhpur Taluka. In men's cricket, host England defeated India by 4 wickets in the second ODI of 3-match series at Sophia Gardens in Cardiff last night to level the series 1-1. After being invited to bat first, Shubman Gill led men in blue, got bundled out for just 233 runs in 44 overs. Both the teams will now face each other in the series decided on Sunday at the iconic Lord's Cricket Ground. And that is the end of this news bulletin.
1: ಆಕಾಶವಾಣಿ ಮೈಸೂರು ವೇಳೆ ಸರಿಯಾಗಿ 6:10. ಈಗ ಗೀತಾರಾಧನ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭಕ್ಕೆ ಆರ್ ಎನ್ ಜೈಗೋಪಾಲ್ ಅವರ ಗೀತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೆ ಮೈಸೂರು ನಗರವನ್ನು ಪೊರೆಯುವವಳೆ ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

ಇನ್ನು ಮುಂದೆ ಎಚ್ ಎಲ್ ಶೇಷಚಂದ್ರ ಅವರ ಗೀತೆ ಬಾರಮ್ಮ ಚಾಮುಂಡಿ ಇಲ್ಲಿಗೆ ನಿನ್ನ ಪೂಜೆಗೆ ನಾ ತಂದಿರುವೆ ಮಲ್ಲಿಗೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹ ಅವರ ರಚನೆ ಶ್ರೀದೇವಿ ನೀನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ.

0: ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು.
1: ಪಂಚಮ ವೇದ ಪ್ರೇಮದನಾದ.
0: ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸೆರೆಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಬೆಳಗ್ಗೆ 10:30 12 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ 10:30 12 ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮ ಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು. ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.
0: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
3: 19ನೇ ಶತಮಾನದ ವೈದ್ಯರೊಬ್ಬರು ಎರಡು ಪಿಡುಗುಗಳ ವಿರುದ್ಧ ಹೋರಾಡಿ ಸಮಾಜಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಭಯಾನಕ ಅಂಟು ರೋಗಗಳ ವಿರುದ್ಧ ಲಸಿಕೆ ತಯಾರಿಸಿ ಸಾವಿರಾರು ಜನರ ಜೀವ ರಕ್ಷಿಸುವುದರ ಜೊತೆಗೆ ತಳ ಸಮುದಾಯದವರ ಏಳಿಗೆಗಾಗಿ ದುಡಿದು ಕೀರ್ತಿ ಗಳಿಸಿದ್ದಾರೆ. ಅವರೆಂದರೆ ಡಾಕ್ಟರ್ ಪದ್ಮನಾಭನ್ ಪಲ್ಪು. ಪಲ್ಪು ಕೇರಳದ ಭಗವತಿ ಪದ್ಮನಾಭನ್ ಮತ್ತು ಮಾತಾ ಪೆರುಮಾಳ್ ಅವರ ಪುತ್ರರು. 1863 ನವೆಂಬರ್ 2 ಜನಿಸಿದ್ದ ಅವರು ತಿರುವಾಂಕೂರು ರಾಜ್ಯದ ಪೆಟ್ಟಾ ಗ್ರಾಮದಲ್ಲಿ ಪ್ರಾರಂಭಿಕ ಶಿಕ್ಷಣ ಪಡೆದರು. ಸರ್ಕಾರಿ ಪ್ರೌಢಶಾಲೆಗೆ ಸೇರಲು ಹೋದಾಗ ಕೀಳು ದರ್ಜೆಯವರೆಂದು ವಿರೋಧಗಳಿದ್ದವು. ಶಾಲೆಯ ಆಂಗ್ಲ ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಶಾಲೆಗೆ ಸೇರಿಕೊಂಡು ಓದು ಮುಂದುವರಿಸಿದರು. ನಂತರ ಕಾಲೇಜಿಗೆ ಸೇರಿ ಪದವಿ ಪಡೆದರು. ಕೇರಳ ಸರ್ಕಾರ ಹೊಸದಾಗಿ ಪ್ರಾರಂಭಿಸಿದ್ದ ವೈದ್ಯಕೀಯ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ 4ನೆಯ ಸ್ಥಾನ ಪಡೆದರು. ಕೀಳು ದರ್ಜೆಯ ಕಾರಣ ಪಲ್ಪು ಅವರಿಗೆ ಪ್ರವೇಶವನ್ನು ತಿರಸ್ಕರಿಸಲಾಯಿತು. ಬದಲಿಗೆ ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಗಳಿಸಿ ಅತಿ ಹಿಂದುಳಿದ ಜನಾಂಗದಲ್ಲಿ ವೈದ್ಯಕೀಯ ಪದವಿ ಪಡೆದವರ ಪೈಕಿ ಮೊದಲಿಗರಾದರು. ಪಲ್ಪು 1890 ಮದ್ರಾಸ್ ಸರ್ಕಾರದ ವಿಶೇಷ ವ್ಯಾಕ್ಸಿನ್ ಡಿಪೋವಿನಲ್ಲಿ ಕೆಲಸ ಪ್ರಾರಂಭಿಸಿದರು. ಮಾರನೆಯ ವರ್ಷ ಮೈಸೂರಿನ ಮಹಾರಾಜರ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿದ ಡಾಕ್ಟರ್ ಪಲ್ಪು ಸರ್ಕಾರದ ಮನವೊಲಿಸಿ ಬೆಂಗಳೂರಿನಲ್ಲಿ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸಿದರು. ಅಲ್ಲಿ ತಯಾರಿಸಲಾದ ಲಸಿಕೆಗಳು ಭಾರತದಲ್ಲಿ ಬಳಕೆಗೆ ಬಂದದ್ದಲ್ಲದೆ ವಿದೇಶಗಳಿಗೂ ರಫ್ತಾದವು. ಲಸಿಕೆಯಿಂದಾಗಿ ಸಾವಿರಾರು ಜನರ ಜೀವ ಉಳಿಯಿತು. ಪ್ಲೇಗ್ ಮಾರಿ ಹತೋಟಿಗೆ ಬಂದಿತು. ಸಾಂಕ್ರಾಮಿಕ ರೋಗಗಳು ಮತ್ತೆ 1895 ಕಾಣಿಸಿಕೊಂಡಾಗ ನಿಂತು ಹೋಗಿದ್ದ ವ್ಯಾಕ್ಸಿನ್ ತಯಾರಿಕೆಯನ್ನು ಮತ್ತೆ ಪ್ರಾರಂಭಿಸಲು ದಿವಾನ್ ಶೇಷಾದ್ರಿ ಅಯ್ಯರ್ ನಿರ್ಧರಿಸಿದರು. ಬೆಂಗಳೂರು ಸೆಂಟ್ರಲ್ ಜೈಲಿನ ಸೂಪರಿಂಟೆಂಡೆಂಟಾಗಿ ನೇಮಕಗೊಂಡ ಡಾಕ್ಟರ್ ಪಲ್ಪು ಅವರಿಗೆ ವ್ಯಾಕ್ಸಿನ್ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಲಾಯಿತು. ಬೆಂಗಳೂರಿನಲ್ಲಿ ಪ್ಲೇಗ್ ತೀವ್ರವಾಗಿ ತೊಡಗಿದಾಗ ಸರ್ಕಾರ ಅವರನ್ನು ಪ್ಲೇಗ್ ಕ್ಯಾಂಪ್ಗಳ ಸೂಪರಿಂಟೆಂಡೆಂಟ್ ಆಗಿ ನೇಮಿಸಿತು. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತೆಂದರೆ ಕೆಲವು ದಿನಗಳಂತೂ ಹೆಣಗಳು ರೋಗಿಗಳ ಮಧ್ಯೆ ಪಲ್ಪು ಒಬ್ಬರೇ ಇರಬೇಕಾಗುತ್ತಿತ್ತು. ಇಲ್ಲವೇ ಹೂಳುವ ಕೆಲಸವನ್ನು ಒಮ್ಮೊಮ್ಮೆ ಅವರೇ ಮಾಡಬೇಕಾಗುತ್ತಿತ್ತು. ಇಂತಹ ಭಯಾನಕ ಪರಿಸ್ಥಿತಿಯಲ್ಲೂ ಡಾಕ್ಟರ್ ಪಲ್ಪು ದಿಟ್ಟತೆಯಿಂದ ಕಾರ್ಯನಿರ್ವಹಿಸಿದರು. ಅವರ ಕಾರ್ಯವನ್ನು ಮೆಚ್ಚಿ ದಿವಾನ್ ಅಯ್ಯರ್ ಡಾಕ್ಟರ್ ಪಲ್ಪು ಅವರನ್ನು ಇಂಗ್ಲೆಂಡಿಗೆ ಕಳಿಸಿದರು. ಅವರು ಪ್ಯಾರಿಸ್ಸಿನ ಪ್ರಸಿದ್ಧ ಲೂಯಿ ಪ್ಯಾಶ್ಚರ್ ಇನ್ಸ್ಟಿಟ್ಯೂಟ್, ರೋಮ್ ನಗರ, ಲಂಡನ್ನಿನಲ್ಲಿ ಓದಿ ಪದವಿಯನ್ನು ಗಳಿಸಿದರು. ಅಲ್ಲಿಂದ ಹಿಂತಿರುಗಿದಾಗ ಅವರನ್ನು ಬೆಂಗಳೂರಿನ ಆರೋಗ್ಯಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು. ಅಲ್ಲಿನ ಸ್ವಚ್ಛತೆಯನ್ನು ಹೆಚ್ಚಿಸಿ ಕಾಲರಾ ಸೋಂಕು ತಡೆಯಲು ಕಾರ್ಯಗಳನ್ನು ಕೈಗೊಂಡರು. 1902 ಅವರನ್ನು ಬೆಂಗಳೂರು ನಗರಸಭೆಯ ಅಧಿಕಾರೇತರ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 3 ನಂತರ ಅವರು ಮೈಸೂರು ಸರ್ಕಾರದ ಸ್ಯಾನಿಟರಿ ಕಮಿಷನರ್ ಅವರ ಖಾಸಗಿ ಸಹಾಯಾಧಿಕಾರಿಯಾಗಿ ನೇಮಕಗೊಂಡರು. ನಂತರ ಡೆಪ್ಯೂಟಿ ಸ್ಯಾನಿಟರಿ ಕಮಿಷನರ್ ಮತ್ತು ವ್ಯಾಕ್ಸಿನೇಷನ್ ಇನ್ಸ್ಪೆಕ್ಟರ್ ಹುದ್ದೆಗೆ ತೇರ್ಗಡೆಯಾದರು. ವೈದ್ಯಕೀಯ ಕ್ಷೇತ್ರವಲ್ಲದೆ ಕೇರಳದಲ್ಲಿ ಸಮಾಜದಿಂದ ದೂರ ಇಡಲಾಗಿದ್ದ ತಮ್ಮ ಯಶವ ಸಮುದಾಯದ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕ್ಷೇತ್ರಕ್ಕೂ ಅವರ ಸೇವೆ ವ್ಯಾಪಿಸಿತ್ತು. ಅದಕ್ಕಾಗಿ ಯಶವ ಮಹಾಜನ ಸಭಾ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ತಮ್ಮ ಆದಾಯದ ಬಹುಭಾಗವನ್ನು ಇವುಗಳಿಗೆ ಖರ್ಚು ಮಾಡಿದರು. ಮೈಸೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸೂರಿಲ್ಲದವರಿಗೆ ಕಂಬಳಿಗಳನ್ನು ಹಂಚಿದರು. ಒಳಿಗ ಸಮುದಾಯದವರು ತಮ್ಮ ಹಕ್ಕುಗಳಿಗಾಗಿ ಸಂಘವನ್ನು ರಚಿಸಿಕೊಳ್ಳಲು ನೆರವಾದರು. ಇವೆಲ್ಲ ಕಾರ್ಯಗಳಿಂದ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ನಿಂತರು. ಡಾಕ್ಟರ್ ಪಲ್ಪು 1950 ಜನವರಿ 25 ನಿಧನರಾದರು.
2: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಮೈಸೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ಸಹಾಯ ಸಿಗುತ್ತೆ.
7: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆಕಾಶವಾಣಿ
9: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
10: ಸಿರಿಗನ್ನಡ ದೇವಿಯ ಮುಕುಟ
8: ಪದ ಸಂಸ್ಕೃತಿ
10: ಹಾಡುವ
8: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ
10: ಹಾಡುವ ಮಾತಲಿ ಹಾಡುವ ಹಾಡಲಿ
8: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಪದಪರಿಚಯ.
11: ಈ ದಿನ ನಾವು ಕುಂದಗನ್ನಡದ ಎರಡು ಶಬ್ದಗಳ ಸೌಂದರ್ಯವನ್ನು ನೋಡೋಣ. ಕುಂದಾಪುರದ ಸುತ್ತಮುತ್ತ ಮಾತಾಡುವ ಭಾಷಾ ಪ್ರಭೇದಕ್ಕೆ ಕುಂದಗನ್ನಡ ಎಂದು ಕರೆಯುತ್ತಾರೆ. ಮೊದಲನೆಯದಾಗಿ ಬೈಸರಿ ಎಂಬ ಶಬ್ದ. ಬೈಸರಿ ಎಂಬುದಕ್ಕೆ ಸಂಜೆ ಹೊತ್ತು, ಸಾಯಂಕಾಲ ಎಂದರ್ಥ. ಬೈಸರು, ಬೈಸಾರು, ಬೈಸಾರೆ ಎಂಬ ರೂಪಗಳಲ್ಲಿಯೂ ಇದು ಬಳಕೆಯಾಗುತ್ತದೆ. ಬೈಗೂ ಸರಿ ಎಂಬುದರಿಂದ ಬೈಸರಿ ಎಂಬ ರೂಪವು ಸಿದ್ಧಿಸಿರಬೇಕೆಂದು ತೋರುತ್ತದೆ. ಹೊತ್ತಾರೆಗೆ ಸಂವಾದಿಯಾಗಿ ಬೈಸಾರೆ ಎಂಬುದು ಬಳಕೆಗೆ ಬಂದಿರಬಹುದು. ಈಗ ಆಯ್ಕಣಿ, ಬೈಸರಿ ಹೋದರೂ ಸರಿ, ಬೈಸರಿ ಬಂದ ಮಳೆನೂ ಹೊತ್ತಿಲ್ಲೇ, ನೆಂಟರೂ ಹೊತ್ತಿಲ್ಲೆ ಎಂಬ ವಾಕ್ಯಗಳ ಪ್ರಯೋಗದಲ್ಲಿ ಇದರ ಚೆಲುವಿದೆ. ಇನ್ನೊಂದು ಶಬ್ದ ಎಡಿಯ ಎನ್ನುವುದು. ಎಡೆ ಎಂಬುದಕ್ಕೆ ಸಾಧ್ಯವಾಗು ಎಂಬ ಅರ್ಥವಿದ್ದಂತೆ ಎಡೆಯ ಎಂದಾಗ ಅದರ ವಿರೋಧಾರ್ಥ ಉಂಟಾಗುತ್ತದೆ. ಮಂಜೇಶ್ವರ ಗೋವಿಂದ ಪೈ ಅವರ ಹೆಬ್ಬೆರಳು ನಾಟಕದಲ್ಲಿ ಇಂತದ್ವಿತೀಯ ಕೌಶಲಮಿನ್ನುಂ ಎನಗೆಡೆಯ ಎಂಬ ಮಾತು ಬರುತ್ತದೆ. ಈ ಎಡೆಯವೇ ಕುಂದಗನ್ನಡದಲ್ಲಿ ಎಡಿಯ ಆಗಿದೆ. ಅಯ್ಯೋ, ಈ ಕೆಲಸ ಮಾಡೋಕೆ ನನಗೆ ಎಡಿಯ, ಎಡುವಷ್ಟು ಮಾಡ್ತೆ, ಎಡಿಯದಿದ್ರೆ ಏನು ಮಾಡೋಕಾತು, ಎಡಿಯ ಅಂತ ಹೇಳೋಕೆ ನಿನಗೆಂತಾಯ್ತು ಮಾರಾಯ. ಇದು ಕುಂದಗನ್ನಡದ ಮಾತಿನ ಶೈಲಿಯಲ್ಲಿ ಎಡಿಯ ಪದಪ್ರಯೋಗದ ರೀತಿ. ಹೀಗೆ ಕನ್ನಡದ ಅಪೂರ್ವ ಪದಪ್ರಯೋಗಗಳು ಕುಂದಗನ್ನಡದಲ್ಲಿ ಈಗಲೂ ಜೀವಂತವಾಗಿವೆ ಎಂಬುದು ಹೆಮ್ಮೆಯ ಸಂಗತಿ. ಕುಂದದ ಹಾಗೆ ಅಂದರೆ ಮಲ್ಲಿಗೆಯ ಹಾಗೆ ಅದರ ಸುಗಂಧ.
8: ತಪ್ಪು ಒಪ್ಪು.
11: ಕಳವಳ, ಉತ್ಸುಕತೆ ಎಂಬ ಅರ್ಥಗಳಲ್ಲಿ ಕಾತುರ ಎಂದು ಹೇಳುವುದುಂಟು. ಆದರೆ ಇದರ ಸರಿಯಾದ ರೂಪ ಕಾತರ. ಆತುರ ಎಂಬ ಇನ್ನೊಂದು ಸಮೀಪ ಶಬ್ದದ ಪ್ರಭಾವದಿಂದ ಕಾತುರ ಎನ್ನಲಾಗುತ್ತದೆಯಾದರೂ ಅದು ತಪ್ಪು. ಕಾತರತೆ, ಕಾತರಿಗ, ಕಾತರ ಪಡು ಎಂದು ಹೇಳುವುದು ಸರಿಯಾದ ರೂಪ.
8: ಸುಮಧುರ.
11: ಯಕ್ಷಗಾನದ ಹಾಡು. ಇದು ಕುಂದಗನ್ನಡದಲ್ಲೇ ರಚನೆಯಾದ ಪದ್ಯ. ಇದನ್ನು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ಎಂಬ ಯಕ್ಷಗಾನ ಕವಿ ಭೀಷ್ಮೋತ್ಪತ್ತಿ ಎಂಬ ಪ್ರಸಂಗದಲ್ಲಿ ರಚಿಸಿದ್ದಾರೆ.

0: ಕಂಧರನೆಂಬ ಅಂಬಿಗನ ಪಾತ್ರವು ಮಹಾಭಾರತದ ದಾಶರಾಜನ ಪಾತ್ರಕ್ಕೆ ಪ್ರತಿಯಾಗಿ ಇಲ್ಲಿ ಮೂಡಿಬಂದಿದೆ. ಶಿಷ್ಟ ಭಾಷೆಯ ಪ್ರಸಂಗ ಪದ್ಯಗಳ ನಡುವೆ ಇಂತಹ ದೇಸೀ ಶೈಲಿಯ ರಚನೆ ಗಮನ ಸೆಳೆಯುವಂತಿದೆ. ರಸವೈವಿಧ್ಯವನ್ನು ಸಾಧಿಸುವುದು ಇದರ ಮುಖ್ಯೋದ್ದೇಶ. ದೋಣಿ ನಡೆಸುವ ಅಂಬಿಗನ ಪಾತ್ರದ ಗುಣಸ್ವಭಾವವನ್ನು ಈ ಪದ್ಯ ಎಳೆಯಳೆಯಾಗಿ ಬಿಚ್ಚಿಡುತ್ತದೆ. ವೃತ್ತಿಧರ್ಮದಲ್ಲಿ ತನ್ಮಯನಾದ ಅಂಬಿಗನಲ್ಲಿ ಗ್ರಾಹಕ ಸೇವಾ ಮನೋಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ನದಿಯ ಮತ್ತೊಂದು ದಡದಲ್ಲಿ ನಿಂತವರನ್ನು ಈ ಕಡೆಗೆ ಕರೆದುಕೊಂಡು ಬರಲು ವಿಳಂಬಿಸಬಾರದು ಎಂಬ ಧೋರಣೆ ಅವನದು. ಜನರಿಂದ ತನ್ನ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ಪಡೆಯಬೇಕೆಂಬ ಆಕಾಂಕ್ಷೆಯ ಜೊತೆಗೆ ಕೂಲಿಯನ್ನು ಕೊಡದೇ ಇರುವವರನ್ನು ಕರೆದೊಯ್ಯಬಾರದು ಎಂಬ ವೃತ್ತಿಪರತೆಯೂ ಅವನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಪಾಪ, ಅಂಬಿಗನ ಹೊಟ್ಟೆಗೂ ಹಸಿವಾಗುತ್ತದೆ ತಾನೇ. ಹಣ ಕೊಡದೇ ನದಿ ದಾಟುವ ಹಾರುವರ ಬಗೆಗೆ ಅವನಿಗೆ ಸಿಟ್ಟಿದೆ. ಅವರನ್ನು ಕಾಸುಗಳ್ಳರೆಂದು ಕರೆಯುವುದು ಅಲ್ಲದೆ ಅದಕ್ಕಾಗಿ ನಾಳೆ ಬಾ, ನಾಡಿದ್ದು ಬಾ ಎಂದು ಹೇಳಿದಾಗ ಹರದಾರಿ ದೂರ ನಡೆದುಕೊಂಡು ಹೋಗಿ ಅವರಿಂದ ಹಣವನ್ನು ಪಡೆಯುವ ಸಂಕಟದಿಂದ ಅವನು ರೋಸಿ ಹೋಗಿದ್ದಾನೆ. ಈ ಜನರಿಗೆ ಪಾರಮಾರ್ಥಿಕವಾಗಿರಬೇಕು ಎಂಬ ನೈತಿಕತೆಯೇ ಇಲ್ಲವಲ್ಲ ಎಂದು ನೊಂದುಕೊಳ್ಳುತ್ತಾನೆ. ಕೈಯಲ್ಲಿ ಕಾಸಿಲ್ಲದವರನ್ನು ಡಬ್ಬುಗೈಯುವರೆಂದು ಇಲ್ಲಿ ಕರೆಯಲಾಗಿದೆ. ಡಬ್ಬುಗೈ ಎಂದರೆ ಬೋರಲಾದ ಕೈ, ಖಾಲಿಯಾದ ಕೈ ಹೊರತು ಇವರಿಗೆ ಬೇರೆ ಠಿಕಾಣಿ ಇಲ್ಲ, ಅರ್ಥಾತ್ ನೆಲೆ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಮಾಣಿ, ಜೊತೆಗೆ ಅಬ್ಬರಿಸಿ ಕರೆಯುವ ದೌಲತ್ತು, ಆದರೂ ಪಾವಾಣೆ ಕೊಡದೆ ಹೋಗುವ ಮೋಸಗಾರಿಕೆ. ಹೀಗೆ ತನಗುಂಟಾದ ನೋವನ್ನು ಅಂಬಿಗನ ಪಾತ್ರ ತೆರೆದಿಡುತ್ತಾ ಯಕ್ಷಗಾನ ಕಾವ್ಯದ ಬಂಡಾಯ ಗುಣವನ್ನು ಈ ಹಾಡು ದಾಖಲಿಸುತ್ತದೆ. ಇಲ್ಲಿರುವ ಪದಪ್ರಯೋಗಗಳು ಗಮನಾರ್ಹ. ಹಾರೋರು ಎಂದರೆ ಪಾರುವರು, ಪಾರ್ ಎಂದರೆ ನೋಡುವುದು. ಕಣ್ಣು ಬಿಟ್ಟು ಹೊರಗೆ ನೋಡುವ ನೋಟ ಇದಲ್ಲ, ಕಣ್ಣು ಮುಚ್ಚಿ ನಮ್ಮೊಳಗೆ ನೋಡುವ ಕಾಣಿಕೆ ಇದು. ಇದನ್ನೇ ದರ್ಶನ ಎನ್ನುವುದು. ದ್ರಷ್ಟಾರರು, ದಾರ್ಶನಿಕರು ಎಂಬ ಅರ್ಥದಲ್ಲಿ ಹಾರುವರು ಪದಪ್ರಯೋಗವಿದೆ. ಇನ್ನು ಮಾಣಿ ಎಂದರೆ ವಟು ಎಂದರ್ಥ. ಸಂಸ್ಕೃತದ ಮಾಣವಕ ಎಂಬುದರ ಹ್ರಸ್ವ ರೂಪ. ಈಗ ಇದೂ ಅರ್ಥ ವಿಸ್ತಾರಗೊಂಡು ಹೋಟೆಲ್ ಮಾಣಿಯಾಗಿದೆ. ಹರದಾರಿ ಎಂದರೆ ಸುಮಾರು 3 ಮೈಲಿ ದೂರ. ಪಾವಾಣೆ ಎಂದರೆ ಹಿಂದಿನ ಕಾಲದ ರೂಪಾಯಿಯ 64ನೇ ಒಂದು ಭಾಗ. 4 ಪಾವಾಣೆಗಳು 1 ಆಣೆಗೆ ಸಮ. ಹೀಗೆ ಯಕ್ಷಗಾನದ ಈ ಹಾಡಿನಲ್ಲಿ ಡಬ್ಬು, ಹಾರೋರು, ಹರದಾರಿ, ಮಾಣಿ, ಟಿಕಾಣಿ, ಪಾವಾಣಿ ಎಂಬ ಅಪೂರ್ವ ಪದಗಳ ಭಂಡಾರವನ್ನೇ ನಾವು ನೋಡಬಹುದು. ಯಕ್ಷಗಾನ ಪ್ರಸಂಗ ಸಾಹಿತ್ಯ ಕನ್ನಡ ಭಾರತೀಯ ತವರು ಮನೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ಯಕ್ಷಗಾನ ಪದ್ಯದ ಭಾಗವತರು ಕೆಜೆ ಗಣೇಶ್. ಸಹಕಾರ ಆಕಾಶವಾಣಿ ಮಂಗಳೂರು ಕೇಂದ್ರ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್

0: ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
2: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
1: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
2: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
3: ಆಕಾಶವಾಣಿ ಮೈಸೂರು. ಈಗ ರೈತರಿಗೆ ಸಲಹೆಗಳು.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮೈಸೂರು ಆಕಾಶವಾಣಿಯ ಕೃಷಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಮೈಸೂರಿನಿಂದ ಟಿ ನರಸೀಪುರ ರಸ್ತೆಯಲ್ಲಿ ಸುಮಾರು 20 ಕಿಲೋಮೀಟರ್ ಕ್ರಮಿಸಿದರೆ ವರುಣಾಕೆರೆ, ನಂತರ ವರಕೋಡು ಪೇಪರ್ ಬೋರ್ಡ್ ಕಾರ್ಖಾನೆ ಸಿಗುತ್ತೆ. ಅದರ ಪಕ್ಕದಲ್ಲಿದೆ ಡಿಟಿ ಪ್ರಕಾಶ್ ಹಾಗೂ ಅನುಪಮಾ ಗೌತಮ್ ಅವರ ತಪೋವನ ತೋಟ. ಈ ತಪೋವನ ತೋಟದಲ್ಲೇ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿತವಾಗಿದೆ. ಡಿಟಿ ಪ್ರಕಾಶ್ ಅವರು ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತೆಂಗು ಬೆಳೆದಿದ್ದಾರೆ, ಮಾವು ಬೆಳೆದಿದ್ದಾರೆ, ಬಗೆ ಬಗೆಯ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಬೇಸಾಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ನೈಸರ್ಗಿಕ ಸಂರಕ್ಷಣಾ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಜಮೀನಿನ ಪಕ್ಕದಲ್ಲೇ ಕೆರೆ ಇದೆ. ಈ ಕೆರೆಯಲ್ಲಿ ಸಾಕಷ್ಟು ಪಕ್ಷಿಗಳು ವಿಹರಿಸ್ತವೆ. ಒಟ್ಟಾರೆಯಾಗಿ ಪರಿಸರ ಸಂರಕ್ಷಣೆ, ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಡಿಟಿ ಪ್ರಕಾಶ್ ಅವರು. ಈ ಬಾರಿಯ ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣಕಾರರಾಗಿ ಬರ್ತಾ ಇರೋರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರ್ ಅವರು. ರಮೇಶ್ ಅವರು ಸಮಗ್ರ ಕೃಷಿಯನ್ನು ಮಾಡೋ ನಿಟ್ಟಿನತ್ತ ಆಲೋಚನೆ ಮಾಡಿ ಸಾವಯವ ಬೇಸಾಯವನ್ನು ಕೈಗೊಂಡು ಮಾವು, ಹಲಸು, ನೇರಳೆ, ಹಣ್ಣಿನ ಬೆಳೆಗಳನ್ನು ಹೆಚ್ಚು ಬೆಳೆದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಈ ಹಣ್ಣಿನ ಬೆಳೆಗಳ ಬೇಸಾಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ರಮೇಶ್ ಅವರು ಬಹಳ ಪ್ರಧಾನವಾಗಿ ಕಾಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಾಡು ಕೃಷಿಯ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಕೂಡ ಅವರ ಜಮೀನಿನಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ವ್ಯವಸಾಯಕ್ಕೆ ಪೂರಕವಾದಂತಹ ಬಗೆ ಬಗೆ ಜಾತಿಯ ಸಸ್ಯಗಳನ್ನು ಈ ಕಾಡು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಂಡು ಮಲೆನಾಡಿನ ವಾತಾವರಣವನ್ನು ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿ ಕಾಳುಮೆಣಸು, ಏಲಕ್ಕಿಯಂತಹ ಬೆಳೆಗಳನ್ನು ಬೆಳೆಯುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಅವರು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊತಾ ಇದ್ದಾರೆ. ಈ ಬಾರಿಯ ಆಕರ್ಷಣೆಗಳು ಸಾಕಷ್ಟಿದ್ದಾವೆ. ಕೃಷಿರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ತೋಟಗಾರಿಕಾ ಇಲಾಖೆಯಿಂದ ತೆಂಗಿನ ಮರದ ಕೀಟಗಳ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧ

0: ಸಂಬಂಧಪಟ್ಟಂತೆ ತಾಂತ್ರಿಕತೆಗಳನ್ನು ಪ್ರದರ್ಶನ ಮಾಡಲಾಗುತ್ತೆ. ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ವತಿಯಿಂದ ಜೈವಿಕ ಗೊಬ್ಬರಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಾಡಾಗಿದೆ. ಆಯುರ್ವೇದ ಉತ್ಪನ್ನಗಳು, ಆರೋಗ್ಯವರ್ಧಕಗಳು, ಸೌಂದರ್ಯವರ್ಧಕಗಳು ಹಾಗೂ ಸಾವಯವ ಆಹಾರೋತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತೆ. ಎರೆಹುಳು ಗೊಬ್ಬರ ಮಾರಾಟ ಮತ್ತು ಪ್ರದರ್ಶನ ಕೂಡ ಇರುತ್ತೆ. ಮೈಸೂರು ಆಕಾಶವಾಣಿಯ ಕೃಷಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ತಿಂಗಳ 27ನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರ್ಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅನುಪಮಾ ಗೌತಮ್ರವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣಾ ಚಂಡೀಗಢ ಪಂಜಾಬ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲಸ್ಥಾನಕೆ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದನಗರಸ್ಥೆ ಏಕಲವ್ಯ ಕ್ರೀಡಾಂಗಣೆ 17,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೇ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣಃ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ 17,14,000 crore rupees ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ 17,14,000 crore rupees ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾಃ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಕತರ್ ದೇಶಸ್ಯ ಫಾದರ್ ಅಮೀರ್ ಇತ್ಯೇತಸ್ಯ ಸ್ಥಾಯಿ ರಿಕ್ತಂ ಭಾರತ ಕತರ್ ದೇಶಯೋಃ ಮಧ್ಯೆ ಸಾಮರಿಕ ಸಹಭಾಗಿತಾಂ ಸುದೃಢಾಂ ಕರ್ತುಂ ಅಗ್ರೇಪಿ ಮಾರ್ಗದರ್ಶನಂ ಕರಿಷ್ಯತಿ. ಅಸೌ ಭಾರತಸ್ಯ ಪ್ರತಿ ತಸ್ಯ ಅತಿಸ್ನೇಹಂ ಕತರ ದೇಶೆ ಸ್ಥಿತ ಭಾರತೀಯ ಸಮುದಾಯಂ ಪ್ರತಿ ತಸ್ಯ ಆತ್ಮೀಯ ಭಾವಂ ಭಾರತ ಕತರ ಸಂಬಂಧಾನ್ ಸುದೃಢೀಕರ್ತುಂ ತಸ್ಯ ದೃಢ ಪ್ರತಿಬದ್ಧತಾಂ ಚ ಸ್ಮೃತವಾನ್. ಜುಲೈ ಮಾಸಸ್ಯ 20 ದಿನಾಂಕೆ ಆರಭ್ಯಮಾಣಾತ್ ಸಂಸದಃ ಪ್ರಾವೃಟ ಸತ್ರಾತ್ ಪ್ರಾಕ್ ಭಾರತೀಯ ಜನತಾ ಪಾರ್ಟಿ ಇತ್ಯೇತಸ್ಯ ನೇತೃತ್ವಯುತ NDA ಇತಿ ಸಂಯುತಿಃ ಅದ್ಯ ಸಹಯೋಗಿ ದಲಾನಾಂ ವರಿಷ್ಠಮಂತ್ರಿಭಿಃ ಸಹ ಉಪವೇಶನಂ ಕರಿಷ್ಯತಿ. ಅಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಕರಿಷ್ಯತಿ. ಅಸ್ಮಿನ್ ಉಪವೇಶನೆ ಪ್ರಾವೃಟ ಸತ್ರಾಯ NDA ಸಂಯುತೇಃ ಸಂಸದೀಯ ಕಾರ್ಯಯೋಜನಾಯಾಃ ಅಂತಿಮ ರೂಪಂ ನಿರ್ಧಾರಯಿಷ್ಯತೆ. ಅಪಿ ಚ ಸಂಯುತೇಃ ವಿಧಾಯಿ ಕಾರ್ಯಸೂಚ್ಯಾಃ ಸಹಯೋಗಿ ದಲಾನಾಂ ಪರಸ್ಪರ ಸಮನ್ವಯಸ್ಯ ಅಥ ಸದನೆ ವಿಪಕ್ಷಸ್ಯ ಪ್ರಭಾವಪೂರ್ಣ ಪ್ರತಿಪಕ್ಷಾಯ ಏಕೀಕೃತ ಕಾರ್ಯಯೋಜನಾಯಾಃ ವಿಷಯೆ ವಿಚಾರ ವಿಮರ್ಶಃ ಭವಿಷ್ಯತಿ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ವರ್ಷಸ್ಯ ನೀಟ್ UG ಇತ್ಯಸ್ಯ ಪುನಃ ಪರೀಕ್ಷಾಯಾಃ ಪರಿಣಾಮಾಃ ಉದ್ಘೋಷಿತಾಃ. ಸ್ನಾತಕಸ್ತರೀಯ ಚಿಕಿತ್ಸಾ ದಂತಚಿಕಿತ್ಸಾ ಆಯುಷ ಸಹೈವ ತತ್ಸಂಬದ್ಧ ಪಠ್ಯಕ್ರಮೇಷು ಪ್ರವೇಶಾಯ 11,00,000 ಅಭ್ಯರ್ಥಿನಃ ಅರ್ಹಾಃ ಅಭವನ್. ಸರ್ವೇಷಾಂ ಅಭ್ಯರ್ಥಿನಾಂ ಅಂಕಪತ್ರಾಣಿ ತಾವತ್ ಆಧಿಕಾರಿಕ ಸಂಕೇತಸ್ಥಳೆ neet.nta.nic.in ಇತ್ಯತ್ರ ಉಪಲಬ್ಧಾನಿ ಸಂತಿ.

0: केन्द्रीयगृहमन्त्री अमितशाहः अद्यारभ्य त्रिदिवसीययात्रायै पश्चिमबङ्गालराज्यं गमिष्यति। सूत्रानुसारं यात्रावधौ सः सीमासुरक्षायाः प्रशासनस्य विधिव्यवस्थायाः विकासात्मककार्यक्रमेषु भागं निर्वक्ष्यति। श्वः श्रीशाह सिलिगुढ़ीक्षेत्रस्य जुमागाछिति सीम्नि गत्वा सीमासुरक्षाबलस्य सैनिकैः साकं सम्भाषणमपि विधास्यति। पुरुष क्रिकेट क्रीडायां त्रि एकदिवसीय श्रृंखलायाः द्वितीय स्पर्धायां इंग्लैंड दलेन गतरात्रौ कार्डिफ नगरस्य सोफिया गार्डन्स इत्येतस्मिन् क्रीडांगणे भारतदलं चतुर्स्तोभैः पराजितम्। जो रूट उत्तम प्रदर्शनाय स्पर्धायाः श्रेष्ठ क्रीडकः इति सम्मानम् अलभत। अधुना उभे दले रविवासरे लंडन नगरस्य लॉर्ड्स क्रिकेट इत्येतस्मिन् क्रीडांगणे आयोज्यमाने अन्तिमायां निर्णायक श्रृंखलायां परस्परं स्पर्धिष्यतः इति वार्ताः।
1: आकाशवाणी मैसूरु समय ಸರಿಯಾಗಿ 7 ಗಂಟೆ
2: ಮೈಸೂರು ಸ್ಯಾಂಡಲ್
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್
4: ಏನು ರಂಗ ಕೈಗೆ ಬ್ಯಾಂಡೇಜ್
5: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
1: ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಾಲ್ಮಾಲಜಿ ಬೆಂಗಳೂರು ಪ್ರಸ್ತುತಿ ಟಿಎಸ್ ಗೋಪಾಲ್ 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಎನ್ಕೆ ಶಿವಮೂರ್ತಿ 4:00 ಮಹಿಳಾ ರಂಗ ಸಖಿ ಸಾಹಿತ್ಯ ಮಹಿಳಾ ಬರಹಗಾರರ ಜೊತೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಕವಯಿತ್ರಿ ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾ ಶಾಸ್ತ್ರಿ ಕಾರ್ಯಕ್ರಮದ ಪ್ರಸ್ತುತಿ ನೇತ್ರಾ ಕೆ 4:30 ವೃತ್ತಿ ಮಾರ್ಗದರ್ಶನ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಬೆಳವಣಿಗೆ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರೂ ಆದ ಸಿಬಿ ನಿತ್ಯಾನಂದ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಬಿಕೆ ಸರಸ್ವತಿ ಆಕಾಶವಾಣಿ ಮೈಸೂರು ಸಮಯ 7:02 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಆ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
6: ಆಕಾಶವಾಣಿ ಸಮಯ 7:02:06 ಇನ್ನೀಗ ಕೆಲವು ಪ್ರಕಟಣೆಗಳು ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ನೀರಜ ಕಾರ್ಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ.

0: ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020 ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001ರಿಂದ ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು

0: ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳುತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೋಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
5: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆಲ್ಲರೂ ಉತ್ತೇಜನ ನೀಡಬೇಕಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ

0: ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ದದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ಉಪದ್ರವಕಾರಿ ಜೀವಿಗಳನ್ನು ಹದ್ದುಬಸ್ತಿನಲ್ಲಿಡುವ ನರಿಗಳಿಗೆ ಕೋಳಿ ಕಳ್ಳನೆಂಬ ಬಿರುದು ತಗಲಿಸಿ ಅಟ್ಟಾಡಿಸಿ ಕೊಲ್ಲತೊಡಗಿದ ಮೇಲೆ ಈಗ ನರಿಗಳು ಹುಡುಕಿದರೂ ಕಾಣ ಸಿಗದಂತೆ ಆಗಿವೆ. ಇಲಿ ಹೆಗ್ಗಣಗಳು ಮಾತ್ರ ಸಂಭ್ರಮದಿಂದ ತಿರುಗಾಡಿಕೊಂಡಿವೆ ಅಷ್ಟೆ. ಇಲಿ ಹೆಗ್ಗಣಗಳ ಮಾತು ಬರುವಾಗ ಎರಡು ಅಂಶಗಳನ್ನು ಪ್ರಸ್ತಾಪಿಸುವುದು ಮುಖ್ಯವಾಗುತ್ತದೆ. ಇಲಿಗಳ ಸಂತತಿ ಅತಿ ಶೀಘ್ರಗತಿಯಲ್ಲಿ ದ್ವಿಗುಣಗೊಳ್ಳುತ್ತಾ ಹೋಗುವಂಥದ್ದು. ಎರಡನೇದಾಗಿ, ನಮ್ಮ ದೇಶದಲ್ಲಿ ಜನರು ಬಳಸುವಷ್ಟೇ ಪ್ರಮಾಣದ ಆಹಾರ ಧಾನ್ಯಗಳು ಇಲಿ ಹೆಗ್ಗಣಗಳ ಪಾಲಾಗುತ್ತವೆ. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಈ ಇಲಿ ಹೆಗ್ಗಣಗಳನ್ನು ನಿಯಂತ್ರಣದಲ್ಲಿ ಇಡಬಲ್ಲ ಅತಿ ಮುಖ್ಯ ಜೀವಿ ಎಂದರೆ ಹಾವು. ಪ್ರೇಕ್ಷಕರತ್ತ ಹೆಡೆ ಬಿಚ್ಚಿ ತಿರುಗಿದ ನಾಗರ ಹಾವಿನ ಚಿತ್ರ ಸುಂದರವಾಗಿರುವಷ್ಟೇ ಭಯ ಮೂಡಿಸುವ ಹಾಗೂ ಇತ್ತು. ನಮ್ಮ ಆಸುಪಾಸಿನಲ್ಲಿ 10-20 ಬಗೆಯ ಹಾವುಗಳಿವೆ. ಇವುಗಳಲ್ಲಿ ಬಹುತೇಕ ನಿರಪಾಯಕಾರಿಗಳೇ. ವಿಷಪೂರಿತವಾದ ಹಾವುಗಳು 4 ಮಾತ್ರ. ಆದರೆ ಎಲ್ಲ ಹಾವುಗಳು ಅಪಾಯಕಾರಿ ಎಂಬ ಮನುಷ್ಯನ ಮೌಢ್ಯದ ಪರಿಣಾಮವಾಗಿ ಸಿಕ್ಕ ಸಿಕ್ಕ ಹಾವುಗಳನ್ನೆಲ್ಲ ಬಡಿದು ಕೊಲ್ಲಲಾಗುತ್ತಾ ಇದೆ. ಈ ಚಿತ್ರದಲ್ಲಿರುವುದು ನಾಗರ ಹಾವು. ಅದರಂತೆಯೇ ಕಟ್ಟು ಹಾವು, ಕೊಳಕು ಮಂಡಲ ಮತ್ತು ಉರಿಮಂಡಲದ ಹಾವು ಇವು ಮಾತ್ರ ವಿಷಪೂರಿತವಾದವು. ಇನ್ನು ಕಾಳಿಂಗ ಸರ್ಪ ಮಳೆಗಾಡುಗಳಲ್ಲಿ ವಾಸ ಇರುವ ಜೀವಿ. ಸಾಧಾರಣವಾಗಿ ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಹಾವನ್ನು ಹೊರತುಪಡಿಸಿ ಉಳಿದ ಎಲ್ಲ ಹಾವುಗಳ ಕಡಿತಕ್ಕೆ ಸೂಕ್ತ ಚಿಕಿತ್ಸೆಯೂ ಇದೆ. ಉಳಿದ ಜೀವಿಗಳಂತೆಯೇ ಹಾವು ಸಹ ಅನಗತ್ಯವಾಗಿ ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ. ತನ್ನ ಬೇಟೆಯನ್ನು ನಿಷ್ಕ್ರಿಯಗೊಳಿಸುವುದಕ್ಕಾಗಿ ಹಾವು ವಿಷವನ್ನು ಚುಚ್ಚುಮದ್ದಾಗಿ ಬಳಸಿಕೊಳ್ಳುತ್ತದೆಯೇ ಹೊರತು ತನ್ನ ಆಹಾರ ಅಲ್ಲದ ಮನುಷ್ಯನನ್ನು ಕಚ್ಚಿ ವಿಷವನ್ನು ವೇಸ್ಟ್ ಮಾಡಿಕೊಳ್ಳುವುದಕ್ಕೆ ಹಾವಿಗೂ ಇಷ್ಟ ಇಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಹಾವು ಹೆಡೆ ಎತ್ತಿ ಬಡಿದು ಹೆದರಿಸುತ್ತದೆಯೇ ಹೊರತು ಕಚ್ಚಿರೋದಿಲ್ಲ. ಆದರೆ ಹಾವಿನ ಭಯವೇ ಮನುಷ್ಯನನ್ನು ಸಾಯುವ ಹಾಗೆ ಮಾಡುತ್ತೆ. ವೈದ್ಯರು ಹೇಳುವಂತೆ ಹಾವಿನ ವಿಷವೇರಿ ಸತ್ತವರಿಗಿಂತ ಭಯದಿಂದ ಸತ್ತವರೇ ಹೆಚ್ಚು. ನಮ್ಮ ಮನೆಯ ಸಮೀಪ ಕೆಲಸದಾಳುಗಳ ಕುಟುಂಬ ಹೊಂದಿತ್ತು. ಅಲ್ಲಿನ ಹೆಂಗಸೊಬ್ಬಳು ಮನೆ ಹಿಂದೆ ಒಟ್ಟಿದ್ದ ಸೌದೆ ತರಲು ಹೋದಾಗ ಹಾವು ಕಚ್ಚಿತೆಂದು ಪ್ರಜ್ಞೆ ಇಲ್ಲದೆ ಬಿದ್ದಿರುವಳೆಂದು ತಿಳಿಯಿತು. ನಾನು ಹೋಗಿ ತಲುಪುವಷ್ಟರಲ್ಲಿ ಹಾವಿನ ವಿಷ ಇಳಿಸಬಲ್ಲ ಮಂತ್ರವಾದಿಯೊಬ್ಬನನ್ನು ಕರೆಸುವುದಕ್ಕೆ ಮಾತುಕತೆ ನಡೆದಿತ್ತು. ಹೆಂಗಸು ಕಾಲು ಸೆಟೆದುಕೊಂಡು ಚಾಪೆಯಲ್ಲಿ ಮಲಗಿದ್ಲು. ಕೈಕಾಲಿನ ಮೇಲೆಲ್ಲೂ ಹಾವು ಕಚ್ಚಿದ ಗುರುತೇ ಕಾಣಲಿಲ್ಲ. ಯಾವ ಹಾವು ನೋಡಿದ್ರೇನೋ ಎಂದು ಕೇಳಿದೆ. ಅಲ್ಲಿದ್ದವರು ಹಾವನ್ನು ನೋಡಿರಲಿಲ್ಲ. ನಾಗರ ಹಾವೇ ಕಚ್ಚಿತೆಂದು ಆ ಹೆಂಗಸೇ ಹೇಳಿದಳೆಂದು ವರದಿ ಒಪ್ಪಿಸಿದರು. ಅಷ್ಟರಲ್ಲಿ ಕೊಟ್ಟಿಗೆಯ ಕಡೆಯಿಂದ ಬಂದ ಆಳೊಬ್ಬನು ಸೌದೆ ಎಳೆದು ಹಾಕುವಾಗ ಕೇರೆ

0: ಒಂದು ಸರಸರನೇ ಹರಿದು ಹೋಯಿತು ಎಂದ. ಸರಿ, ಅಲ್ಲಿದ್ದವರಲ್ಲ ಕೆರೆ ಹಾವು ತಾನೆ, ಸದ್ಯ ಅಪಾಯ ಇಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದ ಹಾಗೆ ಪ್ರಜ್ಞೆ ಇಲ್ಲದವಳಂತೆ ಮಲಗಿದ್ದ ಹೆಂಗಸು ಎದ್ದು ಕುಳಿತುಕೊಂಡ್ಬಿಟ್ಲು. ಈ ಪ್ರಕರಣ ಎಲ್ಲ ಮಕ್ಕಳನ್ನು ರಂಜಿಸಿತ್ತು. ಮಾತು ಮುಂದುವರಿಸಿದ ಚಿನ್ನಪ್ಪನವರು ಹೇಳಿದರು, ಬಿಲದೊಳಗೆ ನುಗ್ಗಿ ಇಲಿ ಹೆಗ್ಗಣಗಳನ್ನು ಹಿಡಿಯಬಲ್ಲ ಸಾಮರ್ಥ್ಯ ಇರೋದು ಹಾವಿಗೆ ಮಾತ್ರ. ವಿವೇಚನೆಯೇ ಇಲ್ಲದೆ ಕಣ್ಣಿಗೆ ಕಂಡ ಹಾವುಗಳನ್ನೆಲ್ಲ ನಾವು ಕೊಲ್ಲುತ್ತಾ ಹೋದರೆ ಆಹಾರ ಸರಪಳಿಯ ಮುಖ್ಯ ಕೊಂಡಿಯೊಂದು ಕಳಚಿ ಹೋಗುವುದಿಲ್ಲವೇ? ಹಾಗೆ ನೋಡಿದರೆ ಹಾವು ಕಚ್ಚಿ ಸತ್ತವರ ಸಂಖ್ಯೆ ಎಷ್ಟಿರ್ಬೋದು? ವಾಹನಗಳಿಗೆ ಸಿಕ್ಕಿ ಸತ್ತವರಿಗಿಂತ ಹೆಚ್ಚೇನೂ ಇಲ್ಲ ತಾನೆ? ಹಾಗೆಂದು ಸಿಕ್ಕ ಸಿಕ್ಕ ವಾಹನಗಳಿಗೆಲ್ಲ ಬೆಂಕಿ ಹೆಚ್ಚಿ ಸುಡೋದಕ್ಕಾಗುತ್ತದೆಯೇ? ಒಂದು ಕ್ಷಣ ಮೌನವಾದ ಚಿನ್ನಪ್ಪ ನಸುನಕ್ಕು ಹೇಳಿದರು, ನಮ್ಮ ಈ ಮೂರ್ಖತನವನ್ನು ನೂರಾರು ವರ್ಷಗಳ ಹಿಂದೆಯೇ ಬಸವಣ್ಣನವರು ಎಷ್ಟು ಚೆನ್ನಾಗಿ ವಿಡಂಬಿಸಿದ್ರು ಗಮನಿಸಿದ್ದೀರಾ? ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಇದರ ಪರಿಣಾಮ ಏನು? ಕಿಂದರಿ ಜೋಗಿ ಕತೆ ಕೇಳಿದ್ದೀರಲ್ಲ, ಮಿತಿಮೀರಿ ಬೆಳೆಯುವ ಇಲಿಗಳ ಸಂತತಿಯನ್ನು ಹತೋಟಿಯಲ್ಲಿ ಇರಿಸುವುದೇ ಅಸಾಧ್ಯವಾಗಿ ನಮ್ಮ ಕೃಷಿ ಬೆಳೆ ಆಹಾರ ಎಲ್ಲದರ ಮೇಲೆ ಎಂಥ ದುಷ್ಪರಿಣಾಮ ಆಗಬಹುದು ಎಂಬ ಯೋಚನೆ ಕಿಂಚಿತ್ತಾದರೂ ಬೇಡವೆ? ನಮ್ಮ ಬುದ್ಧಿ ಇಷ್ಟೊಂದು ಶೂನ್ಯ ಆಗಿರೋದು ಯಾಕೆ ಎನ್ನುವುದೇ ಸಮಸ್ಯೆ. ಇಷ್ಟು ಹೊತ್ತು ಮಕ್ಕಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಹಾವಿನ ಚಿತ್ರ ಮರೆಯಾಗಿ ಹುಲಿಯೊಂದು ಕಾಣಿಸಿಕೊಂಡಿತು. ನಮ್ಮ ನಾಡಿನ ಕಾಡುಗಳಲ್ಲಿರುವ ಪ್ರಮುಖ ಬೇಟೆಗಾರ ಪ್ರಾಣಿಗಳಲ್ಲಿ ಹುಲಿಯೂ ಒಂದು. ಉಳಿದವುಗಳೆಂದರೆ ಎನ್ನುತ್ತಿದ್ದಂತೆಯೇ ಹುಡುಗನೊಬ್ಬ ಸಿಂಹ ಎಂದ. ಇಲ್ಲ ಇಲ್ಲ, ಕರ್ನಾಟಕದ ಅರಣ್ಯಗಳಲ್ಲಿ ಸಿಂಹ ಇಲ್ಲ, ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಲ್ಲಿ ಮಾತ್ರವೇ ಸಿಂಹ ಉಳಿದುಕೊಂಡಿರುವುದು. ನಮ್ಮಲ್ಲಿ ಹುಲಿ, ಚಿರತೆ ಹಾಗೂ ಕೆನ್ನಾಯಿಗಳು ಮುಖ್ಯವಾಗಿ ಬೇಟೆಯ ಪ್ರಾಣಿಗಳು. ಹುಲಿ ಎಂದ ಕೂಡಲೇ ಭಯಂಕರ ಕ್ರೂರ ಎಂಬ ಕಲ್ಪನೆಗಳೇ ಮನಸ್ಸಿಗೆ ಬರೋದು. ಇತ್ತೀಚಿನ ಅನಿಮಲ್ ಪ್ಲಾನೆಟ್ ಮತ್ತಿತರ ಟಿ ವಿ ಚಾನೆಲ್ಗಳಲ್ಲೂ ಹುಲಿ ಜಿಂಕೆಯನ್ನೋ ಕಡವೆಯನ್ನೋ ಬೇಟೆಯಾಡುವ ವಿಧಾನದ ಚಿತ್ರೀಕರಣವೇ ಮುಖ್ಯವಾಗಿ ಪ್ರದರ್ಶನಗೊಳ್ಳುತ್ತಾ ಅದೊಂದು ಕ್ರೂರ ಪ್ರಾಣಿ ಎಂಬ ಭಾವನೆಯನ್ನೇ ದೃಢೀಕರಿಸುವಂತೆ ಅನಿಸುತ್ತದೆ. ಹುಲಿ ಮಾಂಸಾಹಾರಿ ಪ್ರಾಣಿ ಆಗಿರೋದ್ರಿಂದಲೇ ಅದನ್ನು ಭಯಂಕರ ಎನ್ನುವುದಾದರೆ, ಸಸ್ಯಾಹಾರಕ್ಕೆ ಹೊಂದುವ ದೇಹರಚನೆಯನ್ನು ಹೊಂದಿರುವಂತಹ ಮನುಷ್ಯ ಮಾಂಸಾಹಾರದ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದಾನಲ್ಲ, ಅವನನ್ನು ಏನೆಂದು ಕರೆಯಬೇಕಾಗುತ್ತೆ? ಕಾಡಿನಲ್ಲಿ ಸಂಚರಿಸುವಾಗ ಆಕಸ್ಮಿಕವಾಗಿ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡರೂ ಹುಲಿ ಒಂದು ಕ್ಷಣವೂ ನಿಲ್ಲದೆ ಬಾಲ ಮುದುರಿಕೊಂಡು ಓಡುತ್ತೆ. ಮರಿ ಹಾಕಿದ ತಾಯಿ ಹುಲಿಯಂತೂ ಇನ್ನಷ್ಟು ಅಸಹಾಯಕವಾಗಿರುತ್ತದೆ. ಇಂತಹ ಪ್ರಾಣಿಯನ್ನು ಕ್ರೂರಿ ಎನ್ನುವುದು ಅಪಹಾಸ್ಯದ ಹಾಗೆ ಕಾಣುತ್ತೆ. ಅಷ್ಟೇ ಅಲ್ಲ, ಎಲ್ಲೋ ಅಡಗಿ ಕುಳಿತುಕೊಂಡಿದ್ದು ಹುಲಿಯತ್ತ ಗುಂಡು ಹಾರಿಸಿ ಕೊಂದು ಅದರ ಎದೆ ಮೇಲೆ ಕಾಲಿಟ್ಟುಕೊಂಡು ಚಿತ್ರ ತೆಗೆಸಿಕೊಂಡವರ ಬಗ್ಗೆ ತಿರಸ್ಕಾರ ಎನಿಸುತ್ತದೆ. ಮುಂದಿನ ಚಿತ್ರವನ್ನು ನೋಡ್ರಿ. ಒಂದು ಟನ್ಗಿಂತಲೂ ಹೆಚ್ಚು ತೂಕ ಇರುವ ಈ ಕಾಟಿಯನ್ನು ಕೊಲ್ಲುವ ಸಾಮರ್ಥ್ಯ ಇರುವುದು ಹುಲಿಗೆ ಮಾತ್ರ. ಇಡೀ ಪ್ರಾಣಿಯನ್ನೇನೂ ಹುಲಿ ಮುಕ್ಕಿಬಿಡೋದಿಲ್ಲ, ತನಗೆ ಬೇಕಾದಷ್ಟನ್ನು ಮಾತ್ರ ತಿಂದು ಹೋಗುತ್ತದೆ. ಅದು ಹಾಗೆ ಬಿಟ್ಟು ಹೋಗುವುದನ್ನೇ ಕಾಯುವ ಗುಳ್ಳೆನರಿ, ಹಂದಿ ಮತ್ತಿತರ ಚಿಕ್ಕ ಪ್ರಾಣಿಗಳು ತಮ್ಮ ಪಾಲಿಗೆ ಸಿಕ್ಕಷ್ಟನ್ನು ತಿನ್ನುತ್ತವೆ. ಇನ್ನೂ ಉಳಿದ ಅವಶೇಷಗಳು ಹದ್ದುಗಳ ಪಾಲಾಗುತ್ತವೆ. ತಾವಾಗಿಯೇ ದೊಡ್ಡ ಪ್ರಾಣಿಗಳನ್ನು ಕೊಂದು ತಿನ್ನಲಾಗದ ಈ ಜೀವಿಗಳು ಹುಲಿ ಬೇಟೆಯಾಡುವುದನ್ನೇ ನಿರೀಕ್ಷಿಸುತ್ತಾ ಇರುತ್ತವೆಯೇನೋ? ಆಫ್ರಿಕಾದ ಬಯಲು ಕಾಡುಗಳಲ್ಲಿ ಸಿಂಹ ಚಿರತೆಗಳು ಬೇಟೆಯಾಡಿದ ಪ್ರಾಣಿಯ ಪಾಲಿಗೆ ಹೊಂಚು ಹಾಕುವ ಕಿರುಬ, ಹದ್ದು, ನರಿ ಮೊದಲಾದವನ್ನು ನೀವು ಟಿ ವಿ ಚಿತ್ರಗಳಲ್ಲಿ ಕಂಡೇ ಇರಬೇಕು. ಇವೆಲ್ಲಕ್ಕೂ ಹಂಚಿಕೆಯಾಗಿ ಅಳಿದುಳಿದದ್ದು ಗೆದ್ದಲು ಮತ್ತಿತರ ಕ್ರಿಮಿಕೀಟಗಳಿಗೆ ಆಹಾರವಾಗುತ್ತೆ. ಅಂದರೆ ಹುಲಿಯ ಒಂದು ಬೇಟೆ ಹಲವು ಜೀವಿಗಳಿಗೆ ಪಾಲು ನೀಡುವ ಆಹಾರ ವ್ಯವಸ್ಥೆ. ಇಲ್ಲಿ ಏನೂ ವ್ಯರ್ಥ ಆಗೋದಿಲ್ಲ. ನಮ್ಮಲ್ಲಿ ಈ ರೀತಿ ಹಂಚಿ ತಿನ್ನುವ ವ್ಯವಸ್ಥೆ ಇದೆಯಾ? ಇಲ್ಲವೇ ಇಲ್ಲ. ಮದುವೆ ಮನೆಗಳಲ್ಲಿ ಪೋಲಾಗುವ ಆಹಾರ ಎಷ್ಟು ಎಂಬುದನ್ನು ಗಮನಿಸಿ. ತಮಗೆ ಬೇಕೋ ಬೇಡವೋ ಎಲ್ಲವನ್ನೂ ಇಕ್ಕಿಸಿಕೊಂಡು ಅನ್ನವನ್ನೇ ಕಾಣದವರ ಹಾಗೆ ಗಬಗಬನೆ ನುಂಗಿ ತಿಂದದರ ಎರಡು ಪಾಲನ್ನು ಎಲೆಯಲ್ಲೇ ಬಿಟ್ಟು ಎದ್ದೋಡುವ ಜನ ಒಂದು ಕಡೆ, ಅದೇ ಮದುವೆ ಮಂಟಪದ ಹೊರಮೂಲೆಯಲ್ಲಿ ತಮಗೇನಾದರೂ ತಿನ್ನಲು ಸಿಕ್ಕೀತೆ ಎಂದು ಕಾತರಿಸುತ್ತಾ ನಿಂತ ಬೀದಿಯ ಭಿಕಾರಿ ಮಕ್ಕಳು. ನಾನಿಲ್ಲಿ ಅಸಮಾನತೆಯ ಬಗ್ಗೆ ಮಾತಾಡ್ತಾ ಇಲ್ಲ. ತಾನು ತಿನ್ನದೆ ಬಿಸಾಡುತ್ತಿರುವ ಅನ್ನ ಇನ್ನೊಬ್ಬನ ಆಹಾರವಾಗಬಹುದಾಗಿತ್ತು ಎಂಬ ವಿಚಾರ ನಮ್ಮ ಮನಸ್ಸಿಗೆ ತಟ್ಟುತ್ತಾ ಇಲ್ಲವಲ್ಲ. ಬೆಳೆಯುವುದಕ್ಕೂ ತಯಾರಿಸುವುದಕ್ಕೂ ಸಾಕಷ್ಟು ಶ್ರಮ ವಿನಿಯೋಗವಾಗಿರುವ ಅಮೂಲ್ಯ ಆಹಾರವನ್ನು ಪೋಲು ಮಾಡೋದು ಹಿಂಜರಿಯದ ಮನುಷ್ಯನಿಗೆ ತನ್ನಲ್ಲಿ ಹೆಚ್ಚಾಗಿರುವುದನ್ನು ಹಂಚಿಕೊಂಡು ತಿನ್ನುವ ಮನೋಭಾವವೇ ಇಲ್ಲದಿರುವುದು ವಿಷಾದನೀಯ ಅಲ್ಲವೇ? ನೀವು ಶಾಲೆಗೆ ಊಟದ ಬುತ್ತಿ ತಂದಿರ್ತೀರಿ. ಒಬ್ಬ ಹುಡುಗ ಕಾರಣಾಂತರದಿಂದ ಬುತ್ತಿ ತಂದಿಲ್ಲ ಎಂದರೆ ನೋಡಿಕೊಂಡು ಸುಮ್ಮನಿಡ್ತೀರೋ, ಏನಾದರೂ ಕೊಡ್ತೀರೋ ಎಂದು ಚಿನ್ನಪ್ಪ ಕೇಳಿದಾಗ, ಹಂಚಿಕೊಂಡು ತಿಂತೇವೆ ಸರ್ ಎಂದು ಮಕ್ಕಳು ಒಂದೇ ಉಸಿರಿನಲ್ಲಿ ಹೇಳಿದರು. ನಿಮ್ಮ ಮಾತನ್ನು ನಂಬುತ್ತೇನೆ, ಆದರೆ ಅಷ್ಟೇ ಸಾಲದು. ಶಾಲೆಗೆ ತಂದ ಬುತ್ತಿ ಇರಲಿ, ಮನೆಯಲ್ಲಿ ಬಡಿಸಿದ ಅನ್ನ ಇರಲಿ, ಕಿಂಚಿತ್ತೂ ವ್ಯರ್ಥವಾಗದ ಹಾಗೆ ತಿನ್ನುವುದು ಮುಖ್ಯ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ಳಿ, ತಿನ್ನಿ. ನೀವು ಎಸೆದ ಅನ್ನ ಮತ್ತೊಬ್ಬರ ಆಹಾರ ಆಗಬಹುದಾಗಿತ್ತು ಎನ್ನುವುದು ನೆನಪಿನಲ್ಲಿರಲಿ ಎಂದ ಚಿನ್ನಪ್ಪನವರು ಪರದೆಯತ್ತ ತಿರುಗಿ ಮಾತು ಮುಂದುವರಿಸಿದರು.
1: ಕೆಳಗರೆ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ಆನೆಗೆ ದಿನವೊಂದಕ್ಕೆ ಎಷ್ಟು ಆಹಾರ ಬೇಕು ಅಂತ. ಇದಕ್ಕೆ ಸರಿಯಾದ ಉತ್ತರ 200 ಕೆಜಿ. 200 ಕೆಜಿಗೂ ಹೆಚ್ಚು ಆಹಾರವನ್ನು ಆನೆ ದಿನವೊಂದಕ್ಕೆ ತೆಗೆದುಕೊಳ್ಳುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ಸಾಕಷ್ಟು ಶ್ರೋತೃಗಳು ಬರೆದು ಕಳಿಸಿದ್ದಾರೆ. ಮಂಡ್ಯದ ಚಾಮುಂಡೇಶ್ವರಿ ನಗರದ ಶಶಿಪ್ರಕಾಶ್, ಮೈಸೂರು ಶ್ರೀರಾಮ್ಪುರದ ಎನ್ ಶಂಕರ್, ಅಂಕುಶಾಪುರ ಗ್ರಾಮ ಮಂಡ್ಯ ಜಿಲ್ಲೆಯ ಪದ್ಮ, ಕೊಳ್ಳೇಗಾಲದ ಕಾತ್ಯಾಯಿನಿ, ಮೈಸೂರು ವಿಶ್ವವಿದ್ಯಾನಿಲಯದ ಲೇಔಟ್ನಿಂದ ಡಾಕ್ಟರ್ ಕೆಆರ್ ಧನಿಯಶ್ರೀ, ಶೇಖರ್, ಎಂವಿ ಸರಸ್ವತಿ, ಗುಂಡಾಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಆಶಾ, ನಂಜನಗೂಡು ವಿದ್ಯಾನಗರದ ಲೀಲಾವತಿ, ಕೋಲಾರದ ಸುಬ್ಬಲಕ್ಷ್ಮಿ ಹೆಚ್ಕೆ, ಕೊಳ್ಳೇಗಾಲದ ಚಾಮುಂಡೇಶ್ವರಿ ದೇವಸ್ಥಾನ ರಸ್ತೆಯ ಆರ್ ಮನಮೋಹನ್, ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಅಗಚಹಳ್ಳಿಯ ಅನಂತಕುಮಾರ್ ಏಟಿ, ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ನೆಲಹೊದಿಕೇರಿ ಗ್ರಾಮದ ದೀಪಾ ಧರ್ಮೇಶ್, ಮೈಸೂರು ಬಸವೇಶ್ವರ ರಸ್ತೆಯ ಬಿ ರಾಜಶೇಖರ ಮೂರ್ತಿ, ಶಕ್ತಿನಗರದಿಂದ ಹರ್ಷಿತಾ ಹಾಗೂ ಬಿಎಲ್ ಶಿವಮೂರ್ತಿ, ಮೈಸೂರು ಲಿಂಗಾಂಬುದಿಪಾಳ್ಯ ಶ್ರೀರಾಮ್ಪುರ ಎರಡನೇ ಹಂತದಿಂದ ಸುಧಾಕರ ಚಂದ್ರಶೇಖರ ಗೌರ, ಟಿನರಸೀಪುರ ತಾಲೂಕು ಚೌಹಳ್ಳಿ ಗ್ರಾಮದ ಎಸ್ ಗುರುಮಲ್ಲೇಗೌಡ, ಮೈಸೂರು ಗಾಯತ್ರಿಪುರಂನ ಗೋವಿಂದರಾಜು, ಸೋಸಲಿ ಮಹದೇವ ಶೆಟ್ಟಿ, ಮೈಸೂರು ರಾಮಾನುಜ ರಸ್ತೆಯಿಂದ ಎಂಎಸ್ ರಾಘವೇಂದ್ರ, ಕೆಆರ್ ನಗರದ ಆನಂದ್, ಕುವೆಂಪು ನಗರದಿಂದ ಕಣ್ಣೂರು ವಿ ಗೋವಿಂದಾಚಾರಿ, ಮೈಸೂರು ವಿಜಯನಗರದಿಂದ ಕೆಆರ್ ತುಳಸಿಮಾಲ, ಮೈಸೂರು ಬೆಮ್ಮಲ್ನಗರ ಶ್ರೀರಾಮ್ಪುರದಿಂದ ಕಲಾಪ್ರಸಾದ್, ವಿವೇಕಾನಂದ ನಗರ ಟಿನರಸೀಪುರ ರಸ್ತೆ ಇಲ್ಲಿಂದ ಸಿದ್ದೇಶ್ವರಪ್ಪ ಬಿಎಸ್, ಬಾಗಳಿ ಗ್ರಾಮ ಹಾಗೂ ಅಂಚೆ ಚಾಮರಾಜನಗರ ತಾಲೂಕು ಇಲ್ಲಿನ ಎಂ ಮಣಿಕಂಠ, ಗೌರಿಬಿದನೂರಿನ ಎಂಎನ್ ಅಶೋಕ್ ಕುಮಾರ್, ಚನ್ನಪಟ್ಟಣದ ಟಿ ಅರಸೇಗೌಡ, ಯರಗನಹಳ್ಳಿ ಬನ್ನೂರು ರಸ್ತೆಯಿಂದ ಎಂ ಮಹೇಶ, ಮೈಸೂರು ಅಗ್ರಹಾರದ ಎಂವಿ ಸರಸ್ವತಿ, ಕುವೆಂಪು ನಗರ ಮೈಸೂರಿನ ವಿಜಯಕುಮಾರ್, ಸಂಕ್ರಾಂತಿ ವೃತ್ತ ಹೆಬ್ಬಾಳದ ಎಸ್ಡಿ ಅರಣ್ಯ, ಅಂಕುಶಾಪುರದಿಂದ ದೇವಲಿಂಗು, ಟಿ ನರಸೀಪುರ ತಾಲೂಕಿನ ರಮೇಶ್ ಪಿ ರಂಗಸಮುದ್ರ, ಮಂಡ್ಯ ಜಿಲ್ಲೆ ತಗ್ಗಹಳ್ಳಿಯ ಸುನೀತಾ ಎಂ, ಸ್ವರ್ಣಲತಾ ಮೈಸೂರಿನಿಂದ, ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಇಬ್ಬರು ಅದೃಷ್ಟವಂತ ಶ್ರೋತೃಗಳು ಗೌರಿಬಿದನೂರಿನ ಎಂಎನ್ ಅಶೋಕ್ ಕುಮಾರ್ ಹಾಗೂ ಕುಶಾಲನಗರ ತಾಲೂಕು ನೆಲಹೊದಿಕೇರಿ ಗ್ರಾಮ ಕೊಡಗು ಜಿಲ್ಲೆಯ ದೀಪಾ ಧರ್ಮೇಶ್ ಅವರು. ಈ ಇಬ್ಬರು ಶ್ರೋತೃಗಳಿಗೆ ಹಾರ್ದಿಕ ಅಭಿನಂದನೆಗಳು. ಕಾರ್ಯಕ್ರಮ ಕೇಳಿ ಪತ್ರ ಬರೆದ ಎಲ್ಲ ಶ್ರೋತೃಗಳಿಗೂ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಇನ್ನು ಈ ವಾರಕ್ಕೆ ಒಂದು ಪ್ರಶ್ನೆ. ಭಾರತದಲ್ಲಿ ಸಿಂಹವನ್ನು ಯಾವ ಅರಣ್ಯ ಪ್ರದೇಶದಲ್ಲಿ ನಾವು ನೋಡಬಹುದು? ಪ್ರಶ್ನೆ ಮತ್ತೊಮ್ಮೆ, ಸಿಂಹವನ್ನು ನಾವು ಭಾರತದ ಯಾವ ಅರಣ್ಯ ಪ್ರದೇಶದಲ್ಲಿ ನೋಡಬಹುದು? ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನು ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ replyairmysuru@gmail.com, replyairmysuru@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದ್ರೆ ನಿಮ್ಮ ಹೆಸರು

0: ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸುತ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
0: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ 4% ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವರೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರ ಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
2: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
0: ವೇಳೆ ಸರಿಯಾಗಿ 7:31:30. ಈಗ ಸೇವಾ ವಾಹಿನಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಸೇವಾ ವಾಹಿನಿ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಯಲ್ಲೂ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ 9:30 AM to 4:00 PM ತನಕ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಹಾಗೂ ಹೆಚ್ಚಿನ ವಿವರಗಳಿಗೆ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ 27 March ಅಂದರೆ ಮುಂದಿನ ವರ್ಷದ ಮಾರ್ಚ್ ಮಾಹೆಯವರೆಗೆ ವಿಸ್ತರಿಸಲಾಗಿದೆ ಎಂದು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೂ ಸೇವಾ ವಾಹಿನಿ ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಪ್ರಕಟಣೆ, ಆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳುಗರೆ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ

0: ವ್ಯಕ್ತಿಗಳು, ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048, 2237499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿ ರಂಗ. ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೋಮ್ ಜಾನ್ ಎರ್ಗಶೇವ್ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ

0: ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭಕ್ಕೆ ಶ್ರೀಕೃಷ್ಣ ದೇವರಾಯ ಚಿತ್ರಕ್ಕಾಗಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ಬರೆದಿರುವ ಗೀತೆ ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಪಿ ಲೀಲಾ ಹಾಗೂ ಶೇರ್ಕಾಳಿ ಗೋವಿಂದರಾಜನ್.

0: ಸೈಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
2: ಪಂಚಮ ವೇದ ಪ್ರೇಮದನಾದ.
3: ಪ್ರೀತಿಯ ಕೆಳಗರೆ, ಇಡೀ ದೇಶವನ್ನೇ ತನ್ನ ಕಂಠಸೆರೆಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಬೆಳಗ್ಗೆ 10:30 12 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ 10:30 12 ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಲಕ್ಷ್ಮೀ ಮಹಾಲಕ್ಷ್ಮಿ ಚಿತ್ರಕ್ಕಾಗಿ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

ವಿಜಯ ಖಡ್ಗ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಸಾಹಿತ್ಯ ಚೌರ್ಯಶಂಕರ್ ಅವರದು, ಹಂಸಲೇಖ ಸಂಗೀತ ನಿರ್ದೇಶಕರು.

0: ನಾಲ್ಕು ಗಂಟೆಗೆ ಮಹಿಳಾ ರಂಗದ ಸಖಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾ ಶಾಸ್ತ್ರಿ ಅವರೊಂದಿಗೆ ಮಾತುಕತೆ.
1: ಕರ್ನಾಟಕ ಮೈಸೂರಲ್ಲಿದ್ರೆ ಕನ್ನಡದವಳು ಅಂತ ಹೇಳ್ತೀರಿ. ಆಂಧ್ರ ಪ್ರದೇಶ ಹುಟ್ಟಿದ ಊರಾದ್ರೆ ಮೈಸೂರು ಅತ್ತೆ ಮನೆ ಆಗಿದೆ ನನಗೆ. ಬದುಕು ಕೊಟ್ಟ ಸುವರ್ಣ ಭೂಮಿ ಎನ್ನುತ್ತೇನೆ. ಆಂಧ್ರ ನನ್ನ ತಾಯಿ ನೆಲವಾದರೆ ನಾನು ಕನ್ನಡಾಮೈ ಸೊಸೆ ಎನ್ನುತ್ತೇನೆ. ಅವಳ ಮಗಳಾಗಿ ದಿನನಿತ್ಯ ಕನ್ನಡದ ಕವಿತೆಗಳ ಓದ
0: ಕೇಳಿ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಗುರು ಜಗದ್ಗುರು ಚಿತ್ರದ ಗೀತೆ. ಗೀತಪ್ರಿಯ ಅವರ ಈ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಕೇವಲ ಎಲ್ಲವನ್ನು ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂತ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮ್ಮರು ಹೋಗುತ್ತೆ.
0: ನೆನಪಿಡಿ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ನೀವೀಗ ಕೇಳುತ್ತಿರುವ ಗೀತೆ ಹೊಸ ರಾಗ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಸಂಗೀತ ರಾಜ ಅವರಿಂದ ಸಂಗೀತ ನಿರ್ದೇಶ.

ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸಿರಿಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ. ರವಿನಿ

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಬೆಳಗ್ಗೆ 10:30 12 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ 10:30 12 ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಹುಲಿ ಹೆಜ್ಜೆ ಚಿತ್ರಕ್ಕಾಗಿ RN ಜಯಗೋಪಾಲ್ ಅವರು ಬರೆದಿರುವ ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ SP ಬಾಲಸುಬ್ರಹ್ಮಣ್ಯಂ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕುರುಕ್ಷೇತ್ರ ಚಿತ್ರಕ್ಕಾಗಿ ಜೆ ಉದಯ ಶಂಕರ್ ಅವರು ಬರೆದಿರುವ ಗೀತೆ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂ ರಂಗರಾವ್. ಧ್ವನಿ ನೀಡಿದ್ದಾರೆ ರಾಜ್ಕುಮಾರ್ ಭಾರತಿ.

ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:35 ಕ್ಕೆ.

0: ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ ಕೇಳಬಹುದು. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದಾರೆ ತುಮಕೂರು ಬಿ ರವಿಶಂಕರ್, ಘಟ ತುಮಕೂರು ಬಿ ಶಶಿಶಂಕರ್ ಅವರದು. ವೇಳೆ ಸರಿಯಾಗಿ 9 ಗಂಟೆ. ಆಕಾಶವಾಣಿ ಮೈಸೂರು.
1: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಗುರುಬಸವರಾಜ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನು ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತು ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
2: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತಾಗಿರಲಿಲ್ಲ. ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರೂ ಇಷ್ಟೇ, ಪತಂಜಲಿಯವರು ಸಾಧನ ಪಾದ, ಸಮಾಧಿ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಸಾಕಷ್ಟು ಸಂಶೋಧನೆಗಳು ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರೈಡೆ ಕಾಲದಿಂದ ಕೂಡ ಮನುಷ್ಯನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು, ಆವಿಷ್ಕಾರಗಳನ್ನು ಹೊಂದಿದ್ರೂ ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬಲಿಸಿರೋದು. ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥ ಬಹುದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ, ಇರತಕ್ಕಂಥ 12ಕ್ಕಿಂತ ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ದರು. ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯದ ಬಗ್ಗೆ 3 ದಿನಗಳ ಅಭೂತಪೂರ್ವವಾಗಿರ್ತಕ್ಕಂಥ, ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದರೆ ಆ ಸಂದರ್ಭದಲ್ಲಿ ಧೀರೇಂದ್ರ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡ್ತಕ್ಕಂಥ ಕೇಂದ್ರಗಳು ದೇಶದಲ್ಲಿದ್ದವು. ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯಧಾಮ, ಬಿಹಾರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ವರ್ಷಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂಥ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ನಡ್ತವರು, ಶರೀರ ರಚನಾಶಾಸ್ತ್ರವಂಥವ್ರು, ರೋಗಶಾಸ್ತ್ರವನ್ನು ನಡ್ತವರು, ವೈದ್ಯಶಾಸ್ತ್ರವನ್ನು ನಡ್ತವರು, ಮತ್ತು ವಿಶೇಷವಾಗಿ ಎಂಡೋಕ್ರಾನಜಿಸ್ಟು ಇವರೆಲ್ಲ ಮತ್ತು ಹೃದಯೋಗ ಭಾಗವಹಿಸಿದ್ರಿಂದ ಅದರ ಒಂದು ಹುಡುಕಾಟ ಶುರುವಾಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡುವುದಕ್ಕೆ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥದ್ದು. ಆರೋಗ್ಯದ ಪರಿಧಿಯನ್ನು ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ತನ್ನಾಗೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನು ಹೊಂದಿದ್ದಂಥ ರಾಷ್ಟ್ರಗಳಾಗಿದ್ದು, ಅದು ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ ಕೆ ಎನ್ ನುಡ್ಪ ಅಂತ, ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ದರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನು ಕೊಟ್ಟರು.
1: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
2: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದಲ್ಲಿ ಶುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಡ್ತು. ಮಧು ಅಂದರೆ ಸಿಹಿ, ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನು ಹೆಂಗೆ ಕಂಡುಹಿಡಿದ್ರು ಅಂದರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು ಮತ್ತು ಮೂತ್ರದ ನಿಯಂತ್ರಣ ಇಲ್ಲದಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚಿರ್ತಕ್ಕಂಥ ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ. ಇದಕ್ಕೆ ಪಿಪೀಲಿಕ ಪರೀಕ್ಷೆ ಅಂತ. ಆಗ ಯಾವುದೋ ಪರೀಕ್ಷಾ ಸೌಲಭ್ಯಗಳಿರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ಟರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕಲ್ಲಿಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು ಮತ್ತು ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜಿಯಾ ಅಂತೇನು ಹೇಳ್ತೀವೋ ಆ ಲಕ್ಷಣಗಳನ್ನು ಸಮಗ್ರವಾಗಿ ಹಾಗೆ ಹೇಳತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನು ಶುಶ್ರುತಮ ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನು ಏನೇನು ಮಾಡಲಾಗುತ್ತೆ?
2: ಹಾಂ, ಪರೀಕ್ಷೆಗಳಂದರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ. ಅದು ಅದನ್ನು ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಾಯಿತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನು ಇವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನು ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದೋ. ತಾವು ಪ್ರಶ್ನೆ ಮಾಡಿದಾಗೆ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದು ಹೊಡಿ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೋಟೆಲ್ ಅನ್ನೋ ಫಾಸ್ಟಿಂಗ್ ಬ್ಲಡ್ ಶುಗರು, ಊಟದ 2 ಅಂತ ಪೋಸ್ಟ್ ಬ್ಲಡ್ ಶುಗರು, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲೇ 3 ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತಾ ಇದೆ. ಇದ್ರ ಜೊತೆಯಲ್ಲಿ ಕೂಡ ಇನ್ನೂ ಪರೀಕ್ಷೆಗಳು ಯಾವಂತಂದರೆ, ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ದರೆ, ರೋಗ ನಿಯಂತ್ರಣ ಇದ್ದರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್, ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು. ಈ ಟಾರ್ಗೆಟ್ ಆರ್ಗನ್ಸು ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡುಹಿಡಿದ್ರಿಂದ ಅದಕ್ಕೆ ಬೇಕಾದಂಥ ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳು ಪರೀಕ್ಷೆಗಳಿರ್ಬೋದು, ಬ್ಲಡ್ ಯೂರಿಯಾ, ಸೀರಿಯಂ ಕ್ರಿಯಾಟಿನು, ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್, ಈ ಪರೀಕ್ಷೆಗಳಿರ್ಬೋದು, ಮತ್ತು ನರಕ ಸಂಬಂಧಪಟ್ಟಂಥ CKMB ಸಂಬಂಧಪಟ್ಟಂತೆ ಇರ್ಬೋದು, CRP. ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದವು ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
2: ಬಹಳ ಸರ್ವೇ ಸಾಮಾನ್ಯಕ್ಕೆ ಉಂಟಾಗ್ತಕ್ಕಂಥದ್ದು ಕಾಲ ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನು ಡಯಾಬಿಟಿಕ್ ಪೆರಿಫೆರಲ್ ನ್ಯೂರ್ ಅಂತ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ಕಾಲದಲ್ಲಿ ಕಾಣುತ್ತೆ. ಮಧುಮೇಹ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರೂ ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ್ಕೆ ಸಂಬಂಧಪಟ್ಟಂತೂ. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾಯಿದ್ರೆ ಮತ್ತೆ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟೇಷನ್ಗೂ ಬೇಕಾಗುತ್ತೆ ಸರ್. ಆಮೇಲೆ ಇನ್ನು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಬರ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
2: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದರೆ ಇನ್ಸುಲಿನ್. ಅದ್ರ ಜೊತೆಯಲ್ಲಿ ಇನ್ಸುಲಿನ್ ಜೊತೆಯಲ್ಲಿ ಈಗ ಸಾಕಷ್ಟು ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ಸು ಮಾತ್ರೆಗಳ ರೂಪದಲ್ಲಿ ಕೊಡ್ತಕ್ಕಂಥ ಔಷಧಿಗಳು ಆಧುನಿಕ ವಿದ್ಯಾ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್ ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಆ್ಯಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದ ಇರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತು ಇರ್ತಕ್ಕಂಥದ್ದು, ಅಥವಾ ಬರೀ ಹರ್ಬಲ್ ಹೇಳಬೇಕಂತಂದರೆ ಸಾಕಷ್ಟು ಔಷಧಿಗಳಿವೆ. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥ ಇದರಿಂದ ಹೇಳೋದು, ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತವೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
2: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ಬರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ವಾಸ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನು ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಸಮಗ್ರ ವಿಷಯಗಳು ಗೊತ್ತಿದೆ. ಆದರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಲಿಕ್ ಸಿಂಡ್ರೋಮ್ ಅಂತ ಬರ್ತದೆ. ಇದಕ್ಕೆ ಇನ್ಸುಲಿನ್ನು ಮತ್ತು ಓರಲ್ ಹೈಪರ್ಗ್ಲಿಸಿಮಿಕ್ ಏಜೆಂಟ್ಸು ಮತ್ತು ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನಶೈಲಿ ಇವನ್ನೆಲ್ಲ ಮಾಡಿದರೂ ಕೂಡ ರೋಗ ನಿಯಂತ್ರಣದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ ಇನ್ಯಾವುದಾದ್ರು ಪದ್ಧತಿ ಬೇಕು, ಇನ್ಯಾವುದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗ ಅನ್ನೋದ್ರ ಬಗ್ಗೆ. ಫಂಡರ್ಬರ್ಗ್ ಅಂತಕ್ಕಂಥವ್ರು ಇಂಗ್ಲೆಂಡ್ನಲ್ಲಿ ಮತ್ತು ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ ಸಾಕಷ್ಟು ಕಡೆಗೆ

0: ಆಮೇಲೆ ಡೀನ್ ಆರ್ನಿಶ್ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು. ಯಾವುದೇ ಕಾಯಿಲೆಯನ್ನು ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿ, ಕೇವಲ ಜೀವನ ಶೈಲಿಯಿಂದನೇ ಹೃದ್ರೋಗಗಳನ್ನು ರಿವರ್ಸ್ ಮಾಡ್ತಕ್ಕಂಥವ್ರು. ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಡಿಸಾರ್ಡರ್ಸ್, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನು ಪರಿಣಾಮಕಾರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗೋದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟದಿಂದ ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಷಟ್ ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದರೆ ವಿಶೇಷವಾಗಿ ಆಸನಗಳಿವೆ. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ ಮಾಡಿ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್ ಆರ್ ನಾಗೇಂದ್ರ ಸರ್ ಕೇಳಿರ್ಬೋದು, ಅವರು ಮತ್ತು ನಾಗರತ್ನ ಮೇಡಮ್ ಅವರು, ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥದ್ರ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೈವಲ ಒಂದೇ 1,000+ ಪ್ರಬಂಧಗಳು ಮಂಡಿತ.
1: ಯಾವ ಆಸನಗಳು ಉಪಕಾರಿ?
0: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವು 4 ಆಸನಗಳು ಅಂತ ಎಸ್ಟಾಬ್ಲ್ ಆಗಿಸಿವೆ. ಅದೇ ಥರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮುಖ್ಯವಾಗಿ ಯಮನಿಯಮಗಳನ್ನು, ಜೀವನ ಶೈಲಿಗಳನ್ನು. ಆಸನ ಅಂತ ಅಂದರೆ ತುಂಬ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತೆ, ಹಠಯೋಗ ಪ್ರದೀಪಕ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನು ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ, ಧ್ಯಾನ ಧಾರಣದ ಮೇಲೆ, ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿನ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರ್ತವೆ. ಆಮೇಲೆ ಅದನ್ನು ನಿರಂತರವಾಗಿ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ ಸರ್.
1: ಯೋಗವನ್ನು ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗಲಿಂದ ಬಂದದ್ದು?
0: ಪರಿಕಲ್ಪನೆ 100 ಹೆಚ್ಚು ಕಾಲದಿಂದಲೂ ಇತ್ತು ಸರ್ ಅದರ ಬಳಸ್ಕೊಳ್ಬೇಕಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನು ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗೇರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗದ ಸೂತ್ರಗಳಲ್ಲೂ ಕೂಡ ಯೋಗವನ್ನು ಪ್ರಾಕ್ಟೀಸ್ ಮಾಡುವಾಗ ಸಾಧನ ಪಾದದಲ್ಲಿ ಹೇಳುವಾಗ ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂಥ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯವನ್ನು ತಂದುಕೊಡ್ತೀವಿ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದ್ದೀರಿ. ಮಧುಮೇಹದ ಬಗ್ಗೆ ತುಂಬ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
0: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಇವು ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಾಗಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ಕದಲ್ಲಿ ಅದರ ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಆ್ಯಂಡ್ ಡಯಾಬಿಟಿಸ್ ಮೆಲಿಟಿಸ್, ಆಮೇಲೆ ಡಾಕ್ಟರ್ ಗರೇಟ್, ಆಮೇಲೆ ಕೈವಲ್ಯ ಧಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪ ಸರ್ ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಡಿಸ್ಮ್ಯಾನೇಜ್ ತ್ರೀ ಯೋಗದಲ್ಲಿ ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರ್ತಕ್ಕಂಥ ನ್ಯೂರೋಹಿಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬ ಒಂದು ಅದು ತುಂಬ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ, ಅಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
0: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೂನಾವಾದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟು. ಅದರ ನಂತರ ಹೇಳಬೇಕು ಅಂದರೆ ಟಿ ಟಿ ಕೃಷ್ಣಮಾಚಾರ್ಯರು ಚೆನ್ನೈನಲ್ಲಿ ಇರ್ತಕ್ಕಂಥ, ಅದು ಅವರು 112 ವರ್ಷಗಳ ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಟಿ ಕೃಷ್ಣಮಾಚಾರ್ಯ ಪರಂಪರೆ ಅಂತಲೇ ತುಂಬ ದೊಡ್ಡ ಪರಂಪರೆ ಸರ್. ಮತ್ತು ಬಿ ಆರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು ವೈದ್ಯರ ಮೂಲತಃ ಅಲ್ಲಿ ಮಾಡಿರ್ತಕ್ಕಂಥದ್ದು, ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್ ಆರ್ ನಾಗೇಂದ್ರ ಅವರು ನಾಗರತ್ನ ಬೆಳೆಸ್ತಕ್ಕಂಥದ್ದು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲೂ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನು ಚಿಕಿತ್ಸೆಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದರೂ ಇದ್ದರೆ ಅದರ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
0: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರಿ ಇದು. ಯಾಕೆಂದ್ರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವ

0: ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು ಈ ಥರ ಒಂದು ಪ್ರಸ್ತಾಪಗಳಿರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಬಗ್ದೇ ಇರೋದ್ರಿಂದ ಖಂಡಿಜು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು ಹೀಗೆ ಯೋಗ ನಿಖರವಾಗಿ ಆಹಾರವನ್ನು ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್. ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಯ್ತು. ಅದ್ರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದರೆ ಇದು ದರ್ಶನವಾದ್ದರಿಂದ ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ದರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
1: ಚಿಕಿತ್ಸೆಯಾಗಿ ಯೋಗವನ್ನು ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತು ಯೋಗವನ್ನು ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತು ಹೇಗೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಆ್ಯಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು. ಯೋಗದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು PhD ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ PhD ಕೂಡ ಪಡೆದವರಿದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,040+ ವೈದ್ಯಕೀಯ ಸಂಸ್ಥೆಗಳೇ ಅಲ್ಲಿ ಯೋಗ ಶಿಕ್ಷಣ ಮತ್ತು ಯೋಗ ಅನುಷ್ಠಾನ ಮಾಡ್ತಕ್ಕಂಥದ್ದು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇದು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇವಲ ಕೆಲವು ಸ್ಕೂಲ್ಗಳಲ್ಲಿ BR ಸ್ಕೂಲ್ ಆಫ್ ಯೋಗ, ಆಮೇಲೆ TT ಕೃಷ್ಣಮಾಚಾರ್ಸ್ಗಳು, BKS ಅಯ್ಯಂಗಾರು, ಹೀಗೆ ನಮ್ಮ ಮೈಸೂರಿನ ಜೋಯಿಸರು ಹೀಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ಕಳಿಸ್ತಾ ಇದ್ರು. ಈಗ ಪತಂಜಲಿ ಯೋಗ ದರ್ಶನವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳೋದ್ರ ಜೊತೆಗೆ ಯೋಗವನ್ನು ಥೆರಪಿಟಿಕ್ ಅಪ್ಲಿಕೇಶನ್ ಕೂಡ ಶಿಕ್ಷಣದಲ್ಲಿ 5 ವರ್ಷದ ಕೋರ್ಸು ಮತ್ತು PhD ಈಗ ಸಾಕಷ್ಟು ಪ್ರೌಢ ಸಂಶೋಧನೆಗಳಾಗಿವೆ, ಪ್ರೌಢ ಶಿಕ್ಷಣವೂ ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವೂ ಲಭ್ಯವಿದೆ ಸರ್. ಈಗ
1: ನಾವೀಗ ಯೋಗ ಮತ್ತು ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನು ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟ್ರೆ?
0: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ಪವನ ಮುಕ್ತ ಆಸನ ಮಾಡೋದ್ರಿಂದ ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ ನಾಲೆಡ್ಜ್ ಸಿಕ್ಕಿದ್ರೂ ಕೂಡ ಥೈರಾಯ್ಡ್ ಸಂಬಂಧಪಟ್ಟಂಥ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡೋಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ನ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥೈಟಿಸೋ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತೊಗೊಂಡ್ರು ಕೂಡ ಇದು ಅಸ್ತಮ ಕೇಳಿದೆ ಪವನ ಮುಕ್ತ ಆಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹ ಕೇಳಿದೆ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆಯಲ್ಲಿ ಬೆನ್ನು ಕೇಳಿದೆ ಲಂಬಾರ್ಸ್ಪಣ್ಣೆ ಅದಕ್ಕೂ ಕಟ್ಟಿಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು, ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ. ಅದ್ರ ಜೊತೆಯಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ.
1: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲ ಡಾಕ್ಟ್ರೆ, ಅಂದ್ರೆ ಏನೋ ನಾನಾ
0: ಕಾರಣಗಳಿಂದ.
1: ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ?
0: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನೇ ಹೇಳುವಾಗ್ಲೇ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢಾಸನಗಳು ಅಂತ ಅದನ್ನು ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲೇ ಸರ್ ಸ್ಥಿರ ಸುಖಮ ಆಸನ, ಯಾವುದೋ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ತುಂಬಾ ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡ್ತಕ್ಕಂಥ ಆಸನಗಳಾಗಿರ್ತಕ್ಕಂಥ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನು ಯೋಗವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದವರು ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
1: 12ನೇ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೇನೆ
0: ಸರ್. ವಿಶೇಷ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಪರಿಕಲ್ಪನೆ ಬಂದಿದ್ದು 2014 UNS ಸಂಸ್ಥೆಯಲ್ಲಿ ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27 ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇ ಬಹಳಷ್ಟು ರಾಷ್ಟ್ರಗಳು 177ಕ್ಕಿಂತ ಹೆಚ್ಚು ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದವು.

0: ಆಮೇಲೆ ಕೇವಲ 80 ದಿನಗಳ ಕಾಲ 60-70 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕನ್ನು ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017ರಲ್ಲಿ ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಂಬಳಿತು. ಅದೇ 2019ರಲ್ಲಿ ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ತು ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡುತ್ತೇವೆ. ಹಾಗಾಗಿ ಯೋಗ, ಆಧ್ಯಾತ್ಮ, ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕೆಂದರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತು ಆತ್ಮ ಅಂದರೆ ಸ್ವಂತ ಇಂಟ್ರಸೆಪ್ಷನ್ ಅಷ್ಟೇ. ಆತ್ಮ ಅಂದರೆ ಆ ಭೌತಿಕವಾದ ನಮಗೆ ನಿಲುಕ್ತಾ ಇರತಕ್ಕಂಥದ್ದೆಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡ್ತಕ್ಕಂಥದ್ದು ಇಡೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನು ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ?
0: ಹೌದು ಸರ್.
1: ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತು ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನು ತಾವು ಪ್ಲ್ಯಾನ್ ಮಾಡುವಾಗ ಯೋಗವನ್ನು ಎಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಿ ಸರ್?
0: ಸೊ ಯೋಗವನ್ನು ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೇ ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆಗಿರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರು ಇರಲಿ ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಿರಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆಯದಾದಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನು ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು, ಆಮೇಲೆ ಮತ್ತು ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಮತ್ತು ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನು, ಇವುಗಳನ್ನು ಆಹಾರ ವಿಹಾರಗಳನ್ನು ತುಂಬ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ದರೂ ಆತ ಏನು ಔಷಧಗಳನ್ನು ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ ಜಾಸ್ತಿ
0: ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇ ಕಾಯಿಲೆಗಳನ್ನು ಹುಷಾರು ಮಾಡ್ಕೊಳ್ಳೋಕ್ಕಾಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್, ವಿಶೇಷವಾಗಿ ಮಾನಸಿಕ ಸಂಬಂಧ ನಾವು ಆಂಗ್ಸೈಟಿ, ಚಿತ್ತ ವ್ಯಾಕುಲತೆ ಅಂತ ಕರೀತೀವಿ, ಚಿತ್ತ ವ್ಯಾಕುಲತೆ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ.
1: ಚಿಕಿತ್ಸೆ
0: ಯೋಗದಿಂದನೇ, ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ. ಇವಾಗ ನ್ಯಾಚುರೋಪತಿ ಆ್ಯಂಡ್ ಯೋಗ ಅಂತ ಬರುತ್ತೆ, ಎಲ್ಲರೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದರೆ, ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ, ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮಾನಸಿಕ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ, ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಾರಂಭದಿಂದ ರೂಢಿ ಮಾಡಿದರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗ, ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಮೂರು ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
3: ವೀವ್ ಅಂದ್ರೆ ಹೆಣೆಯೋದು ಅಥವಾ ನೇಯೋದು ಅಂತ ಅರ್ಥ ಅಲ್ವಾ? ಈ ಹಕ್ಕಿ ತನ್ನ ಗೂಡನ್ನ ಬೇರೆ ಮರದ ನಾರುಗಳಿಂದ ಎಷ್ಟು ಅಂದವಾಗಿ ನೇಯ್ದಿರುತ್ತೆ, ಅದಕ್ಕೆ ಇದು ಬಯಾವೀವರ್ ಬರ್ಡ್.
2: ತಪ್ಪದೇ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ.
4: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8:00 ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
5: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
4: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
5: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
4: ಮರೆಯದೇ ಕೇಳಿ, ಇಂದು ರಾತ್ರಿ 8:00 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
0: ಆಕಾಶವಾಣಿ ಮೈಸೂರು. ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಹೊಸ ಇಲಾಖೆಯ ಅಧಿಕಾರಿಗಳಿಗೆ ನಾನು ಟ್ರಾನ್ಸ್ಫಾಲ್ ಅನ್ನು ಹೇಗೆ ಪ್ರವೇಶ ಮಾಡಿದೆ ಎಂಬುದು ಗೊತ್ತಾಗಲಿಲ್ಲ. ತಮ್ಮಲ್ಲಿ ಬರುತ್ತಿದ್ದ ಭಾರತೀಯರನ್ನ ಅವರು ವಿಚಾರಣೆ ಮಾಡಿದರು, ಆದರೆ ಅವರಿಗೂ ಏನೂ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಅಧಿಕಾರಿಗಳು ಒಂದು ಊಹೆಯನ್ನ ಮಾಡಿದರು. ನನ್ನ ಹಿಂದಿನ ಸಂಪರ್ಕದ ಬಲದ ಮೇಲೆ ನಾನು ಅಪ್ಪಣೆ ಚೀಟಿ ಇಲ್ಲದೆಯೇ ಟ್ರಾನ್ಸ್ಫಾಲ್ ಅನ್ನು ಪ್ರವೇಶ ಮಾಡಿರಬಹುದು ಎಂದುಕೊಂಡರು. ಆದರೆ ಅದು ನಿಜವಾಗಿದ್ದರೆ ನನ್ನನ್ನು ಸೆರೆ ಹಿಡಿಯಬಹುದಾಗಿತ್ತು. ಒಂದು ಮಹಾಯುದ್ಧ ಮುಗಿದ ಮೇಲೆ ಸರಕಾರಕ್ಕೆ ವಿಶೇಷ ಅಧಿಕಾರಗಳನ್ನು ಕೊಡುವುದು ಪದ್ಧತಿ. ದಕ್ಷಿಣ ಆಫ್ರಿಕಾದಲ್ಲಿಯೂ ಹೀಗೆಯೇ ಆಗಿತ್ತು. ಸರ್ಕಾರ ಶಾಂತಿ ರಕ್ಷಣೆಯ ಒಂದು ವಿಶೇಷ ಕಾನೂನನ್ನು ಜಾರಿಗೆ ತಂದಿತು. ಅದರಂತೆ ಅಪ್ಪಣೆಯ ಚೀಟಿ ಇಲ್ಲದೆ ಟ್ರಾನ್ಸ್ಫಾಲ್ ಅನ್ನು ಪ್ರವೇಶ ಮಾಡುವವರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಬಹುದಾಗಿತ್ತು. ಈ ಕಾನೂನಿನಂತೆ ನನ್ನನ್ನು ಬಂಧಿಸಬಹುದೆಂದು ಚರ್ಚೆ ನಡೆಯಿತು. ಆದರೆ ಅಪ್ಪಣೆ ಚೀಟಿಯನ್ನು ತೋರಿಸಿ ಎಂದು ನನ್ನನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅಧಿಕಾರಿಗಳು ನನ್ನ ವಿಷಯದಲ್ಲಿ ಡರ್ಬಾನಿಗೆ ತಾರನ್ನು ಕಳುಹಿಸಿ ವಿಚಾರಿಸಿದರು. ನಾನು ಅಪ್ಪಣೆ ಚೀಟಿ ಪಡೆದು ಬಂದುದನ್ನು ತಿಳಿದು ಅವರಿಗೆ ನಿರಾಸೆಯಾಯಿತು. ಅವರು ಇಷ್ಟು ನಿರಾಸೆಗೆ ಸೋಲುವವರಾಗಿರಲಿಲ್ಲ. ನಾನು ಹೀಗೆ ಟ್ರಾನ್ಸ್ಫಾಲನ್ನು ಪ್ರವೇಶ ಮಾಡುವುದರಲ್ಲಿ ಜಯಶಾಲಿಯಾಗಿದ್ದರೂ ಚೇಂಬರ್ಲೇನರ ಭೇಟಿಯಾಗುವುದನ್ನು ತಪ್ಪಿಸುವುದರಲ್ಲಿ ಅವರು ನಿಶ್ಚಯವಾಗಿ ಜಯಶಾಲಿಯಾಗಬಲ್ಲವರಾಗಿದ್ದರು. ಆದ್ದರಿಂದ ಚೇಂಬರ್ಲೇನರನ್ನು ಭೇಟಿ ಮಾಡುವ ನಿಯೋಗದ ಸದಸ್ಯರ ಹೆಸರನ್ನು ತಿಳಿಸಬೇಕೆಂದು ಭಾರತೀಯರನ್ನು ಕೇಳಲಾಯಿತು. ವರ್ಣದ್ವೇಷ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲೆಲ್ಲಿಯೂ ಇತ್ತು. ಆದರೆ ಭಾರತದಲ್ಲಿ ನನಗೆ ಅನುಭವವಾಗಿದ್ದಂತೆ ಅಧಿಕಾರಿಗಳು ದಕ್ಷಿಣ ಆಫ್ರಿಕಾದಲ್ಲಿಯೂ ತುಚ್ಛವಾದ ಒಳಸಂಚಿನ ಮಾರ್ಗವನ್ನು ಅನುಸರಿಸುತ್ತಾರೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಸರ್ಕಾರಿ ಇಲಾಖೆಗಳು ಇದ್ದುದು ಜನತೆಯ ಯೋಗಕ್ಷೇಮಕ್ಕಾಗಿ. ಅವರು ಜನಾಭಿಪ್ರಾಯಕ್ಕೆ ಜವಾಬ್ದಾರರಾಗಿದ್ದರು. ಆದ್ದರಿಂದ ಅಲ್ಲಿನ ಅಧಿಕಾರಿಗಳಲ್ಲಿ ತಕ್ಕಮಟ್ಟಿನ ಗೌರವ, ಬುದ್ಧಿ ಮತ್ತು ನಮ್ರತೆ ಇದ್ದಿತು. ಅದರ ಲಾಭ ಸ್ವಲ್ಪ ಹೆಚ್ಚು ಕಡಿಮೆ ಬಣ್ಣದ ಜನರಿಗೂ ದೊರೆಯುತ್ತಿತ್ತು. ಏಷ್ಯಾದಿಂದ ಬಂದ ಅಧಿಕಾರಿಗಳ ಜೊತೆಯಲ್ಲಿ ಅಲ್ಲಿನ ನಿರಂಕುಶಾಧಿಕಾರ ಮತ್ತು ಏಷ್ಯಾದಲ್ಲಿ ಅವರು ಕಲಿತಿದ್ದ ಅಭ್ಯಾಸಗಳೆಲ್ಲ ಬಂದವು. ದಕ್ಷಿಣ ಆಫ್ರಿಕಾದಲ್ಲಿ ಒಂದು ವಿಧವಾದ ಪ್ರಜಾಪ್ರಭುತ್ವ ಪದ್ಧತಿ ಮತ್ತು ಜವಾಬ್ದಾರಿ ಸರ್ಕಾರ ಇತ್ತು. ಆದರೆ ಏಷ್ಯಾದಿಂದ ಆಮದು ಮಾಡಿಕೊಂಡ ಸರಕು ಪೂರ್ಣ ನಿರಂಕುಶಾಧಿಕಾರಿ. ಏಕೆಂದರೆ ಏಷ್ಯಾದಲ್ಲಿ ಆಳ್ವಿಕೆ ಮಾಡುತ್ತಿದ್ದ

ಕಟ್ಟಿಸಿಕೊಟ್ಟಿದ್ದವರು ಫರಂಗಿಯವರು. ಅಲ್ಲಿ ಜವಾಬ್ದಾರಿ ಸರ್ಕಾರ ಇರಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಫರಂಗಿಯವರು ಅಲ್ಲಿಯೇ ಬಂದು ನೆಲೆಸಿದ ವಲಸೆಗಾರರಾಗಿದ್ದರು. ಅವರು ದಕ್ಷಿಣ ಆಫ್ರಿಕಾದ ಪ್ರಜೆಗಳಾಗಿದ್ದರು. ಅವರಿಗೆ ಇಲಾಖೆಯ ಅಧಿಕಾರಿಗಳ ಮೇಲೆ ಹತೋಟಿ ಇತ್ತು. ಆದರೆ ಈಗ ಏಷ್ಯಾದಿಂದ ನವಾಬಶಾಹಿ ಬಂದು ನೆಲೆಸಿತು. ಭಾರತೀಯರಿಗೆ ಇತ್ತ ಪುಲಿ ಅತ್ತ ದರಿ ಎಂಬಂತೆ ಆಯಿತು. ಈ ನಿರಂಕುಶಾಧಿಕಾರದ ಅನುಭವ ನನಗೆ ಚೆನ್ನಾಗಿಯೇ ಆಯಿತು. ಮೊದಲು ನಾನು ಇಲಾಖೆಯ ಮುಖ್ಯಾಧಿಕಾರಿಯನ್ನು ನೋಡಿಕೊಂಡು ಬರಬೇಕೆಂದು ಅಪ್ಪಣೆಯಾಯಿತು. ಅಪ್ಪಣೆ ಆಯಿತು ಎಂದರೆ ಅತಿಶಯೋಕ್ತಿಯಾಗಿ ಕಾಣಬಹುದು ಎಂದು ಈ ವಿಚಾರವನ್ನು ಇನ್ನೂ ಸ್ಪಷ್ಟಪಡಿಸುತ್ತೇನೆ. ನನ್ನ ಬರವಣಿಗೆಯಲ್ಲಿ ಅಪ್ಪಣೆಯನ್ನು ಕಳುಹಿಸಲಿಲ್ಲ. ಭಾರತೀಯ ಮುಖಂಡರು ಪದೇ ಪದೇ ಏಷ್ಯಾ ಅಧಿಕಾರಿಗಳನ್ನು ನೋಡಬೇಕಾಗುತ್ತಿತ್ತು. ಹೀಗೆ ನೋಡುವವರ ಪೈಕಿ ದಿವಂಗತ ಸೇಟ್ ತಯ್ಯಬ್ ಹಾಜಿ ಖಾನ್ ಮೊಹಮ್ಮದ್ರು ಕೂಡ ಒಬ್ಬರು. ಇಲಾಖೆಯ ಮುಖ್ಯಾಧಿಕಾರಿ ಅವರನ್ನು ಗಾಂಧಿ ಯಾರು, ಅವರು ಇಲ್ಲಿ ಏತಕ್ಕೆ ಬಂದಿದ್ದಾರೆ ಎಂದು ಕೇಳಿದರು. ಆಗ ತಯ್ಯಬ್ ಸೇಟರು, ಅವರು ನಮ್ಮ ಸಲಹೆಗಾರರು, ನಮ್ಮ ಪ್ರಾರ್ಥನೆಯಂತೆ ಅವರು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದರು. ಆಗ ಆ ನಿರಂಕುಶಾಧಿಕಾರಿ, ಹಾಗಾದರೆ ನಾವು ಇಲ್ಲಿ ಇರುವುದು ಏತಕ್ಕೆ? ನಿಮ್ಮನ್ನು ರಕ್ಷಿಸಲು ನಮಗೆ ಅಧಿಕಾರ ಕೊಟ್ಟು ನೇಮಿಸಿಲ್ಲವೇ? ಗಾಂಧಿಗೆ ಇಲ್ಲಿಯ ಸ್ಥಿತಿ ಏನು ಗೊತ್ತು? ಈ ರೀತಿ ವಾಗ್ವಾದಗಳು ಮುಂದುವರಿಯಿತು.

0: ಇದುವರೆಗೂ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳುತ್ತಿದ್ದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 9:34:25. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಮಲ್ಲಿಗೆ ಹೂವೆ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದಿರಿ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದವರು ಹಂಸಲೇಖ. ಇನ್ನು ಮುಂದೆ ಅದೃಷ್ಟ ರೇಖೆ ಚಿತ್ರಕ್ಕಾಗಿ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿರುವ ಶ್ರೀರಂಗ ಅವರ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನೀವೀಗ ಕೇಳಿದ ಗೀತೆ ಅಮರನಾಥ್ ಚಿತ್ರದ್ದು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದವರು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನು ಮುಂದೆ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿರುವ ಅಂಡಮಾನ್ ಚಿತ್ರದ ಹಾಡು. ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ. ಚಿತ್ರ ಜೀವಕ್ಕೆ ಜೀವ.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟೆ ಅಕ್ಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ವೇಳೆ ಸರಿಯಾಗಿ 10 ಗಂಟೆ. ಶ್ರೋತೃಗಳೇ, ಪ್ರಕಟಿಸಿದ ಕಾರ್ಯಕ್ರಮಕ್ಕೆ ಬದಲಾಗಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತರಾಮನ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ತ್ಯಾಗರಾಜರ ಕೃತಿ ರಾಜ ವಿಡಲ, ತೊಡಿರಾಗ, ರೂಪಕ ತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕೇತ ರಾಮನ್ವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು. ವೇಳೆ ಸರಿಯಾಗಿ 10:30:10.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮೈಸೂರು.
4: ಬದುಕಿನ ಬಣ್ಣದ ಚಿತ್ತಾರ
5: ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಭುವಿಗಿಳಿದ.
4: ಪ್ರಸ್ತುತಿ ಜಿಎನ್ ಮಂಜುನಾಥ್.
5: ನೀನೆಂದಿಗೂ ನನ್ನ ಬಾಡಿಗೆ ಆನಂದದ
4: ಕಾಮನ ಬಿಲ್ಲು.
0: ಪ್ರೀತಿಯ ಕೆಳಗರೆ ನಮಸ್ಕಾರ. ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ

0: ದಶಕಗಳ ಕಾಲ ಭಾರತೀಯ ಚಿತ್ರರಂಗದ ಗಾನಲೋಕವನ್ನ ಆಳಿದ ನಗು, ಅಳು, ಪ್ರೀತಿ, ವಿರಹ, ಭಕ್ತಿ, ಭಾವ ಹೀಗೆ ನವರಸಗಳನ್ನು ತನ್ನ ಕಂಠಸಿರಿಯಲ್ಲಿ ಅರಳಿಸಿದ ಆ ದೈವಿ ಕಂಠ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಹೆಮ್ಮೆಯ ಎಸ್ ಜಾನಕಿಯವರದು.
1: ಶ್ರೀ

ತೊಟ್ಟಿಲ ತೂಗುವ ಜೋಗುಳದಿಂದ ಹಿಡಿದು ವಿರಹದ ಬೇಗೆಯವರೆಗೂ ಪ್ರತಿಯೊಂದು ಭಾವಕ್ಕೂ ಜೀವ ತುಂಬಿದ ಆ ಮಧುರ ಧ್ವನಿ ಇಂದಿಗೂ ಕೋಟ್ಯಂತರ ಹೃದಯಗಳಲ್ಲಿ ಅಮರವಾಗಿದೆ.

ಸಂಗೀತ ಶಾರದೆಯನ್ನ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಆ ಸಂಗೀತ ಶಾರದೆ ಇಷ್ಟಪಡೋದು ಕೆಲವರನ್ನ ಮಾತ್ರ. ಅಂತಹ ಆಯ್ಕೆಯಲ್ಲಿ ಮೊದಲ ಸ್ಥಾನ ನಮ್ಮೆಲ್ಲರ ಅಭಿಮಾನದ ಗಾನಕೋಗಿಲೆ, ಸಿನಿಮಾ ಪ್ರಪಂಚದಲ್ಲಿ 6 ದಶಕಗಳ ಕಾಲ ತನ್ನ ಸಿರಿಕಂಠದ ಮೂಲಕ ಒಂದು ಗಂಧರ್ವ ಲೋಕವನ್ನೇ ಸೃಷ್ಟಿ ಮಾಡಿದ ನಮ್ಮೆಲ್ಲರ ಪ್ರೀತಿಯ ಎಸ್. ಜಾನಕಿಯವರು.

ಕೇಳುಗರೆ, ಹೀಗೆ ಎಸ್ ಜಾನಕಿಯವರ ವೈವಿಧ್ಯಮಯ ಹಾಡಿನ ಶೈಲಿಗಳನ್ನು ಹೇಳ್ತಾ ಹೋದರೆ ಸಮಯನೇ ಸಾಕಾಗೋದಿಲ್ಲ. ಆಂಧ್ರಪ್ರದೇಶದ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಎಸ್ ಜಾನಕಿಯವರು ವಿಶ್ವದ ಮೂಲೆಗಳಲ್ಲಿ ಸಂಚಾರ ಮಾಡಿ ಹಾಡುಗಳಿಂದ ಮೋಡಿ ಮಾಡಿ ತಮ್ಮ ದಣಿವನ್ನು ಆರಿಸಿಕೊಳ್ಳಲು, ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳೋದಿಕ್ಕೆ, ಬದುಕಿನ ಕೊನೆಯ ದಿನಗಳನ್ನು ಕಳೆಯೋದಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಈ ಪುಣ್ಯಭೂಮಿ ಮೈಸೂರನ್ನು.

0: ಕಳೆದ 15 ವರ್ಷಗಳಿಂದ ಮೈಸೂರಿನಲ್ಲೇ ವಾಸ ಮಾಡಿ ಮೈಸೂರಿನ ಮಣ್ಣಲ್ಲೇ ಮಣ್ಣಾಗಬೇಕು ಅಂತ ದೃಢ ನಿರ್ಧಾರ ಮಾಡಿದ್ರು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಎಸ್ ಜಾನಕಿಯವರನ್ನ ಹೆತ್ತ ತಾಯಿಯ ಸ್ಥಾನದಲ್ಲಿ ಗೌರವಿಸಿ ಅವರೊಂದಿಗೆ ಪ್ರೀತಿಯ ಒಡನಾಟವನ್ನು ಇರಿಸಿಕೊಂಡಿದ್ದ ಇಬ್ಬರು ಯುವಕರು ಅಂದರೆ ನವೀನ್ ಮತ್ತು ಪವನ್ ಅವರು. ಎಸ್ ಜಾನಕಿಯವರು ಮೈಸೂರಿನೊಂದಿಗೆ ಹೊಂದಿದ್ದ ಅವಿನಾಭಾವ ಸಂಬಂಧವನ್ನ ವಿಸ್ತಾರವಾಗಿ ಪ್ರೀತಿಯಿಂದ ಗೌರವದಿಂದ ಹಂಚಿಕೊಂಡಿದ್ದಾರೆ. ಎಸ್ ಜಾನಕಿಯವರ ಅಪ್ಪಟ ಅಭಿಮಾನಿಯಾಗಿ ಅವರನ್ನ ಭೇಟಿಯಾಗಲು ಹೋಗಿದ್ದ ನವೀನ್ ತನ್ನ ಸ್ನೇಹಿತ ಪವನ್ ಹಾಗೂ ಇನ್ನಿತರ ಗೆಳೆಯರ ಜೊತೆ ಇದ್ದು ಅವರ ಕಷ್ಟ ಸುಖಗಳಲ್ಲೂ ಭಾಗಿಯಾಗಿ ಎಸ್ ಜಾನಕಿಯವರ ಅಂತಿಮ ಯಾತ್ರೆಗೆ ಹೆಗಲು ಕೊಟ್ಟು ಅಗ್ನಿಸ್ಪರ್ಶ ಆಗುವ ತನಕ ಜೊತೆಗೇ ಇದ್ದು ತಮ್ಮ ಸಾಕುತಾಯಿಯ ಋಣವನ್ನು ತೀರಿಸಿಕೊಂಡಿದ್ದಾರೆ. ಬನ್ನಿ, ನವೀನ್ ಹಾಗೂ ಪವನ್ ಅವರ ಮಾತುಗಳನ್ನು ಈಗ ಕೇಳೋಣ. ಮೈಸೂರಿನ ನವೀನ್ ಹಾಗೂ ಪವನ್ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಜಾನಕಿ ಮೇಡಮ್ ಅವ್ರ ಹಾಡುಗಳನ್ನ ಕೇಳಿದ್ವಿ, ದೂರದಲ್ಲೆಲ್ಲೋ ನೋಡಿದ್ವಿ, ಆದ್ರೆ ನೀವಿಬ್ರು ಎಷ್ಟೋ ಅದೃಷ್ಟವಂತರು ಅಂತಂದ್ರೆ ಆ ತಾಯಿಯನ್ನ ಎಷ್ಟೋ ವರ್ಷಗಳು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಸ್ವಂತ ತಾಯಿ ಅಂತಾನೆ ಪ್ರೀತಿ ಕೊಟ್ಟು ಆರೈಕೆ ಮಾಡಿದ್ದೀರಿ. ಅವರು ಕೂಡ ನಿಮ್ಮಿಬ್ಬರನ್ನ ಅವರ ಮಕ್ಕಳು ಅಂತಾನೆ ಪ್ರೀತಿಯಿಂದ ನೋಡ್ತಾ ಇದ್ರು. ನವೀನ್ ಅವರೇ ಹೇಳಿ, ಜಾನಕಿಯವರ ಮೊದಲ ಭೇಟಿ ಎಲ್ಲಿ ಆಯ್ತು, ಅವರ ಯಾವ ಗುಣ ನಿಮಗೆ ಇಷ್ಟ ಆಯ್ತು ಅಂತ?
2: ಸರ್, ಇದು ಇವತ್ತು ಎಷ್ಟು ಸಂತೋಷ ಆಯ್ತೈತೆ ಅಂದ್ರೆ, ನಮ್ಮ ಫಸ್ಟ್ ಇನ್ಸ್ಪಿರೇಷನ್ ಆಗಿದೆ ಜಾನಕಿ ಅಮ್ಮನ ಮೈಸೂರು ಆಕಾಶವಾಣಿ ಸಾಂಗ್ಸ್ ಕೇಳೇನೆ. ಅರ್ಲಿ ಮಾರ್ನಿಂಗ್ 7:45 ಎಲ್ಲ ಬರ್ತಾ ಇತ್ತಲ್ಲ ಅಮ್ಮಂದು ಡಿವಿಷನ್ ಸಾಂಗ್ಸ್, ಅದೆಲ್ಲ ಕೇಳೇನೆ. ಇವತ್ತೊಂದ್ ದಿವಸ ಅಮ್ಮ ಇಲ್ಲಿ ಬಂದು ಮಣ್ಣಲ್ಲಿ ಮಣ್ಣಾಗಿದ್ರೆ ಅಂದ್ರೆ ಮೇನ್ ರೀಸನ್ ನಾನು ನಿಜ ಹೇಳ್ತೇನೆ, ಮೈಸೂರು ಆಕಾಶವಾಣಿಯಿಂದಾನೆ.
0: ಆ ಹಾಡುಗಳನ್ನ ಕೇಳಿ

0: ನಿಮಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ.
1: ಹೌದು, ನಾ ಎಲ್ಲ ಸಾಂಗ್ಸ್ ಕೇಳ್ತದೆ ಅಮ್ಮಂದ್ರಲ್ಲಿ ಏನ ಕೇಳಿದ್ರೆ ಒಂದೊಂದು ಮೈಯೆಲ್ಲ ಒಂಥರ ಸ್ಪಿರಿಟ್, ಎಷ್ಟು ಜನ ಕ್ಯಾಮ ಅಂದ್ರೆ ಹೆಂಗಿರ್ಬೋದು ಅವ್ರು, ಯಾವ ತರ ಇರ್ಬೋದು ಅವ್ರು ಅಂತ ಇದ್ ಮಾಡ್ಬೇಕ್ರೆ. ಆಗ ಉದಯ ಟಿವಿ ನಾಕ್ಔಟ್ ಅವಾರ್ಡ್ ಅಂತ ಫಸ್ಟ್ 1996 ಏನೋ ಆ ಟೈಮಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಜನಕೇಮನ್ಗೆ ಅನೌನ್ಸ್ ಮಾಡ್ರು. ಇನ್ನೊಂದು ದಿವಸ ಟ್ರೈಲ್ ಅದು ಲೈವ್ ಆಗಿ ಬರ್ತಾ ಇತ್ತು. ಅಮ್ಮ ಬಿಟ್ಟು ಇನ್ನೆಲ್ಲ ಮಾಮೂಲಿ ಇನ್ನೊಂದು ದಿವಸ ಏನೇನು ಬರ್ತದೆ ಅದು ರಿಹರ್ಸಲ್ ಬರ್ತಾ ಇತ್ತು ಟಿವಿ. ಸರಿ ನಾಳೆ ಜನಕೇಮ ಬರ್ತಾರೆ ಅಂದ್ಬಿಟ್ಟು, ಹೆಂಗಿರ್ತಾರೆ ಅವರು, ಯಾವ ಥರ ಇರ್ತಾರೆ ಅಂತ ಡ್ರೀಮ್ ನಾನು ಅಷ್ಟು ನಂಗೆ ಗೊತ್ತಿರಲಿಲ್ಲ. ಹಾಗೆಲ್ಲ ಅವ್ರು ಹೆಂಗಿರ್ತಾರೆ ಏನೋ ಅಂತ, ಒಳ್ಳೆ ಹೀರೋಯಿನ್ ಥರ ಆ ಥರ ಇರ್ತಾರೆ ಈ ಥರ ಇರ್ತಾರೆ ಆ ಥರ ಎಲ್ಲ. ಮಧ್ಯದಲ್ಲಿ ಅಮ್ಮನ್ ತೋರಿಸಿದ್ರು ಅಣೆ ಕುಂಕುಮ ಅದು ಇದು ವಿನಯ್ ಪ್ರಸಾದ್ ಆ್ಯಂಕರಿಂಗ್ ಅದು. ಈಗ ಗಾನಕ್ಕೆ ಹೋಗಿಲ್ಲ ಎಷ್ಟು ಜನಕ್ಕೆ ಅವರು ಸ್ಟೇಜ್ ಮೇಲೆ ಬರಬೇಕು ಅಂದಾಗ ಸರ್ ಅವ್ರು ಎದ್ದು ನಿಂತ ತಕ್ಷಣ ನನಗೆ ನನ್ಗೆ ಏದೋ ಜನ್ಮ ಜನ್ಮ ಜನ್ಮ ಜನ್ಮದ ಏನೋ ಒಂದು ಸೆಳೆತ ಆಗ್ಬಿಡ್ತದೆ. ಜನಕ್ಕೆ ಅಂದ್ರೆ ಇವ್ರ ಈ ತರ ಅವರು ಹೇರ್ ಸ್ಟೈಲ್ ಆಗಿರ್ಬೋದು, ಕಣೆ ಕುಂಕುಮ ಆಗಿರ್ಬೋದು, ಸಿಂಪಲ್ ಆಗಿರೋದು, ಅವ್ರು ಹುಟ್ಟಿದ ಕಲಾ ಸ್ಯಾರಿ ಅದು ಇದು, ನಾನು ಹಿಂಗಾರ ಮಾಡಿ ಅವ್ರನ್ನ ನೋಡ್ಲೇಬೇಕು ಅಂತ ಅವತ್ತಿಂದ ಒಂದು ಡ್ರೀಮ್ ಆಗೋಯ್ತು. ಅದಾದ್ಮೇಲೆ ಕೆಲವೊಂದು ಮೂರ್ನಾಲ್ಕು ವರ್ಷ ಎಲ್ಲ ಎಷ್ಟು ಜನತವೆಲ್ಲ ಕೇಳಿದೆ ಫೋನ್ ನಂಬರ್ ಇದು ಮಾಡಿ ಅಂತ. ಎಂ ಪಿ ಶಂಕರ್ ಅವರ ಒಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಅವರು. ಸರಿ ಅವ್ರ ಮನೆಗೆ ಫೋನ್ ಮಾಡಿದಾಗ ಜನಕ್ಕೆ ಇನ್ನೂ ಒಂದು 15 ಡೇಸ್ ಆ ಥರ ಎಲ್ಲ ಅವರು ಫಾರಿನ್ ಟ್ರಿಪ್ ಕೇಳಿದ್ದಾರೆ, ಇಂಥ ದಿವಸ ಟೈಮ್ ಮಾಡಿ ಅಂತ ಹೇಳೋರು. ತಮಿಳು ಮಾಲಿ ಹೇಳ್ತಾರಲ್ಲ ಜನಕ್ಕೆ ಬರೋದು, ಅವರು ಇನ್ನೂ ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಅಥವಾ ಅದೇ ಮನೇನ ಅಂತ ಕನ್ಫರ್ಮ್ ಮಾಡ್ಕೊಳಗೆ ಮೂರು ಜನದ ಕೈಲಿ ಫೋನ್ ಮಾಡಿಸಿದ್ದು. ಹೌದು ಆದರೆ ಅಮ್ಮ ಇಲ್ಲ, ಇಂಥ ದಿವಸ ಬರ್ತಾರೆ ಈ ಟೈಮ್ ಕಾಲ್ ಮಾಡ್ಬೋದು ಅಂತ. ದಿನಗಳೆಲ್ಲ ಹೆಂಗೋ ಕಳೀತು. ಆಮೇಲೆ ಅದೇ ಅವ್ರು ಹೇಳಿದ ಟೈಮ್ಗೆ ನಾವು ಫೋನ್ ಮಾಡಿದೆ, ಒಂದು ನಿಮಿಷ ಇರಿ ಅಂದ್ಬಿಟ್ಟು ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಅಮ್ಮ ಫಸ್ಟ್ ಹಲೋ ಅಂದ ತಕ್ಷಣ ನಾನು ಏನಂತ ಇದು ಹೇಳಕ್ಕಾಗಲ್ಲ ಸರ್, ಅದು ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ತೀರಿ ಬರೀ ಅಮ್ಮ ಏನು ನನ್ಗೆ ಏನು ರಿಪ್ಲೈ ಮಾಡಿ ಬರೀ ನಗ್ತಾ ಇದ್ದಾರೆ ಅವರು. ನನ್ನ ಮೈಸೂರು ಅಮ್ಮ ಆಗಿ ಅಮ್ಮ ಇದು ನನಗೆ ನಾನು ಅಂದರೆ 13 ವರ್ಷ ನನಗೆ 7th standard ಓದ್ತಾ ಇದ್ದೀನಿ ಹಾಗೆ ಹೀಗೆ ನಾನು ಎಷ್ಟೊಂದು ದಿವಸದಿಂದ ಅಂತ ಹೇಳ್ತಾ ಬರೀ ನಗ್ತಾ ಇದ್ದಾರೆ ಹೊರತು ಏನು ಇಲ್ಲ ಅವರು. ಆಯ್ತು ಇಂಥ ದಿವಸ ಬಾ ಅಂತ ಅವರು ನಮ್ಮೊಂದು ಡೇಟ್ ಕೊಟ್ಟರು. ಅದು ನಾನು ಅವರು ಹೇಳಿದ ಡೇಟ್ಗೆ ನಾನು ಚೆನ್ನೈಗೆ ಹೋಗಿದ್ದೆ ಸರ್.
0: ಎಸ್ ಜಾನಕಿ ಅವ್ರನ್ನ ನೋಡಿದಾಗಲೇ ಅಷ್ಟು ಖುಷಿ ಆಯಿತು. ಮೊದಲನೇ ಸತಿ ಅವ್ರನ್ನ ಮಾತಾಡಿಸಿದಾಗ ನಿಮಗೆ ಆದಂತಹ ಅನುಭವ ಏನು ಅಂತ?
1: ಅವ್ರೊಂದು ಡೇಟ್ ಕೊಟ್ಟು 10:00 ಬರ್ತೀಯ ಅಂತಂದ್ರೆ ಓಕೆಮ್ಮ ಅಂತ ಹೇಳಿದೆ. ಹಾಗೆಲ್ಲ ಕಾವೇರಿ ಎಕ್ಸ್ಪ್ರೆಸ್ ಏನೋ ಇತ್ತು ಚೆನ್ನೈಗೆ, ಆಗ ಅರ್ಲಿ ಮಾರ್ನಿಂಗ್ 5:00 ಚೆನ್ನೈಲೇ ಹೋಗಿ ರೈಲ್ವೆ ಸ್ಟೇಷನ್ ಇದ್ದು. ಅದಾದ್ಮೇಲೆ ಸ್ವಲ್ಪ ದೂರನೇ ಇತ್ತು ಅವ್ರು ವೀರಾಮಪುರ ಅಂತ. 6:30 ನಾನು ಚೆನ್ನೈಗೆ ಹೋದಾದ್ಮೇಲೆ ಇನ್ನೊಬ್ರು ಹೇಳಿದ್ರಕ್ಕಿಂತ ಇಷ್ಟು ಬೇಗ ಹೋದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೀಚ್ ಇತ್ತು. ಆ ಬೀಚ್ ಹತ್ರ ಕುತ್ಕೊಂಡು ಅವ್ರ ಮನೇ ನೋಡ್ತಾ, ಟಿಫನ್ ಇಲ್ಲ ಏನು ಕಾಫಿ ಇಲ್ಲ ಏನಿಲ್ಲ, ಅವ್ರ ಮನೇನೆ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರು ಹೇಳಿ ಟೈಮ್ಗೆ ಇದು ಅದೊಂದು ಮರೆಯೋಕ್ಕಾಗಲ್ಲ. ಅದಾದ್ಮೇಲೆ ಕರೆಕ್ಟಾಗಿ 10:00 ಹೋದೆ, ಕುತ್ಕೊಳ್ಳಿ ಅಂತ ಹೇಳಿದ್ರು ಅಮ್ಮ ಬಂದಿದ್ದು. ಅಪ್ಪ
0: ದೇವರನ್ನೇ ನೋಡಿದಷ್ಟು ಖುಷಿ ಆಗ್ಬಿಡುತ್ತೆ ನಿಮಗೆ. ಮಾತಾಡ್ತಾ ಇದ್ದಾಗಲೂ ತುಂಬಾ ಭಾವುಕರಾಗ್ಬಿಟ್ಟಿದ್ದೀರಿ ನೀವು.
1: ಅದೆಲ್ಲ ನೆನ್ಸ್ಕೊಂಡಿರೋದು ಇವತ್ತು, ಅದೆಲ್ಲ ಫಸ್ಟ್ ಟೈಮ್ ಅದೆಲ್ಲ ಮರೆಯೋದು, ಅವ್ರನ್ನ ನೋಡಿದ್ದು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಅದೆಲ್ಲ ನಾನು ಮರೆಯೋಕ್ಕಾಗಲ್ಲ. ಆಗ ಏನಂತಂದ್ರೆ ಅಮ್ಮನ ನೋಡೋಕ್ಕಿಂತ ಮೊದಲೇ ನಾನೊಂದು 50 ಸರಿ ಫೋನ್ ಮಾಡಿರ್ಬೋದು. ಹಾಗೆಲ್ಲ ಏನಂತಂದ್ರೆ ಮೊಬೈಲ್ ಎಲ್ಲ ಇರಲಿಲ್ಲ, ನಾವು ಕೈ ಬೂತಲ್ಲಿ ಮಾಡಬೇಕಾಯ್ತು. ಆ ಏನಂತ ಅಂದ್ರೆ ಕಾಲ್ಸ್ ಎಲ್ಲ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೆಲ್ಲ ಚಿಕ್ಕ ಹುಡುಗ ನನಗೆ ಮೈಲೆಲ್ಲ ಕೊಡ್ತಾ ಇದ್ದಿದ್ದೆ 5 ರೂಪಾಯಿ 10 ರೂಪಾಯಿ ಅದನ್ನ ಉಳಿಸಿ ಹೆಂಗೋ 50 ರೂಪಾಯಿ ಆದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಎಷ್ಟು ಅಡಿ ಬದುಕೋಗೋದು. ಅಲ್ಲೇನಾಗದು ಅಂತಂದ್ರೆ ಅಲೋ ಅಂದ್ಮೇಲೆ ಮಾತಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಅವ್ರಿಗೆ ಕನೆಕ್ಟ್ ಮಾಡಿ ಮಾತಾಡಕ್ಕಂತ 20 ರೂಪೀಸ್ ಆಗ್ಬಿಡೋದು, 30 ರೂಪೀಸ್ ಇರ್ತಾ ಇದ್ದು. ನಾನು ಬರೀ ನೋಡ್ತಾ ಇರೋದು ನನಗೆ ಎಷ್ಟು ಆಗಿದೆ ಎಷ್ಟು ಆಗ್ತಾ ಇದೆ ಅಂತ. ಅವ್ರು ಅಲೋ ಅಂದ ತಕ್ಷಣ ನಾನು ಏನೇನು ಅನ್ಕೊಂಡಿದ್ದೆ ಸ್ಪೀಡಾಗಿ ಹೋಗ್ಬಿಡ್ತಾ ಇದೆ, ಆ ಸಾಂಗ್ ಕೇಳಿದೆ ಈ ಸಾಂಗ್ ಕೇಳಿದೆ ಹಂಗೇಮ ಹಿಂಗೇಮ ಅಂತ ಹೇಳ್ತಾರೆ. ಅವ್ರು ಬರೀ ಅವ್ರು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ, ಅವ್ರಿಗೆ ಕೆಲವೊಂದೆಲ್ಲ ಅರ್ಥನೇ ಆಗ್ತಾ ಇರಲಿಲ್ಲ ಅಂತ. ಅದೆಲ್ಲ ನೆನ್ಸ್ಕೊಂಡು ಅವರು ತುಂಬಾ ಖುಷಿ ಪಡ್ತಾ ಇದ್ರು. ಅದಾದ್ಮೇಲೆ ನಾನು ಸಾಂಗ್ಸ್ ಎಲ್ಲ ಕಳ್ಸಿಕೊಡ್ತಾ ಇದ್ದೆ ಚಂದ್ರು ಅಂತ ಇದ್ರಲ್ಲಿ. ಅವ್ರದ್ದೆಲ್ಲ ನಾನು ರೇರ್ ಸಾಂಗ್ಸ್ ಎಲ್ಲ ನಾನು ಕೇಳಿ ಅವ್ರಿಗೆ ಕಳ್ಸಿಕೊಡ್ತಾ ಇದ್ದೆ. ಅದೆಲ್ಲ ಅವ್ರು ಕೇಳ್ಬಿಟ್ಟು ನನಗೆ ತುಂಬಾ ಖುಷಿ ಪಡೋರು. ಅದರಲ್ಲಿ ಭೇಟಿ ಅಂತ ಮೂವಿಲಿ ಅಬ್ಬಬ್ಬ ಎಂತ ಯುವಕ ಅಂತ ಇದೆ. ನಾನು ಫೋನ್ ಎತ್ತಿದ ತಕ್ಷಣ ಅಮ್ಮ ಅಲ್ಲಿಂದ ಸಾಂಗ್ ಆಡೋರು, ಅಬ್ಬಬ್ಬ ಎಂತ ಯುವಕ ನನ್ನ ಪ್ರೀತಿ ರಸಿಕ ಕಾಲ್ ಮಾಡ್ದ ಅಂತ ಅನ್ನೋರು. ಏನಕ್ಕೆ ಅಂದ್ರೆ ಫೋನಲ್ಲಿ ಅಷ್ಟು ನಮ್ಗೆ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದ್ರು.
0: ಪವನ್ ಅವರು ನೀವ್ ಯಾವಾಗ ನೋಡಿದ್ರಿ ಅವರು?
2: ಸರ್, ನಾನು ನೋಡಿದವ್ರನ್ನ 2006 ಅನ್ಕೋತೀನಿ. ನವೀನಾಗ ನನಗೆ ಪರಿಚಯ ಆಗಿ ತುಂಬಾ ಹೊಸ್ತು, ಒಂದ್ 2 ವರ್ಷ ಆಗಿತ್ತು. ಆಮೇಲೆ ಯಾವಾಗ್ಲೂ ಅಮ್ಮನ ಕತೆ ಹೇಳೋದು ನನಗೆ ಬಂದು ನನ್ನ ಜೊತೆ ಕುತ್ಕೊಂಡು. ನಾನು ಕತೆ ಕೇಳೋನಾಗಿರೋದ್ರಿಂದ ಇವನ್ ಬರೀ ನನ್ನ ಭೇಟಿ ಮಾಡಕ್ ಬಂದು ಎಲ್ಲ ಬರೀ ಅವ್ರ ಬಗ್ಗೆನೇ ಹೇಳೋನು.
1: ಕೆಲಸ ಮುಗಿಯೋದು ನಾನು 5:30 ನೋಡಕ್ ಹೋಗುವೆ. ಆಮೇಲೆ ನಾವಲ್ಲಿ ಒಂದ್ ಕಡೆ ಒಂದು ಕಟ್ಟೆ ಇತ್ತು, ಅಲ್ಲಿ ಕುತ್ಕೊಂಡು ಇವನ್ನ ಕರ್ಕೊಡೋ ಹುಡುಗೆ ಬರೀ ಅಮ್ಮನ ಬಗ್ಗೆನೇ ಹೇಳುದು ಆ ಸಾಂಗ್ ಈ ಸಾಂಗ್. ಪಾಪ ಅವ್ನು ಏನಂದ್ರೆ ಅವನಿಗೆ ಅಷ್ಟು ಗೊತ್ತಿರಲಿಲ್ಲ. ಹೌದು ಹೌದು ಹೌದು ಅಂತ ನನಗೆ
2: ಕಾಫಿ ಕುಡಿಸಿ ಬಜ್ಜಿ ಬೋಂಡ ತಿನ್ಸಿ ಇವನು. ನಾನು ಕೇಳ್ತೀನಲ್ವಾ 1 hour 2 hour ಅಮ್ಮನ ಬಗ್ಗೆ, ಆ ಸಾಂಗ್ಸ್ ಬಗ್ಗೆ, ಈ ಸಾಂಗ್ಸ್ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವ್ರ ಸ್ಟೈಲ್ ಬಗ್ಗೆ, ಅವ್ರ ಹೇರ್ ಬಗ್ಗೆ, ಬರೀ ದಿನ ಅದೇ ಸರ್, ಸತತವಾಗಿ 2-2.5 ವರ್ಷ ನನಗೆ ಅವ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಇವನು ಹೇಳಿ ಹೇಳಿ ಹೇಳಿ ನನಗೆ ನನಗೆ ಒಂಥರ ಕ್ಯೂರಿಯಾಸಿಟಿ ಆಗೋಯ್ತು. ಒಂದ್ಸಲ 2006 ಬರ್ತ್ಡೇ ಬರುತ್ತೆ ಮುಂದೆ, ಎವ್ರಿ ಇಯರ್ ಇವನು ತುಂಬ ಜನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ.

0: ಜನ 15 ಜನ ಆ ರೀತಿ ಟ್ರೈನ್ಗೆ ಇವನೇ ಹಣ ಸ್ಪೆಂಡ್ ಮಾಡಿ ಸ್ನೇಹಿತರಿಗೆ ಇವನೊಬ್ಬನೇ ತುಂಬಾ ಸಲ ಹೋಗ್ತಾ ಇರ್ತಾನೆ. ಇವ್ನ ಸ್ನೇಹಿತರುಗಳಿಗೆಲ್ಲರೂ ಕೂಡ ಇವನು ಬಸ್ ಟಿಕೆಟ್ ಹಾಕೊಂಡು ಅವ್ರ ಊಟ ತಿಂಡಿ ನೋಡ್ಕೊಂಡು ಕರ್ಕೊಂಡೋಗಿ ಅಮ್ಮನ ದರ್ಶನ ಮಾಡಿಸ್ತಾ ಇದ್ದ. ಅದ್ರಲ್ಲಿ ನಾನು ಒಬ್ಬ, ಆದ್ರೆ ನಾನು ಅದೃಷ್ಟವಂತ ಅನ್ಕೋತೀನಿ, ನಾನೇ ಫಸ್ಟ್ ಅನ್ಕೋತೀನಿ. ಅಂದ್ರೆ ನನಗಿಂತ ಮುಂಚೆ ತುಂಬಾ ಜನಕ್ಕೆ ತೋರಿಸಿದ್ದಾನೆ, ನಾನು ತುಂಬಾ ಅಟ್ಯಾಚ್ಮೆಂಟ್ ಬೆಳೆದು ಬಿಡ್ತು. ಅವಾಗ ಅಮ್ಮ ಅಂದ್ರೆ ಹತ್ರ ಹೋದ್ರೆ ಯಾರಿಗೆ ಪ್ರೀತಿಸಲ್ಲ ಸರ್ ಅವರು, ಎಲ್ಲಾರನು ಪ್ರೀತಿಸ್ತಾರೆ ಅವರು. ಅವ್ರ ವ್ಯಕ್ತಿತ್ವ ನೋಡಿ ನನಗೆ, ನಾನೇ ಕರ್ಗೋಗಿ ನಿಜವಾಗ್ಲೂ ಸರೆಂಡರ್ ಫಸ್ಟ್ ಇವನಿಗೆ ಸರೆಂಡರ್ ಆದೆ, ಆಮೇಲೆ ತಾಯಿಗೆ ಸರೆಂಡರ್ ಆಗ್ಬಿಟ್ಟೆ. ಸರ್
1: ನೀವು ಹೇಳ್ದಂಗೆ ಜಾನಕಿ ಅವರ ವಿಶೇಷ ಕೂಡ ಅಂತಂದ್ರೆ ಎಲ್ಲರೂ ಕೂಡ ಅವರು ಮಕ್ಕಳ ತರನೇ ಮಾತಾಡಿಸ್ತಾ ಇದ್ರು.
0: ತಾಯಿ ಸರಸ್ವತಿನ ನಾವು ನೇರವಾಗಿ ನೋಡಿಲ್ಲ, ಇವ್ರನ್ನ ನಾವು ತಾಯಿ ಸರಸ್ವತಿ ತರ ನಾವು ಯಾವ್ದ್ರಲ್ಲಿ ಕಲೆಯಲ್ಲಿ ಸಂಗೀತದಲ್ಲಿ ಅಜರಾಮರ ಅವರು ಹಾಡಿರೋ ಗೀತೆಗಳು ಅದೆಲ್ಲರಿಗೂ ಗೊತ್ತಿರೋಂತ ವಿಷಯ ಅವಸ್ಥೆ ಏನಲ್ಲ. ಮಮತೆಯಲ್ಲಿ ತಾಯಿ ಪಾರ್ವತಿ ಅಷ್ಟು ಮಮತೆ, ಎಷ್ಟು ದಿನಗಳ ಕಾಲ ಅವ್ರ ಕೈ ತುತ್ತು ತಿಂದಿದೀವಿ ಸರ್ ನಾವು. ಅವ್ರ ಅಡಿಗೆ ಮಾಡಿ ನಮ್ಗೆ ಊಟ ಬಡಿಸಿದ್ದಾರೆ ಸರ್ ಅವರು.
2: ಬಿಗಿನಿಂಗ್ ಅಲ್ಲಿ ನನಗೆ 15 ವರ್ಷ ಆಗಿರ್ಬೇಕಾದ್ರೆ ತುಂಬಾ ಹಚ್ಕೊಬಿಟ್ಟಿದ್ನಲ್ಲ ಮನೇಲಿ ಸಿಕ್ಕಾಪಟ್ಟೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವಾಗೆಲ್ಲ ಗೊತ್ತಿರಲಿಲ್ಲ ಏನಕ್ಕೆ ಅಂದ್ರೆ ಅವ್ರ ಅಮ್ಮ ಏನ್ ಮಾಡೋರು 25 ಡೇಸ್ ಎಲ್ಲ ಬರ್ತೀಯ ಅಂತ ಕೇಳೋರು.
1: ಪವನ್, ನನ್ನ ಪ್ರಶ್ನೆ ಅದೇ ಆಗಿತ್ತು. ಜಾನಕಿ ಮೇಡಮ್ ಎಲ್ಲರೂ ಮಕ್ಕಳ ತರನೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ನಿಮ್ಮನ್ನ ಸ್ವಂತ ಮಗ ಅನ್ನೋ ಒಂದು ಪ್ರೀತಿಯನ್ನ ಕೊಟ್ರಲ್ಲ, ಅದಕ್ಕೆ ನಿಮ್ಮಲ್ಲಿ ಕಂಡಂತ ವಿಶೇಷ ಗುಣ ಏನು ಅಂತ?
0: ಋಣ ಸರ್ ಅಷ್ಟೇ. ಇನ್ನೇನು ಪಾಪ, ಇವನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ನಾನು ಎಲ್ಲುಟ್ಟೆ, ನಾನು ಎಲ್ಲಿ ಬೆಳೆದೆ, ನಾನು ಸಂಗೀತ ಕಲ್ತಿಲ್ಲ. 12ನೇ ವಯಸ್ಸಲ್ಲಿ ಸರ್ ಸಂಗೀತದ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅವ್ರ ಬಗ್ಗೆ. ಅವ್ರ ಹತ್ರ ಹೋಗಿ ಅವ್ರನ್ನ ಸಂಪಾದನೆ ಮಾಡ್ಕೊಂಡು ಮೈಸೂರಿನ ದೇವಿನ ಕರ್ಕೊಂಡ್ಬಂದು ಮೈಸೂರು ಜನತೆಗೆಲ್ಲ ದರ್ಶನ ಮಾಡಿಸಿ ಇವತ್ತು ಸರ್ ಹೆಮ್ಮೆ ಅಲ್ವಾ ಸರ್ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ. ಅದರಲ್ಲಿ ಇವನು ಮೈಸೂರು ಹುಡುಗ, ಅವ್ರನ್ನ ದೇವಿನ ಸಾಕ್ಷಾತ್ ತಪಸ್ ಮಾಡಿ ಕರ್ಕೊಂಡ್ಬಂದು ಇಲ್ಲೆಲ್ಲ ದರ್ಶನ ಮಾಡಿಸಿ ಇವತ್ತೊಂದು ದಿವಸ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಮಣ್ಣಲ್ಲಿ ಮಣ್ಣಲ್ಲಿ ಮಣ್ಣಾಗಿ ನೆಲೆಸಿದ್ರು ಶಾಶ್ವತವಾಗಿ ಅಂದ್ರೆ ಇನ್ನೇನು.
2: ಮೊದಲೆಲ್ಲ ಮನೇಲೆಲ್ಲ ಏನೋ ತುಂಬಾ ಇಷ್ಟಪಡ್ತಾ ಇದ್ದಾವೆ ಹೋಯ್ತಾನೆ ಬರ್ತಾನೆ ಆತರ ಅನ್ಕೊಂಡ್ರು. ಆಗ ಅಮ್ಮ ಜಾಸ್ತಿ ಕ್ಲೋಸ್ ಆಗ್ಬೇಕಾದ್ರೆ ಇವ್ರೆ ಅನ್ಕೋತಾರ ಇಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾನೆ ಇವನು ಅಲ್ಲಿ ಆತರ ಎಲ್ಲ. ನಾನು ಅವಾಗ ಹೋಗಿ ಚೆನ್ನಾಗಿ ಹೋಗ್ತಾರೆ ಮನೇಲಿ ಸ್ವಲ್ಪ ಇವ್ರಿಗೆ ಏನಕ್ಕೆ ಅಲ್ಲಿ ಹೆಂಗೋ ಏನೋ ಅಂತ ಅವ್ರಿಗೆ ಒಂದ್ ಸ್ವಲ್ಪ ನಮ್ಮ ಮನೇಲಿ ಇರಿಸು ಮುರುಸು ಆಯ್ತಾಯ್ತು, ನಮ್ಮ ಸ್ಕೂಲ್ ಬಗ್ಗೆ ಸರಿಯಾಗಿ ಗಮನ ಪಡ್ತಾ ಇಲ್ಲ ಅಂತ. ಒಂದ್ಸರಿ ಏನಾಯ್ತು ಅಮ್ಮ ಬರ್ತೀಯಾ ಅಲ್ವಾ ಅಂತ ಹೇಳ್ಬಿಟ್ರು. ಅದಾನೆ ಒಂದ್ 10 ಡೇಸ್ 15 ಡೇಸ್ ಆಗಿಲ್ಲ, ಇಲ್ಲೆಲ್ಲ ಹೋಗ್ಬೇಕು ನನ್ನ ಜೊತೆ ನೀನ್ ಬಂದ್ರೆ ಚೆನ್ನಾಗಿರ್ತದೆ, ನಾನು ನೀನ್ ಇಬ್ರು ಹೋಗ್ಬೋದು ಅಂತ. ಸರಿ ಅಂತ ನಾನು ಅಮ್ಮಗೆ ಮಾತು ಕೊಟ್ಬಿಟ್ಟೆ, ಮನೇಲಿ ಒಪ್ಪಲ್ಲ. ಹಾಗೆ ನೋಡ್ತೀವಿ ನಮ್ಮ ಅಮೌಂಟ್ ದುಡ್ಡು ಇರಲಿಲ್ಲ, ನಮ್ಮಅಮ್ಮ ಸ್ನಾನ ಮಾಡೋದಕ್ಕೆ ಏನ್ ಮಾಡಿದ್ರೆ ಓಲೆದ ಏನೋ ಮಾಟಿ ಇರ್ತಲ್ಲ ಅದೇ ಮಾಡಿದ್ರೆ ಮುಡುಗಿದಾರೆ ಒಲೆ ಬಿಚ್ಬಿಟ್ಟು ಮಾಟಿ ತಗೊಂಡು ಹೋಗ್ಬಿಟ್ಟು ನಮ್ಗೆ ಗೊತ್ತಿರೋ ಸೇಟ್ ಅಂಗಡಿಗೆ ಹೋಗ್ಬಿಟ್ಟು 2000 ರೂಪಾಯಿ ಅಲ್ಲೇ ಒತ್ತೆ ಇಟ್ಬಿಟ್ಟು ಬಂದ್ಮೇಲೆ ನಮ್ಗೆ ಯಾವ್ದೋ ಏನಾದ್ರು ಮಾಡಿ ಕೆಲಸ ಮಾಡಿ ಬಿಡಿಸೋದ ಅಂದ್ಬಿಟ್ಟು ತಗೊಂಡು ಮನೇಲಿ ಹೇಳ್ದಾನೆ ಬೈತಾರೆ ಅಂದ್ಬಿಟ್ಟು ತಗೊಂಡು ಹೊಟ್ಟೋಗ್ಬಿಟ್ಟಿದ್ವಿ. ಅಲ್ಲಿ ನಾವು 2 ದಿವಸ ಏನಾಗೋಯ್ತು, 5 ದಿವಸ ಏನಾಗೋಯ್ತು ಪ್ಲಾನ್ ನಮ್ಗೆ ಚೇಂಜ್ ಆಗೋಯ್ತು. ಅಲ್ಲಿ ನಂಗೆ ಭಯ, ಸರಿ ಅಮ್ಮನ ಜೊತೆ ಶಿರಡಿ ಬಾಂಬೆ ಎಲ್ಲ ಹೊಟ್ಟೋಗ್ಬಿಟ್ಟು ಬಂದ್ಮೇಲೆ ಮನೇಲಿ ನಮ್ಮಅಮ್ಮ ಏನೋ ಒಂದು ಹಸುಗೆಲ್ಲ ಇದು ಮಾಡ್ತಾ ಇರೋ, ನಾನು ಸೀದಾ ಮೆತ್ತಿಗೆ ಮನೆ ಒಳಗೆ ಹೋದೆ. ನಮ್ಮಅಮ್ಮ ನೋಡಿ ಸುಮ್ಗಾಗ್ಬಿಟ್ಟು ಬಂದ್ರು, ಬಂದಾದ್ಮೇಲೆ ಸುಗೆಲ್ಲ ಕ್ಲೀನ್ ಮಾಡ್ದಾಗ ಪರಕೇನ ಅದಕ್ಕೊಂದು ಬಾಕ್ಲ ಕೂಡಿ ಚೆನ್ನಾಗಿ ಹೊಡೆದಾಕ್ಬಿಟ್ಟೆ. ಆಮೇಲೆ ನಾನು ಅನ್ಕೋಬಿಟ್ಟೆ ನಾನು ಆತರ ಎಲ್ಲ ಮಾಡಬಾರದು, ನಿಮ್ಮ ಅಪ್ಪ ಬಂದ್ಮೇಲೆ ಏನು ನೀನು ಆನ್ಸರ್ ಮಾಡು ಹಾಗೆ ಹೀಗೆ ಅನ್ಕೊಂಡು ಓದಲಿಲ್ಲ ಅಂದ್ರೆ ನೀನು ನಾವು ಇದ್ರ ಜೊತೆ ಸುಗೆ ಜೊತೆ ಇರ್ಬೇಕಾಗಿ ನಾನು ಇನ್ಮೇಲೆ ಇವೆಲ್ಲ ಬಿಟ್ಬಿಡ್ಬೇಕು, ಇನ್ಮೇಲೆ ಸಾಂಗ್ಸ್ ಎಲ್ಲ ಕೇಳೋದ್ ಬಿಟ್ಬಿಡ್ಬೇಕು, ನಾನು ಫೋನ್ ಮಾಡಿದ್ರೆ ತಾನೇ ಹಂಗಾಗೋದು, ಇನ್ಮೇಲೆ ಅಟೈನ್ಮೆಂಟ್ ಬೇಡ ಯಾವಾಗಾದ್ರೂ ಒಂದ್ ತಿಂಗಳು ಫೋನ್ ಮಾಡೋದ ಅಂದ್ಬಿಟ್ಟು ಸುಮ್ಗೆ ಆಗ್ಬಿಟ್ಟು ಕೆಲಸ ಕಡೆ ಇನ್ಮೇಲೆ ಗಮನ ಕೊಡ್ಬೇಕು ಸುಮ್ಗೆ. ಅದೇ ಸರ್ ಮತ್ತೆ ಒಂದ್ 4 ದಿವಸ ಆದ್ಮೇಲೆ ಅದೇ ಸ್ಪಿರಿಟ್ ಅದೇ ಇದು ಅದೇ ಸಾಂಗ್ಸ್
1: ಅದು ಬಿಡಿಸಲಾರದ ಬಂಧ. ಆದ್ರಿಂದ
2: ಅದ್ ತಿರುಗದ ತಕ್ಷಣ ಏನಾಯ್ತು ಅಂದ್ರೆ ಕ್ರೈಮ್ ಸ್ಟೋರಿ ಎಲ್ಲ ಗೊತ್ತಾಯ್ತು. ಒಂದ್ ಕ್ರೈಮ್ ಸ್ಟೋರಿಲಿ ಏನಾಯ್ತು ಅಂದ್ರೆ ಅಭಿಮಾನಿಗಳ ಬಗ್ಗೆ ಒಂದ್ ಎಪಿಸೋಡ್ ಬಂತಾರೆ, ಯಾರ್ಯಾರು ಏನೇನ್ ಮಾಡ್ಕೋತಾರೆ, ಯಾರ ತರ ಮುಚ್ಚಿರ್ತಾರ ಆಗ್ಬಿಡ್ತಾರೆ, ಸುಸೈಡ್ ಮಾಡ್ಕೋತಾರೆ ಅಂತ. ತಂದೆ ನೋಡ್ಬಿಟ್ಟು ಅಗ್ಗ ತಗೊಂಡು ಬರ್ದ್ರೆ ಕ್ಯಾಸೆಟ್ ಎಲ್ಲ ತಗೊಂಡು ಸಾಕ್ಬಿಡಿ ಇದು ಹಿಂಗಾರ ನನ್ಗೆ ಸ್ಕೂಲಲ್ಲಿ ಬಸ್ಗೆ ನಾನು ಬಂದ ಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ನನಗೆ ಬಸ್ಗೆ 15 ರೂಪಾಯಿ 20 ರೂಪಾಯಿ ಕೊಡೋರು, ಟಿಕೆಟ್ ತಗೋತಾ ಇರಲಿಲ್ಲ. ಆ ದುಡ್ಡೆಲ್ಲ ಉಳಿಸಿ 30 ರೂಪಾಯಿ 40 ರೂಪಾಯಿ ಅದೇ ಕ್ಯಾಸೆಟ್ಗಳು ತಂದು ತಂದು ತಂದು ಮಡಿಕೊಡೋದು. ಅದು ಹಂಗೆ 100 ರೂಪಾಯಿ 120 ಕ್ಯಾಸೆಟ್ಗಳು ಆಗ್ಬಿಡಿತ್ತು. ಅಮ್ಮಂದು ಬೇರೆ ಬೇರೆ ಸರ್ ಇದು ಕುಂಕುಮ ಆ ಥರದ್ದೆಲ್ಲ ಕ್ಯಾಸೆಟ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ನಲ್ಲ, ನಮ್ಮನೆಯಲ್ಲೆಲ್ಲ ಅಬ್ಸರ್ವ್ ಮಾಡ್ತಾರೆ ನಮ್ಮ ತಂದೆ. ಇದೆಲ್ಲ ಟಿವಿಲಿ ಬಂದಾದ್ಮೇಲೆ ಮಗ ಹುಚ್ಚ ಆಗ್ಬಿಡ್ತಾನೆ ಹಂಗೆ ಹಿಂಗೆ ಅನ್ಕೊಬಿಟ್ಟು ಹಗ್ಗ ತಗೊಂಡು ಇವೆಲ್ಲ ಬಿಸಾಕ್ಬಿಡ್ಬೇಕು ನಾಳೆ ಕಟ್ಟಿಗೆ ಇಲ್ಲ ಸುಟ್ಟಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಅವ್ರಿಗೆ ಯಾವಾಗ ಖುಷಿ ಆಯ್ತು ಅಂತ ಅಂದ್ರೆ ನಮ್ಮಲ್ಲಿ ಫೋನ್ ಇರ್ಲಿಲ್ಲ, ನಮ್ ಚಿಕ್ಕಪ್ಪ ಮೇಲೆ ಫೋನ್ ಇತ್ತು ಲ್ಯಾಂಡ್ಲೈನ್. ನನ್ಗೆ ಎಷ್ಟು ಇದಾಗ್ಬಿಟ್ಟಿದೆ ಅಂದ್ರೆ, ಯಾರೇ ಫೋನ್ ಮಾಡಿದ್ರೆ ನವೀನಿಗೆ ಅವ್ರ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿದ್ರೆ, ಅವ್ರ ದೊಡ್ಡಮ್ಮ ಫೋನ್ ಮಾಡೋರು ಕರಿ ಅಂತ ಮಕ್ಳಿಗೆ ಹೇಳಿದ್ರೆ ಅವ್ರಿಗೆ ಹೇಳಕ್ ಬರ್ತಾ ಇರ್ಲಿಲ್ಲ ನವೀನ ಅಣ್ಣ ಜಾನಕಿ ಅಮ್ಮ ಫೋನ್ ಮಾಡೋರಿ. ಅವ್ರೊಂದು ರೂಢಿ ಆಗ್ಬಿಟ್ಟಿತ್ತು. ಅಲ್ಲೇ ಪಕ್ಕದ ಕಿಟಕಿಯಿಂದ ಬಾಕಲು ತೆಗ್ದ್ಬಿಟ್ಟು ನಮ್ಮ ಮನೆಗೆ ಕೂಗ್ತಾ ಇದ್ದಾರೆ, ಜಾನಕಿ ಅಮ್ಮ ಫೋನ್ ಮಾಡಿದ್ದಾರೆ, ಜಾನಕಿ ಅಮ್ಮ ಫೋನ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಅಮ್ಮ ಫೋನ್ ಮಾಡಿದ್ದಾರೆ, ಅದೇ ತರ ಹುಡುಗಿ ಬಂದ್ರೆ ಜಾನಕಿ ಅಮ್ಮ ಫೋನ್ ಮಾಡಿದ್ದಾರೆ ಅಂತ. ನಾವು ಮಕ್ಕ ತೊಡಿತ ಮಕ್ಕ ಎಲ್ಲ ಒಂದು ಟವಲ್ ಕ್ಲೀನ್ ಮಾಡ್ಕೊಂಡು ಹೋಗೋಷ್ಟಿಗೆ ಒಂದು 3-4 minutes ಆಗಿರ್ಬೋದು. ಯಾರೋ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಅಕಸ್ಮಾತ್ ಕಟ್ ಮಾಡಿದ್ರೆ ಅಲ್ಲೇ ವೇಟ್ ಮಾಡಿದ್ರೆ ತಿರ್ಗಾ ಮಾಡ್ತಾರೆ ಅನ್ಬಿಟ್ಟು ನೋಡಿದ್ರೆ ಅಲೋ ಅಂತ ಅಂತಂದೆ ಜಾನಕಿ ಅಮ್ಮ. ಅವಾಗಿಂದ ಮನೆಯವರೆಲ್ಲ ಅಮ್ಮ ಫೋನ್ ಮಾಡೋದು ಅಂತ ಇದೆ ಎಲ್ಲಾರ ಮನೆ ನಮ್ಮ ನಮ್ಮ ಅಜ್ಜಿ ಎಲ್ಲ ಅಪ್ಪಕ್ಕ ನಮ್ಮ ಮನೆ ಕೂಗಿ ನಮ್ಮ ಅಮ್ಮನ ಎಲ್ಲಾರು ಗುಂಪಲ್ಲಿ ಕಟ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಳ್ತಾರೆ. ಅದು
1: ಜಾನಕಿ ಮೇಡಮ್ ನವೀನ್ ಅವ್ರಿಗೆ ಫೋನ್ ಮಾಡ್ತಾರೆ, ಎಷ್ಟು ಖುಷಿ
2: ಮನೆಯವ್ರಿಗೆಲ್ಲ. ಇಷ್ಟು ದೂರ ಅಮ್ಮ ನಮ್ಮ ಚಿಕ್ಕಪ್ಪ ಮಾತಾಡ್ತಾರೆ, ದೊಡ್ಡಪ್ಪ ಮಾತಾಡ್ತಾರೆ ಅಂತ ಎಲ್ಲರೂ ಕ್ಯೂ ನಿಂತಿದ್ದಾರೆ, ಎಲ್ಲರಿಗೂ ನಗು, ಒಂದು ಏನೋ ಖುಷಿ. ಆಗ ಒಂದು ಸ್ವಲ್ಪ ಮನೇಲಿ ಇದಾಯ್ತು,
0: ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ದಿನಸಿ ಅಂಗಡಿ ಇಡಬೇಕು ಅಂತ ಪ್ಲಾನ್ ಮಾಡ್ದೆ. ನಾನೇನಂದೆ, ನೋಡಪ್ಪ ದಿನಸಿ ಅಂಗಡಿ ಇದೆಲ್ಲ ನಮ್ಗೆ ನಿನಗೆಲ್ಲ ಇದೆಯಲ್ಲ, ನಾನು ಬಿಸ್ನೆಸ್ ಮಾಡಬೇಕು ಅಂತ, ನನಗೂ ನಿನಗೂ ಒಳ್ಳೆ ಬಾಂಡಿಂಗ್ ಇದೆ, ಅಟ್ಯಾಚ್ಮೆಂಟ್ ಇದೆ, ನಾವಿಬ್ರು ಸೇರಿ ಯಾಕೆ ನಾವು ಫರ್ನಿಚರ್ ಶಾಪ್ ಓಪನ್ ಮಾಡಬಾರ್ದು ಅಂತ. ಹೌದಲ್ವ, ಒಳ್ಳೆ ಐಡಿಯಾ. ಇವನಿಗೂ ಸ್ವಲ್ಪ ಅದರಲ್ಲೆಲ್ಲ ಆರ್ಟ್ ಬಗ್ಗೆ ಎಲ್ಲ ತುಂಬ ಒಳ್ಳೆ ಆರ್ಟಿಸ್ಟ್ ಇವನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಡಿಕ್ರಾಫ್ಟ್ ಇದರಲ್ಲಿ ದೊಡ್ಡ ಆರ್ಟಿಸ್ಟ್ ಇವನು, ಇದರಲ್ಲಿ ನಾಲೆಡ್ಜ್ ಇದರಿಂದ ಸರಿ ಇಬ್ರು ಸೇರಿ ಮಾಡೋಣ ಅಂತ. ಇಬ್ರು ಸೇರಿ ಫರ್ನಿಚರ್ ಶಾಪ್ ಓಪನ್ ಮಾಡಿಬಿಡೋಣ. ಆಯ್ತುಪ್ಪ, ನೀನು ಏನು ಬೇಕಾದ್ರು ಮಾಡ್ಕೋ, ಎಲ್ಲದಕ್ಕೂ ನಾನು ಒಪ್ಕೊಂತೀನಿ. ಆದರೆ ನಂದು ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ, ಅಂಗಡಿ ಹೆಸರು ಎಸ್ ಜಾನಕಿ ಫರ್ನಿಚರ್ಸ್ ಅಂತ ಇಡಬೇಕು. ನಿನಗೆ ಒಪ್ಪಿಗೆ ಆದರೆ ಮುಂದುವರಿಯೋಣ, ಇಲ್ಲ ಅಂದರೆ ನಾನು ನನ್ನ ಪಾಡಂಗೆ ನಾನು ಒಬ್ಬೆ. ಸರಿಯಪ್ಪ, ನೀನು ಅದರಲ್ಲಿ ಏನಿದೆ ನೀನು ಹೇಳಿ. ಅದಾದ ನಂತರ ನಾನು ಸ್ವಲ್ಪ ಏನಂದರೆ, ನನಗೆ ಒಂದು ಸ್ವಲ್ಪ ಭಯ, ನಾನು ಚಿಕ್ಕ ಹುಡುಗ. ಸರಿ ಕಣಪ್ಪ, ನೀನೇನೋ ಅಂತ ದೊಡ್ಡವ್ರ ಹೆಸರು ತಂದು ಇಟ್ಬಿಡ್ತೀಯ, ನಾಳೆ ದಿವಸ ಒಂದು 4 ದಿವಸ ನಾವು ಬೆಳಿತೀವಿ ಅಷ್ಟೋ ಇಷ್ಟೋ, ಅದರಿಂದ ಹೆಸರದೇನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತಾ, ಆಮೇಲೆ ನಾಳೆ ದಿವಸ ಈ ಥರದಲ್ಲಿ ಎಷ್ಟೋ ಆಗಿದೆಯಲ್ವಾ ಸರ್, ಕಾನೂನು ವಿಚಾರದಲ್ಲಿ ಅಡ್ಡ ಬರ್ಬೋದು ಅಂದಾಗ ಇವನೇನು ಮಾಡ್ದ, ಆ ಥರ ಏನೂ ಆಗಲ್ಲ, ನಾನು ಅಮ್ಮನ ಬಗ್ಗೆ ನನಗೆ ಗೊತ್ತು, ನಾನು ಮಾತಾಡ್ತೀನಿ ಅಂದ. ಇವನೇನು ಮಾಡ್ದ, ಅಮ್ಮನಿಗೆ ಫೋನ್ ಮಾಡ್ದ, ಅಮ್ಮ ನಾನು ಈ ಥರ ಫರ್ನಿಚರ್ ಶಾಪ್ ಓಪನ್ ಮಾಡ್ತಾ ಇದ್ದೀನಿ ಅಂತ.
2: ಹಿಂಗೆ ಫರ್ನಿಚರ್ ಅಂಗಡಿ ಇಸ್ತಾ ಇದ್ದೀನಿ ಅಂದರೆ ಒಳ್ಳೇದಾಗ್ಲಿ ಕಂದ ಹೇಗೆ ಅಂತಂದ, ಅಮ್ಮ ಒಂದು ಕೇಳಲ್ಲ ಅಂತ ಅಂದರು. ಏನು ಹೇಳು ಅಂತ ಅಂತಂದ್ರು. ಆಗ ಅಮ್ಮ, ನಾನು ಎಷ್ಟು ಜನಕ್ಕೆ ಫರ್ನಿಚರ್ಸ್ ಆ್ಯಂಡ್ ಟಿಂಬರ್ಸ್ ಅಂತ ಇಡಬೇಕು ಅಂತ ಇದ್ದೀನಿ. ಅವ್ರು ನಿಂತ ತಕ್ಷಣ ಕಡೆಯಿಂದ ಏನು ಒಂದು ನಿಮಿಷ ಏನು ಮಾತಾಡಲಿಲ್ಲ. ಅಮ್ಮ ಅಮ್ಮ ಅಂತಂದೆ, ನನ್ನ ಹೆಸರು ಇಡ್ತೀಯ ಬೇಡ, ನಿಮ್ಮ ತಂದೆ ತಾಯಿ ಹೆಸರು ಇಡ್ಬೋದಲ್ವಾ ಅಂತ. ಅಮ್ಮ ನನಗೆ ಬೇಡ ಅಮ್ಮ ಅಂತಂದೆ, ನಿಮ್ಮ ಮನೆ ದೇವ್ರ ಹೆಸರು ಇಡ್ಬೋದಲ್ವಾ ಅಂತಂದೆ. ಅಮ್ಮ ಅದು ನಿಮ್ಮ ಹೆಸರು ನಿಮ್ಗೆ ಪರ್ಮಿಷನ್ ಕೊಟ್ಟರೆ ನನಗೆ ಅದಕ್ಕಿಂತ ನನ್ನ ಸಂತೋಷ ಬಿಟ್ಟು ಏನೂ ಇಲ್ಲ ಅಮ್ಮ ಅಂತಂದೆ. ಅದಕ್ಕೆ ಅಮ್ಮ ಹೇಳಿದ್ರು, ಧಾರಾಳವಾಗಿ ಮನಸ್ಸು ಪೂರ್ತಿಯಾಗಿ ನನಗೆ ತುಂಬ ಖುಷಿ ಇದೆ, ನಿಮ್ಮನೆಯವರು ಏನಾರು ಅನ್ಕೋತಾರೇನೋ ಅದೊಂದು ಅಂತಂದು. ಅಮ್ಮ ಅವ್ರು ನಿಮ್ಮ ಹೆಸರು ಇಟ್ಟರೆ ಅವರು ತುಂಬ ಸಂತೋಷ ಅಂದೆ, ನಂದು ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳಿದ್ರು. ತಿರ್ಗಾ ನೆಕ್ಸ್ಟ್ ಅಮ್ಮನೇ ಫೋನ್ ಮಾಡಿದ್ರು, ಅವ್ರು ಕುಮಾರ್ ಬಾಬಾ ಅಂತ ಒಬ್ರು ಚೆನ್ನೈಲಿದ್ರು, ಅವ್ರ ಹತ್ರ ಕೇಳಿದ್ರು ಅಂತ, ನನ್ನ ಅಭಿಮಾನಿ ಒಬ್ಬ ಫರ್ನಿಚರ್ ಶೋರೂಮ್ ಹುಡುಕ್ತಾ ಇದ್ದಾನೆ, ಯಾವ್ದು ಡೇಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಪಾಪ ಯಾವ ದಿನ ಅಂತೆಲ್ಲ. ಅವರು ಒಂದು ಡೇಟು ಮತ್ತೆ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ನನ್ನ ಅಮ್ಮನ ಹತ್ರ ಪರ್ಮಿಷನ್ ತಗೊಂಡ್ಮೇಲೆ 15-20 ದಿವಸ. ಹಾಗೇನು ಮಾಡ್ದೆ, ಆಯ್ತಮ್ಮ ಡೇಟನ್ನು ಓಪನ್ ಮಾಡ್ತೀನಿ ಅಂತೇಳಿ. ನಾವು ಇವನು ನಾವೆಲ್ಲ ಏನೇನು ಬೇಕೋ ಅದಕ್ಕೆಲ್ಲ ಅರೇಂಜ್ಮೆಂಟು ಪೇಂಟಿಂಗ್ ಅದು ಇದೆಲ್ಲ ಮಾಡ್ಕೋತಾ ಇದ್ದೀವಿ, ಇನ್ನೂ ತುಂಬ ಕೆಲಸ ಆಯ್ತು, ಇನಾಗ್ರೇಷನ್ ಥರ ನಾವು ಮಾಡ್ಕೋಬೋದು ಅಂದ್ಬಿಟ್ಟು ಆ ಡೇಟ್ ಅರ್ಥ ಬಂತು. 2 ದಿವಸ ಇದ್ದಂಗೆ ನಾನು ಹೇಳಿ ಡೇಟ್ ಓಪನ್ ಮಾಡ್ತಾಯಿದ್ದೆ, ಏನು ಅರೇಂಜ್ಮೆಂಟ್ ಎಲ್ಲ ಆಯ್ತಾ ಅಂತಾನೆ. ಹೌದಮ್ಮ ಮಾಡ್ಕೋತಾ ಇದ್ದೀವಿ ಅಮ್ಮ ಅಂತಂದು. ನಾನೊಂದು ಹೇಳಲ್ಲ ಅಂತಂದ್ರೆ ಏನಮ್ಮ ಅಂದರೆ, ನಾನು ಇನಾಗ್ರೇಷನ್ ಬರ್ತಾ ಇದ್ದೀನಿ, ಡ್ರೈವರ್ಗೆಲ್ಲ ಹೇಳಿದ್ದೀನಿ ನಾನು ಒಬ್ಳೆ ಬರ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು. ನನಗೆ ಹೆಂಗಾಗೋಯ್ತು ಅಂದರೆ ಸರ್ ಅದು ಅಂತ ಹೇಳಕ್ಕಾಗಲ್ಲ ಅಮ್ಮ, ನಿಮ್ಗೆ ಎಲ್ಲಿ ಅಮ್ಮ ನಮ್ಗೆ ಅರೇಂಜ್ಮೆಂಟ್ ಮಾಡ್ಕೊಡ್ಲ ಅಂತ, ಇದು ಇಲ್ಲರಿ ನಿಮ್ಗೆ ರೂಮ್ ಮಾಡ್ಕೊಡ್ಲಿ ಅಮ್ಮ ಅಕಾಮಡೇಷನ್ ಅಂತ. ಯಾಕೆ ನಿಮ್ಮ ಮನೆ ನನಗೆ ನನಗೆ ಉಳ್ಕೊಳ್ಳೋಷ್ಟು ಜಾಗ ಇಲ್ವಾ, ನಾನು ಅಷ್ಟೊಂದು ದೊಡ್ಡದಾಗಿದೆ, ಎಷ್ಟು ಜನ ಇದ್ದೀರಾ, ನಾನು ನನಗೊಂದು ಜಾಗ ಸಿಗಲ್ವಾ ನಿಮ್ಮ ಮನೇಲಿ ಅಂತ. ಅಮ್ಮ ನಮ್ಮ ಮನೆ ಚಿಕ್ಕಮ್ಮ ಅಂತ, ಏನು ಪರವಾಗಿಲ್ಲ, ನಾನು 2 ದಿವಸ 2 nights ಇರ್ತೀನಿ, ನನಗೆ ಅರೇಂಜ್ಮೆಂಟ್ ಏನು ಬೇಡ, ನಾನು ನಿಮ್ಮ ಜೊತೆ ನಿಮ್ಮ ಮನೇಲಿ ಇರ್ತೀನಿ. ನಮ್ಮ ಮನೆಯವ್ರಿಗೆಲ್ಲ ಅಷ್ಟು ಅಷ್ಟು ಹೋಗಿ AC ಫಿಟ್ ಮಾಡಿಸಿ ನಮ್ಮ ಚಿಕ್ಕಪ್ಪ ಮನೆಗೆಲ್ಲ ಪಾರ್ಟ್ ಅದು ಇದೆ ಇರೋದ್ರಲ್ಲಿ ಏನೋ ಮಾಡ್ಬೇಕು,
0: ಕ್ಲೀನ್ ಮಾಡಿ ಹಸುಗಳನ್ನೆಲ್ಲ ತೊಳೆದು.
1: ಮೊದಲ ಬಾರಿ ಎಸ್ ಜಾನಕಿ ಅವರು ಮೊದಲ ಹೆಜ್ಜೆಯನ್ನ ನಿಮ್ಮ ಮನೇಲಿ ಇಟ್ಟಾಗ ಹೇಗ ಅನ್ನಿಸ್ತು ನವೀನ್ ಅವರೇ?
2: ಸರ್, ಇದು ನಮ್ಮ ಏರಿಯಾದಲ್ಲಿ 1/2 ಜನ ಬಂದಿದ್ರು ನೋಡೋದಕ್ಕೆ, ಮನೆಯವರೆಲ್ಲ ಆರತಿ ಮಾಡಿ ಕರ್ಕೊಂಡು. ನಮ್ಮ ಏರಿಯಾದ ತುಂಬಾ ಹೆಮ್ಮೆ ಪಟ್ಟರು ಸರ್. ಅದು ಇನಾಗ್ರೇಷನ್ ಆಗಿ ನೆಕ್ಸ್ಟ್ ಡೇಗೆ ತಿರ್ಗಾ ಶಾಪ್ಗೆಲ್ಲ ಹೋಗ್ಬೇಕಾಯ್ತಲ್ಲ, ಅಮ್ಮ ಅವತ್ತು ಈವ್ನಿಂಗ್ ಬ್ಯಾಂಗ್ಳೂರ್ಗೆ ಹೋಗೋ ಪ್ಲಾನ್ ಆಯ್ತು ಸರ್. ಆಮೇಲೆ ಶಾಪ್ಗೆ ಇನ್ನೊಂದ್ಸರಿ ನೆಕ್ಸ್ಟ್ ಏನೋ ಬರ್ತೀನಿ ಅಂತ ಹೇಳಿದ್ರು. ಏನಾಯ್ತು ಅಂದರೆ ನಾನು ಆಗಿಂದ ಹಾಗೆ ಹೋಗ್ತೀನಿ ನಾನು ಬ್ಯಾಂಗ್ಳೂರ್ಗೆ ಅಂದ್ಬಿಟ್ಟು, ನಾನು ನಂತರ ಕಾರ್ ಇರಲಿಲ್ಲ, ಆಗ 2-wheeler ನಾನು ಮತ್ತು ಅಮ್ಮ ಕಾರಲ್ಲಿ, BMW ಕಾರಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೀನಿ, ಅಮ್ಮ ಹಿಂದೆ ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ಡ್ರೈವರ್ ಆರಾಮ್ ಮಾಡಿದ್ರು. ಏನಂತ ಅಂದ್ರೆ ಸ್ಟಾಪ್ ಮಾಡ್ಬೇಕಂತೆ ಅಂತ. ಸ್ಟಾಪ್ ಮಾಡಿದೆ ಸರ್, ಅಲ್ಲಿಂದ ಡೋರ್ ತೆಗ್ಬಿಟ್ಟು ಸೀದಾ ನನ್ನ ಕುಟುಂಬ ಬಂದು ಕುತ್ಕೋಬಿಟ್ರು. ನನಗೆ ಆಗ ಬೈಕ್ ಅಷ್ಟು ಚೆನ್ನಾಗಿ ಓಡಿಸಲ್ಲ ಭಯ, ಎಲ್ಲರೂ ಹುಷಾರು ಹುಷಾರು ಅಂತ ಇದ್ದಾರೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಸ್ಲೋ ಮಾಡ್ತೀನಿ ಇಳಿ ನಿಲ್ಸು ಅಂತಾರೆ ನಮ್ಗೆ. ಎಷ್ಟು ನಿಜಾಪ್ ಇಷ್ಟ ಹತ್ರ ನಂದ್ರೆ, ಇಲ್ಲಮ್ಮ ಇನ್ನೂ 9 kilometers ಇದೆ ಅಂತ ನಡಿ ಮತ್ತೆ ಅಂತ ಅಂದ್ರೆ.
1: ಅವಾಗ ಪಬ್ಲಿಕ್ ಹೇಗಂತ
2: ಸರ್, ಎಷ್ಟೋ ಜನ ಆಗೆಲ್ಲ ಟಿವಿಲೆಲ್ಲ ಬರ್ತಾ ಇದ್ರು, ಅದೇ ಜಡ್ಗೆ ಗೆಸ್ಟ್ ಆಗಿ ಜಡ್ಜ್ ಆಗೆಲ್ಲ ಕನ್ನಡ ಇದ್ರಲ್ಲಿ, ಜನಕ್ಕೆ ಅಮ್ಮ ಜನಕ್ಕೆ ಅಮ್ಮ ಮಕ್ಳಿಗೆಲ್ಲ ತೋರಿಸೋರು, ಇದು ಬಸ್ಸವರೆಲ್ಲ ಬಗ್ಗೆ ನೋಡೋರು, ಸಿಗ್ನಲ್ ನಿಂತ್ಕೊಂಡ್ಬಿಡೋ ಎಲ್ಲರೂ ಅವ್ರ ಇದ್ ಮಾಡಿ ಕಾಲೆಲ್ಲ ಮುಗಿಯಕ್ಕೆ ಅದಂತ ಲೈಫ್ ಎಲ್ಲ ದಿನ ಅಂತ ಮರೆಯೋಕೆ ಆಗಲ್ಲ.

0: ಸರಳತೆಗೆ ಎಷ್ಟು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆ ಸರಸ್ವತಿಗೆ ನವಿಲು ವಾಹನ ಆದರೆ, ಈ ಸರಸ್ವತಿಗೆ ನೀವು ವಾಹನ ಆಗಿದ್ರೆ, ಸ್ವಲ್ಪ ಹೊತ್ತಾಗಿದ್ರೆ.
1: ಸರ್ 50 ರೂಪಾಯಿ ಗಿಫ್ಟ್ ಕೊಡ್ಲಿ, 5,000 ಗಿಫ್ಟ್ ಕೊಡ್ಲಿ, 5 ಲಕ್ಷ ಗಿಫ್ಟ್ ಕೊಡ್ಲಿ, ಜನರು ಎಲ್ಲ ಒಂದೇ ಸರ್, ಒಂದೇ ತರ ಅವರು ಅದನ್ನ ಜೋಪಾನ ಮಾಡ್ತಾರೆ. ಅಮ್ಮ ಇದು ಗೋಲ್ಡ್, ಅಮ್ಮ ಅವ್ರು ಗಿಫ್ಟ್ ಕೊಟ್ಟಿರೋದಂದ್ರೆ ಹೌದಾ ಗೋಲ್ಡ್ ಅಷ್ಟೇ ಅಮ್ಮ. ಇದು
0: ಅಭಿಮಾನಿಗಳು ನವಿಲ್ಗರಿ ಎಷ್ಟೋ ಜನ ನವಿಲ್ಗರಿಗಳು ಕೊಟ್ಟಿದ್ದಾರೆ, ಆ ನವಿಲ್ಗರಿನ ಇನ್ನು ಜೋಪಾನವಾಗಿ ಇಟ್ಕೊಂಡಿದ್ದಾರೆ.
1: ಅವ್ರಿಗೆ ಮರ್ತಾದ್ಮೇಲೆ ಎಲ್ಲಾರು ತಗೊಂಡು ಒಂದ್ ಕಡೆ ಸ್ಟೋರ್ ಮಾಡ್ಬೇಕು ಅಂತ, ಅವ್ರು ನೆನಪಿರೋವರೆಗೂ ಕಣ ಜಾಗದಲ್ಲಿ ಇರ್ಬೇಕು, ಮರ್ತ್ ಬಿಟ್ರೆ ಮರ್ತ್ ಬಿಡೋರು ಆತರ ಕೊನೆವರೆಗೂ ಅದೇ ತರ ಸರ್.

ಶ್ರೋತೃಗಳೇ, ನಿಮ್ಮಿಂದ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಸೌಮ್ಯ ಅವರು SBM ಲೇಔಟ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದು ನೀನು ತೇಲಿಸಿದೆ ನಿನ್ನ ಹಾಡ ಹೊನಲಲ್ಲಿ, ಇಂದು ನಮ್ಮ ಮುಳುಗಿಸಿದೆ ಕಣ್ಣ ನೀರ ಕಡಲಲ್ಲಿ. ಆಕಾಶವಾಣಿ ಎಂಬ ಮಾಮರದಲ್ಲಿ ಗಾನಕೋಗಿಲೆ S. ಜಾನಕಿ ಅವರ ಹಾಡು ಸದಾ ಮುಳುಗ್ತಾ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಇವರು ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಹೊಸಪುರದ ಮರಿನಂಜ ಅವರ ಎಲ್ಲ ಗೀತೆಗಳನ್ನು ಕೇಳಿದ್ದೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬೆಲವತ್ತ ಗ್ರಾಮದ ಲೋಕೇಶ್ ಅವರು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ವಾರದಂದು ಅಮ್ಮ S. ಜಾನಕಿ ಸ್ಮರಣಾರ್ಥ ತುಂಬ ಚೆನ್ನಾಗಿದೆ, ಅವರ ಹಾಡುಗಳು ನನಗೆ ತುಂಬ ಇಷ್ಟ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಜಯಶ್ರೀ ರಾಮಕೃಷ್ಣನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. S. ಜಾನಕಿ ಅವರ ಬಗ್ಗೆ ಮಾತುಗಳೇ ಬರ್ತಾ ಇಲ್ಲ, ನಾನು ಚಿಕ್ಕ ವಯಸ್ಸಿನಿಂದ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ನನಗೆ ಸಂತೋಷ ಆಗ್ತಾ ಇದೆ, ಮಾತು ನನಗೆ ಬರ್ತಾ ಇಲ್ಲ ಅಂತ ಸ್ವಲ್ಪ ಭಾವನಾತ್ಮಕವಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹರ್ಷಿತ ಶಕ್ತಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಹೆಮ್ಮೆಯ ಗಾಯಕಿ S. ಜಾನಕಿ ಅವರು ದಕ್ಷಿಣ ಭಾರತದ ಕೋಗಿಲೆ ಅಂತಲೇ ಪ್ರಸಿದ್ಧರಾಗಿದ್ದರು. ಇವರ ಸುಮಧುರು ಕಂಠ, ಭಾವನಾತ್ಮಕ ಗಾಯನ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದೆ. ಅವರ ಗಾಯನ, ಗಾಯನದಲ್ಲಿರುವ ಅರ್ಥವನ್ನು ನಾವು ಸದಾ ತಿಳ್ಕೊಳ್ಬೇಕು, ಇದು ಎಂದೆಂದಿಗೂ ಅಮರವಾಗಿರುತ್ತೆ ಅಂತ ಹೇಳಿದ್ದಾರೆ. ಗೀತಾ ರೇವಣ್ಣ T. ನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. S. ಜಾನಕಿ ಎಂಬ ಹೆಸರು ಕೇಳಿದರೆ ಸಾಕು, ಎಂತಹ ಕೇಳುಗರಿಗೂ ಗಗನವೂ ಎಲ್ಲೋ ಭೂಮಿಯೋ ಎಲ್ಲೋ ಎಂದೆನಿಸಿ ಇಹವನ್ನೇ ಮರೆಸುವ ಜೇನು ತುಂಬಿದ ಗಂಧರ್ವವಾಣಿ ಅದು. ಜೀವನದಲ್ಲಿ ಎಂದಾದರೂ ಸುಖ ಅಥವಾ ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ ಮನ ನಗಲಾರದೆ ಅಳಲಾರದೆ ಜೀವ ನೋವಲ್ಲಿ ಬೆಂದಿದೆ ಎಂದು ಹೆಪ್ಪುಗಟ್ಟಿದ ಶೋಕವನ್ನೆಲ್ಲ ಕಣ್ಣೀರಾಗಿ ಹರಿಸಬೇಕೆಂದಿರುವಾಗಲೇ ಅಸಹಾಯಕ ಸ್ತ್ರೀಯರನ್ನು ಕೈ ಹಿಡಿದೆತ್ತಿ ಹೆಣ್ಣುಗಳೆಂದು ಅಬಲೆಯರೆಲ್ಲ ಧೈರ್ಯ ತುಂಬಿರಲು ಎಂಬ ಸ್ಫೂರ್ತಿಯ ಸೆಲೆ ತುಂಬ ಧ್ವನಿ ಅದು. ಅಳುವ ಕಂದನಿಗೆ ಬೆಳ್ಳಿಯ ತಾರೆ ಹಾಸಿ ಹಾಡಲೇ ತಣ್ಣನೆಯ ಗಾಳಿ ಬೀಸಿ ತೂಗಲ್ಲೇ ಎಂದು ಸಂತೈಸಿದ ಮಹಾಮಾತೆಯ ಧ್ವನಿ ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ ಎನ್ನುತ್ತಲೇ ಇದೀಗ ಎಲ್ಲರಿಂದಲೂ ದೂರಾಗಿ ನೀ ಯಾರೋ ಏನೋ ಸಖ ಎನಗಾಸರೆ ಕರುಣಾಳು ನೀನಾದೆಯ ಕಣ್ಣಾಮರೆ ಎಂದು ಹಲವುವಂತೆ ಮಾಡಿದೆ. ಒಟ್ಟಾರೆ ಯಾವ ಜನ್ಮದ ಬಂಧವೋ ಏನೋ ನಮ್ಮ ಕನ್ನಡಿಗರಿಗೆ ನೀ ತಂದ ಭಾಗ್ಯ ನನ್ನದಾಗಿದೆ, ಜೀವನೋವ ಮರೆತು ಹಾಡಿದೆ ಎಂದು ಸದಾಕಾಲ ಅವರ ಗೀತೆಗಳನ್ನು ಉತ್ಸಾಹದಿಂದ ಗುನುಗುವಂತೆ ನೆನೆಯುವಂತೆ ಮಾಡಿದೆ. ಎಲ್ಲರ ಸ್ನೇಹ ನೀಡಿ ಪ್ರೀತಿ ತೋರಿದ ಆ ಮಹಾನ್ ಚೇತನಕ್ಕೆ ನಮೋ ನಮಃ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ದಕ್ಷಿಣ ಭಾರತದ ನೈಟಿಂಗೇಲ್ ಎಂದು ಪ್ರಸಿದ್ಧಿ ಪಡೆದ ಜಾನಕಿಯವರು ಗಾನ ಸರಸ್ವತಿಯೇ ಸರಿ, ಎಂತಹ ಗಾಯನವನ್ನಾದರೂ ಲೀಲಾಜಾಲವಾಗಿ ಹಾಡುವ ಸಾಮರ್ಥ್ಯ ಇರುವ ಗಾಯಕಿ. ತಮಗಿಂತ ಕಿರಿಯರಿಗೆ ಪ್ರೋತ್ಸಾಹಿಸುವ ರೀತಿ ಅನನ್ಯವಾಗಿತ್ತು. ದಕ್ಷಿಣ ಭಾರತದವರಿಗೆ ಪ್ರಾಶಸ್ತ್ಯ ಕೊಡಲಿಲ್ಲ ಎಂಬ ಕಾರಣಕ್ಕೆ ಪ್ರಶಸ್ತಿಯನ್ನು ತಿರಸ್ಕರಿಸಿದ ಕಲಾವಿದೆ. ಕನ್ನಡ ಗಾಯಕಿಯರು ಪ್ರಶಸ್ತಿ ಕೊಡುವ ತನಕ ಕನ್ನಡದಲ್ಲಿ ಹಾಡೋದಿಲ್ಲ ಅಂತ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದರು. ಆ ಕಾಲಕ್ಕೆ ಮೇಲ್ಮಟ್ಟದ ಪ್ರಸಿದ್ಧ ಗಾಯಕಿಯಾದರೂ ಕನ್ನಡ ಗಾಯಕಿಯರಿಗೆ ಹೋರಾಟಿದ ರೀತಿ ಅನನ್ಯವಾದದ್ದು. ಎಲ್ಲರನ್ನ ಮಕ್ಕಳಂತೆ ಪ್ರೀತಿಸ್ತಾ ಇದ್ರು. ಇಂತಹ ಗಾಯಕಿ ಅಜರಾಮರ, ಇವರ ಕಾಲದಲ್ಲಿ ನಾನೂ ಇದ್ದೆ ಅನ್ನೋದೇ ಹೆಮ್ಮೆ ಅಂತ ಸ್ವರ್ಣಲತಾ ಅವರು ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಜಾನಕಿಯವರ ಬಗ್ಗೆ ಬರ್ತಾ ಇರೋದು ತುಂಬ ಸಂತೋಷ. ನವೀನ್ ಅವರ ಮನಮಿಡಿಯುವ ಅನುಭವ ತುಂಬ ಚೆನ್ನಾಗಿದೆ. ಕಾರ್ಯಕ್ರಮದ ಪ್ರಸ್ತಾವನೆ ಅದ್ಭುತವಾಗಿತ್ತು. ಜಾನಕಿಯವರ ಮಾತೃ ಹೃದಯಕ್ಕೆ ಬೇರೆ ಯಾರೂ ಸಾಟಿ ಇಲ್ಲ. ಆಕಾಶವಾಣಿ ಈ ಪ್ರಯತ್ನಕ್ಕೆ ನಮ್ಮ ಅಭಿನಂದನೆಗಳು ಅಂತ MD ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

0: ನವೀನ್ರ ಜೀವನ ಎರಡ್ ತರದಲ್ಲಿ ನೋಡಬಹುದು. ಎಸ್ ಜಾನಕಿ ಅವರು ನಿಮಗೆ ಪರಿಚಯ ಆಗಕ್ಕಿಂತ ಮುಂಚೆ ಹೇಗಿತ್ತು? ಎಸ್ ಜಾನಕಿ ಅವರು ನಿಮ್ಮನ್ನ ಮಗ
1: ಅಂತ ಅಂದ್ರೆ ಈ ಪವನ್ಗಾಗಿರ್ಬೋದು, ಅನಿಲ್ ಅಂತ, ಕಿಶನ್ ಅಂತ, ಎಲ್ಲರೂ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್. ನಾನು ಮೈಸೂರು ಅಂತ ತಕ್ಷಣ ನವೀನ್ ಅಂತ ಫಸ್ಟ್ ಒಂದ್ ಇದಾಗ್ಬಿಡೋದು ಸರ್ ಅವರಿಗೆ
0: ವಿಶೇಷವಾದಂತ ಪ್ರೀತಿ. ಅವರು ಈ ಸಾರ್ವಜನಿಕವಾಗಿ ಹಾಡುಗಳನ್ನ ನಿಲ್ಲಿಸಿದ ಮೇಲೆ ತುಂಬಾ ದಿನಗಳು ನಿಮ್ಮ ಮನೆಯಲ್ಲಿ ಬರ್ತಾ ಇದ್ರು, ಹೋಗ್ತಾ ಇದ್ರು, ಆತರದೆಲ್ಲವೂ ನಾವು ಮಾಧ್ಯಮಗಳಲ್ಲಿ ಕೇಳಿದೀವಲ್ಲ, ಅವಾಗ ಅವರ ದಿನಚರಿ ಹೇಗಿತ್ತು ನವೀನ್
1: ಸರ್? ಅದೇನಾಯ್ತು ಅಂದ್ರೆ 2018 ಅಲ್ಲಿ ಲಾಸ್ಟ್ ಇವೆಂಟ್ ಅಂತ ಮಾಡ್ದ. ಅದು ನಾವು ರೆಗ್ಯುಲರ್ ಆಗಿ ಅವ್ರ ಮನೆಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಪವನ್ ನಾನು ಎಲ್ಲಾರು. ಒಂದ್ ದಿವಸ ಏನಾಯ್ತು ಅಂತ ಅಂದ್ರೆ, ಹಿಂಗೆ ಮಾತಾಡ್ಬೇಕಾದ್ರೆ ಅವ್ರ ಮನೆಗೆ ಹೋದ್ರೆ ಮಲಿಕತಾ ಇದ್ದೇನೆ 1-2 ಗಂಟೆ ರಾತ್ರಿ ನೈಟ್ ಎಲ್ಲಾ ಮಾತಾಡ್ತಾ ಕೂತಿರ್ತಾ ಇದ್ದ. ನಾವೆಲ್ಲ ಒಂದ್ 6-7 ಜನ, 7-8 ಜನ ಇದ್ದ, ಪವನ್, ನಾನು, ಅನಿಲು, ಕಿಶನ್, ಅರುಳ್, ಮತ್ತೆ ಸತೀಶ್ ಅಂತ, ಹಿಂಗ 7-8 ಜನ ಇದ್ದ. ಎಲ್ಲ ಹೋಗ್ಬಿಟ್ಟು ಅವ್ರ ಮನೆ ಸ್ಟೇ ಆಗ್ತಾ ಇದ್ವಲ್ಲ, ಏನೋ ತಮಾಷೆ ಮಾಡ್ಕೊಂಡು ಮನೆ ಮಿಡ್ ನೈಟ್ ಆಗ್ಬಿಡೋದು. ಆಗ ಒಂದಿ ಸರಿ ನೈಟ್ ಅಲ್ಲಿ ಏನಂತ ಅಂದ್ರೆ 12 ಗಂಟೆ ಇರ್ಬೋದು ಆ ಸಮಯದಲ್ಲಿ, ನವೀನ್ ನಾನು ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಆರ್ಗನೈಸ್ ಮಾಡ್ತೇನೆ ನೀನು ಅಂತ. ತುಂಬಾ ವರ್ಷದಿಂದ ನಾನು ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನ್ ಮಾಡ್ಬೇಕು, ನಾನ್ ಮಾಡ್ಬೇಕು ಅಂತಲ್ಲ, ಯುವ ದಸರಾದಲ್ಲಿ, ಯುವ ಸಂಭ್ರಮ, ಅಥರ ಪ್ಯಾಲೇಸ್ ಅಲ್ಲಿ ಅಂತ, ರಾಮದಾಸರು ಮತ್ತೆ ಇನ್ನು ಯಾರು ಇದಾಯ್ತಾರೆ ಅವ್ರ ಉಸ್ತುವಾರಿ ಬರ್ತಾರೆ, ಅವ್ರ ಮನೆಗೆಲ್ಲ ಹೋಗಿ ನಾನು ಪೇಪರ್ ಲಾನ್ಸ್ ಆದ ತಕ್ಷಣ ಇಮಿಡಿಯೇಟ್ ಅವ್ರ ಹತ್ರ ಕಂಡಿ ಹೋಗಿ ಜನಕ್ಕೆ ಮುನ ಸರಿ ಈ ವರ್ಷ ಕರೆಸಿ ಅಂತ ಕೇಳ್ಕತಾ ಇದೆ. ಅವ್ರು ಜನಕ್ಕೆ ಮಾತ್ರ ಖಂಡಿತ ಅವ್ರ ಹತ್ರ ಮಾತಾಡ್ಬೋದಾ ಅಂತ ಅನ್ನೋರು. ಅಲ್ಲೋದ್ರೆ ಅಮ್ಮ ಹೋಗ್ತಾ ಇರಲಿಲ್ಲ, ಏನಕ್ಕೆ ಅಂದ್ರೆ ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ನಾನು ಮಾಡೋಕ್ಕಾಗಲ್ಲ. ಇವರೆಲ್ಲ ಕೇಳ್ತಾ ಇದ್ದೆ ಬರೀ 10-15 ಡೇಸ್ ಆತರ, ನನಗೆ ಮಿನಿಮಮ್ 3-4 ಮಂತ್ಸ್ ಕಡಿಮೆ ಅಂದ್ರು, ನಮ್ದೆಲ್ಲ 6 ಮಂತ್ಸ್ 1 ಇಯರ್ ಅಂತ ಬುಕ್ ಆಗಿರ್ತದೆ. 10 ಡೇಸ್ ಎಲ್ಲ ನಾನು ಬರೋಕ್ಕಾಗಲ್ಲ, ನಾನು ಆರ್ಕೆಸ್ಟ್ರಾ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಸಾಂಗ್ಸ್ ಎಲ್ಲ ಬರ್ಕೋಬೇಕು, ಒಂದ್ ಕಡೆ ಆಡಿರೋ ಸಾಂಗ್ ಮತ್ತೆ ನನ್ನ ಆಡಲ್ಲ, ನಾನು ನಾನು ಮೊದ್ಲಿಂದ ಅದೇ ತರ ನಡ್ಕೊಂಡ್ ಬಂದಿರೋದು. ಸೊ ಅದರಿಂದ ಒಪ್ಕೋತಾ ಇರಲಿಲ್ಲ ಸರ್, 3-4 ಸರಿ ಅದೇ ತರ ಮಿಸ್ ಆಯ್ತು ನಂಗೆ ಡ್ರೀಮ್ ಎಲ್ಲ ಅದೇ ತರ ಆಯ್ತಲ್ಲ. ಏನಕ್ಕೆ ಅಂತ ಫಸ್ಟ್ ಉಸ್ತುವಾರಿ ಸಚಿವರನ್ನ ನಾನು ಹೆಂಗೋ ಮಾಡಿ ಮೀಟ್ ಮಾಡ್ತಾ ಇದ್ದೆ, ಈ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರ್ತಾರೆ, ಅಲ್ಲ
0: ಅಮ್ಮ
1: ನನಗೆ ಅಷ್ಟು ಶಾರ್ಟ್ ಟೈಮ್ ಆಗಲ್ಲ ಕಣ ನನ್ಗೆ ಅಷ್ಟು ಬೇಗ ಅಂತ ಎಲ್ಲ ಹೇಳ್ತಾ ಇರೋ. ಸರಿ ಹಂಗೆ ಕೇಳ್ಕೊತಾ ಇದ್ದಲ್ಲ ಅಂದ್ಬಿಟ್ಟು ಅಮ್ಮ ಏನ್ ಮಾಡಿದ್ರು, ನನಗೆ ಕೇಳಿದ್ರು ನೀನ್ ಆರ್ಗನೈಸ್ ಮಾಡು, ನಾನು ಬಂದು ಮಾಡ್ತೀನಿ, ಅದೇ 4 ಮಂತ್ಸ್ ಗ್ಯಾಪ್ ಬಿಡು ಅಂತ. ನನಗೆ ಒಂದ್ ಸ್ವಲ್ಪ ನಾನು ಆರ್ಗನೈಸ್ ಮಾಡೋದಂದ್ರೆ ಅದು ಹಿಂಗೆ ಇದು, ನಾನೇನೋ ಆರ್ಕೆಸ್ಟ್ರಾ ತರ ಆತರ ಆಯ್ತಮ್ಮ ನಾ ಮಾಡ್ತೀನಿ ಮಾಡ್ತೀನಿ ಅವ್ರು ಹೇಳಿದ ಖುಷಿಲಿ ಒಪ್ಕೋಬಿಟ್ಟೆ. ಆಮೇಲೆ ನನ್ಗೆ ಸ್ವಲ್ಪ ಭಯನೂ ಆಯ್ತು, ಮಲಿಕೊಳಕ್ ಹೋಗ್ಬೇಕಾದ್ರೆ ಅಮ್ಮ ಅಂದ ಡೋರ್ ಕ್ಲೋಸ್ ಮಾಡ್ರೆ ಪಕ್ಕ ಪಕ್ಕದ್ರೆ ನಮ್ ರೂಮ್ ಇರ್ತಾ ಇದ್ರು. ನವೀನ್ ಅಂತ ಅಂದ್ರು, ಏನಮ್ಮ ಅಂತಂದ್ರೆ ತುಂಬಾ ಭಯ ಪಡ್ಬೇಡ ನನ್ಗೆ ಹಣ ಕೊಡೋದಕ್ಕೆ, ನಾನು ನಿನ್ ಜೊತೆ ಇದ್ದೀನಿ, ನಿನ್ನ ಎಸ್ ಎಸ್ ಆಯ್ತೀಯ, ನೀ ಮಾಡು ಭಯ ಪಡ್ಬೇಡ ಅಂತಂದ್ರು. ಓಕೆ ಅಮ್ಮ ಅಂತ ಅನ್ಬಿಟ್ಟು ಸರಿ ಅನ್ಬಿಟ್ಟು ಎಲ್ಲ ಪ್ಲಾನ್ ಆಯ್ತು. ಮೈಸೂರು ಬಂದ್ಮೇಲೆ ಏನಾಯ್ತು ಪ್ರೋಗ್ರಾಮ್ ಮಾಡ್ತೀಯ ಏನು ಅಂತಂದ್ರು. ಹೌದಮ್ಮ ಅಂತಂದೆ, ಒಂದ್ ಕೆಲಸ ಮಾಡು, ನಾನು ಎಲ್ಲಾರು ಒಳ್ಳೆ ಮನೆ ಸಿಕ್ಕಿದ್ರೆ ನಾನು ಮೈಸೂರಿಗೆ ಬರ್ತೀನಿ, ನಾನು ನಿಮ್ ಜೊತೆನೆ ಇರ್ತೀನಿ ಇಲ್ಲಿ, ನಾನು ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ.
0: ಅವಾಗಲೇ ನಿರ್ಧಾರ ಮಾಡಿದ್ರು ಮೈಸೂರಿಗೆ ಬರಬೇಕು?
1: ಅದೇ ಮೊದ್ಲು ಇದ್ದಿದ್ದು ಒಂದು 5-6 ತಿಂಗಳು ಅಂತ, 5-6 ತಿಂಗಳು ಒಂದ್ ಮನೆ ನೋಡು ಅಂತ. ಸರಿ ಅಮ್ಮ ಅಂದ್ಬಿಟ್ಟು ಈ ದಟ್ಕಳ್ಳಿ ಒಂದು ಗೆಸ್ಟ್ ಹೌಸ್ ಮಾಡಿದ್ರು ಸರ್ 5 ಮಂತ್ಸ್ಗೆ. ಆಗ ಮೈಸೂರಿಗೆ ಅವರು ಪ್ರೋಗ್ರಾಮ್ 5 ತಿಂಗಳು ಇದ್ದಂಗೆ ಮುಂಚಿತವಾಗಿ ಬಂದ್ರು. ಆಗ ಪ್ರೋಗ್ರಾಮ್ ಒಂದು ಆಡಿಟರ್ ಒಂದು ಬುಕ್ ಮಾಡ್ಕೋಬಿಟ್ಟು ಅವ್ರ ಮನೆಗೆ ಹೋಗೋದು, ಊಟ ಮಾಡೋದು, ಬರೋದು, ಬರೀ ಸಾಂಗ್ ಲಿಸ್ಟ್ ಹಾಕೊಳ್ಳೋದು, ಅದು ಕೆಲಸನೇ ಮಾಡ್ತಾ ಇರ್ಲಿಲ್ಲ ನಾವು. ಏನ್ ಆರ್ಕೆಸ್ಟ್ರಾದವ್ರು ಬರ್ತಾರೆ, ಲೈಟಿಂಗ್ ಆತರ ಅನ್ಕೋಬಿಟ್ಟಿದೆ. 3 ಮಂತ್ಸ್ ಬರ್ತಾ ಇದ್ದಂಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಪಾನ್ಸರ್ಸ್ ಎಲ್ಲ ಹಿಡಿಬೇಕು ಅಂದ್ಬಿಟ್ಟು ಹೋದಾದ್ಮೇಲೆ ಅದು ಗೊತ್ತಾಯ್ತು ತುಂಬಾ ಎಷ್ಟು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಷ್ಟು ಟಫ್ ಇದೆ ಅಂತ. ಸರಿ ಹತ್ರ
0: ಆಯ್ತದಂಗೆ
1: ಒಂದೊಂದ್ ಸಾಂಗು ಪರ್ಮಿಷನ್ ತಗೋಬೇಕು ಸರ್ ಆಡಿಯೋರ್ ಹತ್ರ, ಇವ್ರ ಹತ್ರ, ಆಮೇಲೆ ನಾನೇನು ಅನ್ಕೊಂಡಿದ್ದೆ ತುಂಬಾ ಟಫ್, ಆಮೇಲೆ ಸ್ಪಾನ್ಸರ್ ಹತ್ರ ಹೆಂಗೆ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅದೆಲ್ಲ ನೋಡಿದ್ರೆ ನಂಗೆ ಭಯ ಆಗೋಯ್ತು, ಬಜೆಟ್ ಎಲ್ಲ ನೋಡಿದ್ರು ಅಯ್ಯೋ ಇಷ್ಟೊಂದು ದೊಡ್ಡ ಇದ, ಏನಕ್ಕೆ ಅಂದ್ರೆ ಜನಕ್ಕೆ ಅಮ್ಮ ಅಂತ ಅಂದ್ರೆ ಅದು ಕಾಪಿ ರೈಟ್ ಆಯ್ತದಂತೆ. ಅದೆಲ್ಲ ತುಂಬಾ ತುಂಬಾ ತುಂಬಾ ದೊಡ್ಡ ಕೆಲಸ ಸರ್ ಅದು, ಅದೊಂದೇ ಅಲ್ಲ, ಪೊಲೀಸ್ ಇಂದ ಹಿಡಿದು ಇದೆಲ್ಲ ಇದೆ, ತುಂಬಾನೇ ನನಗೆ ಕೈ ಕಾಲ ನಡೆದಾಗ ಸ್ಟಾರ್ಟ್ ಆಯ್ತು. ಅಮ್ಮ ಏನ್ ಮಾಡಿದ್ರು, ಹೆಂಗ್ ನಡೀತೈತೆ ಅವ್ರ ಮುಂದೆ ಚೆನ್ನಾಗಿರ್ತೈತೆ ಅವ್ರಿಗೆ ಎಲ್ಲ ಒಂದ್ಸರಿ ನನ್ನ ಫೇಸ್ ಅಲ್ಲಿ ಗೊತ್ತಾಗ್ಬಿಡೋದು, ಪ್ರತಿದಿನ ಕಳೀತಾ ಇದ್ದಂಗೆ ಆರ್ಕೆಸ್ಟ್ರಾ ಬುಕ್ ಮಾಡೋದವೆಲ್ಲ. ನಿಮ್ ಮನೆಗೆ ಒಂದು ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ನಿಮ್ ಮನೆಗೆ ಯಾರು ಒಬ್ರು ಕರಿ ಅವ್ರು ಸ್ಪ್ರೆಡ್ ಮಾಡ್ಕೋತಾರೆ ಅಂತ ಅಂದ್ರು. ನಮ್ಮ ಮೈಸೂರು ಮಿತ್ರ ಅವ್ರನ್ನ ಕರೆದೆ, ಅವ್ರು ಬಂದ್ರು, ರೆಕಾರ್ಡಿಂಗ್ ಎಲ್ಲ ತರ ಕೇಳಿದ್ರು. ಅಮ್ಮ ಹೇಳಿದ್ರು ನಾನು ಮೈಸೂರಲ್ಲಿ ಇದು ಕಡೆ ಕಾರ್ಯಕ್ರಮ, ಎಲ್ಲೂ ಪ್ರೋಗ್ರಾಮ್ ಮಾಡಲ್ಲ ಅಂತ ಅನೌನ್ಸ್ ಮಾಡೋ ಸರ್. ನೆಕ್ಸ್ಟ್ ಡೇ ಸ್ಪಾನ್ಸರ್ ಹತ್ರ ಯಾರ ಹತ್ರ ಕೇಳದ್ ಬಿಟ್ಬಿಟ್ರು, ಟಿಕೆಟ್ ಪ್ರೋಗ್ರಾಮ್ ಅಂತ ಮಾಡಿದ್ರು ಹೌಸ್ ಫುಲ್. ನನಗೆ ಒಂದು 2 ಮಂತ್ಸ್ ಎಷ್ಟು ಕಾಲ್ಸ್ ಬಂದಿರ್ಬೋದು ಅಂದ್ರೆ
0: ಅಷ್ಟು ಜನ ಮುಗಿಬಿದ್ರು ಕಾರ್ಯಕ್ರಮಕ್ಕೆ ಬರಬೇಕು ಬರಬೇಕು
1: ಬರಬೇಕು ಅಂತ ಸರ್, ಎಲ್ಲ ಹೌಸ್ ಫುಲ್ ಟಿಕೆಟ್.
2: ಆದ್ರೆ ಇದರಿಂದ ದೊಡ್ಡ ಶಕ್ತಿ ಇತ್ತು, ಅಮ್ಮ ಅಂತೂ ಅವರು ಶಕ್ತಿ, ಎಲ್ಲರಿಗೂ ಶಕ್ತಿ ಅವರು ಪ್ರೀತಿ. ಆದ್ರೆ ಇದಕ್ಕೆಲ್ಲದಕ್ಕೂ ದೊಡ್ಡ ಶಕ್ತಿಯಾಗಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಅಂದ್ರೆ ಅಮ್ಮನವ್ರ

0: ಮುರಳೀಕೃಷ್ಣನ
1: ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಅವರು ಅಷ್ಟು ತುಂಬಾ ಇದೆಲ್ಲ ಇರ್ತಾ ಇತ್ತು ಅವ್ರದ್ದು, ಪಾಪ ಎಲ್ಲ ನಮ್ಗೆ ಜೀರೋ ಮಾಡ್ಬಿಟ್ಟಿರುತ್ತೆ.
2: ಓಹೋ,
0: ಪ್ರತಿ ಸಲ ನಮ್ಗೆ ಧೈರ್ಯ ತುಂಬವರು, ಸ್ಟ್ರಾಟಜೀಸ್ಗಳು ಹೇಳ್ಕೊಳ್ಳೋರು, ಆಮೇಲೆ ನಿಮ್ಗೆಲ್ಲ ಈ ತರ ಹಿಂಸೆ ಕೊಡೋರು ಇರ್ತಾರೆ, ತೊಂದರೆ ಕೊಡೋರು ಇರ್ತಾರೆ, ಆ ತರ ಎಲ್ಲ ತೊಂದರೆ ಆಗುತ್ತೆ ನಿಮ್ಗೆ, ಅದನ್ನೆಲ್ಲ ಫೇಸ್ ಮಾಡ್ತಾ ನಿಂತ್ಕೋಬೇಕು, ಧೈರ್ಯವಾಗಿ ಮಾಡಿ. ಜಾನಕಿ ಅಮ್ಮನೇ ನಿಮ್ ಜೊತೆಲಿದ್ದಾರೆ, ನಾನಿದ್ದೀನಿ ನಿಮ್ ಜೊತೆಲಿ, ಧೈರ್ಯವಾಗಿ ಮಾಡಿ ಅಂತ ಧೈರ್ಯ ತುಂಬಿದ್ರು ಅವರು. ಅವರು ಒಂದು ಮುಖ್ಯ ಕಾರಣ.
1: ಜಾನಕಿ ಅಮ್ಮ ಬರ್ತಾರೆ ಫಸ್ಟ್ ಆನರ್, ಹಿಂಗೆ ಯಾರು ಮಾಡ್ಸೋದು ಅಂತ ನಾನು, ಇವನು ಮೂರು ಜನದ ಹೆಸರು ತಗೊಂಡ, ಇವನಿಬ್ರು ಸುಧಾಮೂರ್ತಿ ಮತ್ತೆ ಪ್ರಮೋದೇವಿ ಅವರು. ಆಮೇಲೆ ಈಗ ನಮ್ಮ ಮೈಸೂರು ಇದ್ರಿಂದ ಪ್ರಮೋದೇವಿ ಅವ್ರನ್ನ ಕರಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಹಾರಾಣಿ ಅವ್ರನ್ನ ನಾನು ಪವನ್ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಟು ಬಂದೆ. ಅವ್ರ ಆ ಕಡೆಯಿಂದ ಪ್ಯಾಲೇಸಿಂದ ನೆಕ್ಸ್ಟ್ ಡೇನೇ ಫೋನ್ ಬಂತು. ಅವತ್ತೇ ಅನಿಸ್ತದೆ ಮೇಡಮ್ ಬರಕ್ಕೆ ಒಪ್ಪಿದ್ದಾರೆ, ಬರ್ತಾರೆ ಅಂತ. ನಮ್ಗೆ ಎಲ್ಲಾ ಕಡೆ ಎಲ್ಲೋಗ್ಲಿ
2: ಸಂಗೀತ ಶಾರದೆ ಕಾರ್ಯಕ್ರಮ ಅಲ್ವಾ,
1: ಆದ್ರೂ ನಾವು ಒಂದ್ಸರಿ ಡೈರೆಕ್ಟ್ ಆಗಿ ಮೇಡಮ್ ಅವ್ರನ್ನ ಕೇಳ್ಕತ್ತೀವಿ, ಪ್ರೆಸ್ವರ್ಗೆಲ್ಲ ಹೇಳಕ್ ಚೆನ್ನಾಗಿರುತ್ತೆ. ಅವತ್ತು ದೀಪಾವಳಿ ಹಬ್ಬ ಏನೋ ಬನ್ನಿ ಅಂತ ಹೇಳಿದ್ರು. ಆ ಟೈಮ್ಗೆ ಹೋದ ಅವ್ರ ಮನೆಗೆ ಪ್ಯಾಲೇಸ್, ಇದಕ್ಕೆ ಖಂಡಿತ ಅಮ್ಮ ಅವ್ರ ಕಾರ್ಯಕ್ರಮಕ್ಕೆ ನಿಮ್ಗೆ ಲಾಸ್ಟ್ ಅಂತ ಇದ್ರೆ ನಾನು ಬರ್ತೀನಿ ಆನರಿಂಗ್. ಜಾನಕಿ ಅಮ್ಮ ಬರೋದಕ್ಕಿಂತ ಮೊದಲೇ 10 ನಿಮಿಷ ನಾನು ಬೇಗ ಬರ್ತೀನಿ, ಆನರ್ ಮಾಡೋದು ನಾನು ಆಗಿರೋದ್ರಿಂದ ನಾನು ಫಸ್ಟ್ ಬಂದಿರಬೇಕು ಅಂದ್ಬಿಟ್ಟು 10 ನಿಮಿಷ
2: ಪ್ರಮೋದೇವಿ ಬೇಡಪ್ಪ
1: ಮೇಡಮ್ ಅವರೇ ಬಂದಿದ್ದರು.
2: ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಸಕ್ಸಸ್ ಆಯ್ತು, ಜನ ಇವತ್ತು ತುಂಬಾ ಕೂಡ ಜ್ಞಾಪಿಸ್ಕೋತಾರೆ.
1: ತುಂಬಾ ಜನ ಆರ್ಟಿಸ್ಟ್ ಬಂದರು, ಭಾರತಿಯಮ್ಮ, ಬಾಲ್ಲೀಲಾವತಿ, ಜಯಂತಿ ಅವರು, ಪ್ರತಿಮಾ ದೇವಿ ಅವರು, ರಾಜನಾಗೇಂದ್ರ ಸರ್, ತುಂಬಾ ಜನ ಸರ್.
2: ಅದು ಅವರ ಜೀವನದ ಕೊನೆಯ ಕಾರ್ಯಕ್ರಮ, ಓಪನ್ ಫೀಲ್ಡ್ ಅಲ್ಲ.

0: ನವೀನ್ ಮತ್ತು ಪವನ್ ಅವರೇ, ಒಂದು ವಿಶೇಷವಾದಂತಹ ಪ್ರಶ್ನೆ. ಒಬ್ಬ ದೇಶಕ್ಕೆ ಆಸ್ತಿಯಾಗಿರುವ ದೊಡ್ಡ ಕಲಾವಿದೆಯನ್ನ ಮನೆಯಲ್ಲಿ ಇಟ್ಟುಕೊಂಡು ಆರೈಕೆ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸಾಕಷ್ಟು ಸವಾಲುಗಳು ಬರುತ್ತೆ. ಆ ಸವಾಲುಗಳೇನು, ಆ ಸವಾಲುಗಳನ್ನು ಹೇಗೆ ಎದುರಿಸಿದ್ರಿ ಅಂತ?
1: ಸರ್, ಅದೇನಂತ ಅಂದ್ರೆ, ಅಷ್ಟು ದಿವಸ ನಾವು ನೋಡ್ಕೋತಾ ಇದ್ದೀವಿ, ನಮ್ಗೆ ಏನು ಅನಿಸ್ತಾ ಇರಲಿಲ್ಲ. ಅಣ್ಣ ತಿರೋದ್ಮೇಲೆ, ಅವ್ರ ಮಗ ತಿರೋದ್ಮೇಲೆ ತುಂಬಾ ಒಂದ್ ಸ್ವಲ್ಪ ಭಯ ಆಯ್ತಾಯ್ತು ರಾತ್ರಿ ಎಲ್ಲ ನಿದ್ರೆ ಮಾಡೋಕೆ. ಏನಕ್ಕೆ ಅಂದ್ರೆ, ಇಷ್ಟು ದಿವಸ ಏನೇ ಮಾಡಿದ್ರು ಮಗ ಇರ್ತಾ ಇರೋ ಜೊತೆಲಿ, ಆತರ ಇರ್ತಾ ಇತ್ತು. ಅವನಿಗೆ ಭಯ ಆಯ್ತಿರ್ತಾ ಅಣ್ಣಂಗೆನೆ ಭಯ ಆಯ್ತೈತೆ. ಏನಕ್ಕೆ ಅಂದ್ರೆ, ಅಮ್ಮ ಏನಾರು ಒಂದೊಂದ್ಸರಿ ಹುಷಾರ್ ತಪ್ಬಿಟ್ರೆ ಇವತ್ ನೀವು ಹೋಗ್ಬೇಡಿ ನನ್ ಜೊತೆ ಇರಿ ಅಂತ ಹೇಳೋರು. ಅಣ್ಣನೇ ಸುಟಿ ಮಾಡಿದೆ ಪರ ರೋಡ್ ಅಂತ ಪ್ರತಿದಿನ ನಮ್ ಶಾಪ್ ಮುಗಿಸ್ಕೊಂಡು 8 ಗಂಟೆಗೆ ಹೋಗ್ಬಿಟ್ಟು 12 ಗಂಟೆ ಇರ್ತಾ ಇದ್ದು. ಒಂದೊಂದ್ಸ ಮೈ ಚೆನ್ನಾಗಿಲ್ಲ ಅಂತಂದ್ರೆ ನನಗೆ ಅಣ್ಣನೇ ಹೇಳೋರು, ನನಗೆ ಭಯ ಆಯ್ತೈತೆ, ನೀವು ಇದ್ರಂಗ ಒಂದ್ ಸ್ವಲ್ಪ ಧೈರ್ಯ ಇವತ್ತು ಇದ್ಬಿಡಿ ಅಂತ. ಆತರ ಎಷ್ಟೋ ಸಲ ದಿವಸ ಆಗಿದೆ ಅಂತದ ಮಗನೇ ಭಯ ಪಡ್ತಾ ಇದ್ದಾರೆ. ಮುಂದಕ್ಕೆ ನಾವು ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಅದು.
0: ಖಂಡಿತ, ಹೌದು
2: ಸರ್. 2017ಕ್ಕೆ ಅವ್ರ ಕಾರ್ಯಕ್ರಮ ಆಯ್ತು, ಅದಾದ್ಮೇಲೆ ಇನ್ನು ಹೆಚ್ಚಿಗೆ ಬಾಂಡಿಂಗ್ ನಮ್ಗೆ ಬೆಳೆಯಿತು. ಅದಾದ್ಮೇಲೆ ಅವರು ಮತ್ತೆ ಮತ್ತೆ ಮೈಸೂರಿಗೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ರು, ಮುರಳಿ ಅಣ್ಣ ಮತ್ತೆ ಅಮ್ಮ ಇಬ್ರು ಕೂಡ. ಅವ್ರಿಗೆ ಏನಪ್ಪಾ ಆಗೋಗಿತ್ತು ಅಂದ್ರೆ, ಈಗ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಈಗೇನಪ್ಪಾ ಅಂದ್ರೆ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡ್ಬೇಕು, ಪೀಸ್ಫುಲ್ ಆಗಿರೋ ಜಾಗ ಬೇಕು, ಪ್ರಶಾಂತವಾಗಿರುವಂತದ್ದು ನಮ್ಮ ಮೈಸೂರು ಎಲ್ಲಾರ್ಗು ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು.
0: ಹೌದು.
2: ಹಾಗಾಗಿ ಏನ್ ಮಾಡಿದ್ರು, ಯಾವ್ದಾದ್ರು ಒಂದ್ ಮನೆ ನೋಡು ನವೀನ್ ಅಂತ ಒಂದ್ 3-4 ಸಲಿ ಸತತವಾಗಿ ಪಾಪ ಕೇಳ್ಕೊಂಡ್ರು ಅವರು. ನಾವೇನ್ ಮಾಡಿದ್ವಿ, ಅದೇ ಶೂಟಿಂಗ್ ಮಾಧವಪುರ ರೋಡ್ ಅಲ್ಲಿ ಅಲ್ಲಿ ಮನೆ ಮಾಡಿದ್ವಿ.
1: 4 ತಿಂಗಳ ಅಂತ ಮನೆ ತಗೊಂಡಿದ್ದು, ಅದ್ರಲ್ಲಿ 2ನೇ ತಿಂಗಳಲ್ಲಿ April 23rd ಮಿಡ್ಲಲ್ಲಿ ಬಂತು. ಆಗ ಅಮ್ಮ ಮೈಸೂರಲ್ಲಿ ಇರೋದ್ರಿಂದ ನಾವು ಈ ಸರಿ ತುಂಬಾ ಚೆನ್ನಾಗಿತ್ತು, 6 ಎಕರ್ಸ್ ಅಲ್ಲಿ ಒಂದೇ ಮನೆ ಇದೆ, ಅದೊಂಥರ ರೆಸಾರ್ಟ್ ತರ ಇತ್ತು, ಫುಲ್ 6 ಎಕರ್ಸ್ ಪಾರ್ಕ್ ತರ ಇತ್ತು ಸರ್ ಮನೆ. ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅಮ್ಮನ ಬರ್ತಡೆ ಇಲ್ಲೇ ಮಾಡೋದ ಈ ಸರಿ ಅಂದ್ಬಿಟ್ಟು ನಾವ್ ಒಂದ್ ಸ್ವಲ್ಪ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಮ್ಯೂಸಿಕಲ್ ನೈಟ್ ಫ್ಯಾನ್ಸ್ ಎಲ್ಲ ಆಡೋದು. ಮುಖ್ಯವಾಗಿ ಅಮ್ಮನ ಒಂದು 20 ಸಾಂಗ್ ಲಿಸ್ಟ್ ಮಾಡ್ಕೊಂಡು ಅವತ್ತು ಕಾರ್ಯಕ್ರಮ ಮಾಡೋದಂತ ಎಲ್ಲ ನಮ್ಮ ಅನ್ಕೊಂಡಿಕ್ಕಿಂತ ಫಸ್ಟ್ ಕ್ಲಾಸ್ ಆಗಿತ್ತು. ಒಂದು ಫ್ಯಾಮಿಲೀಸ್ ಮಾತ್ರ ಎಲ್ಲ ಇದ್ದು, ಒಂದು 100 ಜನ ಇದ್ದು. ಅಮ್ಮ ತುಂಬಾ ಚೆನ್ನಾಗಿ ಒಂದು 20 ಸಾಂಗ್ಸ್ ಎಲ್ಲ ಆಡಿದ್ರು, ಫಸ್ಟ್ ಕ್ಲಾಸ್ ಇದಾಯ್ತು. ನೆಕ್ಸ್ಟ್ ಡೇ ಏನ್ ಮಾಡಿದ್ರೆ, ಗೆಸ್ಟ್ ಎಲ್ಲ ಸ್ವಲ್ಪ ಜನ ನಮ್ಮ ಮನೆಗೆ ಬಂದಿದ್ರು, ತಿರ್ಗಾ ನಾಳೆ ಬರ್ತೀವಿ ಅಂದ್ಬಿಟ್ಟು 2 o'clock ಅಂತ ಅಮ್ಮನ ಜೊತೆ ಇದ್ದೆ. ಇದು ನೈಟ್ ಮಾರ್ನಿಂಗ್ ಬೆಳಿಗ್ಗೆ 7 ಗಂಟೆಗೆ ಫೋನ್ ಬಂತ ಅಮ್ಮ.
2: 5 ಗಂಟೆ 5:30 ಫೋನ್ ಮಾಡಿದ್ರು ಅಣ್ಣ ನನಗೆ. ನಾನು ನವೀನಿಗೆ ಫೋನ್ ಮಾಡಿದೆ, ಅಣ್ಣ ಈ ತರ ಫೋನ್ ಮಾಡ್ತಾ ಇದಾರಂತೆ, ಅಮ್ಮ ಜಾರ್ ಬಿದ್ದ್ಬಿಟ್ಟಿದ್ದಾರೆ, ಹೊರಗಡೆ ಕುಂತಿದ್ರು ಸರ್. ಒಂದು ಮೋಸ್ಟ್ಲಿ 6 ಗಂಟೆ ಅಂತ ಅನ್ಕೋತೀನಿ, ಹೊರಗಡೆ ಬಂದು ಕುಂತಿದ್ರು ಅಮ್ಮ. ಕುಂತ್ಕೊಂಡು ಏನೋ ಯಾರಿಗೋ ಮಗುಗೆ ದುಡ್ಡೇನೋ ಕೊಡ್ಬೇಕು ಅಂದ್ಬಿಟ್ಟು ಅಲ್ಲಿ ಓಡಾಡ್ತಾ ಇತ್ತಲ್ಲ, ಅದಕ್ಕೆ ಒಳಗಡೆ ಹೋಗಿ ದುಡ್ಡು ತಂದು ಕೊಟ್ಟು ಒಳಗಡೆ ಹೋಗ್ಬೇಕಾದ್ರೆ ಹೊಸಲ ಹತ್ರ ಜಾರ್ ಬಿದ್ದ್ಬಿಟ್ಟವ್ರೆ.
1: ಹೇಗಾಯ್ತು ಅಂತಂದ್ರೆ, ನಾವು ಶಾಮೇನ

0: ಎಲ್ಲ ಹಾಕಿದ್ವಲ್ಲ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಗಂಡ ಹೆಂಡತಿ ಮಗು ಎಲ್ಲ ಆತರ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಮಗು ಒಂದು 7-8 ವರ್ಷ ಇರ್ಬೋದು, ಅವ್ರಿಗೆ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಕೋಲೆ ಎಲ್ಲ ತಗೋ ಕೊಡೋದು, ಆಟೋ ಕೊಡೋದೆಲ್ಲ. ಅದ್ ನೋಡ್ಬಿಟ್ಟು ಅಮ್ಮ ಏನ್ ಮಾಡಿದ್ದಾರೆ, ಒಳಗೋಗ್ಬಿಟ್ಟೆ ಒಂದು 2,000 ರುಪೀಸ್ ತಂದ್ಬಿಟ್ಟು ಮಗು ಕೈ ಕೊಟ್ಬಿಟ್ಟು, ಚಿಕ್ಕ ಮಗು ಕೈ ಕೆಲಸ ಮಾಡಿಸ್ಬಿಡಿ, ಯಾಕಂದ್ರೆ ಏನಾದ್ರು ತಗಲಿದ್ರೆ ನೋವಾಗಲ್ವಾ ಅನ್ಬಿಟ್ಟು ಕೊಟ್ಬಿಟ್ಟು ಒಳಗೋಗಿದ್ರೆ ಅಮ್ಮ ಯಾವ್ದೋ ಇದ್ರಲ್ಲಿ ಕಾಲ್ ಸ್ಲಿಪ್ ಆಗ್ಬಿಟ್ಟು ಜಾರಿ ಬಿದ್ದ್ಬಿಟ್ಟು
1: ಸೊಂಟದ
0: ಮೂಳೆ. ನಾ ಬರೋವರೆಗೂ ಸರ್ ನಾವು ಹೋಗಿ ನಾವು ಮನೆಯಲ್ಲಿ ಹೋಗಿ 45 ಮಿನಿಟ್ಸ್ ಆಗಿರ್ಬೋದು ಅವ್ರ ಫೋನ್ ಬಂದ್ಮೇಲೆ, ಅಲ್ಲಿವರೆಗೂ ಎಲ್ಲಿ ಜಾರ್ ಬಿದ್ದೀರೋ ಒಂದು ಚೇರ್ ಮೇಲೆ ಕುಣಿಸಿದ್ರೆ ಅಮ್ಮ ಈಗ ಸೊಂಟ ಇಟ್ಕೊಂಡು ನವೀನ್ ನನಗೇನೋ ಆಗ್ಬಿಟ್ಟಿದೆ, ಮೂಳೆ ಹೊಡೆದೋಗ್ಬಿಟ್ಟಿದೆ, ನನಗೇನೋ ಆಗೈತೆ ಅಂತ ಭಯ ಪಡ್ತಾರೆ. ನನಗೆ ಗೊತ್ತಿರೋರ್ಗೆಲ್ಲ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ಡಾಕ್ಟರ್ ನಟಶೇಖರ್,
1: ಡಾಕ್ಟರ್ ನಟಶೇಖರ್ ಸರ್ ಇಮಿಡಿಯೇಟ್ ಬಂದ್ರು, ಡಾಕ್ಟರ್ ನಿತಿನ್ ಶ್ರೀಚಂದ್ ಅಂತ ಒಬ್ರು ಆರ್ಥೋ ಡಾಕ್ಟರ್ ಇದಾರೆ, ಅಮ್ಮನ್ ಕಂಡ್ರೆ ತುಂಬಾ ಪ್ರೀತಿ. ಡಾಕ್ಟರ್ ಮನು ಸರ್ ಇವರೆಲ್ಲ ಸೇರಿ ಮೀಟಿಂಗ್ ಮಾಡಿ ಇಮಿಡಿಯೇಟ್ ಮಣಿಪಾಲ್ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿ ಡಾಕ್ಟರ್ ನಿತಿನ್ ಶ್ರೀಚಂದ್ ಅವರು ಅವ್ರಿಗೆ ಚೆನ್ನಾಗಿ ಆಪರೇಷನ್ ಮಾಡಿ ಮತ್ತೆ ಅವ್ರು ರಿಕವರ್ ಆಗಿ ಆರೋಗ್ಯವಾಗಿದ್ರು. ಆಮೇಲೆ ಕೋವಿಡ್ ಸ್ಟಾರ್ಟ್ ಆಗೋಯ್ತು. ಇವರು ರಿಕವರ್ ಆಗ 6 ತಿಂಗಳಾಯ್ತು. ಇನ್ನೇನು ಮುಗಿತು ಮತ್ತೆ ಹೈದರಾಬಾದ್ ಗೆಲ್ಲ ಹೋಗಬೇಕು ಅಂತ ಎಲ್ಲ ಪ್ಲಾನ್ ಆಗ್ತಾ ಇತ್ತು, ಕೋವಿಡ್ ಸ್ಟಾರ್ಟ್ ಆಗೋಯ್ತು.
2: ಕೋವಿಡ್ ಸಮಯದಲ್ಲಿ ಅವ್ರು ಮೈಸೂರಿನಲ್ಲೇ
1: ಕೇಳಿ, ಇನ್ಮೇಲೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಅಲ್ಲಿ ಸರ್. ಎವ್ರಿ ಡೇ ಅವ್ರಿಗೆ ವಾಟರ್ ಇಂದ ಹಿಡಿದು ಕರ್ಬೆನ್ ಸೊಪ್ಪಿಂದ ಹಿಡಿದು ಪ್ರತಿ ಒಂದು, ನಾನು ನವೀನ್ ಇಬ್ರು ಅಂದ್ರೆ ಇನ್ನೂ ಅನೇಕ ಇನ್ನು ಅನಿಲು ಕಿಶನ್
2: ಸರ್ಕಲ್
1: ಅವ್ರವ್ರದೇ ಆದಂತ ಸರ್ವಿಸ್ ಆಗಿದೆ, ಬರೀ ನಮ್ದೇ ಅಲ್ಲ. ಅಮ್ಮನೇ ಅಡಿಗೆ ಮಾಡ್ಕೊಂತ ಇದ್ರು ಮುಂಚೆ ಇಲ್ಲ, ಬೀಳೋದಕ್ಕೆ ಮುಂಚೆ ಇಲ್ಲ. ಆಮೇಲೆ ಏನಾಗೋಯ್ತು, ಅಮ್ಮನಿಗೆ ಬೇರೆ ಯಾರಾದ್ರೂ ಸಹಾಯಕ್ಕೆ ಬೇಕಾಯ್ತು. ಒಬ್ಬ ವೇಲು ಅಂತ ಒಬ್ಬ ಹುಡುಗ ಇರ್ತಿದ್ದ, ತುಂಬಾ ಅಡಿಗೆ ಚೆನ್ನಾಗಿ ಮಾಡ್ತಿದ್ದ. ಅವನೊಂದ್ ಸ್ವಲ್ಪ ಇರಿಸಿದ್ವಿ ಒಂದ್ 3 ತಿಂಗಳು. ಆಮೇಲೆ ಅವನ್ಗೇನೋ ಒಂದು ಕಮಿಟ್ಮೆಂಟ್ ಡ್ಯೂಟಿ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅವಾಗ ಭಾಗ್ಯ ಅಂತ ಒಂದ್ ಹುಡುಗಿ ಸಿಕ್ಕಿದ್ರು, ಕೇರ್ ಟೇಕರ್. ನವೀನ್ ಅವರ ವೈಫ್ ಕಡೆಯಿಂದ ಅವರು ಸಿಕ್ಕಿದ್ರು. ನವೀನ್ ಏನ್ ಮಾಡ್ದೆ, ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸೇರಿಸಿ ಈ ಅಮ್ಮ ಅಡಿಗೆ ಗಿಡಿಗೆ ಎಲ್ಲ ಮಾಡಿಕೊಟ್ಟು ಚೆನ್ನಾಗಿ ಅಮ್ಮನ ಸೇವೆ ಮಾಡೋದು, ಅಮ್ಮ ರಿಕವರ್ ಆದ್ರು. ನಾವೆಲ್ಲ ಏನು ಬೇಕು ಬೇಡಗಳನ್ನೆಲ್ಲ ತಗೊಂಡೋಗಿ ಕೊಡೋದು ಸತತವಾಗಿ ಸರ್. 2019 ಅಂತ ಅನ್ಕೋತೀನಿ, ಕೋವಿಡ್ 2019 ಸರ್. 3 ಇಯರ್ಸ್ ಎವ್ರಿ ಡೇ ಈ ಕೆಲಸ. ಅದ್ ಬಾಂಡಿಂಗ್ ಹೆಂಗ್ ಬೆಳೆದ್ಬಿಡ್ತು ಅಂದ್ರೆ, ನಮ್ಗೆ ನಮಗೂ ಶಾಪ್ ಇಲ್ಲ, ಬಿಸ್ನೆಸ್ ಇಲ್ಲ, ಕ್ಲೋಸ್. ನಾವು ಬೆಳಿಗ್ಗೆ ಹೋಯ್ತೀವ, ಸಂಜೆ 11 ಗಂಟೆ 12 ಗಂಟೆ ಅಮ್ಮನ ಜೊತೆ ಇವನು ಸಿನಿಮಾಗಳು ನೋಡೋದು, ಅವ್ರಿಗೆ ಹೊಸ ಹೊಸ ಸಿನಿಮಾಗಳು ಹಾಕೊಡೋದು, ಆಮೇಲೆ ಸಾಂಗ್ಸ್ಗಳ ಬಗ್ಗೆ ಅಮ್ಮನ ಸರ್ ಸತತವಾಗಿ ಎವ್ರಿ ಡೇ ಸರ್. ನಾನೇನ್ ಮಾಡುವೆ, ಅಣ್ಣ ಮೇಲಿರ್ತಿದ್ರು ರೂಮಲ್ಲಿ, ಅಣ್ಣನ ಜೊತೆ ಹೋಗಿ ಆಧ್ಯಾತ್ಮಿಕ ಸ್ಪಿರಿಚುವಲ್ ಅದ್ರ ಬಗ್ಗೆ ಅವರು ಹೇಳ್ಕೊಡ್ತಾ ಇದ್ರು. ಈ ರೀತಿ ಕಾಲ ಕಳೆದಿದ್ವಿ ಕೋವಿಡ್ ಮುಗಿಯೋವರೆಗೂ ಸರ್.
2: ಜಾನಕಿ ಮೇಡಮ್ ಅವರಿಗೆ ನೀವು ಅಡುಗೆ ಮಾಡಿ ಬಡಿಸಿದ್ದೀರಲ್ಲ, ಅವರ ಮೆಚ್ಚಿನ ಊಟ ತಿಂಡಿ ಬಗ್ಗೆ ಒಂದಿಷ್ಟೇ ಹೇಳ್ಬೋದು. ಅಷ್ಟು ನಮ್ಮ ಶ್ರೋತೃಗಳಿಗೆ ಕುತೂಹಲ ಇರುತ್ತೆ, ಮೇಡಮ್ಗೆ ಅದು ಫೇವರೇಟ್ ಊಟ ತಿಂಡಿ ಅಂತ.
0: ಸರ್ ಅವರು ತೆಲುಗು ಬ್ರಾಹ್ಮಿಣ್ಸ್, ಅವ್ರಿಗೆ ಆಂಧ್ರ ಸ್ಟೈಲ್ ಫುಡ್ಡೇ ಅಚ್ಚುಮೆಚ್ಚು. ಪ್ರತಿದಿನ ಬೆಳಿಗ್ಗೆ ಟಿಫನ್ ಒಂದು ಏನೋ ಒಂದು ಒಂದೋ ಎರಡೋ ಇಡ್ಲಿ ಮಾತ್ರೆ ಹಾಕಿ ತಗೊಳಕ್ಕೋಸ್ಕರ ಟಿಫನ್ ಅವ್ರಿಗೆ ಅಷ್ಟು ಏನಿದೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಅವ್ರು ಬೇಡ ಅನ್ನೋರು ಟ್ಯಾಬ್ಲೆಟ್ಸ್ಗೋಸ್ಕರ ಟಿಫನ್ ಮಾಡ್ತಾ ಇದ್ದಿದ್ದು. ಮಧ್ಯಾಹ್ನ ಮಾತ್ರ ಅಡಿಕೆ ನೀಟಾಗಿರ್ಬೇಕು, ಫಸ್ಟ್ ಅನ್ನ ಸಾಂಬಾರ್ ರಸಂ ಆ ಥರ, ಫಸ್ಟ್ ಚಟ್ನಿಗಳು ಪಲ್ಯ ಕಂಪಲ್ಸರಿ, ಒಂಥರ ಪಲ್ಯ ಇರಬೇಕು, ಎರಡ್ ಮೂರ್ ತರ ಚಟ್ನಿ ಇರಬೇಕು. ಅದರಲ್ಲಿ ಚಟ್ನಿಗಳು ತುಂಬಾ ವೆರೈಟಿ,
1: ಪಲ್ಯದಲ್ಲಿ ಬೆಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಕಾನ್ಸ್ಟೆಂಟ್ ಆಗಿರ್ಲೇಬೇಕು. ಡೈಲಿ ಕೊಟ್ಟರು ತಿಂತಿದ್ರು ಅಮ್ಮ. ಓಕೆನಾ, ಗಟ್ಟಿ ಮೊಸರು ಇರಲೇಬೇಕಾಗಿತ್ತು, ಸ್ವಲ್ಪ ಆದ್ರೂ ಪರವಾಗಿಲ್ಲ ಗಟ್ಟಿ ಮೊಸರು ಇರಬೇಕಾಗಿತ್ತು. ಆಮೇಲೆ ತೊವೆ ಪಪ್ಪು, ಆಮೇಲೆ ಗೋಂಗುರ ಚಟ್ನಿ, ಗೋಂಗುರ ಪಪ್ಪು, ಆಮೇಲೆ ಹಾವುಕಾಯಿ, ಉಪ್ಪಿನಕಾಯಿ, ಇಷ್ಟೆಲ್ಲ ಇರ್ಬೇಕು. ಸ್ವಲ್ಪ ಸ್ವಲ್ಪನೇ ತಿಂದ್ರು ಅವರೆಲ್ಲ, ನಮ್ಗೆ ಅವರು ತಿಂದು ನಮಗೂ ಕೈ ತುತ್ತು ಬಡಿಸಿ. ಎಷ್ಟು
0: ಟೇಬಲ್ ಮೇಲೆ ಕುತ್ಕೊಂಡ್ರೆ ಎಲ್ಲರಿಗೂ ಕೈ ತುಟ್ಟು ಕೊಟ್ಬಿಟ್ಟೆ ಅವ್ರು
1: ಕೊಟ್ಬಿಟ್ಟೆ ಊಟ ಮಾಡಿ.
0: ಅಮ್ಮ ಹೋಗಿದ್ದು 11th ಅಲ್ಲ ಸರ್, 9th ಸಂಜೆ ನನಗೆ
1: ಇಷ್ಟು ದಪ್ಪ ತಿರುತ್ತಿ ಲಡ್ಡು ಅಷ್ಟು ದಪ್ಪ ಸರ್. ಕಲ್ಸಿ ಒಂದ್ ಪ್ಲೇಟ್ ತುಂಬಾ ಅನ್ನ ತುಂಬಿಕೊಂಡು ಬಿಸಿ ಬಿಸಿ ಆದ್ರೂ ಚೆನ್ನಾಗಿ ಕಲ್ಸಿ ತುಪ್ಪ ಹಾಕಿ ಅದ್ರೊಳಗಡೆ ನನ್ಗೆ ಎರಡು ತುತ್ತು, ಇವನ್ಗೆ ಎರಡು ತುತ್ತು, ಕಿಶನ್ಗೆ ಎರಡು ತುತ್ತು, ಆಮೇಲೆ ಭಾಗ್ಯ ಅಂದ್ರೆ ಅವರ ಮೇಡ್ ಇದಾರಲ್ಲ ಆ ಭಾಗ್ಯಂಗೆ ಎರಡು ತುತ್ತು, ಅವ್ರ ಮಗಳಿದಾರೆ ಅವ್ರಿಗೂ ಆ ತರ ಸರ್. ಅವರು ನೀವು ಏನಾದ್ರೂ ಬಂದಿದ್ರೆ ನಿಮ್ಗೂ ಎರಡೆರಡು ತುತ್ತು ಸಿಗ್ತಾ ಇತ್ತು, ನಿಮ್ಗೆ
2: ಆ ಅವಕಾಶ ನಮಗೆ ಸಿಗ್ಲಿಲ್ಲ.
1: ಆತರ ಯಾರೇ ಬಂದ್ರು ಕೂಡ ಸರಿ ಸಮಾನತೆ.
2: ಅಭಿಮಾನಿಗಳು ಅವ್ರನ್ನ ಪ್ರೀತಿಯಿಂದ ಅಮ್ಮ ಅಂತಾನೆ ಕರೀತಾರೆ, ಜಾನಕಿ ಅಮ್ಮ ಅಂತ. ದೊಡ್ಡ ದೊಡ್ಡ ಕಲಾವಿದರು ಕೂಡ ಅವ್ರನ್ನ ಜಾನಕಮ್ಮ ಅಂತಾನೆ.
1: ಹೌದು ಸರ್, ಹೌದು
2: ಹೌದು ಹೌದು, ಅಮ್ಮನ ಪ್ರೀತಿ ಅವರ ಹೃದಯದಲ್ಲಿ ಇತ್ತು.

ಗಾನಗಂಗೆಗೆ ನನ್ನ ಅಶ್ರುತರ್ಪಣ. ಜಾನಕಮ್ಮ ಮತ್ತೆ ಇದೇ ನಾಡಿನಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿಯವರು ಒಂದು ಪುಟ್ಟ ಕವನವನ್ನೇ ಬರೆದು ಕಳಿಸ್ಬಿಟ್ಟಿದ್ದಾರೆ. ಅವರ ಕವನದ ಸಾಲುಗಳು: ಏನು ಹಿಡಲಿ ಅಮ್ಮ, ನನ್ನ ಹೆತ್ತವಳು ಎದಹಾಲ ಕುಡಿಸಿದಳು, ನೀವು ನನಗೆ ಗಾನಾಮೃತದ ಸುಧಿಯನ್ನೇ ಉಣಿಸಿದವರು, ಗಂಧರ್ವಲೋಕದಿಂದ ಧರೆಗಿಳಿದು ಬಂದು ಸಪ್ತಸ್ವರಗಳ ಸ್ವಾದವನ್ನೇ ಬಡಿಸಿದವರು, ಮಹಾಸಾಧನೆಗಳ ಶಿಖರವೇರಿದರು, ಮೇರುಗಿರಿಯ ಮಹಾಮೋನದಂತೆ ಬದುಕಿದವರು ನೀವು, ಶಾರದೆಯೇ ನಿಮ್ಮ ಸ್ವರದಲ್ಲಿ ಜೀವಿಸಿ ಹಾಡಿಸಿ ಆನಂದಿಸಿ ಆಸ್ವಾದಿಸಿ ಅನುರಣಿಸಿ ಅನುಗ್ರಹಿಸಿ ಕೋಕಿಲದನಿಯ ಜಾನಕಿಯ ಜೀವನವ ಸಾರ್ಥಕಗೊಳಿಸಿ ಹರಸಿದ ಅಮರಾವತಿಯ ಆರಾಧ್ಯ ದೇವತೆ ನೀವು. ನೀವು ಮಗುವಾಗಿ, ಮಗಳಾಗಿ, ಮಹಿಳೆಯಾಗಿ, ಯುವತಿಯಾಗಿ, ವೃದ್ಧಿಯಾಗಿ, ಅರಸಿಯಾಗಿ, ಎಲ್ಲ ವಯೋಮಾನದ ಶಾರೀರವಾದ ನೀವು ಸಕಲಕಲ ವಲ್ಲಭೆ, ಗರ್ವದಿ ಬೀಗಲಿಲ್ಲ, ಗೌರವದಿ ತಲೆಬಾಗಿದವರು, ಗಾನಕ್ಕೆ ಅರಸಿಯಾದವರು, ಧರೆಯಿರುವ ತನಕ ಆರದ ನಂದಾದೀಪ ನೀವು, ಅಮರ ಅಜರಾಮರ ನೀವು, ಉಣಿಸಿದ ಜೇಂದಣಿಗಳು ಅದ ಕೇಳಿ ಬದುಕುವ ನಾವೆಲ್ಲ ನಿಮ್ಮ ಗಾನದಿನಿಯ ದಾಸಾನೋದಾಸರು, ಹೋಗಿ ಬನ್ನಿ ಅಮ್ಮ, ನಿಮಗಿದು ನನ್ನ ಗಾನ ನಮನ ಅಂತ ಹೇಳ್ತಾ ಇದ್ದಾರೆ. ಎಸ್ ಜಾನಕಿಯವರ ಬಗ್ಗೆ, ಅವರೊಂದಿಗೆ ಮೈಸೂರಿನ ಒಡನಾಟದ ಬಗ್ಗೆ ಎಲ್ಲವನ್ನೂ ಕೂಡ ಪವನ್ ಹಾಗೂ ಇವರು ನವೀನ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಕಲ್ಲೂರು ಮಹದೇವ್ ಪ್ರಕಾಶ್ ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಮಂಡಿಮೊಹಲ್ದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಕನ್ನಡಿಗರಿಗೆ ಎಸ್ ಜಾನಕಿ ಅಮ್ಮ ಹೆಸರು ಎಷ್ಟು ಹಿತ ಅಂತಂದರೆ, ಅವರ ಧ್ವನಿ ಯಾವತ್ತೂ ಚಿರಸ್ಥಾಯಿಯಾಗಿ ಇರುತ್ತೆ, ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳ್ತಾ ಇದ್ದಾರೆ. ಗುಂಡ್ಲುಪೇಟೆಯಿಂದ ನಂದೀಶ್ ಹೇಳ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಅಮ್ಮ ಅವರು ಬಹಳ ಸರಳತೆಯಿಂದ ಇದ್ದರು, ಅವರ ಬಗ್ಗೆ ತಿಳಿಸಿಕೊಡುತ್ತಿರುವ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ. ಸುಬ್ಬಲಕ್ಷ್ಮಿ ಕಾರ್ಯಕ್ರಮ ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕೋಲಾರದಿಂದ. ಅತ್ಯಂತ ಸೊಗಸಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಆ ಇಬ್ಬರು ಮಕ್ಕಳಿಗೆ ನನ್ನ ಶುಭಾಶಯಗಳು ಒಳ್ಳೆಯದಾಗಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ರಮಾಮಣಿಯವರು ಸಿದ್ದಪ್ಪ ಸ್ಕ್ವೇರ್ನಿಂದ ಕಳಿಸಿದ್ದಾರೆ. ಐ ಲವ್ ಆಲ್ ದ ಸಾಂಗ್ಸ್ ಆಫ್ ಜಾನಕಿಯಮ್ಮ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಟೈಲರ್ ಸುರೇಶ್ ಹಗಿನವಾಳುವಿಂದ ಒಂದು ದೊಡ್ಡ ಲಿಸ್ಟನ್ನು ಬರೆದಿದ್ದಾರೆ. ಇಂಗ್ಲೀಷ್ ಲಿಪಿ ಇರೋದ್ರಿಂದ ಅಷ್ಟು ಸುಲಭವಾಗಿ ಓದೋದಕ್ಕೆ ಸಮಯ ಇಲ್ಲ, ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಇವರಿಗೆ ಹೇಳ್ತಾ ಇದ್ದೀವಿ. ಚಿತ್ರ ಗಾಯತ್ರಿ ಇವರು ಗಂಗಾಧರ್ ಮತ್ತು ಅವರ ಮನೆಯವರು ರಮಾಬಾಯಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆಯವರು ಎಲ್ಲರೂ ಕೂಡ ಜಾನಕಿ ಅಮ್ಮ ಅವರ ಅಭಿಮಾನಿಗಳು, ನಾವು ಅವರ ಕೊನೆ ದರ್ಶನ ಮಾಡಿದ್ದು ನಮ್ಮ ಪುಣ್ಯ, ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಅಂದು ಭುವಿಯಲ್ಲಿ, ಇಂದು ಬಾನಲ್ಲಿ, ಮುಂದೆ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಮನದಲ್ಲಿ ಕೋಗಿಲೆ ಬರೀ ನೆನಪಲ್ಲ, ನಿತ್ಯ ನಿರಂತರ ಚಿರಸ್ಥಾಯಿ ಅಂತ ಸಂತೋಷ್ ರಾವ್ ವಿಜಯನಗರ ರೈಲ್ವೆ ಲೇಔಟ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ ಹೇಳ್ತಾ ಇದ್ದಾರೆ. ಕಾಮನಬಿಲ್ಲಿನ ಸಪ್ತರಂಗು ಚೆಲ್ಲುತ್ತಲೇ ಸಪ್ತಸ್ವರಗಳ ಭಾರತೀಯ ಸಂಗೀತ ಲೋಕದ ಅಪರೂಪದ ಗಾನಕೋಗಿಲೆ, ಕೋಟ್ಯಂತರ ಸಂಗೀತ ಅಭಿಮಾನಿಗಳ ಹೃದಯವನ್ನು ತಮ್ಮ ಸುಮಧುರ ಕಂಠದಿಂದಾಗಿದ್ದ ಮಹಾನ್ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ನಮ್ಮೆಲ್ಲರ ಹೆಮ್ಮೆ. ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಮಧುರ ಧ್ವನಿ, ಭಾವಪೂರ್ಣ ಗಾಯನ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ ಎಂದೆಂದಿಗೂ ಅಜರಾಮರವಾಗಿರುತ್ತೆ. ತಮ್ಮ ಗಾಯನದ ಮೂಲಕ ಸಂತೋಷ, ಪ್ರೀತಿ, ಭಕ್ತಿ ಮತ್ತು ಜೀವನದ ಅನೇಕ ಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ ಕಳಿಸಿದ್ದಾರೆ. ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ, ಇಂತಹ ಅನೇಕ ಗೀತೆಗಳು, ಮಕ್ಕಳ ಕಂಠದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉಮಾ ರಾಮದಾಸ್ ಒಂದು ಸುದೀರ್ಘವಾದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅವರ ಎಲ್ಲ ಗೀತೆಗಳನ್ನು ನಾನು ಕೇಳಿದ್ದೀನಿ. ಮತ್ತೊಂದು ಸಾಲನ್ನು ಸೇರಿಸಿದ್ದಾರೆ. ಜಾನಕಿ ಅಮ್ಮನವರ ಹುಟ್ಟುಹಬ್ಬಕ್ಕೆ ನನ್ನ ತಂಗಿ ವಿಶ್ ಮಾಡಿದ್ಲು, ಅವರು ವಾಯ್ಸ್ ಮೆಸೇಜ್ ಮೂಲಕ ನನಗೆ ಉತ್ತರವನ್ನು ಕೊಟ್ಟಿದ್ರು ಅಂತ ಹೇಳಿ ಆ ಸಂದೇಶವನ್ನು ಕೂಡ ನಮಗೆ ಕಳಿಸಿದ್ದಾರೆ ಉಮಾ ರಾಮದಾಸ್ ಅವರು. ಪದ್ಮಾ ದೇವಲಿಂಗೇಗೌಡ ಅಂಕುಶಾಪುರದಿಂದ ಬರೆದಿದ್ದಾರೆ. ಮಂಡ್ಯ ತಾಲೂಕು ಇಲ್ಲಿಂದ ಬಂದಿದೆ. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಸಮುದ್ರ ಸೇರುವ ನದಿ ಹಾಗೆ, ಆಂಧ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಮಣ್ಣಲ್ಲಿ ಮಣ್ಣಾಗಿದ್ದು ಕನ್ನಡಿಗರ ಭಾಗ್ಯ, ಅವರ ಹಾಡುಗಳು ಎಂದೆಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಮಾಧವನ್ ಚೆನ್ನೈನಿಂದ ಹೇಳ್ತಾ ಇದ್ದಾರೆ. ಕಳೆದ 10ನೇ ತಾರೀಕು ನಾನು ಜಟ್ಟಿಹುಂಡಿಯಲ್ಲಿ ನಡೆದಂಥ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅದರ ಹತ್ತಿರವೇ ಅಮ್ಮನವರ ಅಂತ್ಯಕ್ರಿಯೆ ನಡೆಯಿತು ಅಂತ ಗೊತ್ತಾಯಿತು. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಶಶಿಕಲಾ ಬೋರೇಗೌಡ ನಿವೇದಿತಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಎಲ್ಲ ಗೀತೆಗಳು ನನಗೆ ತುಂಬ ಇಷ್ಟ ಆಯಿತು. ನಮ್ಮನ್ನು ಅಗಲಿದ್ದಾರೆ ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾಲದಲ್ಲಿ ಟಿವಿ ಇರಲಿಲ್ಲ, ಆವಾಗ ಯಾವಾಗಲೂ ಆಕಾಶವಾಣಿಯನ್ನು ನಾವು ಕೇಳ್ತಾ ಇದ್ವು, ಈಗಲೂ ಕೂಡ ಆಕಾಶವಾಣಿಯನ್ನು ಕೇಳ್ತಾ ಇದ್ದೀವಿ. ಅವರ ಎಲ್ಲ ಗೀತೆಗಳು ನನಗೆ ತುಂಬ ಇಷ್ಟ ಅಂತ ಇವರು ಹೇಳ್ತಾ ಇದ್ದಾರೆ. ವೇಳೆ ಸರಿಯಾಗಿ 11:21:35.
ಜಾನಕಿ ಮೇಡಮ್ ಅವರು ಮೈಸೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಬಹಳಷ್ಟು ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ದಿನದ ಘಟನೆ

0: ಸ್ಕೋಪ್ ಅದ.
1: ಸರ್ ಹೀಗೆ ಒಂದ್ಸರಿ ಅವ್ರು ಬರ್ತಡೆ ದಿವಸ ಮೈಸೂರಲ್ಲಿ ಸ್ಟೇ ಆಗಿದ್ರು, ನಾವು ಎಲ್ಲ ಒಂದು ಟೆಂಪಲ್ಗೆ ಹೋಗೋದ ಅಂದ್ಬಿಟ್ಟು ಒಂದೂವರೆಯಲ್ಲಿ ಪ್ಲಾನ್ ಇತ್ತು. ಅದು ಹೋಗೋದಕ್ಕೆ ಸುಮಾರು ಗುಂಡಿಪೇಟೆಗೆ ಇಲ್ಲ ಅನ್ಸುತ್ತೆ. ಅಲ್ಲ ಇರ್ಬೇಕಾದ್ರೆ ಆ ಮಿಡ್ಲಲ್ಲಿ ನಂಗೆ ಗೊತ್ತಿತ್ತು ನೀವು ಕೋರಿಕೆ ಕಾರ್ಯಕ್ರಮ ಅಂತಲ್ಲ, ಆ ಟೈಮಲ್ಲಿ ನಾನು ಅಮ್ಮನ್ಗೆ ಹೇಳಿರಲಿಲ್ಲ, ಅಕಸ್ಮಾತ್ ಬರಲಿಲ್ಲ ಅಂದರೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಸಾಂಗು ನಗಿಸಿಲ್ಲ ನೀನು ನಗುವೇನು ನಾನು, ಆ ಸಾಂಗ್ ನಾನು ಇದು ಮಾಡಿ ಗಾಳಿ ಮಾತದ ನನ್ನ ಫಸ್ಟ್ ಅಮ್ಮನ ಹೆಸರು ಬರೀ ಜನಕಿ ಅಂತ ಹಾಕಿದೆ, ಪವನ್ ನವೀನ ಮತ್ತು ಇನ್ನೊಂದು ಐದಾರು ಜನ ಹೆಸರು ಹಾಕೊಂಡು ರಿಕ್ವೆಸ್ಟ್ ಕಳಿಸಿದೆ. ನೀವು ಹಾಕ್ಬೇಕಾದ್ರೆ ಒಂದ್ಸರಿ ಟ್ಯೂನ್ ಬಿತ್ತದೆ ಕೃಷ್ಣ ಅನ್ನೋದು ನಂಗೆ ಗೊತ್ತಾಗೋಯ್ತು, ಜೋರಾಗಿ ಸೌಂಡ್ ಕೊಟ್ಟೆ. ಆಗ ಬಂದ್ರು ಟ್ಯೂ ತಿರ್ಗಾ ಅದನ್ನ ಇದು ಮಾಡಿ ಈ ಚಿತ್ರ ಅಂತ ನೀವು ಹೇಳಿದ್ರಲ್ಲ ಅಮ್ಮನಿಗೆ ಅವ್ನು ನಾನು ಕಳಿಸಿದ್ದೆ
0: ಅಮ್ಮ, ಎಷ್ಟು ಆಶ್ಚರ್ಯ ಪಟ್ರೆ ಅಯ್ಯೋ ನೀನ್ ಕಳಿಸಿದ ರಿಕ್ವೆಸ್ಟ್.
1: ಅಮ್ಮನ ಹೆಸರು ಬರೋದೆಲ್ಲ ಕಾಮನ್, ನಮ್ಮ ಹೆಸರೆಲ್ಲ ಬಂತಲ್ಲ
0: ಅವರೇ ಹಾಡಿದ ಹಾಡಗನ್ನ ಕೇಳುಗರಾಗಿ ಅವ್ರು ಕೇಳಿ ಖುಷಿ ಪಟ್ಟಿದ್ದಾರೆ ಮೈಸೂರು ಆಕಾಶವಾಣಿ ಮೂಲಕ. ನವೀನ್ ಅವರೇ, ನಿಮ್ಮ ಮನೆಯಲ್ಲಿ ಅಷ್ಟು ವರ್ಷಗಳ ಕಾಲ ಕಳೆದಾಗ ಅವರು ಜೀವನದ ಅನುಭವನ, ಅವರು ಹಾಡಿದಂತಹ ಅನುಭವಗಳನ್ನು, ಅಪರೂಪದ ಅನುಭವಗಳನ್ನು ಹಂಚಿಕೊಂಡಿದ್ದು ನಿಮಗೆ ನೆನಪುಟ್ಟ?
1: ಸರ್ ಅದ ನಾವು ಜಾಸ್ತಿ ಮಾತಾಡ್ತಾ ಸಾಂಗ್ಸ್ ಬಿಡು ಬಗ್ಗೆ, ಹೀರೋಯಿನ್ ಬಗ್ಗೆ, ಅವ್ರು ಎಷ್ಟು ಜೀವ ತುಂಬ್ತಾ ಇರು ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇದೀವಿ. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಕೇಳ್ತಾರೆ ಮುಗಿತಾನೆ ಇರಲಿಲ್ಲ ಸರ್. ಸಮುದ್ರದಲ್ಲಿ ಮುತ್ಕೊಳ್ ಸಿಗಂಗೆ ನನಗಂತೂ ಮುಗಿತಾನೆ ಇರಲಿಲ್ಲ.
0: ಅವ್ರಿಗೆ ಇಷ್ಟವಾದ ಹಾಡುಗಳ ಬಗ್ಗೆ ಹೇಳೋರ ಅವ್ರಿಗೆ, ಯಾಕಂದ್ರೆ ಎಲ್ಲಾ ಹಾಡುಗಳು ಅವ್ರಿಗೆ ಇಷ್ಟವಾದದ್ದು.
1: ಎಷ್ಟೋ ಸರಿ ಎಷ್ಟೋ ಜನ ಕೇಳಿದಾರೆ, ನಾನು ಕೇಳಿದೀನಿ ಆಯ್ತು ನೀನ್ ಹೇಳೋ ಯಾವ್ದಾರ ಅಂತ ಹೇಳೋ, ಎಲ್ಲಾ ಸಾಂಗ್ ಇಷ್ಟ ಸರ್. ಆಮೇಲೆ ಅವ್ರು ಯಾವ್ದೇ ಸಿನಿಮಾ ಕೊಡ್ಲಿ, ಸಿನಿಮಾನ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಎಲ್ಲಾ ಸಿನಿಮಾನು ಇಷ್ಟ, ಯಾವ ಮೂವಿ ನೋಡ್ಲಿ ಎಲ್ಲ ಇಷ್ಟ ಸರ್. ಈ ಬೋರ್ ಆಗ್ತೈತೆ ಅಂತ ಆಫ್ ಮಾಡ್ತಾ ಇರ್ಲಿಲ್ಲ,
0: ಪೂರ್ತಿ ನೋಡೋರು
1: ಏನಾಗಿರ್ಲಿಲ್ಲ ಕಂಪ್ಲೀಟ್ ನೋಡೋರು. ನಾನು ಆಲ್ಮೋಸ್ಟ್ ಅಮ್ಮ ಆಡಿರೋ ಸಾಂಗ್ ಫಿಲ್ಮ್ ನನ್ಗೆ ಗೊತ್ತಿರೋ ಪ್ರಕಾರ 80% ನಾನು ಕನ್ನಡ ಫಿಲ್ಮ್ ತೋರಿಸಿದ್ದೀನಿ.
0: ಅವರನ್ನ ಭೇಟಿ ಮಾಡಲು ಬಂದಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ನೆನಪಿಸ್ಕೋಬಹುದು, ಯಾಕಂದ್ರೆ ಸುಮಾರು ವರ್ಷಗಳು ಇದ್ದಾಗ ಜಾನಕಿ ಮೇಡಮ್ ಇಲ್ಲಿ ಇದಾರೆ ಅಂತ ಗೊತ್ತಾದ ತಕ್ಷಣ,
1: ಮೈಸೂರಲ್ಲಿ
0: ಮೈಸೂರು ನಿಮ್ಮ ಮನೆಯಲ್ಲಿ ಇದಾರೆ ಮೈಸೂರಿನಲ್ಲಿ ಇದಾರೆ ಅಂದ ತಕ್ಷಣ ಅವ್ರನ್ನ ನೋಡಕ್ಕೆ ಬಂದ
1: ಬಂದಿದ್ರು. ಅಮ್ಮ ಒಂದ್ಸರಿ ಹಿಂಗೇನೆ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂತಂದ್ರೆ ಶಾಪ್ ಕ್ಲೋಸ್ ಮಾಡಿದೆ, ನಮ್ಗೆ ಗೊತ್ತಿತ್ತು ಇನ್ನೊಂದು ಬರ್ತಾ ಇದಾರೆ ಅಮ್ಮ ಎಸ್ ಪಿ ವಿ ಸರ್ ಅಂತ. ಆದ್ರೆ ಹೇಗೆ ಹೋಗೋದು ಅಂತ ನಾನು ಅಮ್ಮ ಹೇಳಿದ್ರೆ ಚೆನ್ನಾಗಿರ್ತಾಯ್ತು ಹೇಗೆ ಹೋಗೋದು, ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೋ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಲಿ ಅಂತ ನಾನು ಆತರ ಥಿಂಕ್ ಮಾಡಿದೆ. ಅಮ್ಮ 7:00 ಫೋನ್ ಮಾಡೋರು, ನಿಮ್ ಶಾಪ್ ಕ್ಲೋಸಿಂಗ್ ಎಷ್ಟೊತ್ತಿಗೆ ಅಂತ, 8 PM ಅಂತ. 8:30 ಹೋಟ್ಲಲ್ಲಿ ಎಸ್ ಪಿ ಬಿ ಇದಾರೆ ಕರ್ಕ ಬರ್ತೀರಾ ಅಂತ, ಅವ್ರು ಫ್ಲೈಟ್ ಅಲ್ಲಿ ಬಂದಿದ್ರು ಕರ್ಕ ಬರ್ತೀರಾ ಅಂತ. ಅದಕ್ಕಿಂತ ಬಾಗಿ ಇನ್ನೇನು ಇವರು ಇಬ್ರು ಅವ ಇದು ಖಂಡಿತ ಅಂತ ಅನ್ಬಿಟ್ಟು ಎಸ್ ಪಿ ಸರ್ ಗೆ ಕರ್ಕೊಂಡು ಹೋಗಿದ್ದೆ ಸರ್ ಮನೆಗೆ.
0: ಒಂದು ಸರಸ್ವತಿ, ಇನ್ನೊಂದು ಪುರುಷ ರೂಪಿ ಸರಸ್ವತಿ, ಅವ್ರ ಜೊತೆ ನೀವು ಕಾಲ ಕಳೆದಿದ್ದೆ
2: ನಮ್ಮ ಜೀವನದಲ್ಲಿ ಅಮೃತ ಗಳಿಗೆ ಅನ್ಬೋದು.
1: ಅತಿ ಹೆಚ್ಚು ಸರಿ ಬಂದಿರೋದು ಅಂದ್ರೆ ಭಾರತೀಯಮ್ಮ, ಭಾರತಿ ವಿಷ್ಣು ಈ ಮನೆಗಾಗಿರ್ಬೋದು ಅಲ್ಲ ಆ ಮನೆಗಾಗಿರೋದು ತುಂಬಾ ಸರಿ, ಒಂದು 50 times ಬಂದಿರ್ಬೋದು ಅಂತ. ಯಾವಾಗ್ಲೂ ಮೈಸೂರು ಬಂದಾಗ ನನ್ನ ಫೋನ್ ಮಾಡಿ ನೀನೆಲ್ಲಪ್ಪ ಇದೆಯಾ ಅಂತ, ನಾನು ಶಾಪಲ್ಲಿ ಇದ್ದೇನೆ, ನಾನು ನಾಳೆ ಊರು ಹೊಟ್ಟೋಗ್ತಾ ಇದ್ದೀನಿ ಇವತ್ತು ಜನಕೇಮ್ಮ ನೋಡ್ಬೇಕಲ್ಲಪ್ಪ, ಇವತ್ತು ಇವ್ರು ಬರ್ಬೇಕೈತೆ ಯಾರು ಅಂತ ಅಂದ್ರೆ ಊರ್ವಶಿ ಶಾರದ ಅವರು. 4 days ಮೈಸೂರು ಸ್ಟೇ ಆಗಂಗೆ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿಸಿದ್ರು.
2: ಅದೇ ಇವತ್ತು ಬರಬೇಕಾಗಿತ್ತು, ಇವತ್ತು ಬಂದು 4 days 5 days ಇರಬೇಕಾಗಿತ್ತು ಅಮ್ಮನ ಜೊತೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿಂದನೂ ಅವರು ಕ್ಲೋಸ್ ಫ್ರೆಂಡ್ಸ್, ಅಮ್ಮನ ಜೊತೆ ಇರಬೇಕು 4 days ಅಂತ ಅವ್ರ ಆಸೆ ಇತ್ತು, ಅದು ನೆರವೇರಲಿಲ್ಲ ಪಾಪ.
0: ಈಗಿನ ಕಾಲದಲ್ಲಿ ಹೆತ್ತ ತಂದೆ ತಾಯಿನೇ ನೋಡ್ಕೊಳ್ಳೋದು ಬಹಳ ಕಷ್ಟ, ನೀವು ಹೆತ್ತ ತಾಯಿ ತಂದೆನೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದೀರಿ, ನಿಮ್ಮ ಏನು ವಿಶೇಷವಾದ ಗೌರವವನ್ನು ಕೊಟ್ಟು ಜಾನಕಿ ಅಮ್ಮ ಅವ್ರನ್ನು ತಾಯಿ ಅಂತ ನೋಡ್ಕೋತಾ ಇದ್ದೀರಿ, ನಿಮ್ಮ ಕುಟುಂಬದ ಸಪೋರ್ಟ್ ನಿಮ್ಗೆ ಹೇಗಿತ್ತು ಅಂತ.
2: ಸರಿ, ಈಗ ನಾವು ನೋಡ್ಕೊತಾ ಇದೀವಿ ಅನ್ನೋದಕ್ಕಿಂತ ಅಮ್ಮನೇ ನಮ್ಮನ್ನೆಲ್ಲ ನೋಡ್ಕೊತಾ ಇದ್ರು. ಒಂದು ಇನ್ನೊಂದಾಯ್ತಲ್ವೇ, ನಾವು ಅಮ್ಮನ ಜೊತೆಗಿದ್ದೀವಿ, ಅಮ್ಮನ ಜೊತೆ ಕಾಲ ಕಳೀತಾ ಇದೀವಿ, ಅವ್ರನ್ನ ನೋಡ್ಕೊತಾ ಇದೀವಿ ಅಂತ ವಿಷಯ ಬಂದು ಫ್ಯಾಮಿಲಿ ವಿಷಯ ಬಂದ್ರೆ ಸರ್, ಅವರು ನಮಗಿಂತ ಹೆಚ್ಚು, ಇವ್ರ ಅಮ್ಮ ನಮಗಿಂತ ಹೆಚ್ಚು, ಇವ್ರ ವೈಫ್ ನಮ್ಗಿಂತ ಹೆಚ್ಚು, ಇವ್ರು ಇನ್ನೂ ಭಾವುಕರಾಗಿ ಹೋಗ್ಬಿಡ್ತಾ ಇದ್ರು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇವನ್ ತಮ್ಮ ಸುನಿಲ್ ಅಂತ ಇದ್ದಾನೆ ಸರ್, ಎವ್ರಿ ಡೇ ಮಿಲ್ಕ್ ಹಾಲು ತಗೊಂಡೋಗ್ ಕೊಡೋದು, ಅವ್ರಿಗೆ ತರಕಾರಿ ತಗೊಂಡೋಗ್ ಕೊಡೋದು, ಸೊಪ್ಪು ತಗೊಂಡೋಗ್ ಕೊಡೋದು, ಅವನು ನಮಗಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆ ರೀತಿ, ಒಬ್ರಿಗಿಂತ ಒಬ್ರು ಹೆಚ್ಚು ಸರ್. ಸರ್ ಅಮ್ಮ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಸರ್,
0: ಜೀವನದ ಅಮೂಲ್ಯವಾದ ಅವಕಾಶ ಅಲ್ವಾ ಅದು, ಜಾನಕಿ ಮೇಡಮ್ ಅವ್ರಿಗೆ ತಗೊಂಡು ಕೊಡೋದು ಅಂತಂದ್ರೆ ಅದು.
2: ಈಗ ನಮ್ಮ ಅಪ್ಪ ಅಮ್ಮ ಇನ್ ಕೇಸ್ ಇವ್ರ ಅಪ್ಪ ಅಮ್ಮ ನೀವು ನಮ್ಮನ್ನೆಲ್ಲ ಇಲ್ಲಿ ಜವಾಬ್ದಾರಿಗಳನ್ನ ಬಿಟ್ಬಿಟ್ಟು ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದೀರಾ ಅಂತ ಒಂದ್ ಥಾಟ್ ಹೇಗೆ ಬರುತ್ತೆ ಸರ್ ಅವ್ರಿಗೆ, ಸಾಧ್ಯನಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಅಮ್ಮನೇ ತಾನೆ, ಅವರು ಎಲ್ಲಾರ್ಗು ಅಮ್ಮನೇ, ಅವರು ಅಷ್ಟು ಭಾವುಕರಾಗಿ ಹೋಗ್ತಾ ಇದ್ರು ಸರ್.
0: ಈಗ ಮೇಡಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ನೀವು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ರಲ್ಲ, ಆಗ ಅಭಿಮಾನಿಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋದು.
1: ಹೌದೌದು, ನಾವು ಫಸ್ಟ್ ಅಪೋಲೋ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾ ಅಮ್ಮ ಬರ್ತಾ ಇದ್ರೆ. ಅದು ಏನಕ್ಕೆ ಅಂದ್ರೆ ಅಭಿಮಾನಿಗಳು ನೋಡ್ಲಿ ಏನಂತಂದ್ರೆ ಟಿವಿಲಿ ಇಮಿಡಿಯೇಟ್ ಏನೋ ಒಂದು ಜ್ವರ ಅಂತ ಹೋದ್ರು ಸೀರಿಯಸ್ ಅಂತ ಅದಕ್ಕೋಸ್ಕರ ಆತರ ಎಲ್ಲ ಮಾಡಿದಾಗ ನಾವು 7 ಮೇಲೆ ಪ್ಲಾನ್ ಮಾಡ್ಕೊತಾ ಇದ್ವಿ, ಸೀದಾ ಎಮರ್ಜೆನ್ಸಿಗೆ ಹೋಗಿ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಆತರ
0: ಪಬ್ಲಿಕ್ ಗೊತ್ತಾಗದ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ.
1: ತುಂಬಾ ಸರಿ ಅದೇ ತರ ಮಾಡಿದ್ರು.
0: ಆಸ್ಪತ್ರೆಯಲ್ಲಿ ಮೇಡಮ್ ಬಾಕಿಯವ್ರ ಜೊತೆಲಿ ಹೇಗೆ ಕಾಲ ಕಳೀತಾ ಇದ್ರು?
2: ಮಕ್ಕಳು ತರನೇ ಆ ನರ್ಸ್ಗಳು ಸರ್, ಯಾರೇ ಆದ್ರೂ ಸರ್ ಕೂಡ ಅವ್ರು ನೋಡಿದಟ್ಟಿಗೆ ಭಾವುಕರಾಗಿ ಹೋಗ್ತಾ ಇದ್ರು ಸರ್ ಅವರು.
1: ಸರ್ ಇದೊಂದು ಹೇಳಬೇಕು, ಇದು ಅಡ್ಮಿಂಟ್ ಆಗಿರ್ಬೇಕಾರೆ ಅಮ್ಮ ಈ ಪ್ರಾಬ್ಲಮ್ ಆಗಿದೆಲ್ಲ. ಲಾಸ್ಟ್ ಡಿಸ್ಚಾರ್ಜ್ ಆಗ ಇನ್ನೊಂದ್ ದಿವಸ ಒಂದು ಫೈನಲ್ ಟೆಸ್ಟ್ ಇದೆ ಅಮ್ಮ ಎಲ್ಲ ಬ್ಲಡ್ ಅದು ಅಂದ್ಬಿಟ್ಟು ಬ್ಲಡ್ ತೆಗೆ ಡ್ರಾ ಮಾಡಕ್ ಬಂದ್ರು ಇಬ್ರು ನರ್ಸ್. ತೆಗಿಬೇಕಾದ್ರೆ ಅಮ್ಮನಿಗೆ ಒಂದ್ ಸ್ವಲ್ಪ ಸಿಗೋದು ಪ್ರಾಬ್ಲಮ್ ಸರ್,
2: ರೂಟ್
1: ಸಿಗೋದು ಅವ್ರಿಗೆ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. 4-5 ಸರಿ ಇದ್ ಮಾಡಿ ಚುಚ್ಚಿ ಆತರ ಯಾವಾಗ್ಲೂ ಅದೇ ತರ ಪ್ರಾಬ್ಲಮ್,
2: ಅವರು ಬೇವ್ರತಾ ಇದಾರೆ.
1: ನರ ಸಿಗ್ತಾ ಇಲ್ಲ ಇದು ಬ್ಲಡ್ ಡ್ರಾ ಮಾಡೋದಕ್ಕೆ ಅಂತ ಅಮ್ಮ ಯಾರಿಗಾದ್ರೂ ನೋವಲ್ಲ ಅಂತ ಇದಾರೆ. ಆಮೇಲೆ ನರ್ಸ್ಗಳಿಗೆ ಕಂದ ಸರಿಯಾಗಿ ಕುತ್ಕೋ, ನೀನು ಪಾಪ ಅವಾಗಿಂದ ಕಷ್ಟ
2: ಪಡ್ತಾ ಕುತ್ಕೋ ಆರಾಮಾಗಿ ಚುಚ್ಚು,
1: ಅಷ್ಟು ಸುಲಭವಾಗಿ ಸಿಗಲ್ಲ.
0: ನರ್ಸ್ ಅವ್ರಿಗೆ ಪ್ರೀತಿಯಿಂದ ಮಾತಾಡ್ಸಿ
1: ಎಷ್ಟು ನೋವಾಗ್ತಾ ಇದೆ, ಚಿಂತೆ ಇಲ್ಲ ಅವ್ರು ಮಂಡಿ ಉರ್ಕೊಂಡು ಹೇಗೋ ಕಷ್ಟ ಪಡ್ತಾರೆ ಅದನ್ನ ಅವ್ರ ಗಮನಿಸ್ತಾ ಇದಾರೆ. ನಂಗೆ ಸುಲಭವಾಗಿ ಸಿಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾಯ್ತಿದ್ದೆ ಕರೆಕ್ಟ್ ಆಗಿ ಕುತ್ಕೋ ನಿಂಗೆ ಮಂಡಿ ನೋವಾಗ್ತದೆ ಅಂತ ಹೇಳ್ತಾರೆ.
0: ಒಂದು ವಯಸ್ಸಾದ್ಮೇಲೆ ತುಂಬಾ ಪ್ರೀತಿನೂ ಜಾಸ್ತಿ ಆಗುತ್ತೆ, ಕೋಪನೂ ಜಾಸ್ತಿ ಆಗುತ್ತೆ, ಹಠನೂ ಜಾಸ್ತಿ ಆಗುತ್ತೆ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ
1: ಮೊನ್ನೆ ಲಾಸ್ಟ್ ಕೋಪ ಮಾಡ್ಕೊಂಡಿದ್ದೆ ಯಾವಾಗ ಅಂತಂದ್ರೆ, ನನ್ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಜನಕ್ಕೆ ಅಮ್ಮನ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಯೂಟ್ಯೂಬ್ ಅಲ್ಲೆಲ್ಲ ಮಾಡಿ
2: ಗೃಹಬಂಧನ
1: ಮಾಡಿದ್ದಾರೆ ಅಂತ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗ್ಬಿಟ್ಟಿತ್ತು. ಆ ವಿಷಯ ಅಮ್ಮನಿಗೆ ಸ್ವಲ್ಪ ಜ್ವರ ಎಲ್ಲ ಇತ್ತು, ಹೇಳದ್ ಬೇಡ ಅಂದ್ಬಿಟ್ಟು ಒಂದು 3 ಡೇಸ್ ನಾವ್ ಹೇಳಿಲ್ಲ, ಫ್ಲೈಟ್ ಮೂಡಲ್ಲೇ ಇತ್ತು. ಇದು ಅಮ್ಮನ ಕೈಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಸೋದ ಆತರ ಎಲ್ಲ ಅನ್ಕೊಂಡು ನಾವು ತಿಳ್ಕೊಂಡಿದ್ದ ಅಮ್ಮ ಏನ್ ಮಾಡಿದ್ರು ಸ್ವಲ್ಪ ಕುತ್ಕೊಳಂಗಾದ್ಮೇಲೆ ಅವ್ರು ಜಾಸ್ತಿ ಮೊಬೈಲ್ ಅಲ್ಲೇ ಕಾಲ ಕಳೀತಾ ಇದ್ದಿದ್ದು ನೋಡಿದಾರೆ, ಯಾರು ಲಿಂಕ್ ಕಳಿಸಿದಾರೆ ಅದು. ಅದನ್ನ ನೋಡ್ಬಿಟ್ಟಾದ್ಮೇಲೆ ನನಗೆ ಫೋನ್ ಮಾಡಿಲ್ಲ, ಮನೆಗೆ ಹೋದಾಗ ರೂಮ್ ಅಲ್ಲಿ ಅಮ್ಮ ಹೇಗಿದ್ರ ಈ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಆ ವಿಷಯ ಚೆನ್ನಾಗಿದ್ರು. ಸಡನ್ ಕೋಪ ಮಾಡ್ಕೊಂಡ್ರು, ನವೀನ್ ನಾನು ಈ ಎಲ್ಲ ನಾನು ಬಿಟ್ಬಿಟ್ಟು ಯಾವ್ದಾರ ಕಾಡಿಗೆ ಹೋಗ್ಬಿಟ್ಟು ಆಶ್ರಮ ಹತ್ರ ಚಿಕ್ಕ ಮನೆ ಸಾಫು ನನಗೆ ಅಲ್ಲಿ ಇರಬೇಕು ಅನ್ಕೊಂಡಿದ್ದೀನಿ ಅಮ್ಮ ಅಂತ ಅಂದ್ರು. ಯಾಕಮ್ಮ ಏನಾಯ್ತು ಅಂತಂದ್ರೆ, ನನಗೆ ತುಂಬಾ ಬೇಜಾರಾಯ್ತೈತೆ, ಮೊದಲು ಅಂಬ್ರುಳಿ ಬಗ್ಗೆ ಹಂಗೆ ಮಾಡ್ತಾ ಇದ್ರು, ನನಗೆ ಗೃಹಬಂಧದಲ್ಲಿ ಇಟ್ಟಿದ್ದಾನೆ ಹೌಸ್ ಅರೆಸ್ಟ್ ಮಾಡಿದ್ದಾನೆ ಅಂತೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು, ಈಗ ನಿಮ್ಮೇಲೆ ಬ್ಲೇಮ್ ಮಾಡ್ತಾ ಇದಾರೆ. ನನಗೆ ಇದೆಲ್ಲ ನೋಡ್ತಾರೆ ಈ ಸವಾಸನ ಬೇಡ ಅನ್ಸ್ಬಿಡೈತೆ, ಕಾಡಲ್ಲಿ ಹೋಗಿ ಇದ್ಬಿಡ್ತೀನಿ ಅಂತ ಕೋಪದಲ್ಲಿ. ಅಷ್ಟೇ ಕೋಪ ಅವ್ರಿಗೆ
2: ಅಷ್ಟೇ.
1: ಆಮೇಲೆ ನಾನಂದೆ, ಅಮ್ಮ ನೀವೊಬ್ರೆ ಹಿಂಗಮ್ಮ ಕಾಡಲ್ಲಿ ಇರಕಾಯ್ತದೆ ಹಿಂಗಮ್ಮ.
2: ನಾವೇನಂದ್ವಿ ಗೊತ್ತಾ ಸರ್? ಹೌದಮ್ಮ ಸರಿ ಅಮ್ಮ ಆಯ್ತು, ಕೋಪ ಮಾಡ್ಕೊಳ್ಳದೆ ಅಪರೂಪ. ಆ ಕೋಪನು ಕೋಪ ತರ ಇರಲ್ಲ, ಮಗು ತರ ಅದು. ಈ ತರ ಉಪ್ಪು ಅಂತ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ರಲ್ವಾ, ಆಯ್ತು ಅಮ್ಮ ಹಾಗೆ ಮಾಡಿ. ಮತ್ತೆ ಅಲ್ಲಿ ನೀವೊಬ್ಬರೇ ಹೋಗ್ತೀರಾ, ಯಾರು ಜೊತೆಲಿ ಇರ್ತಾರೆ ಅಮ್ಮ? ನೀವು ಬರಬೇಕು, ನೀವಿರ್ತೀರಾ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು, ನೀವು ಬರಬೇಕು.
1: ಪ್ರಾಣ ಬಿಡುವ ನಿಮ್ಗುಟ್ಬಿಟ್ಟಿಲ್ಲಿ
0: ಮುಗ್ಧವಾದ ಮನಸ್ಸು.
2: ನಾವೇನಂದ್ರೆ ಅವ್ರ ಮೂಡ್ ನ ಚೇಂಜ್ ಮಾಡೋದಕ್ಕೋಸ್ಕರ ಆ ರೀತಿ
1: ಹೈದರಾಬಾದ್ ಹೋದಾಗ ಸರ್ ಅಮ್ಮನ ಕರ್ಕೊ ಬರ್ತಾ ಇರ್ತೇವಲ್ಲ, ಎಷ್ಟೋ ಸರಿ ಮೈಸೂರು ಬಂದಿದ್ರಲ್ಲ, ಮೈಸೂರಿಗೆ ಸರ್ ಅವರ ರಿಟೈರ್ಮೆಂಟ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಬರೀ ಮೈಸೂರು ಮೈಸೂರು ಮೈಸೂರು. ಆದ್ರೆ ಮೈಸೂರಿಗೆ ಬರ್ಬೇಕಾದ್ರೆ ಒಂದು 3 ಕಾರ್ ಇತ್ತು, ನಾವೆಲ್ಲ ಇಲ್ಲಿಂದ ಮೈಸೂರಿಂದ ಹೋಗ್ಬೇಕಾಯ್ತು ಕರ್ಕ ಬರೋದಕ್ಕೆ. 3 ಜನ ಡ್ರೈವರ್ ಹತ್ರ ಎಲ್ಲ ಡ್ರೈವರ್ ಅಂದ್ರೆ ನಾವುಗಳೇ ಡ್ರೈವ್ ಮಾಡ್ಕೊಂಡು ಅಮ್ಮನ ಕುಣಿಸ್ಕೊ ಬರೋತರ ಲಾಕ್ ಎಲ್ಲ ಒಂದ್ಸರಿ ಯಾವ್ದಕ್ಕೂ ಬಂದು ಬಸ್ತಾಗಿ ನೋಡ್ಬೇಕಲ್ಲ. ಅಣ್ಣ ಏನ್ ಮಾಡಿದ್ರು ಅವನಿಗೆ ಪವನ್ಗೆ ಒಂದ್ಸರಿ ಏನೋ ಹೇಳಿದ್ರು ಕೆಲಸ ಮಾಡಿದ್ರೆ ಕಾರಲ್ಲಿ ಬಂದು ಕುತ್ಕೋಬಿಟ್ಟ. ಕುತ್ಕೋಬಿಟ್ಟಾಗ ಏನಾಯ್ತು ಅಂದ್ರೆ ಮುರಳಿ ಅಣ್ಣ ಏನ್ ಮಾಡ್ಬಿಟ್ಟು ಇವ್ನು ಏನೋ ಹೇಳಿದ ಕೆಲಸ ಸಣ್ಣ ಮಾಡಿರ್ಲಿಲ್ಲ, ಅವನಿಗೆ ರೇಗ್ಬಿಟ್ರು ಪವನ್ಗೆ ಅಣ್ಣ ನಂಗೆ ಗೊತ್ತಾಗ್ಲಿಲ್ಲ ಹಾಗೆ ಅಂತ ಒಂದು ಸ್ವಲ್ಪ ತಲೆ ಕೆಡ್ಕೊಂಡು ತಿರ್ಗಾ ಅಣ್ಣನೇ ಹೋದ್ರು ಹೇಳಿದೆ. ಆಮೇಲೆ ಅಮ್ಮ ಏನಂದ್ರೆ ಗೊತ್ತಾ, ನಮ್ಮ ರೂಢಿ ಅವನು ಬೇಜಾರು ಮಾಡ್ತಾನೆ ಕೋಪ ಮಾಡ್ಕೋತಾನೆ ನಿಮ್ಗೇನ ಅಂತಾನೆ ಅಂತ ನನ್ಗೆ ನೀವು ಯಾರನ್ನ ಬಿಡಬಾರ್ದು, ನಿನ್ನ ಬಿಟ್ಟರೆ ನಂಗೆ ಇನ್ನೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಕೈಲಿ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ನನಗಿಂತ ಒಳ್ಳೆಯವನು. ಇಲ್ಲಿ ನಾನು ಹೇಳಿದ್ರೆ ಸರ್ ಶೂಟಿಂಗ್ ಮಧ್ಯಪುರ ರೋಡಲ್ಲಿ ಅಲ್ಲಿ ಪ್ರತಿ ದಿನ ಹೋಗ್ತಾ ಇದ್ವ, 99% ಪ್ರತಿ ದಿನ ಹೋಗ್ತದೆ, ಒಂದೊಂದ್ಸರಿ ಮಿಸ್ ಆಗ್ಬಿಡೋದಲ್ಲ. ನಾವು ಮುರಳಿ ಅಣ್ಣಂಗೆ ಹೇಳಿರ್ತಾರ ಅಣ್ಣ ನಾವು ಬರಲ್ಲ ಇವತ್ತು ಅಂತ. ಅಮ್ಮ ನಮಗೋಸ್ಕರ ಯಾವಾಗ್ಲೂ ಕಾಯ್ತಾರ 8 ಗಂಟೆ 8:30 ಅಲ್ಲಿ ಗಾರ್ಡನ್ ಆಗಿ ಕುತ್ಕೊಂಡು ಏನೋ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ತಾ ಇನ್ನೂ ಬರ್ಲೇವಲ್ಲ ಮಕ್ಕಳು ಅಂತ. ಆಮೇಲೆ ಒಂದ್ ದಿವಸ ಆಯ್ತು ಹೋಗಿರ್ಲೇವಲ್ಲ, ತಿರ್ಗಾ ನೆಕ್ಸ್ಟ್ ಡೇ ಅಂದ್ರಂತೆ ಮುರಳಿ ಅಣ್ಣಂಗೆ ಅಂದ್ರಂತೆ, ನೀನು ಅವ್ರಿಗೆ ಏನೇ ಬೈದಿರ್ಚಿ ಅದಕ್ಕೆ ಬಂದಿಲ್ಲ ಅವರು ಅಂತ. ಮಮ್ಮಿ ನಾನು ಏನು ಅಂದಿಲ್ಲ ಅಂತಂದ್ರೆ ನನ್ಗೆ ಗೊತ್ತು ಅವ್ರು ಯಾವತ್ತು ಮಿಸ್ ಮಾಡಕ್ಕಿಲ್ಲ, ಇಲ್ಲ ನಂಗೆ ಫೋನ್ ಮಾಡಿ ತಿಳಿಸಿರ್ತಾರ ಅಂತ ಅಂದ್ರು. ಮಮ್ಮಿ ನಿನ್ ಸೈಲೆಂಟ್ಗೆ ಏನೋ ಹಾಕೊಂಡಿರ್ತೀಯ, ಇಲ್ಲ ನೀನು ನೋಡ್ಕೊಂಡಿರಿಕಿಲ್ಲ, ನಿನಗೂ ಮಾಡಿರ್ತಾನೆ ನಂಗೆ ಮಾಡಿದ ಅಂತ ಅಂದ್ಬಿಟ್ಟು ತಕ್ಷಣ ಅಣ್ಣ ಅಲ್ಲಿಂದ ಫೋನ್ ಮಾಡೋರು, ನವೀನ್ ಕಣ್ರಿ ಪವನ್ಗೂ ಕಾನ್ಫಿಡೆನ್ಸ್ ಹಾಕೊಂಡು ನನಗೆ ಅವ್ರಿಗೆ ಕನ್ನಡ ಬರ್ತಾರಲ್ಲ, ನನಗೆ ತೆಲುಗಲ್ಲಿ ಹೇಳೋರು, ನಾನೇನೋ ನಿಮ್ಗೆ ಬೈದ ಏನಾರು ಹೇಳದ ಅಂತ, ಇಲ್ಲ ಅಣ್ಣ ಯಾಕಣ ಅಂತೆಲ್ಲ ಕೇಳುವ. ಪವನಿಗೆ ನವೀನ್ ನಿಮ್ಮ ನವೀನಿಗೆ ಒಂದ್ಸರಿ ಹೇಳೋದು ಅಂತ, ನಾನು ಇಲ್ಲ ಅಂತ ಇದೆ ಅಮ್ಮ ಮಮ್ಮಿ ಕೇಳಿಸ್ಕೊಂಡ ಈಗ ಮತ್ತೆ ಯಾಕೆ ಬಂದಿಲ್ಲ ನೀವು.
0: ಅವರು ಮಗನ್ನ ಕಳ್ಕೊಂಡ ನಂತರ ಆ ನೋವುಗಳನ್ನ ನಿಮ್ ಜೊತೆ ಹೇಗೆ ಹಂಚ್ಕೋತಾ ಇದ್ರ,

0: ಎಂದೆಂದು ಮರೆಯಲಾಗದಂತಹ ನೋವಿನ ಕ್ಷಣ.
1: ಅವತ್ತೊಂದ್ ದಿವಸ ನಾನು ಅವ್ರಿಲ್ಲ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅವರು ಒಂದ್ಸರಿ ಮೇಲ್ ನೋಡ್ಕೊಂಡ್ರು, ಏನಾದ್ರು ಇನ್ನೊಂದ್ಸರಿ ಡಾಕ್ಟರ್ಗೆ ನರ್ಸ್ ಏನ ಇನ್ನೊಂದ್ಸರಿ ನೀವು ಐಡೆಂಟಿಫೈ ಮಾಡ್ತೀರಾ ಅಂತಂದ್ರು. ನರ್ಸ್ ಅನ್ನೆಲ್ಲ ಕರೆಸಿ ಅವರೆಲ್ಲ ನೋಡಿ, ಇಲ್ಲಮ್ಮ ಪಲ್ಸ್ ನಿಲ್ತಾ ಇದೆ ಅಂತಂದ್ರು. ಅಮ್ಮ ಎಷ್ಟು ದುಃಖದಲ್ಲಿ ಕೆಳಗೆ ಬಂದ್ರು ಅಂದ್ರೆ, ಅಯ್ಯಪ್ಪ ಅದೆಲ್ಲ ನೆನ್ಸ್ಕೊಳಕ್ ಅಸಾಧ್ಯ ಸರ್. ಇದನ್ನ ಇಟ್ಕೊಂಡು ಹಿಂಗ್ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿರು. ಕ್ರಿಮೇಶನ್ ಎಲ್ಲ ಆದ್ಮೇಲೆ ಬಂದಾದ್ಮೇಲೆ ಅಮ್ಮ ರೂಮಲ್ಲಿ ಮಲಗಿದ್ರು. ಇದು ಹೆಂಗ್ ಮಲಗಿದ್ರು ಅಂದ್ರೆ, ಕೃಷ್ಣ ಬಾಲಕೃಷ್ಣ ಮಲಗಿದ್ರಲ್ಲ ಸರ್, ಹಿಂಗ್ ಮಲಗಿದ್ರು. ನಾನು ಪವನು ಮತ್ತೆ ಅನಿಲ್ ಕಿಶನ್ ಎಲ್ಲ ಹೋಗ್ಬಿಟ್ಟು, ಅಮ್ಮ ನೀವು ಯಾರೇ ಬಂದ್ರು ನೀವು ಹೈದರಾಬಾದ್ಗೆ ಹೊರಟೋಗಿ ಬಿಡ್ತೀರಮ್ಮ ನಿಮ್ ಮನೆಗೆ ಅಂತ ನಾನೊಂದು ತೀರ್ಮಾನ ಮಾಡಿದೀನಿ. ನಾನು ಎಲ್ಲೂ ಹೋಗಲ್ಲ, ನಾನು ಕೊನೆಯವರೆಗೂ ನೀವೇ, ನನಗೆ ಮನೆ ಮಠ ಏನು ಬೇಡ, ನಾನು ನಿಮ್ನ ಜೊತೆ ಇರ್ತೀನಿ, ನಾನು ಎಲ್ಲೂ ಕಳಿಸ್ಬೇಡಿ ಅಂತ ಹೇಳಿದ್ರು. ಕೈಲ ನಮ್ಮನ್ನೆಲ್ಲ ಕೈ ಹಿಡ್ಕೊಂಡು, ನನ್ನ ಕಳಿಸ್ಬಿಡಲ್ಲ ಅಲ್ವಾ, ನಾನು ನೋಡ್ಕತ್ತಿರಲ್ವಾ ಅಮ್ಮ, ನಾವು ಮುರುಳಿಯನ್ನೇ ಇಲ್ಲ ಅನ್ನೋದು ಮರೆಸ್ತೀವಿ ಅಮ್ಮ ನೀವು ಅಂತೇಳಿ. ಹೌದು, ಅವನ್ನ ನಿಮ್ಮನೆಯಲ್ಲಿ ನೋಡ್ತೀನಿ, ನನ್ಗೆ ಗೊತ್ತು, ಅದಕ್ಕೆ ನಾನು ಯಾರೇ ಬಂದ್ರೆ ನಾನು ಇದು. ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಚಿತ್ರಮ್ಮ ಮೇಡಮ್ ಎಲ್ಲರೂ, ಹಂಸಲೇಖ ಸರ್ ಎಲ್ಲ ಸಿನಿಮಾ ಸ್ಟಾರ್ಸ್ ಆಲ್ಮೋಸ್ಟ್ ದೊಡ್ಡ ದೊಡ್ಡವರೆಲ್ಲ ಬಂದು, ಹಿಂಗೆ ಏನೋ ಇದೊಂದು ಸ್ವಲ್ಪ ಹಳೆ ಮನೆ ಸರ್ ಇದ್ರು. ಆಮೇಲೆ ಹೊಸ ಮನೆ ಮಾಡೋದಂತ ಪ್ಲಾನ್ ಇತ್ತು. ಯಾರೇ ಬರ್ರು ಅದೇ ಒಂದೇ ಮಾತು ಹೇಳ್ತಾರ, ನಾನು ಮೈಸೂರೇ, ನನ್ನ ಉಸಿರು ಹೋಗೋವರೆಗೂ ನಾನು ಮೈಸೂರು. ಮುರುಳಿನ ಇಲ್ಲೇ ಹೋಗಿದ್ದಾನೆ ಅವ್ನು, ಅವನು ಮೈಸೂರು ಅಂದ್ರೆ
0: ಅವ್ರ ಮಗನು ಮೈಸೂರಲ್ಲಿ ತಿರ್ಕೊಂಡು.
1: ಹೌದು, December 22nd
0: ಮೈಸೂರಿನಲ್ಲಿ
1: ಅದೇ ಮನೆ, ಇಲ್ಲಿ ಅಮ್ಮ ತಿರೋದು ಅದೇ ಮನೆ.
0: ಓಹೋಹೋ,
1: ತುಂಬಾ ಬೇಜಾರಾಯ್ತು.
0: ಅಂತ್ಯಕ್ರಿಯೆ ಎಲ್ಲ ಮೈಸೂರಿನಲ್ಲೇ ಮಾಡಿದ್ರು.
1: ಹೌದು, ಮೈಸೂರಲ್ಲೇ.
0: ಓಹೋ.

0: ಜಾನಕ ಅಮ್ಮಅವರು ಅಂತಂದ್ರೆ ಒಂದು ಶಿಸ್ತು, ಸರಳತೆ, ಆಧ್ಯಾತ್ಮಿಕ ಚಿಂತನೆ, ಅದರಿಂದ ಏನು ಪಾಠಗಳನ್ನು ನೀವು
1: ಸರ್? ಒಂದು ಎಲ್ಲ ನಾವು ಇಂಥ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಕರೆಕ್ಟ್ ಟೈಮ್ ನಾವೊಂದು ಪ್ಲಾನ್ ಮಾಡಿರ್ತದೆ, ಇಂಥ ಜಾಗಕ್ಕೆ ಹೋಗ್ಬೇಕಂದ್ರೆ 10 ಅಂತ ಅಂದ್ರೆ 10 ರೆಡಿಯಾಗಿ ಅವ್ರು ಇನ್ನೊಂದು 1/2 ಬೇಗನೆ ಕೂತ್ಬಿಟ್ಟಿರೋದು. ಅಂದ್ರೆ ಅನಿಟಿ ಬ್ಯಾಗು, ಕಾಲತ್ರ ಮಡಿಕೊಳ್ಳಕ್ಕೆ ಏನಾದ್ರು ಇರಬೇಕು, ನಮ್ಗೇನಾದ್ರು ತಿಂಡಿ ಕವರು, ಎಲ್ಲ ಒಂದು ಶಿಸ್ತು ಸರ್ ಅವರು. ನಾವೇ ಒಂದ್ಸರಿ ಲೇಟ್ ಮಾಡ್ಬಿಡ್ಬೋ, ಒಂದು ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಅಮ್ಮನ ಕರ್ಕೊಂಡು ಎಲ್ಲಾರು ಹೋಗ್ಬೇಕು ಪೆಟ್ರೋಲ್ ಬ್ಯಾಂಕ್ ಅಲ್ಲ, ನಾವು ಆ ಥರ ಮಾಡ್ಕೊಂಡು ನಾವೇ ಒಂದು 10-15 ಲೇಟ್ ಮಾಡ್ಬಿಡ್ತಾ ಇದ್ದೋ, ಅವರು ಯಾವತ್ತೂ ಆ ಶಿಸ್ತು ನಾವು ಯಾವತ್ತೂ ಮರೆಯಲ್ಲ ಸರ್. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಅವರು ಯಾರು ಬರ್ತಾರೆ ಅಂದ್ರೆ ಆ ಟೈಮ್ಗೆ ಅಮ್ಮ ಯಾರೇ ಗೆಸ್ಟ್ ಬರಲಿ, ಯಾವತ್ತು ಒಂದು ದಿವಸ ನಾವು ಗೆಸ್ಟ್ಗೋಸ್ಕರ ಅಮ್ಮ ಇನ್ನೂ ರೆಡಿ ಆಗ್ತಾ ಇದೆ ಕುತ್ಕೊಳ್ಳಿ ಅಂತ ನನ್ನ ಲೈಫಲ್ಲೇ ನೋಡಿಲ್ಲ ಸರ್. ಎಷ್ಟೋ ಜನ ಗೆಸ್ಟ್ ನಾನು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಬಂದು ಇಲ್ಲಾಯ್ತು ಅದಾಯ್ತು ಏನಾದ್ರು ರೀಸನ್ಗಳು ಇದೆ, ಆದ್ರೆ ಅಮ್ಮ ಮಾತ್ರ ಯಾರೇ ಗೆಸ್ಟ್ ಇಂಥ ಸಮಯ ಅಂತ ಹೇಳಿದ್ರೆ ರೆಡಿಯಾಗಿ ಆ ಟೈಮಲ್ಲಿ ವೇಟ್ ಮಾಡಿದೆ.
0: ಬಂದವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಊಟ ತಿಂಡಿ ಅವ್ರಿಗೆ ಮೊನ್ನೆ ಎಲ್ಲ ಮಾತಾಡ್ತಿದ್ದಾಗ ಅವ್ರಿಗೆ ಏನ್ ಇಷ್ಟವಾದ ಅದೇ ಗಿಫ್ಟ್ ಗಳನ್ನ ಕೊಡೋದು ಆ ತರದೆಲ್ಲ ತುಂಬಾ ಮಾಡ್ತಾ ಇದ್ರು.
2: ಅಮ್ಮ ಯಾರೇ ಗೆಸ್ಟ್ ಬಂದ್ರು ಪ್ರತಿ ಒಬ್ಬರಿಗೂ ಸ್ಯಾರಿ ಕೊಡ್ಬೇಕು. ಯಾರು ಗಂಡ್ಮಕ್ಳು ಅಥವಾ ಗಂಡಸರು ಬಂದ್ರೆ ಅವ್ರಿಗೆ ಶರ್ಟ್ ಕೊಡ್ಬೇಕು, ಅವ್ರಿಗೆ ಕಾಫಿ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಅವ್ರಿಗೆ ಊಟ ಕೊಡ್ಬೇಕು. ಮಕ್ಳುಗಳಿಗೆ ಮುದ್ರಿ ಕೈಯಲ್ಲಿ 2,000 1,000 ಯಾರೇ ಬರ್ಲಿ ಡೈಲಿ ಸತತವಾಗಿ ಯಾರೇ ಬಂದ್ರು ಕೂಡ ದೊಡ್ಡವ್ರಿಗೂ ಅಷ್ಟೇ ಮುದ್ರಿ ಕೊಟ್ಬಿಡೋರು ದುಡ್ಡು.
0: ಅವರ ಮತ್ತು ರಾಜ್ಕುಮಾರ್ ಅವರ ಗಾಯನದ ಪಯಣವನ್ನ ಏನವರು ನಿಮ್ ಜೊತೆ ಹಂಚಿಕೊಂಡಿದ್ದಾರೆ ಆ ಅನುಭವಗಳೆಲ್ಲ?
2: ತುಂಬಾ ಸಲ ನೋಡಿ, ಅಪ್ಪಾಜಿ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಅವರು ಕಿಡ್ನಾಪ್ ಮಾಡಿದ್ಮೇಲೆ ಮತ್ತೆ ಅವರು ಬಂದ ಮೇಲೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಮ್ಮ ದುಬೈಯಿಂದ ಇಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದು ಈ ತರ ಅಣ್ಣ ಅಣ್ಣ ಅಂತ ಕರೀತಾ ಇದ್ರು, ಅಣ್ಣ ತಂಗಿ ಸಂಬಂಧ ಅವ್ರಿಗೆ. ಅಷ್ಟು ಪ್ರೀತಿ ಒಬ್ರಿಗೊಬ್ರು ಕಂಡ್ರೆ ಎಷ್ಟು ತುಂಬಾ ಸಲ ಹೇಳವ್ರೆ, 100 ಸಲ ಹೇಳವ್ರೆ ರಾಜಣ್ಣ ಅಂತ. ಅಪ್ಪಾಜಿ ಫೋನ್ ಮಾಡಿದ್ರಂತೆ, ನೀನ್ ಬರ್ಬೇಕು ಅಮ್ಮ, ನಾನು ಈ ತರ
1: ಬಿಡುಗಡೆ ಆಗಿದ್ದಾರೆ ಅಂತ ಹೇಳದ್ಮೇಲೆ
2: ಸ್ಟ್ರೈಟ್ ಬಂದು
1: ಅವ್ರ ಮನೆಗೆ ಹೋದ್ರಂತೆ ರಾಜ್ಕುಮಾರ್ ಮನೆ ಸರ್, ಅಪ್ಪಾಜಿ ಮನೆಗೆ ಬರೋದ್ ಬಂದಿದ್ರ, ನಾಳೆಗೆ ನನ್ಗೆ ಧನ್ಯ ಮಿಲನ ಅಂತ ಕಾರ್ಯಕ್ರಮ, ನೀವು ನನ್ನ ಜೊತೆ ಸಾಂಗ್ ಆಡ್ತೀರ ಅಂತ. ಖಂಡಿತ ಆಡ್ತೀನಿ. ನಿಮ್ಗೆ ಪ್ರೋಗ್ರಾಮ್ ನೋಡಿ, ಇಡೀ ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಪಾರ್ವತಮ್ಮ ಮಾಮೂಲಿ ಅವ್ರು ಬಂದು ಸ್ಟೇಜ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಜನಕ್ಕೆ ಅಮ್ಮ ಒಬ್ಬರೇನೆ
2: ಆಗ ನಗು ನಗುತ್ತಾ ನೀ ಬರುವೆ ಸಾಂಗ್ ಆಡ್ತಾರೆ ಅಪ್ಪಾಜಿ ಜೊತೆ. ಅಮ್ಮ
0: ಇಬ್ಬರಿಗೂ ವಿಶೇಷವಾದಂತಹ ಗೌರವಗಳಿತ್ತು, ಅಣ್ಣ ತಂಗಿ ಸಂಬಂಧ ಇತ್ತು, ವಿಶೇಷವಾದಂತಹ ಪ್ರೀತಿ ಇತ್ತು ಅವರಿಬ್ರು ನಡುವೆ.
1: ಆಮೇಲೆ ಅಪ್ಪಾಜಿ ಹೋದ್ಮೇಲೆ ಒಂದು ಟ್ರಿಬ್ಯೂಟ್ ಮಾಡಿದ್ರು ಸರ್ ಬ್ಯಾಂಕ್, ರಾಜ್ಕುಮಾರ್ ಸಾಂಗ್ ಎಲ್ಲ ಸೋಲೋ ಸಾಂಗ್ಸ್ ಅಮ್ಮ
2: ಅಮ್ಮನ ವಯಸ್ಸಲ್ಲಿ ಟ್ರಿಬ್ಯೂಟ್ ಮಾಡಿದ್ರು. ಅಮ್ಮ
1: ಯಾರೇ ಕೂಗಾಡಲಿ ಕಣ್ಣೀರ ದಾರೆ ಆತರ ತುಂಬಾ ಸಾಂಗ್ ಆಡಿದ್ರು.

ನಿಮ್ಮ ಸಂದೇಶಗಳು. ಕಣ್ಣೂರು ಗೋವಿಂದಾಚಾರಿ ಒಂದು ಪುಟ್ಟ ಕವನವನ್ನು ಬರೆದು ಕಳಿಸಿದ್ದಾರೆ. ಎಸ್ ಅಂದರೆ ಸುಮಧುರ ಸುವಿಖ್ಯಾತ ಸಹನಾಮೂರ್ತಿ ಸುಸ್ವರ ಸಾಗರ ಅಂತ, ಜ ಅಂದರೆ ಜಾದೋಕಾರ್ತಿ ಜಾಜ್ವಲ್ಯ ಜಾಗತಿಕ ಗುಣಮಟ್ಟದ, ನ ಅಂದರೆ ನಯನ ಮನೋಹರ ನವನವೀನ ನಗುಮುಗ ನಳನಳಿಸುವ ನಕ್ಷತ್ರ, ಕಿನ್ನರ ಕಿರಣ ಕಿರುನಗೆ ಚೆಲುವೆ ಕಿನ್ನರ ಗಾಯನದ ಪ್ರಪೂರ್ಣೆ ಅಂತ ಹೇಳಿ ಒಂದು ವಿಸ್ತಾರವಾದಂಥ ಕವನವನ್ನು ಬರೆದು ಕಳಿಸಿದ್ದಾರೆ. ಮತ್ತೊಂದು ಸಾಲಿನಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಯೋಧ್ಯೆ ಶ್ರೀರಾಮನಿಗೆ ಮೈಸೂರಿನ ಹಾರೋಹಳ್ಳಿ ಕಲ್ಲು ವಿಗ್ರಹ ಆಯಿತು, ಹಾಗೆ ಮೈಸೂರಿನ ಕಣಿಯನ ಹುಂಡಿಯ ಮಣ್ಣು ನಮ್ಮ ಜಾನಕಿಯವರ ಅಂತ್ಯ ಸಂಸ್ಕಾರಕ್ಕೆ ಪವಿತ್ರ ಮಣ್ಣಾಯಿತು ಅಂತ ಇವರು ಹೇಳ್ತಾ ಇದ್ದಾರೆ. ಟಿ ಎನ್ ರಾಜೇಶ್ವರಿಯವರು, ಗಾನಕೋಗಿಲೆ ನನ್ನ ಆರಾಧ್ಯ ದೇವತೆ, ಅವರ ಸಾಕಷ್ಟು ಗೀತೆಗಳನ್ನು ನಾನು ಕೇಳಿದ್ದೀನಿ. ಅವರು ಸಾನ್ನಿಧ್ಯ ಸುಖದ ಸಾರ್ಥಕತೆ ಪಡೆಯಬೇಕೆಂಬ ನನ್ನ ಅದಮ್ಯ ಆಸೆ ಆಸೆಯಾಗಿ ಉಳಿದು ಹೋಯಿತು, ಅದರಿಂದ ನಿರಾಸೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ರಾಧಾ ಹಿರಿಯಣ್ಣ ಅವರು, ಕಾಮನ್ ಬಿಲ್ಲು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ದಯವಿಟ್ಟು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ಕಾರ್ಯಕ್ರಮಗಳಲ್ಲೂ ತಿಳಿಸ್ಕೊಡ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ಟೈಲರ್ ಪ್ರಶಾಂತ್ ಅವರು ಬಂದಿದ್ದಾರೆ. ನಮ್ಮ ಸ್ನೇಹಿತರ ಮನೆಗೆ ಅವರು ಬರ್ತಾ ಇದ್ರು, ನಾನು ಮತ್ತು ನಮ್ಮ ತಾಯಿ ಅವರ ಜೊತೆ ಫೋಟೋವನ್ನು ತೆಗೆಸ್ಕೊಂಡಿದ್ವಿ. ಕರೋನಾ ಅದರಿಂದ ಹತ್ತಿರ ಹೋಗೋದಕ್ಕೆ ಹೆದರ್ಕೋತಾ ಇದ್ವಿ, ಅವರೇ ಏನೂ ಹೆದರ್ಕೋಬೇಡಿ ಹತ್ತಿರ ಬನ್ನಿ ಅಂತ ಹೇಳಿ ನಿಂತು ನಮ್ಮನ್ನು ಫೋಟೋ ತೆಗೆಸ್ಕೊಂಡಿದ್ದು ಇನ್ನೂ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ಸುಮಾ ಶಿವು ಇವರೆಲ್ಲ, ನಮಗೆ ಎಸ್ ಜಾನಕಿಯವರ ಎಲ್ಲ ಗೀತೆಗಳು ತುಂಬ ಇಷ್ಟವಾಗಿದೆ, ಕಾರ್ಯಕ್ರಮಕ್ಕೆ ಧನ್ಯವಾದಗಳು, ಬಯಲು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ನಾವು ಕುಟುಂಬ ಸಮೇತ ನೋಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಮಹಾದೇವ್ ಅವರು ಕೂಡ ಕನಿಷ್ಠ 4 ವಾರವಾದರೂ ಅವರ ವಿಚಾರದ ಬಗ್ಗೆ ಕಾಮನ್ ಬಿಲ್ಲು ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಮತ್ತಷ್ಟು ನೀಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಮಂಜುರಾಣಿ ಹೇಳ್ತಾ ಇದ್ದಾರೆ, ಗಾನಲೋಕದ ಧ್ರುವತಾರೆಯೊಂದರ ಅಸ್ತಂಗತ ಅರಗಿಸಿಕೊಳ್ಳಲು ಶತಮಾನಗಳೇ ಬೇಕು, ಆದರೆ ಜಾನಕಿ ಅಮ್ಮ ಅವರ ಶಾರೀರದೊಂದಿಗೆ ನಮ್ಮನೊಡನೆ ಇದ್ದಾರೆ ಎಂಬುದು ಈ ಕಾಲಮಾನದ ಅಚ್ಚರಿಯೇ ಸರಿ. ಭೂಮಿ ಮೇಲಿನ ಈ ಕಾಲಕ್ಕೆ ದಂತಕಥೆಯಾದ ಅಮ್ಮ ಅಮ್ಮನ ಗಾನಮಾಂತ್ರಿಕತೆ ಅಮರ. ನಿಜ ಹೇಳುವೆನು ಅಮ್ಮ, ನಿಮ್ಮ ಕಂಡರೆ ನನಗೆ ಭಕ್ತಿ ಅಂತ ಇವರು ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಗಾಯಕಿ ಜಾನಕಮ್ಮ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿ ಪುಷ್ಪಾಂಜಲಿ ಅಂತ ಹೇಳ್ತಾ ಇದ್ದಾರೆ. ಇವರ ಹೆಸರು ಪೂರ್ಣ ಬರ್ತಿಲ್ಲ, ಈ ಕಡೆ ಬರೆದಿದ್ದಾರೆ. ಎನ್ ಚಂದ್ರಶೇಖರ್ SBM ಲೇಔಟ್ ಬೋಗಾದಿಯಿಂದ ಬರೆದಿದ್ದಾರೆ. ನವೀನ್ ಹಾಗೂ ಪವನ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ. ನಾಗರತ್ನ ನಟೇಶ್ ಅವರು ಕೂಡ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮೈಸೂರಿನ ಜನರ ಪ್ರೀತಿ ನೆಲದ ಮಣ್ಣನ್ನು ಆರಿಸಿಕೊಂಡಿದ್ದು ನಮ್ಮ ಭಾಗ್ಯವೇ ಸರಿ ಅಂತ ಹೇಳ್ತಾ ಇದ್ದಾರೆ. ಎಂತಹ ಅದ್ಭುತ ಕಾರ್ಯಕ್ರಮ, ಎಲ್ಲಿಯ ದಕ್ಷಿಣ ಭಾರತದ ಗಾಯನ ಸರಸ್ವತಿ, ಎಲ್ಲಿಯ ಭೋಗಾದಿ ರಸ್ತೆಯ ಹುಂಡಿ, ಜಾನಕಮ್ಮನನ್ನು ಪೋಷಿಸಲು ಸಿನಿಮಾ ಜಗತ್ತಿನ ಸಾಹಿತ್ಯ ಜಗತ್ತಿನ ಅಥವಾ ಗಾಯನ ಜಗತ್ತಿನ ಅದೆಷ್ಟು ದಿಗ್ಗಜಗಳು ತುದಿಗಾಲಲ್ಲಿ ಕಾಯ್ತಾ ಇದ್ರು. ಆದರೆ ಇಲ್ಲಿ ಹಿಂದೆ ಪರಿಚಯವೇ ಇರದಿದ್ದ ಕನ್ನಡದ ಕುಚೇಲನೊಬ್ಬನ ಮನೆಯಲ್ಲಿ ತಾನು ಕೊನೆಯ ದಿನಗಳನ್ನು ಭದ್ರವಾಗಿ ನೆಮ್ಮದಿಯಾಗಿ ಕಳೆಯಬಹುದು ಅಂತ ಅನ್ನಿಸ್ತು, ಅರ್ಥನೇ ಆಗ್ತಾ ಇಲ್ಲ, ಇಷ್ಟೊಂದು ಸಂತೋಷ ಆಗ್ತಾ ಇದೆ. ದಿಗ್ಭ್ರಮೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಎಸ್ ಜಾನಕಿಯವರಿಗೆ ನನ್ನ ಹ್ಯಾಟ್ಸ್ ಆಫ್, ಮೈಸೂರು ಆಕಾಶವಾಣಿಗೂ ಹ್ಯಾಟ್ಸ್ ಆಫ್ ಅಂತ ಇವರು ಹೇಳ್ತಾ ಇದ್ದಾರೆ. ಜಾನಕಮ್ಮ ಅವರು ವಿಶೇಷವಾಗಿ ಕೊಡುಗೆಗೆ ಕೊಟ್ಟಿದ್ದು ಅಂದ್ರೆ

0: ಎಸ್ ಪಿ ಬಿ ಅವ್ರನ್ನ ಚಿತ್ರರಂಗ ಕರ್ಕೊಂಡು ಬಂದಿದ್ದೆ ಅವರು,
1: ಹೌದು
0: ಅವ್ರ ಒಡನಾಟದ ಬಗ್ಗೆ ಏನಾದ್ರು ಹಂಚ್ಕೋತಾ
1: ಅಂದ್ರೆ
0: ಇದ್ರು
1: ನಾನು
0: ಅವರು?
1: ಅಮ್ಮ ನೀವೇ ಎಲ್ಲ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಡಿದ ಅಂದ್ರೆ ಅಮ್ಮ ಒಪ್ತೇನೆ ಇರಲಿಲ್ಲ. ಏನಕ್ಕೆ ಅಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ ಅವ್ನು ಟ್ಯಾಲೆಂಟ್ ಅದು ಅವ್ನು ದೊಡ್ಡತನ ಅಂತ ಹೇಳಿ.
2: ಅವತ್ತೊಂದು ದಿವಸ ಸ್ಪಾರ್ಕ್ ಇವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಎಸ್ ಪಿ ಬಿ ಸರ್ಗೆ ಸೆಕೆಂಡ್ ಪ್ರೈಸ್ ಬರುತ್ತೆ, ಇನ್ನೊರು ಇಂಡಸ್ಟ್ರಿಗೆ ಬಂದಿರಲ್ಲ. ಆಗ ಅಮ್ಮ ಸ್ಟ್ರೈಕ್ ಮಾಡ್ತಾರೆ, ಇಲ್ಲ ಆ ಮಗುನು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾನೆ, ಅವನಿಗೆ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು.
1: ಸರ್ ಮತ್ತೆ ಇನ್ನೊಬ್ರು ಯಾರೋ ಒಬ್ರು ಒಂದು ಹುಡುಗ ಫಸ್ಟ್ ಸೆಕೆಂಡ್ ಅಂತ ಅಮ್ಮ ಬರೀ ಗೆಸ್ಟ್ ಆಗಿ ಹೋಗಿ ಶೀಲ್ಡ್ ಕೊಡೋ ತರ ಗೆಸ್ಟ್ ಆಗಿ ಕರೆದಿರ್ತಾರೆ. ಕಾಂಪಿಟೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿರ್ತಾರೆ. ಇಬ್ರು ಒಂದು ಫಸ್ಟ್ ಮತ್ತೆ ಸೆಕೆಂಡ್ ಪ್ರೈಸ್ ಇಬ್ರು ಹುಡುಗರು ಸ್ಟೇಜ್ ಅಲ್ಲಿ ಆಡ್ತಾರಂತೆ. ಒಬ್ಬ ಘಂಟಸಾಲ ತರ ಸ್ವಲ್ಪ ಸ್ಟೈಲ್ ಅಲ್ಲಿ ಆಡ್ತಾರೆ, ಇವರು ಎಸ್ ಪಿ ಬಿ ಸರ್ ಓನ್ ಇದ್ರಲ್ಲ ಅಮ್ಮ ಆಡ್ಬೇಕಾದ್ರೆ ಇಷ್ಟು ಸ್ವರಜ್ಞಾನ ಎಲ್ಲ ಇದೆ ಅವ್ನಿಗೆ ಫಸ್ಟ್ ಬಂದಿರ್ಬಾರ್ದು ಅಂತ ತಿಂಕ್ ಮಾಡ್ತಾರಂತೆ. ಅವನು ಚೆನ್ನಾಗಿ ಆಡ್ತಾನೆ ಆದ್ರೆ ಒಂದು ಬೇರೆ ಸ್ಟೈಲ್ ಅಂತ ನೋಡಿದ್ರಲ್ಲಿ ರಿವರ್ಸ್ ಆಗ್ಬಿಡ್ತೀವಿ. ಅವ್ರಿಗೆ ಫಸ್ಟ್ ಇವ್ರು ಸೆಕೆಂಡ್, ಅಮ್ಮ ಮೈಕ್ ಇಸ್ಕೊಂಡೆ ನನ್ನ ಕೈ ಕೊಡಿಸೋದಾದ್ರೆ ಅವನಿಗೆ ಫಸ್ಟ್ ಪ್ರೈಸ್ ಕೊಡಿ, ಇಲ್ಲ ಅಂದ್ರೆ
2: ಫಸ್ಟ್ ಪ್ರೈಸ್ ಕೊಡಿ. ಎಸ್ ಪಿ ಬಿ ಅವರು ಕೂಡ ಕೊನೆ ತನಕ ಜಾನಕಿ ಮೇಡಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ರು, ಶಾರದೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು, ಅಷ್ಟು ಗೌರವನ ಇಟ್ಕೊಂಡಿದ್ರು.

0: ಕೇಳುಗರೆ, ನವೀನ್ ಹಾಗೂ ಪವನ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಲ್ವಾ? ಇವರ ಮಾತುಗಳು ಮತ್ತೆ ಮುಂದುವರಿಯಲಿದೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ನಗಲದಾಗ ಎಸ್ ಜಾನಕಿಯವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಗಾಧ ಪ್ರತಿಭೆ ಬಗ್ಗೆ ಮಾತಾಡಿ ಪ್ರೀತಿಯ ಸ್ನೇಹದ ಬಗ್ಗೆ ನೆನಪಿಸಿಕೊಂಡು ಅವರಿಗೆ ಭಾವಪೂರ್ವಕ ನಮನಗಳನ್ನು ಸಲ್ಲಿಸಿದ್ರು. ಬನ್ನಿ ಆ ಮಾತುಗಳನ್ನ ಮತ್ತೊಮ್ಮೆ ಈಗ ಕೇಳೋಣ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೆಲ್ಲೂರ್ ಹತ್ರ ಗೂಡೂರ್ ಅಂತ ಒಂದು ಊರಲ್ಲಿ ಕಾಂಪಿಟೀಷನ್ ಅಲ್ಲಿ ನಾನು ಫಸ್ಟ್ ಅಲ್ಲಿ ನೋಡಿದ್ದೆ ಹುಡುಗನ್ನ. ಅಲ್ಲಿ ಪ್ರೈಸ್ ಕೊಡ್ಬೇಕಂತ ನನ್ನನ್ನು ಕರೆದಿದ್ದಾರೆ. ಪ್ರೈಸ್ ಎಲ್ಲ ಕೊಟ್ಟೆ, ಪ್ರೈಸ್ ಬಂದವ್ರನ್ನ ಹಾಡಿಸಿದ್ದಾರೆ. ದೇವರು ಒಂದು ಗಂಟ್ಲು ಕೊಡ್ತಾರಲ್ಲ ನಮಗೆ, ಬಾಲಸುಬ್ರಹ್ಮಣ್ಯಂ ಆ ಗಂಟ್ಲಲ್ಲಿ ಒರಿಜಿನಲ್ ವಾಯ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಡಿದ್ದಾನೆ. ನಾನು ಹೇಳಿದೆ, ನೀನು ಈ ಸಿನಿಮಾನಲ್ಲಿ ಹಾಡ್ರೆ ನೀನು ತುಂಬಾ ಬ್ರಹ್ಮಾಂಡವಾಗಿ ಒಳ್ಳೆ ಹೆಸರು ಬರುತ್ತೆ ಅಂತ. ಅವನು ಇದುವರೆಗೂ ಅವ್ರು ಎಲ್ಲ ಸ್ಟೇಜ್ ಮೇಲೆಲ್ಲ ಹೇಳ್ಕೊಂತಾನೆ ಇರ್ತಾನೆ, ಜಾನಕಮ್ಮ ಹೇಳಿದ್ದಾರೆ, ಜಾನಕಮ್ಮ ಹೇಳಿದೆ, ಅದರಿಂದಾನೆ ನಾನು ಬಂದಿನಂತ. ಎಷ್ಟೋ ಜನರಿಗೆ ನಾವು ಹೇಳ್ತೀವಿ ಚೆನ್ನಾಗಿ ಹಾಡಿದೀವಿ ಅಂತ, ಎಲ್ಲರೂ ಬರ್ತಾರೇನು, ಅವರಿಗೆ ಟ್ಯಾಲೆಂಟ್ ಇದೆ, ಅದೃಷ್ಟ ಇದೆ, ದೇವರ ದಯೆ ಇದೆ, ಬಂದ್ರು ಅಷ್ಟೇ. ನಾನು ಹೇಳಿದೆ ಅಂತ ಬರ್ಲಿಲ್ಲ, ಸರಿ ಅದಿರ್ಲಿ. ಬಾಲಸುಬ್ರಹ್ಮಣ್ಯ ಅದು ಮೆಡ್ರಾಸ್ ಬಂದದ್ರಿಂದ ನಾವು ಸೇರಿ ಎಷ್ಟು ಡ್ಯುಯೆಟ್ಸ್ ಎಷ್ಟು ಸಾಂಗ್ಸ್ ಹಾಡಿದೀವಿ ಗೊತ್ತಾ? ಅದು ಕನ್ನಡದಲ್ಲಿ ಅಂತೂ ಎಷ್ಟು ಒಳ್ಳೆ ಡ್ಯುಯೆಟ್ಸ್, ಸಾವಿರ ಸಾವಿರ ಸಾಂಗ್ಸ್ ಹಾಡಿದ್ದೀವಿ ನಾವು. ಕನ್ನಡ, ತೆಲುಗು, ತಮಿಳ್, ಮಲಯಾಳ ಕೂಡ ಹಾಡಿದ್ದೀವಿ, ಹಿಂದಿ ಕೂಡ ಹಾಡಿದ್ದೀವಿ ನಾವು. ನಾವು ಫ್ರೆಂಡ್ಸ್ ಆಗಿದ್ದೀವಿ, ಕೋ ಸಿಂಗರು ಆ ತರ ಅಲ್ಲ. ರೆಕಾರ್ಡಿಂಗ್ ಅಲ್ಲಿ ನಾವಿಬ್ರು ಗಲಾಟೆ ಮಾಡ್ಕೊಂತೀವಿ, ಜಗಳ ಮಾಡ್ಕೊಂತೀವಿ, ಮತ್ತೆ ಮಕ್ಕಳ ಹಾಗೆ ಜಗಳ ಮಾಡಿಕೊಂಡು ಮತ್ತೆ ತಕ್ಷಣ ಸರಿ ಆಗ್ತಾರೆ. ಅದೇ ತರ ನಾವು ಕೂಡ, ನಾವು ಹಾಡು ಜೊತೆಯಲ್ಲಿ ಆಟ ಆಡಿದ್ದೀವಿ, ಮ್ಯೂಸಿಕ್ ಜೊತೆಯಲ್ಲಿ ಆಟ ಆಡಿದ್ದೀವಿ ನಾವಿಬ್ರು. ಕಾಂಪಿಟೀಷನ್, ನೀನು ಚೆನ್ನಾಗಿ ಆಡ್ತೀಯ, ನಾನು ಚೆನ್ನಾಗಿ ಆಡ್ತೀಯ, ಆ ತರ ಆಡಿದ್ದೀವಿ ನಾವು ಒಳ್ಳೆ ಒಳ್ಳೆ ಸಾಂಗ್ಸು. ಆಮೇಲೆ ಮೂರು ತಿಂಗಳು ಮುಂಚೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ. ಪ್ರೋಗ್ರಾಮ್ಗೆ ಬಾಲಸುಬ್ರಹ್ಮಣ್ಯಂ ಬಂದ್ರು, ನಮ್ಮ ಮನೆಗೆ ಬಂದು ನಮ್ಮ ಮಗನ ಹತ್ರ ನನ್ನ ಹತ್ರ ತುಂಬಾ ಮಾತಾಡಿ ಸೆಲ್ಲಲ್ಲಿ ಸಾಂಗ್ಸ್ ಎಲ್ಲ ಕೇಳಿಸಿ ಇಲ್ಲೇ ಊಟ ಮಾಡಿ ತುಂಬಾ ಹೊತ್ತಿದ್ದು ಹೋದ್ರಿ. ಒಂದು ವಿಷಯ ಏನಂದ್ರೆ, ಕೋಇನ್ಸಿಡೆಂಟ್ ಆಗಿ ನಾನು ಕೊನೆಯ ಪ್ರೋಗ್ರಾಮ್ ಮೈಸೂರಲ್ಲಿ ಹಾಡಿದೆ, ಅವ್ರು ಕೂಡ ಕೊನೆಯ ಪ್ರೋಗ್ರಾಮ್ ಬಾಲಸುಬ್ರಹ್ಮಣ್ಯಂ ಕೂಡ ಮೈಸೂರಲ್ಲಿ ಹಾಡಿದ್ದಾನೆ. ಆಮೇಲೆ ನನ್ನ ಮ್ಯೂಸಿಕ್ ಅಲ್ಲಿ ಅವರು ಹಾಡಿದ್ದಾರೆ, ಅವ್ರ ಮ್ಯೂಸಿಕ್ ಅಲ್ಲಿ ನಾನು ಹಾಡಿದೆ. ಅವ್ರು ಎಷ್ಟೋ ಕನ್ನಡದಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಪ್ರೈವೇಟ್ ಸಾಂಗ್ಸ್ ಸಿನಿಮಾ ಕೂಡ ಮಾಡಿದೆ, ಅದರಲ್ಲಿ ಕೂಡ ಅವ್ರು ಹಾಡಿದ್ದಾರೆ. ಈ ತರ ನಾವು ತುಂಬಾ ಕ್ಲೋಸ್ ಆಗಿ ಇದ್ದೀವಿ. ಕೊನೆಗೆ ಹಾಸ್ಪಿಟಲ್ಗೆ ಹೋದ್ರು, ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ, ಇನ್ನು ಬರ್ತಾರೆ ಅಂತ ನೆನ್ಸ್ರೆ ಹಾಗೆ ಹೋಗ್ಬಿಟ್ಟು.

0: ನವೀನ್ ಹಾಗೂ ಪವನ್ ಅವರು ಮತ್ತೆ ತಮ್ಮ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾರೆ.
1: ಜಾನಕಿ ಮೇಡಮ್ ಅವರು ನಿಮ್ಮಂತಹ ಮಕ್ಕಳನ್ನು ಪಡೆದು ಪುಣ್ಯವಂತರು ನಿಜಕ್ಕೂ. ಕೊನೆಗಾಲ ತನಕ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಹಿರಿಯರ ಆರೈಕೆ ಕುರಿತು ನಮ್ಮ ಇವತ್ತಿನ ಯುವಜನತೆಗೆ ಒಂದೆರಡು ಮಾತುಗಳು ನಿಮ್ಮಿಂದ.
2: ಸರ್, ಅವರಿಂದಲೇ ನಾವು, ಹಿರಿಯರಿಂದಲೇ ನಾವು. ಆಮೇಲೆ ಅಂತ ಪುಣ್ಯ ಎಲ್ಲಿ ಸಿಗುತ್ತೆ ಸರ್? ಅಂತ ಯಾವುದೇ ವಿಲೇಜ್ಗೆ ಹೋಗಿ, ಯಾವುದೇ ಸ್ಟೇಟ್ಗೆ ಹೋಗಿ ಇಂಥವ್ರನ್ನ ನೋಡ್ಕೊಳಕ್ಕೆ ನೂರಾರು ಜನ ಸಿಗ್ತಾರೆ. ಆದ್ರೆ ಅವರು ಅದು ಯಾವುದೋ ಜನ್ಮ ಜನ್ಮ ಧನಬಂಧ ನವೀನ ಮುಖಾಂತರದಿಂದ ನಮ್ಗೆಲ್ಲ ಅವಕಾಶ ಸಿಕ್ಕಿ ಅವ್ರ ಜೊತೆ ಸತತವಾಗಿ ದಶಕಗಳ ಕಾಲ ಅವ್ರ ಜೊತೆ ಒಡ್ಡಾಟ ಇಟ್ಕೊಂಡು ಅವರಲ್ಲಿ ಬೆರೆತು ಅವ್ರ ಮಮತೆನ ನಾವು ಸವಿತಾ ಅವ್ರು ಕೊಟ್ಟು ಕೈ ತುತ್ತು ತಿಂತ ಸರ್, ನನ್ಗಿಷ್ಟ ಸರ್ ಬರೋದು ಮಾತಾಡಕ್ಕೆ, ನನ್ಗೆ ಇನ್ನೂ ಆಗಲ್ಲ ಸರ್.
1: ಹೌದು ಹೌದು. ಮುಂದಿನ ಕನಸುಗಳ ಬಗ್ಗೆ ಏನಾದ್ರು ಹಂಚಿಕೊಂಡಿದ್ರ? ಈ ತರ ಏನಾದ್ರು ಮಾಡಬೇಕಾಗಿ
3: ಇಲ್ಲ, ಮೈಸೂರಂದ್ರೆ ಒಳ್ಳೆ ಮನೆ ಮಾಡ್ಬೇಕು ಅಂತ ತುಂಬಾ ಅನ್ಕತೆ ಇರೋ ನನ್ಗೆ. ಆತರ ಇರ್ಬೇಕು, ಈ ತರ ಇರ್ಬೇಕು, ಫೈವ್ ರೂಮ್ಸ್ ಇರ್ಬೇಕು, ನೀವೆಲ್ಲ ಬಂದ್ರೆ ನಿಮ್ಗೆಲ್ಲ ಒಂದೊಂದು ರೂಮ್ ಇರ್ಬೇಕು. ಭಾಗ್ಯ ಅಂತ ಮೇಡಿದ್ರು ಅವ್ರಿಗೆ ಒಂದು ಮನೆ ರೂಮ್ ಇರ್ಬೇಕು, ಎ ಸಿ ಎಲ್ಲಾರು ಎ ಸಿ ಇಲ್ಲದೆ ಇರ್ತಾರಲ್ಲ ಸರ್, ಆತರ ಎಲ್ಲ ಒಂದು ಏನೋ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ ಇದೇ ತರ ಮಾಡೋದು, ತುಂಬ ಸುತ್ತ ಓಡಾಡಕ್ಕೆ ಸ್ವಲ್ಪ ಗಾರ್ಡನ್ ಇರ್ಬೇಕು, ಆತರ ಎಲ್ಲ ಅನ್ಕೊಂಡಿದ್ರು. ಅದೊಂದು ಆಗಿರೋ ತುಂಬಾ ಇರುತ್ತೆ
2: ಸರ್. ಏನಂದ್ರೆ, ಮುರುಳೀಣ ಅವ್ರು ತೀರ್ಕೊಂಡ್ಮೇಲೆ ಜನವರಿ 22 ಮುರುಳೀಣ ಅವ್ರು ತೀರ್ಕೊಂಡ್ರು. ಅದಾದ ನಂತರ ಸ್ವಲ್ಪ ದಿವಸ ಕಳೆದ್ಮೇಲೆ ನಾವೆಲ್ಲ ಅಮ್ಮನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಅಮ್ಮ ಅಣ್ಣನ ಹೆಸರು ಒಂದು ಟ್ರಿಬ್ಯೂಟ್ ಮಾಡೋಣ ಮೈಸೂರಲ್ಲಿ, ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂತ ತುಂಬ ಆಸೆ ಆಗಿದೆ, ನೀವೇನು ಹೇಳ್ತೀರಾ ಅಮ್ಮ ಅಂತ ಹೇಳಿದ್ದಕ್ಕೆ ತುಂಬ ಪ್ರೀತಿಯಿಂದ ತುಂಬ ಅವರು ಅವತ್ತು ಇದಾಗಿ ತುಂಬ ಸಪೋರ್ಟಿವ್ ಆಗಿ ಯಾವುದಕ್ಕಂದ ಮಕ್ಕಳ ನೀವೆಲ್ಲ ಸೇರ್ಕೊಂಡು ಮಾಡ್ತೀರಾ ಮಾಡಿ ಅಂತ ಹೇಳಿ ಎಲ್ಲ ಸಿಂಗರ್ಸ್ಗೂ ಅಮ್ಮ ಸಾಂಗ್ಸ್ ಎಲ್ಲ ಲಿಸ್ಟ್ ರೆಡಿ ಮಾಡಿ ಎಲ್ಲರಿಗೂ ಅವರೇ ಹೇಳಿ ಮಕ್ಕಳೆಲ್ಲ ಈ ಥರ ಟ್ರಿಬ್ಯೂಟ್ ಮಾಡಬೇಕು ಅಂತ ಇದ್ದಾರೆ ಮೈಸೂರಲ್ಲಿ, ನೀವೆಲ್ಲ ಬರಬೇಕು ಅಂದರೆ ಅವರೆಲ್ಲ ಪ್ರೀತಿಯಿಂದ ಚಿತ್ರಮ್ಮನೂ ಬರ್ತೀನಿ ಅಂತ ಒಪ್ಕೊಂಡಿದ್ರು, ಶ್ವೇತಾ ಮೋಹನ್ ಮೇಡಮ್ ಬರ್ತೀನಿ ಅಂತ ಒಪ್ಕೊಂಡಿದ್ರು, ಮನು ಸರು, ಸುಜಾತ ಮೇಡಮ್ಮು ಎಲ್ಲ, ಆಮೇಲೆ ನಮ್ಮ ಮಂಜುಳಾ ಗುರುರಾಜ್ ಮೇಡಮ್ಮು, ಮಿನ್ಮಿಣಿ ಮೇಡಮ್ಮು, ಅನುರಾಧ ಶ್ರೀರಾಮು, ಮತ್ತೆ ಎಸ್ ಪಿ ಶೈಲಜಾ ಮೇಡಮ್ಮು, ಶ್ರೀಕೃಷ್ಣ ಸರ್, ತೆಲುಗು ಸಿಂಗರ್ಸ್ 18 ಜನ ಸಿಂಗರ್ ಬರ್ಲಿಕ್ಕೆ ಒಪ್ಕೊಂಡಿದ್ರು. ಅವ್ರಿಗೆಲ್ಲ ಅಮ್ಮ ಸಾಂಗ್ಸ್ ಎಲ್ಲ ಲಿಸ್ಟ್ ಮಾಡಿ 50 ಲಿಸ್ಟ್ ಮಾಡಿದ್ರು, ಅದೆಲ್ಲ ಪೇಪರ್ಸ್ ನಮ್ಮ ಹತ್ರ ಇದೆ ನೋಡಿ. ಇದೆಲ್ಲ December 5th ಆಗ್ಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ಅಮ್ಮನೇ ಹೋಗ್ಬಿಟ್ರು. ಅದಕ್ಕೆ ಏನಾಗಿದೆ ಅಂದ್ರೆ, ಇವಾಗ ನವೀನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅದೇ ಡೇಟ್ಗೆ ಅಮ್ಮಗೆ ಟ್ರಿಬ್ಯೂಟ್ ಮಾಡೋಣವಾ, ಅಣ್ಣನಿಗೆ ಸೇರಿಸಿ ಟ್ರಿಬ್ಯೂಟ್ ಮಾಡೋಣವಾ. ಚಿತ್ರ ಮುಂದೆಲ್ಲ ಆಲ್ರೆಡಿ ಡೇಟ್ ಕನ್ಫರ್ಮ್ ಆಗಿದೆ, ಅದೊಂದು ನಾವು ಇಂಟ್ ಕೊಡ್ತಾ ಇದೀವಿ, ಇನ್ನು ಫೈನಲ್ ಆಗಿ ಅದನ್ನ ಅನೌನ್ಸ್ ಮಾಡ್ತೀವಿ ನಾವು.

0: ಕೊನೆಯದಾಗಿ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಪ್ರಶ್ನೆ. ಕಳೆದ ಶನಿವಾರ ಏನು ಜಾನಕಿ ಬೆಣ್ಣಮ್ಮವರು ನಮ್ಮನ್ನು ಬಿಟ್ಟು ಹೋದ್ರು, ಆ ಕೊನೆಯ ದಿನ ಹೇಗಿತ್ತು? ಬೆಳಗಿನಿಂದ ಅವರು ಆಸ್ಪತ್ರೆ ಸೇರಿ ಕೊನೆಗೆ ಡಾಕ್ಟರ್ ಇಲ್ಲ ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅಂತ ಡಿಕ್ಲೇರ್ ಮಾಡಿದಾಗ ಆ ಪರಿಸ್ಥಿತಿನ ಒಂದು ಸ್ವಲ್ಪ, ಯಾಕೆಂತಂದ್ರೆ ನಾವೆಲ್ಲ ಕೇಳಿದ್ದು ಜಾನಕಿ ಮೇಡಮ್ಮವರು ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ರು ಅನ್ನೋ ಮಾತನ್ನೇ ಮತ್ತೆ ನಾವು ಕೇಳಿದ್ದು, ಅದವ್ರಿಗೆ ಏನಾಯ್ತು ಅಂತ ನಮಗೆ ಗೊತ್ತಿರಲಿಲ್ಲ
1: ಸರ್. ಅವರು ಭಾಗ್ಯ ಅದೇ ಮೇಡಿದ್ರಲ್ಲ, ಅವ್ರು ಆತರ ಇಷ್ಟೋ ಸರಿ ಫೋನ್ ಬಂದಿದೆ, ಮಧ್ಯರಾತ್ರಿ ಎಲ್ಲ ಫೋನ್ ಮಾಡಿದ್ರೆ ಅಮ್ಮಂಗ ಹುಷಾರಿಲ್ಲ ಅಂತ. ಅವತ್ತು ಅದೇ ತರ ಸ್ವಲ್ಪ ಜ್ವರ ಇತ್ತಂತೆಲ್ಲ ಮಧ್ಯೆ ಹಿಂದಿನ ದಿವಸ ಎಲ್ಲ ಗೊತ್ತಿತ್ತಲ್ಲ, ಅವಳು ನಮ್ಗೆ ತುಂಬಾ ಸೀರಿಯಸ್ ಆದ್ರೆ ಮಾತ್ರ ಫೋನ್ ಮಾಡ್ತಾ ಇದ್ವಿ. ನಾನು ಫೋನ್ ಯಾವಾಗ್ಲೂ ಪಕ್ಕದಲ್ಲಿ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ವೆ, ಹೆಂಗೇನಾದ್ರು ಒಂದ್ಸರಿ ಇದು ಫೋನ್ ಹಂಗೆ ಸೈಲೆಂಟ್ ಆಗ್ಬಿಡ್ತಾ ಇದ್ವಿ. ನನ್ನ ವೈಫ್ ಮೊಬೈಲಿಂದ ಅವ್ರು ನಮ್ಮ ಮಿಸ್ ಕಾಲ್ ಕೊಟ್ಕೊಂಡು ರಿಂಗ್ ಆಗ್ತದೆ ಅಂತ ಪ್ರತಿ ದಿವಸ ಸಾಯಂಕಾಲ ಚೆಕ್ ಮಾಡ್ಕೊಂಡು ಮನಿಕತಾ ಇದೆ. ಅದೇ ರೀತಿ ಅವತ್ತು ನಾನು ಫೋನ್ ಎಲ್ಲ ಪಕ್ಕದಲ್ಲೇ ಮನಿಕಂಡೆ, ತಲೆ ಹತ್ರ ಸೈಡ್ ಅಲ್ಲಿ ಮನಿಕಂಡಿದೆ. ಮಲಗಿರ್ಬೇಕಾದ್ರೆ ಬೆಳಗಿನ ಜಾವ 5 o'clock ಫೋನ್ ಬಂತು, ನವೀನ್ ರಾತ್ರಿ ಎಲ್ಲ ಅಮ್ಮ ಯಾಕೋ ಡಿಸ್ಕಂಫರ್ಟ್ ಸರಿಯಾಗಿ ನಿದ್ರೆ ಮಾಡಿಲ್ಲ, ಯಾಕೋ ಅಷ್ಟು ಕಂಫರ್ಟ್ ಇಲ್ಲ ಅಂತ ಆ ಕಡೆ ಈ ಕಡೆ ಒದ್ದಾಡ್ತಾನೆ ಇದ್ದಾರೆ, ತುಂಬಾ ನಳ್ತಾನೆ ಇದ್ದಾರೆ, ಸ್ವಲ್ಪ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಬೇಗ ಬರ್ತೀರಾ, ಪವನ್ಗೂ ಫೋನ್ ಮಾಡಿದೀನಿ ಬೇಗ ಬನ್ನಿ ಅಂತ ಅಂತಂದ್ಲು. ಆಯ್ತು ಭಾಗ್ಯ ಅಂದ್ಬಿಟ್ಟು ನಾನು ಮಾಡಿದೆ, ಇಮಿಡಿಯೇಟ್ ಡಾಕ್ಟರ್ ಫೋನ್ ಮಾಡಿದೆ, ಆಮೇಲೆ ನಾನು ಪವನ್ ಫೋನ್ ಮಾಡಿದೆ, ಡಾಕ್ಟರ್ ನಾನು ಪವನ್ ಹೋಗೋಷ್ಟರಿಗೆ ಆಲ್ಮೋಸ್ಟ್ ಸರಿ ಆಯ್ತದೆ ಅನ್ಬಿಟ್ಟು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ಸರ್. ಡಾಕ್ಟರ್ ನಾವು ಹೋಗೋಷ್ಟರಿಗೆ ಆಲ್ರೆಡಿ ಪಾಪ ಅವರು ಒಂದು 2 ನಿಮಿಷ ಬೇಗನೆ ಬಂದಿದ್ರು. ಡಾಕ್ಟರ್ ಹೇಳಿದ್ರು ಅದೇ ಈಗ ಅಮ್ಮನಿಗೆ ಜಾಸ್ತಿ ಇನ್ಫೆಕ್ಷನ್ ಮತ್ತೆ ವೈರಲ್ ಫೀವರ್ ಆಗಿದೆ ಅವರಿಗೆ, ಈಗ ಏನ್ ಮಾಡ್ತೀರಾ ಮನೇಲಿ ಈಗ ಇಲ್ಲೇ ಕೊಡಿಸ್ತದ ಇಲ್ಲಾಂದ್ರೆ ಅಡ್ಮಿಂಟ್ ಮಾಡ್ತೀರಾ ನಿಮ್ ಮೇಲೆ ಅಂತ ಅಂದ್ರು. ಅವ್ರು ಅಡ್ಮಿಂಟ್ ಅಂದಾಗ ಸ್ವಲ್ಪ ಯೋಚನೆ ಮಾಡುದು, ಅಮ್ಮನಿಗೆ ಹಾಸ್ಪಿಟಲ್ ಅಂದ್ರೆ ಸ್ವಲ್ಪ ಭಯ.
2: ಆಗ ನಾನೇನಂದೆ ಡಾಕ್ಟರ್ಗೆ, ಸರ್ ಈಗ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ ಅನ್ಕೊಳ್ಳಿ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನ ಫಸ್ಟ್ ಇವಾಗ ನೀವು ಟ್ರೀಟ್ಮೆಂಟ್ ಕೊಟ್ಬಿಡಿ, ಆಂಟಿಬಯೋಟಿಕ್ ಕೊಡ್ಬೇಕು ಮತ್ತೆ ಅದಕ್ಕೆ ಏನು ಮಾತ್ರೆಗಳು ಕೊಡ್ಬೇಕು ಅದೆಲ್ಲ ಕೊಟ್ಬಿಡಿ, ಸ್ವಲ್ಪ ಹೊತ್ತು ನೋಡೋಣ, ಏನಾದ್ರು ರಿಕವರ್ ಆದ್ರೆ ಓಕೆ, ಇಲ್ಲ ಅಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡೋಗೋಣ ಅಂತ ಯೋಚನೆ ಮಾಡಿದ್ವಿ. ಆಯ್ತು, ನಾವು ಅಲ್ಲೇ ಇದ್ವಿ, ಜೊತೆಲೇ ಇದ್ವಿ, ಅವರು ಆಂಟಿಬಯೋಟಿಕ್ ಕೊಟ್ಟರು, ಒಂದು ಸ್ವಲ್ಪ ಪರವಾಗಿಲ್ಲ, ನಿದ್ರೆ ಹೋದ್ರು ಅರ್ಧ ಗಂಟೆ, ಆಮೇಲೆ ಮತ್ತೆ ಇದ್ರು ಕೈಕಾಲು ನೋವು ತಲೆನೋವು ಮೈ ನೋವು ಅಂತ. ನಾವೇನ್ ಮಾಡಿದ್ವಿ, ಇನ್ನೊಬ್ರು ಲೇಡೀಸ್ ಇದ್ರೆ ಚೆನ್ನಾಗಿರುತ್ತೆ, ಭಾಗ್ಯ ಒಬ್ಳೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಮ್ಮನ್ನ ಇಮಿಡಿಯೇಟ್ ಕರೆದ್ವಿ. ಯಾರು ನವೀನ್ ಅವ್ರ ತಾಯಿ ಬಂದ್ರು, ನವೀನ ಯಾಕೋ ನೀವು ತುಂಬಾ ಚಾನ್ಸ್ ತಗೋತಾ ಇದ್ದೀರಾ, ನೀವು ಯೋಚನೆ ಮಾಡಿ ಅಮ್ಮನ್ಗೆ ನೀವು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ರೆ ಒಳ್ಳೇದು ಅಂತ. ಇವನು ಇಮಿಡಿಯೇಟ್ ಏನ್ ಮಾಡ್ದ, ಅಪ್ಸರಾಗಿ ಫೋನ್ ಮಾಡ್ದ ಅಮ್ಮನ ಮೊಮ್ಮಗಳಿಗೆ, ಈ ತರ ಇದೆ, ಅಮ್ಮ ಯಾಕೋ ಸ್ವಲ್ಪ ಡಿಸ್ಕಂಫರ್ಟ್ ಅಲ್ಲಿ ಇದಾರೆ, ನಾವು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ರೆ ಒಳ್ಳೇದು, ಏನ್ ಮಾಡೋದು ಅಂತ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಪವನ್, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ನವೀನ್ ಅನ್ನೋರು ಆ ಅಮ್ಮ, ಯಾರು ಅವ್ರ ಮೊಮ್ಮಗಳು. ನಾವೇನ್ ಮಾಡಿದ್ವಿ, ಸರಿ ನಾವ್ ಇವಾಗ ಅಪೋಲೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ ಅನ್ಬಿಟ್ಟು ಡಾಕ್ಟರ್ ನಿತಿನ್ ಶ್ರೀಚಂದ್ ಸರ್ ಫೋನ್ ಮಾಡಿ ಅವರೆಲ್ಲ ಅಲ್ಲಿ ಅರೇಂಜ್ ಮಾಡಿದ್ರು, ಇಮಿಡಿಯೇಟ್ ಆಂಬ್ಯುಲೆನ್ಸ್ ಬುಕ್ ಮಾಡಿ ಕರ್ಕೊಂಡು ಹೋದ್ವಿ. ಕರ್ಕೊಂಡೋಗಿ ಸೇರಿಸಿದ ತಕ್ಷಣ ಡಾಕ್ಟರ್ ಹತ್ರ ನವೀನ್ ಮಾತಾಡ್ದ,
1: ಏನಂತಂದ್ರೆ ಎಲ್ಲ ಮುಂದೆ ಇಮಿಡಿಯೇಟ್ ಅವ್ರಿಗೆ ಆಕ್ಸಿಜನ್ ಅದು ಇದೆಲ್ಲ ಕೊಟ್ಟಾದ್ಮೇಲೆ ನಾನು ಕರೆದ್ರು, ತುಂಬಾ ಏನೇನ ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಇದೆ ಸ್ವಲ್ಪ ಏನೇನು ಸಮಸ್ಯೆ ಎಲ್ಲ ಕಾಣ್ತಾ ಇದೆ, ಆದ್ರೆ 20-30% ಅಂತಂದ್ರು ಗ್ಯಾರಂಟಿ. ಸಿಟ್ಲು ಹೊಡ್ದಂಗೆ ಆಗ್ಬಿಡ್ತು, ನಿನ್ನೆ ಎಲ್ಲ ಅಷ್ಟು ಚೆನ್ನಾಗಿದ್ರೆ ಇದೇನು ಈಗ ಹೇಳ್ತಾ ಇದ್ರೆ ಅಂದ್ಬಿಟ್ಟು ಇಮಿಡಿಯೇಟ್ ಅವ್ರ ಮೊಮ್ಮಗಳಿಗೆ ಫೋನ್ ಮಾಡಿದೆ. ಅವರು ಮಂಡೆ ಬರೋ ಪ್ಲಾನ್ ಇತ್ತು, ಫ್ರೈಡೇ ಹಿಂಗೆ ಆಯ್ತಲ್ಲ, ಹೌದಾ ನಾನು ಬರಬೇಕಾ ಏನು ಅಂದ್ರು, 20-30% ಅಂತ ಆಯ್ತಾರೆ, ಹೌದಾ ಅಂದ್ಬಿಟ್ಟು ಇಮಿಡಿಯೇಟ್ ನಾನು ಅವ್ರ ಸೊಸೆಗೆ ಮೊಮ್ಮಗನಿಗೆಲ್ಲ ಆಯ್ತು ನಾವು ಬರ್ತೀವಿ ಅಂದ್ಬಿಟ್ಟು ಅವರೆಲ್ಲ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಅವ್ರು ಏನು ಮಾಡ್ಕೊಂಡ್ರು, ನಾವು ಇಮಿಡಿಯೇಟ್ ಆಗಿ ಐಸಿಯು ಕರ್ಕೊಂಡು ಹೋದ್ರು. ಐಸಿಯುಲಿ ಅವ್ರ ಮೊಮ್ಮಗಳು ಬಂದ್ರೆ ಅಂತ 4-5 ಸರಿ ಕೇಳಿದಾಗ
2: ಕಾರ್ಡಿಯೋಕ್ ಅರೆಸ್ಟ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಫಸ್ಟ್ ಅಟ್ಯಾಕ್ ಆಯ್ತು. ಆಮೇಲೆ ಡಾಕ್ಟರ್ ಬಂದು ಸೀರಿಯಸ್ ಆಗಿ ನಮ್ಮ ಜೊತೆ ಎಲ್ಲ ಹೇಳಿದ್ರು, ಫಾರ್ಮಾಲಿಟೀಸ್ ಎಲ್ಲ ಮಾಡಿಸಿದ್ರು, ಮತ್ತೆ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಆ ಟೈಮು ಕರೆಕ್ಟಾಗಿ ಅಪ್ಸರ ಕೂಡ ಬಂದರು ಅವ್ರ ಮೊಮ್ಮಗಳು, ಹಸ್ಬೆಂಡ್ ಗಣೇಶು ಇವರೆಲ್ಲ ಬಂದರು. ಆಗ ಸೆಕೆಂಡ್ ಟೈಮ್ ಆಯ್ತು,
1: ಪಂಪ್ ಮಾಡಿ ನಾವು ಆಕ್ಸಿಜನ್ ಚಾನ್ಸಸ್ ಇದ್ರೆ ಇನ್ನೇನು ಮಾಡೋಕ್ಕಾಗಲ್ಲ.
2: ನಮ್ಗೆಲ್ಲ ಎದೆ ಹೊಡೆದೋದಂಗ ಆಗೋಯ್ತು ಸರ್ ಅವತ್ತು. ಅವಾಗ ಏನ್ ಮಾಡ್ಬೇಕು ಅಂತ ಕೈಕಾಲೆಲ್ಲ ನಡುಕ್ತಾ ಇತ್ತೆ, ಏನ್ ಕಂಟ್ರೋಲ್, ಇವನಂತೂ ಕಂಟ್ರೋಲ್ ಸಿಗ್ತಾ ಇಲ್ಲ, ಮುಖ ಎಲ್ಲ ಕೆಂಪಾಗಿ ಹೋಗ್ತಾ ಇತ್ತೆ, ಕಣ್ಣೆಲ್ಲ ಕೆಂಪಾಗಿ ಕುಂತ್ಕಂತ ಇಲ್ಲ ನಿಂತ್ಕಂತ ಇಲ್ಲ, ಆ ಕಡೆ ಓಡಾಡ್ತಾನೆ ಈ ಕಡೆ ಓಡಾಡ್ತಾನೆ. ಸರ್ ಏನು ನಮ್ದೇ ಪ್ರಾಣ ಹೊಟ್ಟೋಗೋಷ್ಟು ಆ ತರ ಫೀಲ್ ಆಗೋಯ್ತು ಸರ್.
1: 7:20 ಎಲ್ಲರೂ ಬಂದದೆ ಸರ್, ಅವ್ರ ಹಸ್ಬೆಂಡ್ ನಾನು ಪವನ್
0: ಅವಾಗ ಡಿಕ್ಲೇರ್ ಮಾಡ್ಬಿಟ್ರು. ವರ್ಷ ಯಾರೂ ಕೂಡ ಮರೆಯಲಾಗದಂತ ಒಂದು ಕೆಟ್ಟ ಸಮಯ ಅದು. ಒಂದು ದೊಡ್ಡ ಆಸ್ತಿಯನ್ನ ನಾವು ಕಳ್ಕೊಂಡ್ಬಿಟ್ವಿ, ಸಂಗೀತ ಶಾರದೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ನಿಜಕ್ಕೂ ನೀವು ಎಷ್ಟು ಪುಣ್ಯವಂತು ಅಂತಂದ್ರೆ ನಾನು ಆರಂಭದಲ್ಲೇ ಹೇಳಿದೆ, ಆಕೆ ಎಷ್ಟು ಪುಣ್ಯವಂತರು ನೀವು ಕೂಡ ಅಷ್ಟೇ ಪುಣ್ಯವಂತ.
1: ಸ್ಟ್ರೆಚರ್ ಕರ್ಕೋಬೇಕು, ನಮ್ಮ ತಮ್ಮ ಕೈ ಹಿಡ್ಕೊಂಡಂತೆ ನವೀನ್ ನವೀನ್ ಅಂತ ಇರಂತೆ ಪವನ್ಗೆ ತೆಲುಗಲ್ಲಿ ಹೇಳ್ತಾ ಇರುವ.
2: ನಾನು ಅಮ್ಮ ಸ್ವಲ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ, ಸುಧಾರಿಸ್ಕೊಳ್ಳಿ, ನವೀನ್ ಒಂದು 10 ನಿಮಿಷಕ್ಕೆ ಎಮರ್ಜೆನ್ಸಿ ಕೊಟ್ಟೋಗ್ತಾ ಇದೀವಿ ಅಂತ ಎಲ್ಲ ಅವ್ರಿಗೆ ಎಬ್ಬರಿಸ್ತಾ ಇದೆ, ಅಂದ್ರೆ ಅವ್ರ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತಾ ಇದೆ. ಆಮೇಲೆ ಅದೇ ಪವನ್ ಅಂದ್ರು, ಆಮೇಲೆ ನೀವು ವೆಳ್ಳು ವಸ್ತಾನು ಅಂತ ಆ ಥರ ಒಂದೇನೋ ಒಂದೆರಡು ಮೂರು ವರ್ಡ್. ನನ್ನ ಜೊತೆ ತೆಲುಗಲ್ಲಿ ಜಾಸ್ತಿ ಅಮ್ಮ ಮಾತಾಡೋರು, ಜಾಸ್ತಿ ಎಲ್ಲರ ಜೊತೆಲೂ ಕನ್ನಡದಲ್ಲಿ ಮಾತಾಡೋರು, ನನ್ನ ಜೊತೆಲಿ ತೆಲುಗು ಮಾತಾಡೋರು ಅಮ್ಮ. ಆ ಥರ ನೀವು ಎಳ್ಳು ವಸ್ತಾನು ಆ ಥರ ಏನೇನೋ ಇದು ಮಾಡ್ಕೊಂಡು ಪಪ್ಪ ಹೇಳಿದ್ರು. ಅದೇ ಲಾಸ್ಟ್ ನಮ್ಮ ಜೊತೆ ಮಾತಾಡಿದವರು. ಅದಾದ್ಮೇಲೆ ಹಾಸ್ಪಿಟಲೈಸ್ ಆದ್ರು, ಐ ಸಿ ಯು ಹೋದ್ರು.
0: ಕಣ್ಣೇ ಬಿಡಲಿಲ್ಲ. ಜಾನಕಿ ಅಮ್ಮವ್ರ ಬಗ್ಗೆ ಮಾತಾಡೋದು ಅಂತ ದೊಡ್ಡ ಸಾಗರ, ಇಡೀ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಮಾತಾಡಬಹುದು. ಈ ಕೇವಲ ಒಂದು ಗಂಟೆ ಒಂದೂವರೆ ಗಂಟೆನಲ್ಲಿ ತೆಗಿತು ಅಂತಂದ್ರೆ ಸಮುದ್ರದಿಂದ ಒಂದು ಚೊಂಬು ನೀರು ತೆಗೆದಂಗ ಆಗುತ್ತೆ. ನೀವಿಬ್ರು ಮತ್ತು ನಿಮ್ಮ ಇಡೀ ಸ್ನೇಹಿತರ ತಂಡ ಒಂದು ದೊಡ್ಡ ಕಲಾ ಸೇವೆಯನ್ನ ಮಾಡಿದಿರಿ, ಒಂದು ದೊಡ್ಡ ಪರಂಪರೆಗೆ ಸೇವೆಯನ್ನ ಮಾಡಿದಿರಿ. ಆ ಒಳ್ಳೆಯ ಗುಣ ನಿಮ್ಮನ್ನ ಸದಾ ಕಾಪಾಡುತ್ತೆ. ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬವನ್ನ ದೇವರು ಸದಾ ಕಾಪಾಡಲಿ. ಜಾನಕಿಯವರ ಆಶೀರ್ವಾದ ಇಡೀ ಕನ್ನಡ ಚಿತ್ರರಂಗಕ್ಕೆ ಹೇಗಿದೆಯೋ ನಿಮ್ಮ ಮನೆಗೆ ವಿಶೇಷವಾಗಿ ಇರುತ್ತೆ. ಕಾರ್ಯಕ್ರಮದಲ್ಲಿ ಬಂದು ಇಷ್ಟು ಹೊತ್ತು ಸಂಪೂರ್ಣವಾದ ಯಾರಿಗೂ ಗೊತ್ತಿಲ್ಲದ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನವೀನ್ ಅವರಿಗೆ ಹಾಗೂ ಪವನ್ ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದ.
2: ಸರ್ ನೋಡಿ, ನಮ್ಮ ಮೈಸೂರು ಆಕಾಶವಾಣಿ ಅಂದ್ರೆ ನಮ್ಗೆಲ್ಲ ಹೆಮ್ಮೆ. ಅಮ್ಮನಿಗೂ ಕೂಡ ಅಷ್ಟೇ, ತುಂಬಾ ಗೌರವ. ಮೈಸೂರು ಆಕಾಶವಾಣಿ ಅಂದ್ರೆ ಎಷ್ಟೋ ರೇರ್ ಸಾಂಗ್ಸ್ ಗಳೆಲ್ಲ ಪ್ಲೇ ಮಾಡ್ತಾ ಇರ್ತೀರಾ ಅಮ್ಮ. ಎಷ್ಟೋ ಸಲ ನಿಮ್ಮ ಆಕಾಶವಾಣಿಲಿ ರೇಡಿಯೋಲಿ ಅಮ್ಮಂದು ರೇರ್ ಸಾಂಗ್ಸ್ ಗಳು ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಜೊತೆ. ನಮಗೂ ಹೆಮ್ಮೆ ನಿಮ್ಮ ಆಕಾಶವಾಣಿ. ತುಂಬಾ ಧನ್ಯವಾದಗಳು. ನಾವೆಲ್ಲ ನೀವು ಪ್ಲೇ ಮಾಡುವಂತ ಸಾಂಗ್ಸ್ ಗಳನ್ನ ಕೇಳಿ ಬೆಳೆದವರು. ತುಂಬಾ ಧನ್ಯವಾದಗಳು ಸರ್.

0: ಕಾಮನ ಬಿಲ್ಲು.
1: ಕಾಲ ಉರುಳಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಜಾನಕಿ ಎಂಬ ಮೂರು ಅಕ್ಷರದ ಮಾಂತ್ರಿಕ ಧ್ವನಿಗೆ ಯಾವತ್ತೂ ವೃದ್ಧಾಪ್ಯವೇ ಇಲ್ಲ. ಅವರು ಹಾಡಿದ ಒಂದೊಂದು ಹಾಡು ನಮ್ಮ ಬದುಕಿನ ಯಾವುದೋ ಒಂದು ನೆನಪಿನ ಪುಟಕ್ಕೆ ಮುನ್ನುಡಿಯಾಗಿದೆ. ಭೌತಿಕವಾಗಿ ಅವರು ಮೌನವಾಗಿದ್ದರೂ ಅವರು ಬಿಟ್ಟು ಹೋಗಿರುವ ಸಾವಿರಾರು ಗೀತೆಗಳ ಸಾಮ್ರಾಜ್ಯ ನಮ್ಮನ್ನ ಸದಾ ಪ್ರೀತಿಯಿಂದ ಆವರಿಸಿರುತ್ತೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗೋ ತನಕ, ಕನ್ನಡಿಗರ ಎದೆಯಲ್ಲಿ ಸಂಗೀತದ ಅಲೆಗಳು ಇರುವವರೆಗೂ ಜಾನಕಮ್ಮನವರ ಧ್ವನಿ ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲೂ ಮೊಳಗ್ತಲೇ ಇರುತ್ತೆ. ಆ ಮಹಾನ್ ಚೇತನಕ್ಕೆ ಆಕಾಶವಾಣಿ ಮೈಸೂರು ಮತ್ತು ಸಮಸ್ತ ಕೇಳುಗರ ಪರವಾಗಿ ಭಕ್ತಿಪೂರ್ವಕ ನಮನಗಳು.
0: ಪ್ರಸ್ತುತಿ ಜಿಎನ್ ಮಂಜುನಾಥ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮ ಮುಗಿದ್ರು ಕೂಡ ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದ್ದಾರೆ. ಅವರ ಹೆಸರನ್ನುಗಳ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಶೀಶ್ ಕುಮಾರ್ ಅವರು, ಹೆಚ್ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ, ಶೀಲಾ ಅವರು ಯೋಗಾನಂದನ ಪುರೆ, ಸುಮತಿ ನಾಗರಾಜ್ ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ಮುದ್ದೇಹಳ್ಳಿಯ ಪುಟ್ಟಸ್ವಾಮಿಯವರು KSRTC ಸಿಬ್ಬಂದಿಯಿಂದ ಅನಿಸುತ್ತೆ, ನಂದಾದೀಪ ರಂಜಿತಾ ದರ್ಶಿನಿ ಮಂಡ್ಯ, ಇಲ್ಲಿಂದ ಸಾಕಷ್ಟು ಸಂದೇಶಗಳು ಬಂದಿದೆ. ಸಮಯದ ಅಭಾವದಿಂದ ನಿಮ್ಮ SMS ಪೂರ್ಣ ಓದೋದಕ್ಕೆ ಸಾಧ್ಯ ಆಗಿಲ್ಲ. ಸಂದೇಶ ಕಳಿಸಿದ, ಕಾರ್ಯಕ್ರಮ ಕೇಳಿದ ಎಲ್ಲ ನಮ್ಮ ಆತ್ಮೀಯ ಶ್ರೋತೃಗಳಿಗೂ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳು. ಆಕಾಶವಾಣಿ ಮೈಸೂರು, ಸಮಯ 12 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ದಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30ಕ್ಕೆ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆ ಆಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17ನೇ ತಾರೀಕು ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ

0: ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ದಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣಾ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ ಶೇಕಡ 5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ್ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಶೇಕಡ 70% ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
3: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂತಹ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನು ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ

0: ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತು ಮಹಿಳೆಯರಿಗೆ ತಂದಿತ್ತು. ಅದು ಅಲ್ಲದೆ ಇವತ್ತು ಮಹಿಳೆಯೂ ಉದ್ಯೋಗಸ್ಥ ಮಹಿಳೆ ಆಗಲಿಕ್ಕೆ ಅಂದರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005 ಮಹಿಳೆಗೆ ಅಂದರೆ ತಾನು ಮದುವೆಯಾಗಿ ಹೋಗುವಂಥ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನು ಹುಟ್ಟಿಕೊಳ್ಳುತ್ತದೆ ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತು ಇಂಗ್ಲೀಷ್ನಲ್ಲಿ ಅಂತಾರೆ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ.
1: ಅಂದ್ರೆ ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು, ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವಂದ್ರಿಂದ, ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರು ಕಲ್ಪನೆ ಇದೇನೆ ಅದಕ್ಕೆ?
0: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಮಾವ ಮೈದ್ನ ನಾದ್ನಿ ನೆಗಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ,
1: ಹೌದ್ರಿ,
0: ಅಣ್ಣ ತಮ್ಮಂದಿರಿಂದಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯೊಳಗೆ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ,
1: ಹೌದು
0: 1961 ಇದನ್ನು ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದರೂ ಸಹ ಇವತ್ತು ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013 ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿ ಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟಾಗಿ ಅವಳು FIR ಅನ್ನು ಮಾಡ್ಬೋದು, ಮೇಲಧಿಕಾರಿಗಳನ್ನಾದರೂ ಸೂಚಿಸ್ಬೋದು, ಅಥವಾ ಅಲ್ಲೇ ಒಂದು ICC ಅಂದರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರೆ ಅವರಿಗೊಂದು ಟೀಮನ್ನು ರಚನೆ ಮಾಡಲಿಕ್ಕೆ ಆಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ಡನ್ನು ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂಥ ವ್ಯವಸ್ಥೆ ಇದೆ.
1: ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದರೆ ಅದಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ ಆದರೆ ಮಾನಸಿಕವಾಗಿ ಈಗ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಂಗೆ ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ಒಂದು ದೌರ್ಜನ್ಯ ಅಂತಾನೆ ಹೇಳ್ಬೋದಾ?
0: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನು ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿ ಇಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನು ಕರೆದು ನಿನಗೆ ತಪ್ಪಾಗ್ತಾ ಇದೆ ಅಥವಾ ಬಂದು ಇಲ್ಲಿ ಕುಂತ ನನ್ನ ಎದುರೆ ಕೆಲಸ ಕಲಿಬೇಕು, ಇನ್ಸಲ್ಟ್ ಫೀಲ್ ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನು ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನು ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನು ಇದು ಮಾಡೋದು ಅಥವಾ ಕೈಗಳಿಂದ ಏನೇ ಸೊನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗೋದಿಲ್ಲ, ಆದರೆ ಅನುಭವಿಸುವಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
1: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆ ಥರ ಮಾಡಿ ಇವ್ರ

0: ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗು ಹೋಗ್ಬೋದಾ ಅವ್ರು?
1: ಹಾಂ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು. ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನು ಹೊಂದಿರ್ಬೋದು, ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನು ತಿಳಿಸ್ಬೋದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನೆಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಅಂದರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರು ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತಾರ, ಇಮಿಡಿಯೇಟ್ ನಮ್ದು ಏನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರ. ಅಂಥ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಕಾನೂನನ್ನು ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು, ಯಾಕಂದ್ರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗ ಇರ್ತಾರೆ, ಒಬ್ಬರು ಸೋಷಿಯಲ್ ವರ್ಕರು, ಇನ್ನೊಬ್ಬರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್ ಎನಿವೇ. ಅಂದರೆ ಸೋಷಿಯಲ್ ಆಗಿ ಇರುವಂಥ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರೆ, ಅವರನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
0: ಯಾವುದೇ ದೌರ್ಜನ್ಯ ಆದರೂ ಮೊದಲು ಅಲ್ಲಿ ಏನು ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು.
1: ಆದರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ. ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತೇನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ, ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನು ಮಾಡ್ಬೋದು, ಅಥವಾ FIR ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಅದು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡ್ಬೋದು. ಪೊಲೀಸರು ಸಹ ಅವಳು ಹೇಳಿದ್ದು ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು FIR ಕಾಪಿಯನ್ನು ಸಹ ಕೊಡ್ಬೋದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬೋದು.
0: ಹಾ, ಈಗ ಆಫೀಸಿಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
1: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನು ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನು ತೆಗೆದುಕೊಳ್ಬೋದು, ಯಾಕಂದರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂಥ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳ. ಅವಳು ಜೀವನಾಂಶವನ್ನು ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಷನ್ನು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದರೆ ಜೀವನಾಂಶವನ್ನು ಗಂಡನಿಂದ ತೆಗೆದುಕೊಳ್ಳಬಹುದು. ಎರಡನೇದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು, ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
0: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
1: ದೊಡ್ಡ ಮನೆ ಇದ್ದಾಗ ಒಂದ್ ರೂಮ್ ಅನ್ನ, ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ, ಅಂದ್ರೆ ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕ್ಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಗ ತಂದೆ ತಾಯಿ ಮನೆಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ, ಮನೆಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನು ಏನ ಹೆಂಗ್ ಮಾಡ್ತೀಯ ಅಂದಾಗ ಆ ಹೆಣ್ಮಗಳು ಇಲ್ಲ, ನನ್ನ ಗಂಡ ವಿಚ್ಛೇದನ ಆದರೂ ಸಹ ಅವಳು ವಾಸಿಸುವಂತ ಹಕ್ಕನ್ನು ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬಹುದು.
0: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರೆ, ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
1: ಹಾಂ, ಇವಾಗ ಗಂಡನ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವತ್ತು ಅಂದರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ.

0: ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾಂಶ ಕೊಡ್ಬೇಕು.
1: ಅಂದ್ರೆ ಎಜುಕೇಟೆಡ್ ಇದ್ದು ಅವರು ಜಾಬ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ
0: ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದೆ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
1: ಅಂದ್ರೆ ಆ ಮಹಿಳೆಯ ಎಜುಕೇಶನ್, ಅವರ ವೃತ್ತಿ, ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನು ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
0: ಇವತ್ತು ಅತ್ಯಾಚಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬೋದು. ಇವತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ವಯಸ್ಸಾದಂಥ ಒಂದು ಮಹಿಳೆಗೆ ಇವತ್ತ ಇಳಿ ವಯಸ್ಸಿನಲ್ಲಿರುವಂತ 65-70 ವಯಸ್ಸಿನವರಿಗೆ, ಅಂದ್ರೆ 3 ವರ್ಷದ ಮಕ್ಕಳನ್ನ ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನ ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತ ಏನು ಅತ್ಯಾಚಾರಕ್ಕೆ ಒಳಗಾಗ್ತಾರ ಅಂದ್ರ ಬಹಳ ಒಂದು ಹಿಂಸೆ. ಇವತ್ತ ದೌರ್ಜನ್ಯಕ್ಕೆ ಒಳಗಾಗುವಂತ ಮಹಿಳೆಗೆ ತುಂಬಾ ಕಾನೂನುಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ FIR ಆಗ್ತದ, ಹಾಸ್ಪಿಟಲ್ಗೆ ಹೋಗ್ತಾರ, ಅದಕ್ಕೆ ಚೆಕಪ್ ಆಗ್ತದ, ಮತ್ತೆ ಯಾರು ನಿಂತಾಯ್ತು, ತುಂಬಾ ಸ್ಟ್ರಾಂಗ್ ಆದಂತ ಕಾನೂನನ್ನ ಫೋಕ್ಸೋ ಕಾನಲ್ಲೇ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾಳ, ಯಾವ ಮಹಿಳೆ ಅಂತ ಫೋಕ್ಸೋ ಆಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ದಾಖಲಿಸಿ ಮಾಡಿಕೊಂಡು ಅವಳನ್ನ ಒಂದು ಆರೋಗ್ಯ ತಪಾಸಣವನ್ನು ಮಾಡಿ ಆ ಒಂದು ಕೇಸನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಅನ್ನ ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸನ್ನ ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ವರೆಗೆ ಇವತ್ತು ಸಜಾವನ್ನು ಮಾಡುವಂತ ವ್ಯವಸ್ಥೆ ನಮ್ಮ ಈಗ ಸ್ಪೆಷಲ್ ಕಾನೂನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್.
1: ಈಗ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
0: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು, ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು, ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ, ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ, ಆ ಒಂದು ಪರ್ಸೆಂಟೇಜ್ ಮೇಲ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿರ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂತವರಿಗೆ, ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆ ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತೆ.
1: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂತ ಹೆಣ್ಮಕ್ಕಳಿಗೆ ಅಂದ್ರೆ ಮದುವೆ ಆಗದ ಹೆಣ್ಮಕ್ಕಳಿಗೆ ಅಷ್ಟೇ ಪಾಲು ಇರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದ್ರೊಳಗೆ?
0: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನ ಜಾರಿ ಇದೆ. ಆದರೆ ಪರ್ಸೆಂಟೇಜ್ ಯಾವ ಮಹಿಳೆಗೆ ಕೊಡಬೇಕು ಅಂತ ಅದನ್ನ ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಇವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು ಇಬ್ರು ಗಂಡಸ್ ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರೆ ಆಗ್ಬೇಕಂತೇನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದ್ರೆ ಊರಿನ ಹಿರಿಯರು ಇವತ್ತ ಮೊದಲು ಎಷ್ಟೋ ಬಡವ್ರು ಇರ್ತಾರ, 4 ಚರಿಗೆ ಇದ್ರೆ 2 ಗಂಡಸ್ಮಕ್ಕಳು 2 ಹೆಣ್ಮಕ್ಕಳು, 4 ಕ್ಲಾಸ್ ಇದ್ರೆ 2 ಅವರಿಗೆ 2 ಇವರಿಗೆ, 2 ಗಂಡಸ್ಮಕ್ಕಳಿದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದ್ರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ. ಈ ತರ ಆದಂತ ಒಂದು ವ್ಯವಸ್ಥೆ ಇವತ್ತು ಕುರುಪಿ ಕುಡುಗೋಲ, ಆಮೇಲೆ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ

0: ಆಕಳು, ಎಮ್ಮೆ, ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು. ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿ ಒಂದರಲ್ಲೂ ಗಂಡಸ್ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂತ ಕಾನೂನಿದೆ. ಆದರೆ ವಾಸಿಸುವಂತ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದ್ರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ ಮನೆಗೆ ಹೋಗ್ತಾಳ. ಆದ್ರೆ ಗಂಡನ ಮನೆಯಲ್ಲಿ ಅವಳಿಗೆ ಮನಿ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಅಂದ್ರೆ ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ
0: ಮನೆ ಅವ್ರು ವಾಸ್ತಿದ್ರು, ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ, ಪಟ್ಟಿ, ಬಲ, ಎಗ್, ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವ್ರಿಗೆ ನೋಡ್ಕೊಳ್ಳಲ್ಲ, ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017 ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗೆ ಅಷ್ಟು ಕೊಡಪ್ಪ, ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ, ನನ್ನ ಬಟ್ಟೆಗಿಲ್ಲ, ನನ್ಗೆ ಇರ್ಲಿಕ್ಕಿಲ್ಲ ಅಂದಾಗ ಇಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನು ಗೊಡ್ಡಿ ಇರಬೇಕಾಗಿತ್ತು, ನನಗೆ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು.
1: ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತು ಸೀನಿಯರ್ ಸಿಟಿಜನ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನ, ಮತ್ತೆ ಅವಳು ಒಂದು ಲೆಟರ್ ಇವತ್ತ ಎಸಿ ಬಲ್ಲಿ ಆಗಿರ್ಬೋದು, ಎಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನು ತಗೊಂಡು ನನಗೆ ಹೊರಗಾಕಿ, ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನು ನನಗೆ ವಾಪಸ್ ಕೊಡಬೇಕು ಅಂತ ಒಂದು ಲೆಟರ್ ಅಲ್ಲಿ ಏನು ವಕೀಲರು ಬೇಡ ಇರಲ್ಲ. ಆವಾಗ ಎಲ್ಲ ವಿಚಾರಣೆ ಮಾಡ್ತಾರೆ, ಅವರೇ ಯಾವ್ದು ಆಸ್ತಿ ಏನು ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಓಹೋ ಇವ್ರ ಹೆಸರಲ್ಲೇ ಅಂತಂದರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಲ್ಲೇನು ನೀವು ಹೋಗಿ ಸಹಿ ಮಾಡೋದು ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದು ಬೇಡ, ಇಮಿಡಿಯೇಟ್ ಆಗಿ ಅಷ್ಟೊಂದು ಪವರ್ ಅನ್ನ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಇದೆ. ಬಹಳ ತುಂಬಾ ಪವರ್ಫುಲ್ ಆದಂತ ಒಂದು ಆಕ್ಟ್ ಅನ್ಬಹುದು. ಅವ್ರ ಮನಿ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂತ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂತ, ಅಥವಾ ಬಾಡಿಗೆ ತಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡಬಹುದು, ಅಥವಾ ಹೊಲದ ಲೀಸ್ ಅನ್ನ ತಗೋತಿದ್ರಂದ್ರೆ ಹೊಲದ ಲೀಸ್ ಅನ್ನ ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನ ಇವತ್ತ ಆ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಆಗಿದೆ ಅಂತ ಹೇಳ್ಬೋದು. ಮೇಡಮ್
1: ಮಾಲತಿ ಮೇಡಮ್ ಅವರು ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜ ಕಾರಟಗಿ.

0: ವನಿತಾ ವಿಹಾರ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:31.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಬಿಎನ್ ಮಾರುತಿ ಪ್ರಸನ್ನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿ ವಿಶ್ವನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ವೈ ಪುಟ್ಟಿ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಖಿ ಸಾಹಿತ್ಯ, ಮಹಿಳಾ ಬರಹಗಾರರ ಜೊತೆ ಮಾತುಕತೆ. ಭಾಗವಹಿಸುತ್ತಾರೆ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾಶಾಸ್ತ್ರಿ, ಪ್ರಸ್ತುತಿ ನೇತ್ರಾ ಕೆ. 4:40 ವೃತ್ತಿ ಮಾರ್ಗದರ್ಶನ, ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಬೆಳವಣಿಗೆ, ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ ಬಿ ನಿತ್ಯಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿ ಕೆ ಸರಸ್ವತಿ. 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35:21 ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯದಾಸರ ರಚನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ, ಹಾಡಿದ್ದಾರೆ ಉಪೇಂದ್ರ ಭಟ್.

0: ಈ ಗೀತೆಯನ್ನು ಹಾಡಿದವರು ವಾಣಿ ಅರವಿಂದ್. ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
4: ಹುಲುಮಾನವರು ಮತ್ತು ಹುನ್ಮಾರಿ ದೇವರು. ಮುದುಮಲೆ ಮನೆಯಿಂದ ಉತ್ತರಕ್ಕೆ ಸುಮಾರು 0.5 ಕಿಲೋಮೀಟರ್ ದೂರದಲ್ಲಿ ಹಳೆಯ ಜೀಪ್ ರಸ್ತೆಯೊಂದಿತ್ತು. ಆ ದಿನಗಳಲ್ಲಿ ಪ್ರವಾಸಿಗರ ಹಾಗೂ ವಾಹನಗಳ ಸಂಖ್ಯೆ ತೀರಾ ಕಡಿಮೆ ಇದ್ದುದರಿಂದ ವಾರಕ್ಕೊಂದೋ ಎರಡೋ ಜೀಪುಗಳು ಮಾತ್ರ ಆ ರಸ್ತೆಯಲ್ಲಿ ಓಡಾಡುತ್ತಿದ್ದವು. ಆ ದಾರಿ ಕಾಡಿನ ಕಾಗುಣಿತಗಳ ಕಲಿಕೆಗೆ ನಮಗೆ ಹೇಳಿ ಮಾಡಿಸಿದ ಹೆದ್ದಾರಿಯಂತಿತ್ತು. ಒಮ್ಮೆ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆಯ ಪಕ್ಕದ ಬಿದಿರಿನ ಮೆಳೆಯೊಂದರಲ್ಲಿ ಪುಟ್ಟ ಹಕ್ಕಿಯ ಗೂಡನ್ನು ನೋಡಿದ್ದೆವು. ಆಕಸ್ಮಿಕವಾಗಿ ಆ ಗೂಡನ್ನು ನೋಡಿದ್ದ ನಮಗೆ ಅದು ಯಾವ ಹಕ್ಕಿಯದೆಂದು ತಿಳಿದಿರಲಿಲ್ಲ. ಮರುದಿನ ಆ ಗೂಡಿನ ಬಳಿಗೆ ಹೋಗಲೆಂದು ನಮ್ಮ ನೆಚ್ಚಿನ ಕಾಡು ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ದೂರದ ಹಳ್ಳದಿಂದ ಆನೆಗಳ ಕೂಗು ಕೇಳಿಬರುತ್ತಿತ್ತು. ದಾರಿಯಲ್ಲೊಂದೆಡೆ ಆಗತಾನೆ ಅಡ್ಡಹಾದು ಹಳ್ಳದ ಕಡೆಗೆ ಹೋಗಿದ್ದ ಚಿರತೆಯೊಂದರ ಹೆಜ್ಜೆಯ ಗುರುತುಗಳಿದ್ದವು. ಮಂಗಗಳ ಎಚ್ಚರಿಕೆಯ ಕೂಗಿನ್ನೂ ನಿಂತಿರಲಿಲ್ಲ. ಆದರೆ ಸೀದಾ

ಆ ಗೂಡಿನಡೆಗೆ ನಡೆದಿದ್ದೆವು. ಆದರೆ ಗೂಡಿನಲ್ಲಿ ಮೊಟ್ಟೆಗಳಿವೆಯೇ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಬಿದಿರಿನ ಮುಳ್ಳುಗಳು ಗೀರಿ ಹಲವಾರು ಗಾಯಗಳಾಗಿದ್ದವು. ಸಮಯ ವ್ಯರ್ಥ ಮಾಡದೆ ಬೇಗ ಬೇಗ ರೆಂಬೆ ಕೊಂಬೆಗಳನ್ನು ಜೋಡಿಸಿ ಸೊಪ್ಪು ಕಡ್ಡಿಗಳನ್ನು ಹೊದಿಸಿ ಒಂದು ಹೈಡ್ ಅಥವಾ ಮರೆಯನ್ನು ನಿರ್ಮಿಸಿದೆವು. ಕ್ಯಾಮರಾದೊಡನೆ ಕುಳಿತವರು ಕಣ್ಣಿಗೆ ಬೀಳದಂತೆ ಮರೆ ಮಾಚುವುದು ಈ ಮರೆಯ ಉದ್ದೇಶ. ಕೃಪಾಕರ, ಫುಟ್ಬಾಲ್ ಆಡುವಾಗ ನನ್ನ ಎಡಗಾಲಿನ ಲಿಗ್ಮೆಂಟ್ ಹರಿದಿತ್ತು. ನಾನು ಆಗಷ್ಟೇ ಅದರಿಂದ ಚೇತರಿಸಿಕೊಳ್ಳುತ್ತಿದ್ದೆ. ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಕುಂಟೂತ ನಡೆಯುವುದು ಅಭ್ಯಾಸವಾಗಿತ್ತು. ಬಹುಶಃ ಸೇನಾನಿ ಚಿರತೆಯ ಹೆಜ್ಜೆಯ ಹಿಂದೆ ಹೋಗದಿದ್ದದ್ದಕ್ಕೆ ಇದೇ ಕಾರಣವಾಗಿತ್ತು. ಹೈಡ್ ಸಿದ್ಧವಾಗುತ್ತಿದ್ದಂತೆ ಸೇನಾನಿಯನ್ನು ಮರೆಯೊಳಗೆ ಕುರಿಸಿ ಸೊಪ್ಪು ಕಡ್ಡಿಗಳಿಂದ ಹೆಣೆದು ಅವನು ಕಾಣದಂತೆ ಮಾಡಿದೆವು. ಕ್ಯಾಮರಾ ಲೆನ್ಸ್ ಮಾತ್ರ ಹೊರಬರುವಂತೆ ಒಂದು ಕಿಂಡಿ ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ. ಆನೆಯ ಕಾಡುಗಳಲ್ಲಿ ನೆಲದ ಮೇಲಿನ ಮರೆಗಳಲ್ಲಿ ಕುಳಿತವರು ಸಂಪೂರ್ಣ ಅಸಹಾಯಕರಾಗಿರುತ್ತಾರೆ. ಆ ದಿನ ಆನೆ ಕಾಯುವ ಜವಾಬ್ದಾರಿ ನನಗೆ ಬಂದಿತ್ತು. ಕುನ್ಮಾರಿ ನಮ್ಮೊಡನಿದ್ದ. ಹದಿವಯಸ್ಸಿನ ಸೋಲಿಗರ ಹುಡುಗ ಕುನ್ಮಾರಿ ನಮ್ಮೊಡನೆ ಕಾಡಿಗೆ ಬಂದಿದ್ದು ಅಂದೇ ಮೊದಲು. ಆದರೂ ಈ ಹುಡುಗನಿಗೆ ಕಾಡಿನ ದಾರಿ ದಿಕ್ಕು ದೆಸೆಗಳ ಬಗ್ಗೆಯಾಗಲಿ ನಾವು ಹೇಳಿಕೊಡುವುದು ಏನೂ ಇರಲಿಲ್ಲ. ಆದರೆ ಅವನು ನಮ್ಮೊಡನಿದ್ದಾಗ ಆತ ನಿರ್ವಹಿಸಬೇಕಾದ ಕೆಲಸವೇನೆಂಬುದು ವಿವರವಾಗಿ ಹೇಳಬೇಕಿತ್ತು. ಕುನ್ಮಾರಿಗೆ ಕಾಡಿನಲ್ಲಿ ನಮ್ಮ ದೌರ್ಬಲ್ಯಗಳೇನೆಂದು ತಿಳಿದಿರಲಿಲ್ಲ. ಅಲ್ಲದೆ ಪೇಟೆಯಲ್ಲಿ ಬೆಳೆದ ಜನ ಕಾಡಿನಲ್ಲಿ ಎಷ್ಟು ಅವಿವೇಕಿಗಳಾಗಿರಬಹುದೆಂಬ ತಿಳುವಳಿಕೆ ಕೂಡ ಅವನಿಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುನ್ಮಾರಿಗೆ ತಾನು ಕಾಡಿನಲ್ಲಿ ಬದುಕುಳಿಯುವ ಕಲೆ ಕರಗತವಾಗಿತ್ತೇವಿನ ಬೇರೆಯವರನ್ನು ತಾನೇ ರಕ್ಷಿಸಬೇಕಾಗಬಹುದೆಂಬ ಆಲೋಚನೆ ಇರಲೇ ಇಲ್ಲ. ಕಾಡಿನಲ್ಲಿ ಸ್ವಲ್ಪ ದೂರ ಸುತ್ತಾಡಿಕೊಂಡಿದ್ದು ಆನೆಗಳೇನಾದರೂ ಮರೆಯ ಕಡೆಗೆ ಬರುತ್ತಿರುವಂತೆ ಕಂಡರೆ ಕೂಡಲೇ ಬಂದು ನನಗೆ ತಿಳಿಸಬೇಕೆಂದು ಕುನ್ಮಾರಿಗೆ ಹೇಳಿಕಳಿಸಿದ್ದೆ. ಬಳಿಕ ಸುಮಾರು 70 ಮೀಟರ್ ದೂರದಲ್ಲಿ ಸೇನಾನಿ ಕುಳಿತಿದ್ದ ಮರೆ ಕಾಣುವಂತಹ ಜಾಗ ಹುಡುಕಿ ಕುಳಿತೆ. ಕಣಗಾತ್ರದ ಉಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾನು ಆನೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆ ಕಾಲುದಾರಿ 100+ ವರ್ಷಗಳಿಂದ ನಿರಂತರವಾಗಿ ಆನೆಗಳು ತಿರುಗಾಡಿ ಸವೆದು ಸಾಕಷ್ಟು ಅಗಲವಾಗಿತ್ತು. ಸೇನಾನಿ ಮುದುಮಲೆ ಕಾಡಿನ ಹೆಚ್ಚಿನ ಹಕ್ಕಿಗಳ ಪರಿಚಯ ನಮಗಿತ್ತು. ಆ ಬಿದಿರಿನ ಮೇಲೆ ಸ್ವಲ್ಪ ತಗ್ಗಿನಲ್ಲಿತ್ತು. ಹಾಗಾಗಿ ನಾವು ನಿರ್ಮಿಸಿದ್ದ ಮರೆ ಕೂಡ ಪಕ್ಕದ ಕಾಲುದಾರಿಗಿಂತ 3 ಅಡಿಗಳಷ್ಟು ಕೆಳಗಿತ್ತು. ಕೃಪಾ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಎಡಭಾಗಕ್ಕೆ ನಸುಗಂದು ಬಣ್ಣದ ಪುಟ್ಟ ಹಕ್ಕಿಯೊಂದು ಕಂಡುಬಂತು. ಸಣ್ಣ ಕಿಂಡಿಗಳಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಕಾಣುತ್ತಿತ್ತು. ಹಾಗಾಗಿ ಹಕ್ಕಿಯನ್ನು ಗುರುತು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಆದರೆ ಅದು ಒಮ್ಮೆ ಕಂಠ ಬಿಚ್ಚಿ ಹಾಡಿದಾಗ ಅದನ್ನು ನೋಡಿ ಗುರುತಿಸುವ ಅವಶ್ಯಕತೆ ಇರಲಿಲ್ಲ. ಅದು ಕ್ವಾಕರ್ ಬ್ಯಾಬ್ಲರ್ ಹಕ್ಕಿಯೆಂದು ಮನದಟ್ಟಾಯಿತು. ಈ ಹಕ್ಕಿಯ ಗೂಡನ್ನು ನಾವು ಇದಕ್ಕೂ ಮುನ್ನ ನೋಡಿಯೇ ಇರಲಿಲ್ಲ. ಹಾಗಾಗಿ ನನಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀಲಿ ಸಾಮ್ರಾಟ ಹಕ್ಕಿ ತನ್ನ ಬಲಗಡೆಯಿಂದ ಕೂಗಿತು. ಸಾಮಾನ್ಯವಾಗಿ ಬೇರೊಂದು ಹಕ್ಕಿಯ ಗೂಡಿನ ಬಳಿ ಮತ್ತೊಂದು ಜಾತಿಯ ಹಕ್ಕಿ ಬಂದು ಕುಳಿತು ಹಾಡುವುದಾಗಲಿ ಅಪರೂಪ. ಆದರೆ ನನ್ನ ಮರೆಯೊಳಗಿಂದ ಅದು ಸರಿಯಾಗಿ ಕಾಣುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ಅನಂತರ ನೀಲಿ ಸಾಮ್ರಾಟ ಹಕ್ಕಿ ಅಲ್ಲಿಂದ ಕೆಲವೇ ಅಡಿಗಳ ದೂರದಲ್ಲಿ ಗೂಡು ಕಟ್ಟುತ್ತಿರುವುದು ಕಂಡುಬಂತು. ನನ್ನ ಮರೆ ಅವಸರದಲ್ಲಿ ಕಟ್ಟಿದ್ದರಿಂದ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೆ ಈ ಎರಡು ಸುಂದರ ಹಕ್ಕಿಗಳ ನಡುವೆ ನನ್ನ ಕಾಲು ಮರಗಟ್ಟಿದ್ದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಕೃಪಾಕರ, ನಾನು ಕುಳಿತ ಜಾಗದಲ್ಲಿ ಹಕ್ಕಿಗಳ ಹಾಡುಗಾರಿಕೆ ಭರ್ಜರಿಯಾಗಿ ನಡೆಯಿತು. ಉದ್ದ ಬಾಲದ ಕಾಜಾಣ, ಕಾಮಳಿಗಳ ಜುಗಲ್ಬಂದಿಯ ಅಮೋಘ ಏರಿಳಿತಗಳು ಗುಟರ ಹಕ್ಕಿಗಳ ಕರೆಯ ಏಕತಾನತೆಯನ್ನು ಮುರಿದು ವೈವಿಧ್ಯವನ್ನು ಕಟ್ಟಿಕೊಟ್ಟಿದ್ದವು. ಬಹುಶಃ 1 ಗಂಟೆಯೇ ಕಳೆದಿರಬಹುದು. ಇದ್ದಕ್ಕಿದ್ದಂತೆ ನನ್ನ ಹಿಂದೆ ಏನೂ ಓಡಿಬಂದಂತಾಯಿತು. ಹಿಂದಿರುಗಿ ನೋಡಿದ ಆ ಕ್ಷಣದಲ್ಲಿ ಓಡಿ ಬರುತ್ತಿದ್ದ ಕುನ್ಮಾರಿ ನಾನು ಕುಳಿತಿದ್ದ ಕಾಲುದಾರಿಯನ್ನು ಅಡ್ಡಹಾದು ಕಾಡಿನಲ್ಲಿ ಕಣ್ಮರೆಯಾದ. ಹೋಗುವಾಗ ಏನೋ ತಮಿಳಿನಲ್ಲಿ ಹೇಳಿದಂತಾಯಿತು. ಕುನ್ಮಾರಿಯ ಅವಸರ ನೋಡಿದಾಗಲೇ ಅವನ ಹಿಂದೆ ಏನೋ ಓಡಿ ಬರುತ್ತಿರುವುದು ಖಾತರಿಯಾಗಿತ್ತು. ದಿಢೀರನೆ ಎದ್ದು ಓಡುವ ಮುನ್ನವೇ ನಾನು ಮುಗ್ಗರಿಸಿದೆ. ಆಗ ಯಾವುದೋ ದೊಡ್ಡ ಪ್ರಾಣಿ ಪೊದೆಗಳನ್ನು ತಳ್ಳಿಕೊಂಡು ಓಡಿ ಬರುತ್ತಿರುವ ಶಬ್ದ ಕೇಳಿತು. ನಾನು ಓಡಿದೆ. ಕಾಡು ನುಗ್ಗೆ ಅಡ್ಡದಾರಿ ಹಿಡಿದು ಮರೆಯತ್ತ ಓಡಿದೆ. ಅಷ್ಟೊತ್ತಿಗಾಗಲೇ ನನ್ನ ಹಿಂದೆ ಬರುತ್ತಿರುವ ಪ್ರಾಣಿ ಆನೆ ಎಂದು ನನಗೆ ಖಚಿತವಾಗಿತ್ತು. ಮರೆಯ ಪಕ್ಕ ಬಂದಾಗ ಸೇನಾನಿಗೆ ಓಡು ಆನೆ ಎಂದು 2 ಪದಗಳನ್ನಷ್ಟೇ ಕೂಗಿ ಓಡಿ ಹೋದೆ. ಮರೆಯನ್ನು ಕಡ್ಡಿ ಸೊಪ್ಪುಗಳಿಂದ ಕುನ್ಮಾರಿ ಹೇಗೆ ಬೀಗಿದ್ದಾನೆಂದರೆ ಸೇನಾನಿ ಓಡುವುದಿರಲಿ ಅವನಿಗೆ ಹೊರಬರಲು ಸಹ ಕಷ್ಟವಾಗುತ್ತಿತ್ತು. ಆದರೆ ಇವೆಲ್ಲ ನನಗೆ ಆ ಕ್ಷಣದಲ್ಲಿ ಹೊಳೆಯಲೇ ಇಲ್ಲ. ಸೇನಾನಿ, ಬಹಳ ಸಮಯವೇ ಕಳೆದಿರಬಹುದು. ಅವೆರಡು ಪುಟಾಣಿ ಹಕ್ಕಿಗಳ ಸಾನ್ನಿಧ್ಯದಲ್ಲಿ ನನಗೆ ಹೊರಪ್ರಪಂಚವೇ ಮರೆತು ಹೋಗಿತ್ತು. ಆಗ ನನ್ನ ಹಿಂದೆ ಕೃಪಾ ಓಡಿದ್ದು ಓಡುತ್ತಾ ಏನೋ ಹೇಳಿದ್ದು ಕೇಳಿಸಿತು. ಆ ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಏನೋ ಅವನನ್ನು ಅಟ್ಟಿಸಿಕೊಂಡು ಬಂದಿದೆ. ಅದಿನ್ನೇನೂ ಆಗಿರಲು ಸಾಧ್ಯವಿಲ್ಲ. ಆನೆಯೊಂದನ್ನು ಬಿಟ್ಟು ಅದೇ ಸಮಯದಲ್ಲಿ ನನಗೇನೋ ಭಾರೀ ಸದ್ದು ಕೇಳಿದಂತಾಯಿತು. ಅದು ನನಗೆ ಹೆದರಿಕೊಳ್ಳಲು

ಕೂಡ ಅವಕಾಶವಿರದಷ್ಟು ಅನಿರೀಕ್ಷಿತವಾಗಿತ್ತು. ಹೈಡಿನಲ್ಲಿ ಹಿಂದೆ ಸರಿದು ಕುಳಿತೆ. ಅಷ್ಟರಲ್ಲಿ ಅದೇ ರೀತಿಯ ಸದ್ದು ನನ್ನ ಮೇಲೆ ಬಂದಂತಾಯಿತು. ಹಿಂದೆ ತೆವಳಿ ಹೈಡಿನೊಳಗೆ ಮರೆಯಾದೆ. ಮತ್ತೆ ನಾಲ್ಕು ಭಾರಿ ಗಾತ್ರದ ಕಾಲುಗಳು ನನ್ನನ್ನು ದಾಟಿ ಮುಂದೆ ಹೋದವು. ನಡೆಯುತ್ತಿರುವುದೇನೆಂದು ಅರಿಯಲು ಪ್ರಯತ್ನಿಸಿದೆ. ಆದರೆ ಮರೆಯೊಳಗಿಂದ ಕಂಡಿದ್ದ ದೃಶ್ಯಗಳು ಅಸ್ಪಷ್ಟವಾಗಿದ್ದುದರಿಂದ ಒಟ್ಟಾರೆ ಚಿತ್ರಣ ನನಗೆ ಮೂಡಲಿಲ್ಲ. ಕೃಪಾಕರ, ಹೈಡಿನಿಂದ 50 ಮೀಟರ್ ದೂರದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹರಿಯುವ ತೊರೆಯೊಂದಿತ್ತು. ನಾನು ನೇರವಾಗಿ ಆ ಹಳ್ಳದತ್ತ ಓಡಿ ಮರಳಿನ ಮೇಲೆ ಹಾರಿಕೊಂಡೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ್ದ ಸಣ್ಣ ಸೇತುವೆಯೊಂದಿತ್ತು. ಜೀಪ್ ರಸ್ತೆ ಈ ತೊರೆಯ ಮೇಲಿಂದ ಸಾಗಲು ಈ ಸೇತುವೆ ನಿರ್ಮಾಣಗೊಂಡಿತ್ತು. ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಆ ಸೇತುವೆಯ ಕೆಳಗೆ ಸೇರಿಕೊಂಡೆ. ಯಾವುದೋ ಭಾರವಾದ ಹೆಜ್ಜೆಗಳು ನನ್ನ ನೆತ್ತಿಯ ಮೇಲಿನ ರಸ್ತೆಯಲ್ಲಿ ಓಡಿದ ಅನುಭವವಾಯಿತು. ಸೇತುವೆ ಅದುರಿತು. ಆ ಸದ್ದುಗಳ ಹೊರತಾಗಿ ನನಗೇನೂ ಕಾಣಲಿಲ್ಲ. ಅನಂತರ ಮೌನ, ದೀರ್ಘ ಮೌನ. ಸೇನಾನಿ ಸ್ಥಿಮಿತಕ್ಕೆ ಬಂದು ಪ್ರಶಾಂತನಾಗಲು ನನಗೆ ಬಹಳ ಸಮಯವೇ ಹಿಡಿಯಿತು. ಕ್ಯಾಮರಾ ಮತ್ತು ಲೆನ್ಸ್ಗಳನ್ನು ಹಿಡಿದು ಹೊರಗೆ ಬಂದೆ. ನನಗೆ ಕೇವಲ 50 ಅಡಿ ದೂರದಲ್ಲಿ ಭಾರೀ ಆನೆಯೊಂದರ ಹಿಂಭಾಗ ಕಂಡಿತು. ನಾನು ಇನ್ನೂ ಸ್ವಲ್ಪ ಸರಿದು ನೋಡಿದೆ. ಸೇತುವೆಯ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಆನೆ ನಿಂತು ಹಿಂದಿರುಗಿ ಈ ಕಡೆ ನೋಡುತ್ತಿತ್ತು. ಆಗಷ್ಟೇ ಅವೆರಡೂ ಆನೆಗಳು ಲದ್ದಿ ಹಾಕಿದವು. ಇಷ್ಟರಲ್ಲಿ ನನ್ನ ಮನಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಆನೆ ವಿಜ್ಞಾನಿ ಮಿತ್ರ ಅಜಯ್ ದೇಸಾಯಿಯ ಉಪಯೋಗಕ್ಕೆ ಬರಬಹುದೆಂದು ಆ ಆನೆಗಳ ಚಿತ್ರಗಳನ್ನು ತೆಗೆಯಲು ತೀರ್ಮಾನಿಸಿದೆ. ಆ ದಿನಗಳಲ್ಲಿ ಗಂಡಾನೆಗಳ ಕಳಬೇಟೆ ಅತಿರೇಕಕ್ಕೆ ತಲುಪಿದ್ದರಿಂದ ಆ ಚಿತ್ರಗಳು ಅವರ ಸಂಶೋಧನೆ ನೆರವಿಗೆ ಬರಬಹುದೆಂದು ತಿಳಿದೆ. ಕೈಯಲ್ಲಿ ಕ್ಯಾಮರಾ ಹಿಡಿದು ಚಿತ್ರ ತೆಗೆಯುವ ಪ್ರಯತ್ನ ಮಾಡಿದೆ. ಕ್ಯಾಮರಾದೊಳಗೆ ಆನೆಗಳು ಕಾಣಲೇ ಇಲ್ಲ. ನಡುಗುತ್ತಿದ್ದ ನನ್ನ ಕೈಗಳು ಹಿಡಿದಿದ್ದ ಕ್ಯಾಮರಾದಲ್ಲಿ ಆನೆಗಳೇನು ಕಾಡೇ ಕಾಣೆಯಾಗಿತ್ತು. ಕೃಪಾಕರ, ಸೇತುವೆ ಕೆಳಗಿದ್ದ ನನಗೆ ಹೊರಗೆ ಏನಾಗುತ್ತಿದೆ ಎಂಬುದು ಗೊತ್ತಿರಲಿಲ್ಲ. ಏನೋ ಓಡಿದ ಸದ್ದಾಯಿತು. ಇದರ ನಡುವೆ ನನ್ನ ಎಡಕ್ಕೆ ತೀರ ಹತ್ತಿರದಲ್ಲಿ ಆನೆಯ ಸೊಂಡಿಲು ಕಂಡಿತು. ಆ ಕ್ಷಣ ನಾನು ತಲ್ಲಣ್ಣಗೊಂಡಿದ್ದೆ. ಬಹಳ ಸಮಯ ಕಳೆದಂತಾಯಿತು. ಹಾಗೆ ಎರಡೂ ಕಡೆ ಗಮನಿಸುತ್ತಾ ನಿಂತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನಿಂದ ಕೇವಲ 30 ಮೀಟರ್ ದೂರದಲ್ಲಿ ಆನೆಯೊಂದು ಹಳ್ಳಕ್ಕೆ ಇಳಿಯಿತು. ನಾನು ಮೆಲ್ಲನೆ ಸೇತುವೆಯ ಮತ್ತೊಂದು ಭಾಗಕ್ಕೆ ಜರುಗಿ ನಿಂತೆ. ಅಲ್ಲಿ ಕನಿಷ್ಠ 2 ಆನೆಗಳಿರುವುದನ್ನು ಈಗಷ್ಟೇ ಮನಗಂಡಿದ್ದರಿಂದ ಮತ್ತೊಂದು ಆನೆ ಎಲ್ಲಿರಬಹುದೆಂದು ಯೋಚಿಸುತ್ತಿದ್ದೆ. ಹಾಗಾಗಿ ನಾನು ಓಡುವ ಆಲೋಚನೆ ಮಾಡಲಿಲ್ಲ. ಬಳಿಕ ಸೇತುವೆಯ ಮತ್ತೊಂದು ತುದಿಯಿಂದ ಹೊರಗೆ ಇಣುಕಿದೆ. ನನ್ನ ಮುಂದೆ ನಿಂತಿದ್ದ ಸಲಗ ಹಳ್ಳದೊಳಗಿಂದ ಬರುತ್ತಿರುವ ಮತ್ತೊಂದು ಸಲಗವನ್ನು ದೃಷ್ಟಿಸುತ್ತಾ ನಿಂತಿತು. ಅನಂತರ ಅದು ಕಾಡಿನೊಳಗೆ ಓಡಿ ಮರೆಯಾಯಿತು. ಸೇತುವೆಯಿಂದ ಹೊರಬಂದು ಪೊದರುಗಳ ಮರೆಯಲ್ಲಿ ನಿಂತು ನೋಡಿದೆ. ಹಳ್ಳದಿಂದ ಏರಿ ಬಂದ ಆ ಸಲಗ ಓಡಿ ಹೋದ ಆನೆಯನ್ನು ಹಿಂಬಾಲಿಸಿ ಓಡಿತ್ತು. ಆಗ ಸನ್ನಿವೇಶದ ಅರಿವಾಯಿತು. ಬಹುಶಃ ಆ 2 ಸಲಗಗಳ ನಡುವೆ ಅಷ್ಟೇನೂ ಗಂಭೀರವಲ್ಲದ ಕಾದಾಟ ನಡೆದಿತ್ತು. ಆಕಸ್ಮಿಕವಾಗಿ ನಾವು ಅವುಗಳ ಕಾದಾಟದ ನಡುವೆ ಸಿಕ್ಕಿಹಾಕಿಕೊಂಡಿದ್ದೆವು. ಆ ಪರಿಸ್ಥಿತಿಯಲ್ಲಿ ಅವುಗಳಿಗೆ ನಮ್ಮ ಬಗ್ಗೆ ಚಿಂತಿಸಲು ಕೂಡ ಸಮಯವಿರಲಿಲ್ಲ. ಇವೆಲ್ಲ ಮುಗಿದು ಮತ್ತೆ ನಾವು ಒಂದಾದಾಗ ಭಯ ಮಾಸಿರಲಿಲ್ಲ, ಮಾತು ಬಂದಿರಲಿಲ್ಲ. ಆದರೆ ಕುನ್ಮಾರಿ ಎತ್ತ ಹೋದನೆಂದು ಚಿಂತಿಸಿದ್ದೆವು. ಅತ್ತಿತ್ತ ನೋಡುವಾಗ ಸಾ ಎಂಬ ಸಣ್ಣ ಧ್ವನಿ ಆಕಾಶದಿಂದ ಮೂಡಿ ಬಂತು. ಕುನ್ಮಾರಿ ಆನೆ ಬಂದಾಗ 60 ಅಡಿ ಎತ್ತರದ ಮರವನ್ನು ಕ್ಷಣಾರ್ಧದಲ್ಲಿ ಏರಿ ಕುಳಿತಿದ್ದ. ಗಾರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆತ ನಡೆದ ಇಡೀ ಘಟನೆಯನ್ನು ವೀಕ್ಷಿಸುತ್ತಿದ್ದ. ಅಥವಾ ಹುಲು ಮಾನವರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡದ ದೇವರಂತೆ ಸ್ಥಿತಪ್ರಜ್ಞನಾಗಿ ಕುಳಿತು ಎಲ್ಲವನ್ನೂ ನೋಡಿದ. ಕನಿಷ್ಠ ಆತ ಗಟ್ಟಿಯಾಗಿ ಕೂವು ಹಾಕಿ ಆನೆಗಳ ಗಮನವನ್ನು ಬೇರೆಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡಬಹುದಿತ್ತಲ್ಲ ಎನಿಸಿತು. ಆ ಕಾಡು ಹುಡುಗರ ಮನೋಭಾವ ತಿಳಿದಿದ್ದರಿಂದ ನಾವೇನೂ ಪ್ರಶ್ನೆಗಳನ್ನು ಕೇಳಲಿಲ್ಲ. ಪೇಟೆ ಮಂದಿಯ ಅಜ್ಞಾನಗಳು, ಇತಿಮಿತಿಗಳು ಅವರಿಗೆಂದೂ ಅರ್ಥವಾಗುವುದಿಲ್ಲ. ಬಳಿಕ ದೀರ್ಘಕಾಲ ಮೌನವಾಗಿ ಅಲ್ಲೇ ನಿಂತಿದ್ದವು. ಎದುರಾಗಿದ್ದ ಆಘಾತಕಾರಿ ಘಟನೆಯ ನೆನಪಿನಿಂದ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗಿರಲಿಲ್ಲ. ಜರುಗಿದ ಅವಘಡಕ್ಕೆ ಸಾಕ್ಷಿಯಾಗಿ ಸೇತುವೆಯ ಎರಡೂ ಬದಿಯಲ್ಲಿ ಹಬೆಯಾಡುತ್ತಿದ್ದ ಆನೆಯ ಲದ್ದಿಗಳಷ್ಟೇ ಉಳಿದಿದ್ದವು ಅಷ್ಟೇ. ಇದ್ದಕ್ಕಿದ್ದಂತೆ ಕಾಡಿನ ರಸ್ತೆಯಲ್ಲಿ ಜೀಪ್ ಒಂದು ಪ್ರತ್ಯಕ್ಷವಾಯಿತು. ಸಮುದ್ರ ತೀರದ ತೆಂಗಿನ ಮರಗಳ ಚಿತ್ರವಿದ್ದ ಬಿಳಿ ಗೋವಾ ಟೀಶರ್ಟ್ಗಳನ್ನು ತೊಟ್ಟಿದ್ದ 4 ಮಂದಿ ಜೀಪ್ನ ಹಿಂಬದಿಯಲ್ಲಿ ನಿಂತಿದ್ದರು. ಬೆಲ್ಟಿನ ಹಿಡಿತದಿಂದ ಜಾರಿಕೊಂಡಿದ್ದ ಅವರ ದಡೂತಿ ಹೊಟ್ಟೆಗಳು ಜೀಪ್ ಹಳ್ಳಕೊಳ್ಳಗಳಲ್ಲಿ ತೂಗುತ್ತಾ ಚಲಿಸುವಾಗ ಮೆಕ್ಸಿಕನ್ ವೇವ್ನಂತೆ ಲಯಬದ್ಧವಾಗಿ ಬಳುಕುತ್ತಿದ್ದವು. ನಮ್ಮನ್ನು ಗುರುತಿಸಿದ ಚಾಲಕ ಜೀಪ್ ನಿಲ್ಲಿಸಿದ. ಈ ಅತಿಥಿಗಳಿಗೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಕಂಡಿಲ್ಲ, ನೀವು ಏನನ್ನಾದರೂ ಕಂಡಿರಾ ಎಂದು ತಮಿಳಿನಲ್ಲಿ ಕೇಳಿದ. ಏನೂ ಇಲ್ಲವೆಂದು ತಲೆಯಾಡಿಸಿದೆವು. ನಮಸ್ಕಾರ ಹೇಳಿದ ಚಾಲಕ ಮುಂದುವರೆದ. ಆ ಹಳೆಯ ಜೀಪ್ ಅತಿಥಿಗಳ ಭಾರಕ್ಕೆ ಮುರಿದೇ ಹೋದಂತೆ ಶಬ್ದ ಮಾಡುತ್ತಾ ಸಾಗುತ್ತಿತ್ತು. ಆ ಎಲ್ಲ ಶಬ್ದಗಳ ನಡುವೆಯೂ ಈ ಕಾಡಿನಲ್ಲಿ ಏನೂ ಇಲ್ಲ, ಬರೀ ಆನೆ ಚಿತ್ರ ಬರೆದು ನಿಲ್ಲಿಸೋರೆ ಅಷ್ಟೇ, ನಾನು ಆಗ್ಲೇ ಹೇಳಿಲ್ವಾ ಈ ಕಾಡು ಪೂರ ಖಾಲಿ ಅಂತ ಎಂದು ಹಿಂದಿ ಇಂಗ್ಲಿಷ್ನಲ್ಲಿದ್ದ ಅವರ ಮಾತುಗಳು ಕುಹಕನಗೆ

0: ನಮಗೆ ಕೇಳಿಬರುತ್ತಿತ್ತು. ಕುನ್ಮಾರಿಗೆ ಅವರ ಭಾಷೆ ಅರ್ಥವಾಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಜೀಪ್ ಅಲ್ಲಿಗೆ ಆಗಮಿಸಿತು. ವಾಹನಗಳೇ ಬಾರದ ಆ ರಸ್ತೆಯಲ್ಲಿ ಮತ್ತೊಂದು ಜೀಪ್ ಬಂದಾಗ ಅಚ್ಚರಿಯಾಯಿತು. ಆದರೆ ಅದು ಪ್ರವಾಸಿಗಳ ಜೀಪ್ ಆಗಿರಲಿಲ್ಲ. ಕಾಡಿನ ಭಾಷೆಯಲ್ಲಿ ನಿಪುಣನಾದ ಜೇನುಕುರುಬರ ಚೆನ್ನ ಮತ್ತು ಸಂಶೋಧಕ ಅಜಯ್ ದೇಸಾಯಿ ಆ ಜೀಪಿನಲ್ಲಿದ್ದರು. ಏನೂ ಬಾಯಿ ಬಿಡುವುದು ಬೇಡವೆಂದು ಕುನ್ಮಾರಿಗೆ ತಿಳಿಸಿದೆವು. ಏನಾಯಿತೆಂದು ಅವರು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಅಜಯ್ ಮತ್ತು ಚೆನ್ನರಿಬ್ಬರು ಕಾಡಿನಲ್ಲಿ ಬಿದ್ದಿದ್ದ ಅಕ್ಷರಗಳನ್ನು ಹೆಕ್ಕಿ ಜೋಡಿಸುತ್ತಿದ್ದರು. ಅನಂತರ ಇದ್ದಕ್ಕಿದ್ದಂತೆ ಇದೆಲ್ಲ ಅತಿಯಾಯಿತು, ನೀವು ಸತ್ತರೆ ಎದುರಾಗುವ ಪರಿಣಾಮಗಳನ್ನು ಎದುರಿಸುವವರು ಯಾರು, ಯೋಚಿಸಿದ್ದೀರಾ ಎಂದು ಅಜಯ್ ಕಟುವಾಗಿ ಪ್ರಶ್ನಿಸಿದ. ನಾವು ತಲೆ ಎತ್ತಲಿಲ್ಲ. ನೆಲವನ್ನೇ ನೋಡುತ್ತಾ ಯೋಚಿಸುತ್ತಿದ್ದ ಆತ ಸ್ವಲ್ಪ ಸಮಯದ ನಂತರ, ದೊಡ್ಡ ಆನೆಗಳ ಎಂದ. ಬಹಳ ದೊಡ್ಡ ಆನೆಗಳೆಂದು ಉತ್ತರಿಸಿದೆವು. ನಾವಿದ್ದ ಸನ್ನಿವೇಶದಲ್ಲಿ ನಾವು ನೋಡುತ್ತಿದ್ದ ಕೋನಗಳಿಂದ ಅವುಗಳು 10 ಅಡಿಗಳಿಗಿಂತ ಎತ್ತರವಾಗಿ ದೈತ್ಯಾಕಾರವಾಗಿದ್ದ ಆನೆಗಳಂತೆ ಕಂಡಿದ್ದವು. ಅಷ್ಟರಲ್ಲಿ ಸ್ವಲ್ಪ ದೂರದಿಂದ ಚೆನ್ನನ ಮಾತು ಕೇಳಿಸಿತು. ಅವನು ಅಜಯ್ಗೆ ಹೇಳುತ್ತಿದ್ದ, 15 ನಿಮಿಷ ಆಗಿರ್ಬೋದು ಸಾ, ಎರಡೂ ಗಂಡಾನೆಗಳೇ, ಆದರೆ ಚಿಕ್ಕವಿದ್ದವೆ ಸಾ. ಚೆನ್ನ ನಮ್ಮ ಛತ್ರಿ, ಕ್ಯಾಮರಾ ಸ್ಟ್ಯಾಂಡ್ ಮತ್ತು ನೀರಿನ ಬಾಟಲ್ಗಳನ್ನು ಹುಡುಕಿ ತಂದುಕೊಟ್ಟ. ಆನೆಯ ಹೆಜ್ಜೆಗಳನ್ನು ಹತ್ತಿರದಿಂದ ನೋಡುತ್ತಿದ್ದ ಅಜಯ್, 7-7.5 ಅಡಿ ಇರಬಹುದು ಎಂದ. ನಡುನಡುವೆ ಅವರ ಮಾತು ಮುಂದುವರೆದಿತ್ತು. ಕಡೆಗೂ ನಾವು ಬಾಯಿ ಬಿಡಲಿಲ್ಲ ಎನ್ನುವುದಷ್ಟೇ ನಮ್ಮ ಸಮಾಧಾನವಾಗಿತ್ತು. ಅವರಿಬ್ಬರಿಗೆ ಕಾಣುತ್ತಿದ್ದ ಕಾಡೆ ಬೇರೆಯದಾಗಿತ್ತು. ಅದು ಎಲ್ಲವನ್ನು ಅವರಿಗಾಗಲೇ ವಿವರವಾಗಿ ಬಿಡಿಸಿ ಹೇಳಿಬಿಟ್ಟಿತು. ಕಾಡು ಪ್ರವಾಸಿಗರಿಗೊಂದು ಕಥೆ, ನಮಗೊಂದು ಕಥೆ, ಮತ್ತು ಚೆನ್ನ ಅಜಯರಿಗೆ ಒಂದು ಕತೆ ಹೇಳಿತ್ತು ಅಥವಾ ನಾವೇ ಬೇರೆ ಬೇರೆ ಕಥೆಯನ್ನು ಕೇಳಿಸಿಕೊಂಡಿದ್ದೆವು ತಿಳಿಯಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಸಮಯ 1 ಗಂಟೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಈಗ ಮಾತನಾಡುವವರು ಮಾರುತಿ ಪ್ರಸನ್ನ ಅವರು.
5: ಇಂದಿನ ಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು ಕೆಲಸ ನೀಡುವವರಾಗುವುದು ಮುಖ್ಯ. ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು, ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ, ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, GDP, ರಾಷ್ಟ್ರೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 16 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ಧವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ಸ್ಟ್ಯಾಂಡಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಸಮಾಜದ ಕೆಳಹಂತದಲ್ಲಿ

ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕುಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು. ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳಗೆ ಹೂಡಬೇಕು. ಗರಿಷ್ಠ 7 ವರ್ಷಗಳ ಕಾಲ ಸಾಲದ ಮರುಪಾವತಿಯ ಅವಧಿಯಿದೆ. ಅಗತ್ಯವಿದ್ದಲ್ಲಿ 18 ತಿಂಗಳವರೆಗೆ ಮೊರಾಟೋರಿಯಂ ಸೌಲಭ್ಯವನ್ನು ಸಹ ಬ್ಯಾಂಕು ನೀಡುತ್ತದೆ. ಉದ್ಯಮಿಗಳಿಗೆ ತಾವು ಆರಂಭಿಸುವ ಉದ್ಯಮದ ಬಗೆಗೆ ತರಬೇತಿ, ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಲಾಗುತ್ತದೆ. ಬ್ಯಾಂಕುಗಳ ಮೂಲಕ ಪಾರದರ್ಶಕವಾಗಿ ಸಾಲ ವಿತರಣೆ ನೀಡುವುದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇದೆ. ಹೊಸ ಉದ್ಯಮ ಆರಂಭಿಸಲು ಸುಲಭವಾಗಿ ಹಣಕಾಸಿನ ನೆರವು ನೀಡುವುದು, ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು

0: ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ದುಡಿಮೆಯ ದೇವರು ದುಡಿಮೆ ತವರೂರು.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು. ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ

0: ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ.

ಅಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ, ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ಧ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20:13 ಇನ್ನು ಮುಂದೆ ಸಿ ವಿಶ್ವನಾಥ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಮೊದಲಿಗೆ ಕುವೆಂಪು ಅವರ ರಚನೆ ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ.

ಇದುವರೆಗೂ ಸಿ ವಿಶ್ವನಾಥ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:30:16. ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085852. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9408085852. ಕಾರ್ಯಕ್ರಮದ ಮೊದಲನೆಯದಾಗಿ ಕೇಳಿ ಹಾಲು ಜೇನು ಚಿತ್ರದ ಗೀತೆ. ಪುರಂದರದಾಸರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಎಸ್ ಜಾನಕಿ.

0: ಮಾಹಿತಿಯ ಶ್ರೋತೃಗಳೇ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಕೇವಲ ಎಲ್ಲವನ್ನೂ ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂತ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮರು ಹೋಗುತ್ತೆ.
0: ನೆನಪಿಡಿ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಜೆಪಿ ನಗರದಿಂದ ಜ್ಯೋತಿ ಹಾಗೂ ಲಕ್ಷ್ಮಿ. ಇವರ ಕೋರಿಕೆಯ ಗೀತೆ ಲಕ್ಷ್ಮೀ ಕಟಾಕ್ಷ ಚಿತ್ರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಜಾನಕಿ.

0: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
1: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
0: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
1: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
0: ಮರೆಯದೇ ಕೇಳಿ, ಇಂದು ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಗಂಗಾ ಯಮುನಾ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ರಾಮಕೃಷ್ಣ ನಗರದಿಂದ ರತ್ನಮ್ಮ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿದ್ಯಾಸಾಗರ್, ಹಾಡಿದ್ದಾರೆ SS ಜಾನಕಿ ಹಾಗೂ SP ಬಾಲಸುಬ್ರಹ್ಮಣ್ಯಂ.

0: ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾ ಶಾಸ್ತ್ರಿ ಅವರೊಂದಿಗೆ ಮಾತುಕತೆ.
1: ಕರ್ನಾಟಕ ಮೈಸೂರಲ್ಲಿದ್ರೆ

0: ಕನ್ನಡದವಳು ಅಂತ ಹೇಳ್ತೀವಿ. ಆಂಧ್ರ ಪ್ರದೇಶ ಹುಟ್ಟಿದ ಊರಾದ್ರೆ ಮೈಸೂರು ಅತ್ತೆ ಮನೆ ಆಗಿದೆ ನನಗೆ. ಬದುಕು ಕೊಟ್ಟ ಸುವರ್ಣ ಭೂಮಿ ಎನ್ನುತ್ತೇನೆ. ಆಂಧ್ರ ನನ್ನ ತಾಯಿ ನೆಲವಾದರೆ ನಾನು ಕನ್ನಡಾಮಯ ಸೊಸೆ ಎನ್ನುತ್ತೇನೆ. ಅವಳ ಮಗಳಾಗಿ ದಿನನಿತ್ಯ ಕನ್ನಡದ ಕವಿತೆಗಳ ಓದ
1: ಕೇಳಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಇನ್ನು ಮುಂದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೀವನ ತರಂಗ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಹಾಗೂ ಎಆರ್ ಹರ್ಷಿತ್. ಸಾಹಿತ್ಯ ಎಸ್ ಕೆ ಕರೀಂ ಖಾನ್ರವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ವೆಂಕಟರಾಜು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.

0: ಪಾಲಿಸಿ
1: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ, ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಅನುರಾಗ ಬಂಧನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಅವರು. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಮಂಜುರಾಣಿ ಹಾಗೂ ಅಮೃತ ವರ್ಷಿಣಿ.

ಗಾನಸುಮ ಸೋಮನಹಳ್ಳಿಯಿಂದ, ಮಂಡ್ಯದಿಂದ ಸರಸ್ವತಮ್ಮ, ರಾಯಬಾಗದಿಂದ ಶಿವಲಿಂಗಯ್ಯ, ಪಂಪ್ ಹೌಸ್ ಹೊಸಹಳ್ಳಿಯಿಂದ ತ್ರಿಷಿಕಾ, ವಿದ್ಯಾರಣ್ಯಪುರಂಯಿಂದ ನಮಿತಾ, ಶಕ್ತಿನಗರದಿಂದ ಹರ್ಷಿತಾ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ದಾರೆ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಮೊದಲ ಬಂದ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕತೆ ಅವಳೆಂದರೆ. ರಾತ್ರಿ 8:00 ರಸಮಂಜರಿ, ದೂತಮಂಜರಿ, ಭಾಸಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ. ಭಾಗವಹಿಸುತ್ತಾರೆ ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಕೆ. ಪ್ರಸ್ತುತಿ ಸುರಭಿ ತಾತಾಚಾರ್. 9:30 ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈ ಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು

0: ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣಾ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ

ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ದಾರಿದೀಪ
1: ದಾರಿದೀಪ
2: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902064453, ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ನಾವು ಬದುಕುತ್ತಿರುವಂತಹ ಈ ಲೋಕದಲ್ಲಿ ನಾವು ಬರುವುದಕ್ಕಿಂತ ಮುಂಚೆ ಅನೇಕ ವಿಶ್ವ ಮಾನವರು ಈ ಲೋಕದಲ್ಲಿ ಮಾನವೀಯತೆಯನ್ನ ತಾಳಿ ಹೋಗಿದ್ದಾರೆ. ಏನಾದರೂ ಆಗು, ಆದರೆ ಮೊದಲು ಮಾನವನಾಗು. ಈ ಸುಂದರವಾದಂತಹ ಪದ್ಯ ನಮ್ಮ ನೆನಪಿಗೆ ಮಾನವೀಯತೆಯನ್ನ ಮತ್ತೊಮ್ಮೆ ತರಬೇಕಾಗಿದೆ. ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುವಂತಹ ವಿಷಯವೂ ಸಹ ಇದೇ ಆಗಿದೆ. ನಾವು ದಿನನಿತ್ಯ ಬಳಸುವ ಪದ ಇದು, ಆದರೆ ಅದರ ಅರ್ಥವನ್ನ ನಾವು ನಿಜವಾಗಿಯೂ ಅರಿತುಕೊಂಡಿದ್ದೇವಾ? ಅದರ ಮೌಲ್ಯವನ್ನ ನಾವು ಇನ್ನೂ ಜೀವಂತವಾಗಿಟ್ಟುಕೊಂಡಿದ್ದೇವಾ? ಈಗ ತಾನು ಹೇಳಿದಂತಹ ಒಂದು ಸುಂದರವಾದಂತಹ ಪದ್ಯ, ಇದರ ಹಿಂದೆ ಇರುವಂತಹ ಆ ಮಹತ್ವವಾದಂತಹ ಪಾಠವನ್ನ ನಾವು ಗಮನಿಸಬೇಕಾಗಿದೆ. ಏನಾದರೂ ಆಗು, ನೀನು ಬಯಸಿದಂತಾಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಈ ಕೆಲವೇ ಸಾಲುಗಳಲ್ಲಿ ಇಡೀ ಮಾನವ ಜೀವನದ ಸಾರ ಅಡಗಿದೆ ಅಂತ ಅನ್ಸೋದಿಲ್ವಾ? ನಾವು ಏನಾದರೂ ಆಗಬಹುದು, ವಿದ್ಯಾವಂತರಾಗಬಹುದು, ಶ್ರೀಮಂತರಾಗಬಹುದು, ಅಧಿಕಾರಿಗಳಾಗಬಹುದು, ರಾಜಕಾರಣಿಗಳಾಗಬಹುದು, ವಿಜ್ಞಾನಿಗಳಾಗಬಹುದು, ಆದರೆ ಇವೆಲ್ಲಕ್ಕಿಂತ ಮೊದಲು ನಾವು ಮಾನವರಾಗಬೇಕಾಗಿದೆ ಕಣ್ರಿ. ಇಂದು ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆ ಬಡತನಕ್ಕಿಂತ, ಅನಕ್ಷತೆಗಿಂತ, ತಂತ್ರಜ್ಞಾನದ ಕೊರತೆಗಿಂತ ನಮ್ಮ ದೊಡ್ಡ ಸಮಸ್ಯೆ ಎನ್ನುತ್ತ ಮಾನವೀಯತೆಯ ಕೊರತೆ. ನಾವು ಅಭಿವೃದ್ಧಿಯಾಗುತ್ತಿದ್ದೇವೆಯಾ ಅಥವಾ ಮಾನವೀಯತೆಯನ್ನ ಕಳೆದುಕೊಳ್ಳುತ್ತಿದ್ದೇವೆಯಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಳ್ಳುವಾಗ ಇಂದು ನಾವು ಹೆಮ್ಮೆ ಪಡುವ ಅನೇಕ ಸಂಗತಿಗಳಿವೆ. ಮಾನವನು ಚಂದ್ರನನ್ನ ತಲುಪಿದ್ದಾನೆ. ಅಂಗೈಲಿರುವಂತಹ ಮೊಬೈಲ್ ನಮಗೆ ಜಗತ್ತನ್ನ ತೋರಿಸಿಕೊಡ್ತದೆ, ವ್ಯಕ್ತಿಯೊಂದಿಗೆ ಮಾತನಾಡುವ ಹಾಗೆ ನಮಗೆ ಸಹಾಯಿಸುತ್ತದೆ. ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಗಳಾಗಿವೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ಹೊಸ ಯುಗವನ್ನೇ ಆರಂಭಿಸಿದೆ. ಆದರೆ ಈ ಎಲ್ಲ ಅಭಿವೃದ್ಧಿಗಳ ನಡುವೆ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆಯಾ? ನಾವು ಉತ್ತಮ

ಮನುಷ್ಯರಾಗುತ್ತಿದ್ದೇವೆಯಾ? ಇಂದು ಒಂದು ಎಕ್ಸಾಂಪಲ್, ಈ ರಸ್ತೆಯಲ್ಲಿ ಅಪಘಾತವಾದಾಗ ಅನೇಕ ಜನರು ಸುತ್ತಲೂ ನಿಂತಿರ್ತಾರೆ, ಆದರೆ ಗಾಯಗೊಂಡಂತಹ ವ್ಯಕ್ತಿ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದೆ ಬರುವಂತವರು ಕೆಲವೇ ಜನರು. ನಾವು ಮೊಬೈಲ್ ತೆಗಿತೇವೆ, ವಿಡಿಯೋ ಮಾಡ್ತೇವೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತೇವೆ, ಆದರೆ ಸಹಾಯ ಮಾಡಲು ಮುಂದಾಗುವುದಿಲ್ಲ. ಯಾಕೆ? ಯಾಕೆಂದರೆ ನಾವು ನಿಧಾನವಾಗಿ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಸಾಮರ್ಥ್ಯವನ್ನ ಎಲ್ಲೋ ಒಂದೆಡೆ ಕಳೆದುಕೊಂಡಿದ್ದೇವಾ? ನಾವು ನೋವನ್ನ ನೋಡುತ್ತಿದ್ದೇವೆ ಆದರೆ ಅನುಭವಿಸುತ್ತಿಲ್ಲ, ನಾವು ಕೇಳುತ್ತಿದ್ದೇವೆ ಆದರೆ ಸ್ಪಂದಿಸುತ್ತಿಲ್ಲ, ನಾವು ಹತ್ತಿರದಲ್ಲಿದ್ದೇವೆ ಆದರೆ ಹೃದಯದಿಂದ ದೂರವಾಗಿದ್ದೇವೆ. ಅಲ್ಲಿಗೆ ಈ ಮಾನವೀಯತೆ ಅಂದರೆ ಏನು? ಇದು ಕೇವಲ ದಯೆ ತೋರಿಸುವಂಥದ್ದಲ್ಲ. ಮಾನವೀಯತೆ ಎಂದರೆ ಇನ್ನೊಬ್ಬರ ನೋವನ್ನು ನಮ್ಮ ನೋವಿನಂತೆ ಅನುಭವಿಸುವಂಥದ್ದು. ನೋಡಿ, ನಮ್ಮ ಕುಟುಂಬದಲ್ಲಿ ಯಾರಿಗೇನಾದರೂ ಆದರೆ ಯಾವ ರೀತಿಯಲ್ಲಿ ನೋವನ್ನು ಅನುಭವಿಸ್ತೇವೆ, ಅದೇ ಬೇರೆ ಮನೆಯಲ್ಲಿ ಅದೇ ನೋವಾಗುವಾಗ ಯಾವ ರೀತಿಯಲ್ಲಿ ಅನುಭವಿಸುವಂಥವರಾಗಿರ್ತೇವೆ. ವ್ಯತ್ಯಾಸ ಇದೆಯಲ್ಲ. ಒಬ್ಬ ಹಸಿದ ವ್ಯಕ್ತಿಯನ್ನು ನೋಡುವಾಗ ಮನಸ್ಸು ಕರಗುವುದು, ಒಬ್ಬ ಅಳುತ್ತಿರುವ ವ್ಯಕ್ತಿಯನ್ನು ನೋಡುವಾಗ ಅವನ ಬಳಿಗೆ ಹೋಗಿ ಏನಾಯಿತು ಅಂತ ಕೇಳುವುದು, ಒಬ್ಬ ಅಪರಿಚಿತನಿಗೂ ಸಹಾಯ ಮಾಡಲು ಸಿದ್ಧರಾಗುವುದು. ಮಾನವೀಯತೆ ಅಂದರೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲ ಕಂಡು, ಅದು ಸಣ್ಣ ಸಣ್ಣ ಕಾರ್ಯಗಳಲ್ಲಿ ವ್ಯಕ್ತವಾಗ್ತದೆ. ಒಂದು ನಗು, ಒಂದು ಸಾಂತ್ವನದ ಮಾತು, ಒಂದು ಸಹಾಯದ ಕೈ, ಒಂದು ಕರುಣೆಯ ದೃಷ್ಟಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಲು ಇಷ್ಟೇ ಸಾಕಾಗಿದೆ. ಮೊದಲು ಮಾನವನಾಗು ಅನ್ನುವಂಥ ಸಂದೇಶ ಇದೆಯಲ್ಲ, ಅದು ನಮ್ಮನ್ನು ಒಂದು ಪ್ರಶ್ನಿಸುವಂತಹ ಸಂದೇಶವಾಗಿದೆ, ಬಹಳ ಅಗತ್ಯವಾಗಿರುವಂತಹ ಸಂದೇಶವಾಗಿದೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲು ಬಯಸುತ್ತೇವೆ. ಅವರು ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು, ವಿಜ್ಞಾನಿಗಳಾಗಬೇಕು, ವಿದೇಶಕ್ಕೆ ಹೋಗಬೇಕು, ಒಳ್ಳೆ ಉದ್ಯೋಗವನ್ನು ಪಡೆಯಬೇಕು, ಇವೆಲ್ಲವೂ ಒಳ್ಳೆಯದೇ, ತಪ್ಪಲ್ಲ. ಆದರೆ ನಾವು ಎಷ್ಟು ಬಾರಿ ಅವರಿಗೆ ನೀನು ಒಳ್ಳೆಯ ಮನುಷ್ಯನಾಗು, ಇತರರ ಬಗ್ಗೆ ಕಾಳಜಿ ವಹಿಸು, ನಿನ್ನ ಯಶಸ್ಸಿನ ಜೊತೆಗೆ ನಿನ್ನ ಮಾನವೀಯತೆಯನ್ನ ಕಾಪಾಡಿಕೋ, ಮರೆಯಬೇಡ ಅಂತ ಹೇಳಿದ್ದೇವೆ. ಇಂದು ಜಗತ್ತಿಗೆ ಬುದ್ಧಿವಂತರ ಕೊರತೆ ಇಲ್ಲ, ಆದರೆ ಕರುಣೆಯುಳ್ಳ ಜನರ ಕೊರತೆ ಇದೆ. ಈ ಹಾಡು ಅಥವಾ ಪದ್ಯ ಭಾಗದಲ್ಲಿ ಎಷ್ಟೊಂದು ಸತ್ಯಗಳು ಅಡಕವಾಗಿವೆ ಹಾಗೂ ಹೇಗೆ ಸವಾಲುಗಳನ್ನ ನಾವು ದಿಟವಾಗಿ ಎದುರಿಸಬೇಕಾಗಿದೆ ಎಂಬುದಾಗಿಯೂ ಸಹ ಇದು ಹೇಳಿಕೊಡ್ತದೆ. ಈ ಸಾಲುಗಳು ನಮ್ಮ ಸಮಾಜದ ಆಳವಾದಂಥ ಸತ್ಯವನ್ನ ಸ್ಪರ್ಶಿಸ್ತಾ ಇದೆ. ನಾವು ಹಲವಾರು ಗುರುತುಗಳನ್ನ ಹೊಂದಿದ್ದೇವೆ, ಅದು ನಮ್ಮ ಜಾತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು. ಆದರೆ ಇವೆಲ್ಲಕ್ಕಿಂತ ಮೊದಲು ನಾವು ಮನುಷ್ಯರು. ಒಬ್ಬ ವ್ಯಕ್ತಿ ರಕ್ತದಾನ ಮಾಡುವಾಗ ಎದುರಿನವನ ಜಾತಿ ಕೇಳುವುದಿಲ್ಲ. ಒಬ್ಬ ವೈದ್ಯರು ಚಿಕಿತ್ಸೆ ನೀಡುವಾಗ ರೋಗಿಯ ಹಿನ್ನೆಲೆಯನ್ನ ನೋಡಬಾರದು. ಒಬ್ಬ ಶಿಕ್ಷಕ ಶಿಕ್ಷಕಿ ವಿದ್ಯಾರ್ಥಿಗೆ ಜ್ಞಾನವನ್ನು ನೀಡುವಾಗ ಅವನ ಸಾಮಾಜಿಕ ಸ್ಥಾನಮಾನವನ್ನ ಪರಿಗಣಿಸಬಾರದು. ನಿಜವಾದ ಮಾನವೀಯತೆ ಎಲ್ಲ ಗಡಿಗಳನ್ನ ದಾಟಬೇಕು, ಆಗ್ಲೇನೆ ನಾವು ಇನ್ನೊಬ್ಬರ ಬದುಕನ್ನ ಮುಟ್ಲಿಕ್ಕೆ ಸಾಧ್ಯ, ಅವರ ಜೊತೆ ನಿಲ್ಲಿಕ್ಕೆ ಸಾಧ್ಯ, ಅವರ ಕೈ ಹಿಡಿದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಕೆಲವೊಂದು ಸಾಲುಗಳನ್ನ ನಾವು ನೋಡುವಾಗ ಮಾನವರು ವಿಭಿನ್ನ ನಂಬಿಕೆಗಳನ್ನ ಹೊಂದಿರಬಹುದು, ವಿಭಿನ್ನ ಸಂಪ್ರದಾಯಗಳನ್ನೂ ಸಹ ಅನುಸರಿಸಬಹುದು, ವಿಭಿನ್ನ ರೀತಿಯಲ್ಲಿ ಬದುಕುತ್ತಿರಬಹುದು. ಆದರೆ ನೋವು ಎಲ್ಲರಿಗೂ ಒಂದೇ, ಕಣ್ಣೀರು ಎಲ್ಲರಿಗೂ ಒಂದೇ, ಹಸಿವು ಸಂತೋಷ ದುಃಖ ಎಲ್ಲರಿಗೂ ಒಂದೇ ಆಗಿದೆ ಕಣ್ರಿ. ಒಬ್ಬ ವ್ಯಕ್ತಿ ಸಂಕಷ್ಟದಲ್ಲಿದ್ದಾಗ ಅವನಿಗೆ ಮೊದಲಿಗೆ ಬೇಕಾಗಿರುವುದು ನಾವು ಹಾಕಿಕೊಳ್ತೇವಲ್ಲ ಆ ಗುರುತು ಅಲ್ಲ, ಒಂದು ಮಾನವೀಯ ಸ್ಪರ್ಶ ಬೇಕಾಗಿದೆ, ಒಂದು ಸಹಾಯದ ಕೈ ಬೇಕಾಗಿದೆ, ಒಂದು ಕರುಣೆಯ ಹೃದಯ ಬೇಕಾಗಿದೆ. ಇಂದು ನಾವು ಹಿಂದೆ ಹೀಗಿದ್ದೆವು, ಅದಕ್ಕಿಂತ ಹೆಚ್ಚಿನ ಸಂಪರ್ಕದಲ್ಲಿ ಇದ್ದೇವೆ ಎಂಬುದಾಗಿ ಇದಕ್ಕಿಂತ ಮುಂಚೆಯೂ ಸಹ ನಾನು ಹೇಳಿದ್ದೇನೆ. ಆದರೆ ನಾವು ಎಲ್ಲೋ ಒಂದೆಡೆ ಒಬ್ಬಂಟಿಗಳಾಗಿ ಹೋಗಿದ್ದೇವಾ? ನಮ್ಮ ಬಳಿ ಸಾವಿರಾರು ಸಂಪರ್ಕಗಳಿವೆ, ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ತೆಗೆದ್ರೆ 1,000 ಕಾಂಟ್ಯಾಕ್ಟ್ಸ್ಗಿಂತ ಜಾಸ್ತಿ ಸಿಗಬಹುದು. ಆದರೆ ಸಂಬಂಧ ಎಷ್ಟು ಜನರ ಜೊತೆಗಿದೆ? ನಾವು ಪ್ರತಿದಿನ 100 ಸಂದೇಶಗಳನ್ನು ಕಳುಹಿಸುತ್ತೇವೆ, ವಾಟ್ಸಪ್ ಫಾರ್ವರ್ಡ್ಗಳನ್ನು ಕಳಿಸ್ತೇವೆ, ಎಷ್ಟೊಂದು ಇಮೇಜ್ಗಳನ್ನು ಶೇರ್ ಮಾಡ್ತೇವೆ, ಆದರೆ ಹೃದಯದ ಮಾತುಗಳನ್ನು ಹಂಚಿಕೊಳ್ತೇವಾ? ತಂತ್ರಜ್ಞಾನವು ಒಂದು ಅದ್ಭುತ ಸಾಧನ, ಆದರೆ ಅದು ಮಾನವೀಯತೆಯ ಪರ್ಯಾಯವಾಗಲು ಸಾಧ್ಯವಿಲ್ಲ ಕಣ್ರಿ. ಮೊಬೈಲ್ ಒಂದು ಅಳುತ್ತಿರುವ ವ್ಯಕ್ತಿಯನ್ನು ಸಮಾಧಾನ

ಮಾರ್ಪಡಿಸಲು ಸಾಧ್ಯವಿದೆಯಾ? ಸಾಮಾಜಿಕ ಜಾಲತಾಣಗಳು ಒಂಟಿತನವನ್ನು ನಿವಾರಿಸಲು ಸಾಧ್ಯವಿದೆಯಾ? ಇದೆಲ್ಲ ಆಗೋ ಆಗಿದ್ರೆ ನಮ್ಮಲ್ಲಿ ಎಷ್ಟೊಂದು ಸಾವುಗಳನ್ನು ತಡಿಬಹುದಾಗಿತ್ತ? ಮಾನವನಿಗೆ ಮಾನವ ಬೇಕು ಕಣ್ರಿ, ಸಂಬಂಧಗಳು ಬೇಕು, ಸ್ಪಂದನೆ ಬೇಕು. ನನಗೆ ಏನು ಅನ್ನುವಂತಹ ಅಪಾಯಕಾರಿ ಮನೋಭಾವದಿಂದ ಹೊರಗಡೆ ಬರಬೇಕಾಗಿದೆ. ಇದು ಮತ್ತೊಂದು ಅಪಾಯಕಾರಿ ಮನೋಭಾವ. ಯಾರಾದರೂ ಕಷ್ಟದಲ್ಲಿದ್ದಾರೆ, ನನಗೇನು? ಯಾರಾದರೂ ಅನ್ಯಾಯ ಅನುಭವಿಸ್ತಾ ಇದ್ದಾರೆ, ನನಗೇನು? ಯಾರಾದರೂ ಹಸಿದಿದ್ದಾರೆ, ಅದರಿಂದ ನನಗೇನ್ರಿ? ಈ ಮನೋಭಾವನೇ ಮಾನವೀಯತೆಯ ಶತ್ರು ಆಗಿದೆ. ನಿಜವಾದ ಮಾನವೀಯತೆ ನನಗೇನು ಅಂತ ಕೇಳೋದ್ರಲ್ಲಿಲ್ಲ, ನಾನು ಏನ್ ಮಾಡಬಹುದು ಅನ್ನುವಂತ ಕೇಳುವುದರಲ್ಲಿ ಅಡಕವಾಗಿದೆ. ಇದೇ ಒಂದು ಸಮಾಜವನ್ನ ಬದಲಾಯಿಸುವಂತಹ ಪ್ರಶ್ನೆ ಆಗಿದೆ. ಅಲ್ಲಿಗೆ ನನಗೇನು ಅಲ್ಲ, ನಾನು ಏನ್ ಮಾಡಬಹುದು? ಏನ್ ಗೊತ್ತಾ, ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಏನಾದರೂ ಆಗಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಅದ್ಭುತ ಕಲಾವಿದನಾಗಿರ್ಬೋದು. ಆದರೆ ಒಂದು ದಿನ ಜನರು ನಮ್ಮ ಹುದ್ದೆಗಳನ್ನ ಮರೆತು ಬಿಡ್ತಾರೆ. ನಾವು ನಮ್ಮ ಹೆಸರಿನ ಮುಂದೆ ಹಾಕೊಳ್ತೇವಲ್ಲ ಎಷ್ಟೊಂದು ಸುಫಿಕ್ಸ್ಗಳು, ನಾನು ಇದನ್ನ ಮಾಡಿದ್ದೇನೆ, ಅದನ್ನ ಮಾಡಿದ್ದೇನೆ, ನನ್ನ ಹೀಗೆ ಕರಿಬೇಕು, ಹಾಗೆ ಕರಿಬೇಕು, ಈ ಥರ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇದೆಲ್ಲವನ್ನ ಜನರು ಮರೆತು ಬಿಡ್ತಾರೆ, ಸಂಪತ್ತನ್ನ ಮರೆತು ಬಿಡ್ತಾರೆ, ಅಧಿಕಾರ ಮರೆತು ಬಿಡ್ತಾರೆ. ಆದರೆ ನೀವು ಹೇಗೆ ಬದುಕಿದ್ರಿ ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ತಾರೆ. ಸಾಯ್ಬೇಕಾದ್ರೆ ಓ ತುಂಬಾ ಒಳ್ಳೆ ಮನುಷ್ಯ ಕಣಪ್ಪ, ಎಷ್ಟು ಚೆನ್ನಾಗಿ ಬದುಕ್ತಾ ಗೊತ್ತಾ ಅನ್ನುವಂತಹ ಮಾತನ್ನ ಕೇಳುವುದಕ್ಕೂ ನಾವಿರೋದಿಲ್ಲ. ಆದ್ರೆ ಜನರು ಆ ಮಾತನ್ನ ಆಡ್ತಾ ಇದ್ದಾರಾ? ನೀವು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಿ, ಎಷ್ಟು ಜನರ ಕಣ್ಣೀರನ್ನ ಒರೆಸಿದ್ದೀರಿ, ಎಷ್ಟು ಜನರಿಗೆ ಆಶೆಯಾಗಿ ನಿಂತಿದ್ದೀರಿ? ಇದು ನಿಮ್ಮ ಜೀವನದ ನಿಜವಾದಂತಹ ಪರಂಪರೆ. ಹಿಂದೇನ್ ಗೊತ್ತಾ, ಜಗತ್ತಿಗೆ ಇನ್ನಷ್ಟು ಹಣ ಬೇಕಾಗಿಲ್ಲ, ಅಧಿಕಾರ ಸ್ಪರ್ಧೆ ಬೇಕಾಗಿಲ್ಲ. ಜಗತ್ತಿಗೆ ಬೇಕಾಗಿರುವಂಥದ್ದು ಹೆಚ್ಚು ಕರುಣೆ, ಸಹಾನುಭೂತಿ, ಸ್ಪಂದನೆ, ಮಾನವೀಯತೆ. ಟೀಕಿಸುವವರಿಗಿಂತ ಪ್ರೋತ್ಸಾಹಿಸುವಂಥವರಾಗಬೇಕು, ದ್ವೇಷಿಸುವವರಿಗಿಂತ ಪ್ರೀತಿಸುವಂಥವರು, ನೋಡುವವರಿಗಿಂತ ಸ್ಪಂದಿಸುವಂಥವರಾಗಿರಬೇಕು, ಅಪಘಾತವನ್ನ ವಿಡಿಯೋ ಮಾಡುವವರಿಗಿಂತ ಸಹಾಯ ಮಾಡುವಂಥವರು ನಾನು ನೀವು ಆಗಬೇಕಾಗಿದೆ. ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನ ಸಾಧಿಸಬಹುದು, ಆದರೆ ಜೀವನದ ಕೊನೆಯಲ್ಲಿ ಅತ್ಯಂತ ದೊಡ್ಡ ಸಾಧನೆ ಒಂದೇ, ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಿದ್ದೇನೆ ಅಂತ ಹೇಳಿಕೊಳ್ಳುವಂತಹ ಸಾಮರ್ಥ್ಯ. ಆದ್ದರಿಂದ ಇಂದು ನಾವು ನಮ್ಮನ್ನ ಪ್ರಶ್ನಿಸೋಣ, ನಾನು ಒಳ್ಳೆಯ ಮನುಷ್ಯನಾ, ನಾನು ಇತರರ ನೋವಿಗೆ ಸ್ಪಂದಿಸುತ್ತಿದ್ದೇನಾ ಅನ್ನುವಂತ ಪ್ರಶ್ನೆಗಳನ್ನ ಹಾಕಿಕೊಳ್ಳಬೇಕಾಗಿದೆ. ಏನಾದರೂ ಆಗು, ನೀನು ಬಯಸಿದಂತಾಗು, ಏನಾದರೂ ಆಗು, ನಿನ್ನ ಇಚ್ಛೆ ಅಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು. ನಾವು ಏನಾದರೂ ಆಗೋಣ, ಆದರೆ ಎಲ್ಲಕ್ಕಿಂತ ಮೊದಲು ಮಾನವರಾಗೋಣ. ನಮಸ್ಕಾರ.

ಪ್ರಿಯರೇ, ಇಲ್ಲಿ ತನಕ ಕೇಳಿದಂತ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453, ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:55:24 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಿರಿಗನ್ನಡಂ ಗೆಲ್ಗೆ ಗೆಲ್.

0: ಅವರು ಕಣ್ಣಿನ ವೈದ್ಯ. ಮನದಲ್ಲಿ ಮಹಾತ್ಮ ಗಾಂಧಿ ಆದರ್ಶ, ಅಂಧತ್ವ ನಿವಾರಣೆಗೆ ಇಡೀ ಜೀವನವೇ ಮುಡಿಪು. ತಮ್ಮದೇ ಆದ ಚಿಕಿತ್ಸಾ ಕ್ರಮ, ಅಪೂರ್ವ ತಂತ್ರ, ಅತ್ಯಧಿಕ ವೇಗ, ಭಾರೀ ಪರಿಣತಿ, ಕಡಿಮೆ ಉಪಕರಣ, ಉಚಿತ ಅಥವಾ ಕಡಿಮೆ ವೆಚ್ಚ, ಬಡಜನರ ಕಣ್ಣು, ನಿಸ್ವಾರ್ಥ ಸೇವೆ. ಬಹಳ ಹಿಂದೆಯೇ ಸಂಚಾರಿ ಚಿಕಿತ್ಸಾಲಯ ಸ್ಥಾಪನೆ, ಅದೊಂದು ಹೊಸ ಪರಿಕ್ರಮ, ಸಾಮೂಹಿಕ ಚಿಕಿತ್ಸೆಯ ಆಂದೋಲನ. ಮೊದಲು ಗುಜರಾತಿನಲ್ಲಿ, ತರುವಾಯ ಕರ್ನಾಟಕದಲ್ಲಿ. ಇಂದು ಎಲ್ಲಿ, ನಾಳೆ ಅಲ್ಲಿ, ಊರೂರಿನಲ್ಲಿ ತಿರುಗಾಟ. ವೈದ್ಯರ ಬಳಿಗೆ ರೋಗಿ ಬರುವುದು ಬೇಡ, ರೋಗಿಯ ಬಳಿಗೆ ವೈದ್ಯರು ಹೋಗಬೇಕೆಂಬ ಸಂಕಲ್ಪ, ಲಕ್ಷಾಂತರ ಮಂದಿಗೆ ದೃಷ್ಟಿ. ವಿಶ್ವ ದಾಖಲೆ, ದೃಷ್ಟಿ ಪಡೆದವರಿಂದ ಎರಡು ಕಣ್ಣ ಹನಿ. ಕೃತಜ್ಞತೆ, ಜೀವ ಸಾರ್ಥಕ್ಯ. ಕಣ್ಣು ಕೊಡುವ ಅಣ್ಣ ಎಂದು ಜನರು ಕರೆದರು, ನೇತ್ರ ಬಂಧು ಎಂದರು, ಪೊರೆಯ ದೊರೆ ಎಂದು ಹೆಸರಿಸಿದರು. ಸರಕಾರ ಇವರನ್ನು ಪದ್ಮಶ್ರೀ, ಪದ್ಮಭೂಷಣ ಎಂದು ಕರೆಯಿತು. ಇಂಗ್ಲಿಷಿನಲ್ಲಿ ಕರೆದರೆ ಅವರೇ ಒಂದು ಮೋಡಿ, ಕನ್ನಡದಲ್ಲಿ ಕರೆದರೆ ಅವರೇ ನಮ್ಮ ಡಾಕ್ಟರ್ ಎಂ.ಸಿ. ಮೋದಿ.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

0: சிறிகன்னடம் கெல்கே கெல்கே கெல்கே.
1: ಕೇಳುಗರೇ ಗಮನಿಸಿ, ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್

0: ಕಾರ್ಯಕ್ರಮ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ರಾಜ್ಯ ಬೀಜ ನಿಗಮದ ಪಾತ್ರ. 7:20 ಕೃಷಿರಂಗ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. 9:30 ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಕಮರಹಳ್ಳಿ ಮಾದಪ್ಪ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಮಂಡ್ಯದ ಸದ್ದಾಂ ತಗ್ಗಹಳ್ಳಿಯವರಿಂದ ಸಣ್ಣ ಕತೆ ಅವಳೆಂದರೆ. 8:00 ರಸಮಂಜರಿ, ದೂತಮಂಜರಿ, ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ. ಭಾಗವಹಿಸುತ್ತಾರೆ ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ಕೆ, ಪ್ರಸ್ತುತಿ ಸುರಭಿ ತಾತಾಚಾರ್. 100.6 ಸಮಯ 3:00. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ವೈ ಪುಟ್ಟಿ ಅವರ ಹಾಡುಗಾರಿಕೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದ್ದಾರೆ ಸಿವಿ ಶ್ರುತಿ ವಯಲಿನ್, ಜಿಟಿ ಸ್ವಾಮಿ ಮೃದಂಗ. ಮೊದಲಿಗೆ ಒಂದು ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಮೊದಲಿಗೆ ಮಹಾವೈದ್ಯನಾಥ ಅಯ್ಯರ್ ಅವರ ರಚನೆ ಶ್ರೀಶಂಕರ ಗುರುವರಂ, ನಾಗಸ್ವರಾಳಿ ರಾಗ ರೂಪಕತಾಳದಲ್ಲಿ.

ಇನ್ನು ಮುಂದೆ ಮೈಸೂರು ವಾಸುದೇವಾಚಾರ್ಯರ ರಚನೆ ಶ್ರೀಹರಿ ವಲ್ಲಭೆ ಶುದ್ಧಧನ್ಯಾಸಿರಾಗ ಆದಿತಾಳದಲ್ಲಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ವೈ ಪುಟ್ಟಿ ಅವರ ಹಾಡುಗಾರಿಕೆ ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ಸಿವಿ ಶ್ರುತಿ ವಯಲಿನ್ ಹಾಗೂ ಜಿಟಿ ಸ್ವಾಮಿ ಮೃದಂಗ. ಇನ್ನು ಮುಂದೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: अभी आपने सुना कार्यक्रम स्वामी की दादी, और अब इसी के साथ हम आज के कार्यक्रम को विराम देने की आपसे आज्ञा चाहेंगे। तो अपने मित्र अजीत को
1: और उमंग कार्यक्रम की तकनीकी टीम यानी कुसुमलता, जगबंधु, चेतना और मंजू कुमारी जी के साथ विमलेश को आज्ञा दीजिए। नमस्कार।
2: उमंग, उमंग, उमंग, उमंग, उमंग।
3: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಸಾರವಾಯಿತು. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ಸಖಿ ಸಾಹಿತ್ಯ, ಮಹಿಳಾ ಬರಹಗಾರರೊಂದಿಗಿನ ಮಾತುಕತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾಶಾಸ್ತ್ರಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ.
6: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಖಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ನಿಮಗೆಲ್ಲ ಗೊತ್ತೇ ಇದೆ, ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಶೇಷವಾದ ಮಹಿಳಾ ಬರಹಗಾರ್ತಿಯರನ್ನ ಪರಿಚಯಿಸ್ತಾ ಬಂದಿದ್ದೀವಿ. ಹಾಗೆ ಇವತ್ತು ನಾನು ನಿಮ್ಗೆಲ್ಲ ಪರಿಚಯಿಸ್ತಾ ಇರುವ ಬರಹಗಾರ್ತಿಯ ವಿಶೇಷತೆ ಏನ್ ಗೊತ್ತಾ? ಇವರು ನಮ್ಮ ಪಕ್ಕದ ರಾಜ್ಯದವರು, ಆದ್ರೂ ನಮ್ಮ ಕನ್ನಡ ಭಾಷೆನ ಕಲಿತು ಕನ್ನಡದಲ್ಲೇ ಕಥೆ, ಕವನ, ಕಾದಂಬರಿಗಳನ್ನ ಬರೆದು ಅನೇಕ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡಿದ್ದಾರೆ. ಇವರ ಈ ಎಲ್ಲ ರೀತಿಯ ಸಾಹಿತ್ಯ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು, ಬಿರುದುಗಳು ಹಾಗೂ ಸನ್ಮಾನಗಳನ್ನು ಕೂಡ ಪಡ್ಕೊಂಡಿರುವ ನಮ್ಮ ಪ್ರಭಾಶಾಸ್ತ್ರಿ ಜೋಶುಲಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
7: ನಮಸ್ತೆ, ಖುಷಿ ಆಗ್ತಾ ಇದೆ.
6: ಮೇಡಮ್, ನೀವು ಕಲೆ ಮತ್ತು ಸಾಹಿತ್ಯ ಇವೆರಡರಲ್ಲೂ ಸಾಧನೆ ಮಾಡಿದ್ದೀರಾ.
7: ಹೌದು.
6: ಈಗ ನೀವು ಕಲೆಯ ಕ್ಷೇತ್ರ ಅಂತ ತಗೊಂಡ್ರೆ ಭರತನಾಟ್ಯ ಕಲಾವಿದೆ ನೀವು, ಹಾಡುಗಾರ್ತಿ ಮತ್ತೆ ವೀಣಾವಾದಕಿಯೂ ಹೌದು. ಇನ್ನು ಸಾಹಿತ್ಯ ಕ್ಷೇತ್ರ ಅಂತ ತಗೊಂಡ್ರೆ ನೀವು ಕವಯಿತ್ರಿನೂ ಹೌದು, ಕಥೆಗಾರ್ತಿ, ಕಾದಂಬರಿಗಾರ್ತಿ, ಅನುವಾದಕಿ, ಶಿಕ್ಷಕಿ ಹಾಗೂ ಸಮಾಜ ಸೇವಕಿ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ರಾಯಭಾರಿ ಕೂಡ ಆಗಿದ್ದೀರಾ. ಮೇಡಮ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿ ಈ 75ರ ಇಳಿ ವಯಸ್ಸಿನಲ್ಲೂ ನೀವು ಇಷ್ಟೊಂದು ಲವಲವಿಕೆಯಿಂದ ಇದ್ದೀರಲ್ಲ, ಈ ನಿಮ್ಮ ಜೀವನೋತ್ಸಾಹದ ಬಗ್ಗೆ ನಾವು ಒಂದಷ್ಟು ಮಾತಾಡೋಣವಾ?
7: ಮಾತಾಡೋಣ.
6: ಓಕೆ ಮೇಡಮ್, ಈಗ ಏನಂದ್ರೆ ನೀವು ಮೂಲತಃ ಎಲ್ಲಿಯವರು, ಎಷ್ಟು ವರ್ಷಗಳಿಂದ ನೀವು ಮೈಸೂರಲ್ಲಿ ಇದ್ದೀರಾ, ನಿಮ್ಮ ವಿದ್ಯಾಭ್ಯಾಸ ಏನು, ಇದೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
7: ಖಂಡಿತ. ನಾನು ಹುಟ್ಟಿದ್ದು ಬೆಳೆದಿದ್ದು 16 ವರ್ಷ ತಗ್ಗ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲಾ ಮಂಡಪಾಕ ಅನ್ನೋ ಪ್ರಾಂತದಲ್ಲಿ, ಹಳ್ಳಿಯಲ್ಲಿ. ಬರೀ SLC ಮಾತ್ರ ಓದಿದ್ದೀನಿ. ಆಗಲೇ ಮದುವೆ ಮಾಡಿಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಗೊತ್ತಲ್ಲ, ಬೇಗ ಮದುವೆ ಮಾಡೋದಕ್ಕೆ. ನಾನು ಸೋದರ ಮಾವನ ಮಗ ಡಾಕ್ಟರ್ JCV ಶಾಸ್ತ್ರಿ ಅಂತ, ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಡೀನ್ ಆಗಿ ಕೆಲಸ ಮಾಡಿ ರಿಟೈರ್ ಆದರು. ನಾನು ಅವರ ಜೊತೆ ಬಂದ ಮೇಲೆ, ಅವರು ತುಂಬಾ ಒಳ್ಳೆಯವರು, ನನಗೆ ಓದೋ ಆಸೆ ಇತ್ತು. ಮದುವೆದಿಂದ ಹೆಣ್ಣು ಮುಂದೆ ಓದಬಾರದು ಅನ್ನೋ ಉದ್ದೇಶ ನನಗೂ ಇಲ್ಲ, ನಮ್ಮ ಯಜಮಾನರಿಗೂ ಇಲ್ಲ, ನಮ್ಮ ಮನೆಯವ್ರಿಗೂ ಇರಲಿಲ್ಲ, ಯಾರಿಗೂ. ಸರಿ, ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ನನ್ನ 21ನೇ ವರ್ಷ ಆದಮೇಲೆ ಓಪನ್ ಯೂನಿವರ್ಸಿಟಿನಲ್ಲಿ BA ಓದಿದ್ದೀನಿ. ಆವಾಗ

0: ನನಗಿನ್ನೂ ಸಂತೃಪ್ತಿ ಬರಲಿಲ್ಲ. ಇನ್ನೊಂದು ಮಾಡೋಣ ಅಂತ ಹಿಸ್ಟ್ರಿ ಎಮ್ ಎ ಮಾಡಿದೆ, ಚರಿತ್ರೆ. ಈ ಎರಡೂ ಬಿ ಎ ಎಮ್ ಎ ಎರಡೂ ಡಿಗ್ರಿಗಳು ನಾನು ಕನ್ನಡ ಭಾಷೆದಲ್ಲಿ ಬರೆದು ಪಾಸಾದೆ.
1: ಅಂದ್ರೆ ನೀವು ಮದುವೆ ಆದ್ಮೇಲೆ ಕನ್ನಡ ಕಲ್ತಿದ್ದೀರಾ?
0: ಹೌದಮ್ಮ, ಇಲ್ಲಿ ಬಂದಿದ ಹೊಸದ್ರಲ್ಲಿ ನಮ್ಗೆ ಕನ್ನಡ ಅಂದ್ರೆ ಏನು ಗೊತ್ತಿಲ್ಲ, ಭಯ ಆಗ್ತೈತೆ. ಯಾರನ್ನ ಕನ್ನಡದವ್ರು ಬಂದ್ರೆ ಹೇಗ್ ಮಾತಾಡ್ಬೇಕನ್ನಂತ ಗೊತ್ತಿಲ್ಲ. ಸ್ವಲ್ಪ ಹಿಂದಿ ಮಾತಾಡ್ತಾ ಇದೆ, ಹಿಂದಿದಲ್ಲಿ ಉತ್ತರ ಹೇಳ್ತಾ ಇದೆ, ಆದ್ರೂ ಭಯ. ತುಂಬಾ ವಿಚಿತ್ರಗಳು ಮಾಡಿದೀನಿ ಭಾಷೆಯಲ್ಲಿ. ಯಾರನ್ನ ಯಾವಾಗ ಬಂದ್ರಿ ಅಂದ್ರೆ ನಿನ್ನೆ ಬರ್ತೀನಿ ಅಂತ ಹೇಳ್ತಾ ಇದೆ, ಆ ತರ ಇರೋಳು. ಈಗ ಕನ್ನಡ ಭಾಷೆಯಲ್ಲಿ ಬರೆದು ಓದಿ ಹೇಳುವ ರೀತಿಗೆ ಬಂದಿದ್ರೆ.
1: ತೆಲುಗು ಭಾಷೆನಲ್ಲೂ ನೀವೇನಾದ್ರೂ ಕಥೆ ಕವನಗಳನ್ನ ಬರೀತಾ ಇದ್ದೀರಾ?
0: ಹೌದಮ್ಮ, ನನ್ನ ಚಿಕ್ಕ ವಯಸ್ಸಿನಿಂದ ನಮಗೆ ಆ ಕಾಲದಲ್ಲಿ ಅವಕಾಶಗಳು ಕೊಡ್ತಾ ಇರಲಿಲ್ಲ. ಹಳ್ಳಿ ಆಗೋದ್ರಿಂದ ಚಿಕ್ಕ ಪೆನ್ಸಿಲ್ ಸಿಕ್ಕಿದ್ರು ನನಗೆ ಏನೋ ಬರೀಬೇಕಂತ ಆಸೆ. ನೋಟ್ ಬುಕ್ಗಳು ತೆಗೆಸ್ಕೊಡೋದೇ ಇಲ್ಲ. ಆದ್ರೆ ಸ್ಕೂಲಲ್ಲಿ ವಾರ್ಷಿಕೋತ್ಸವ ಪುಸ್ತಕಕ್ಕೆ ಬರೆಯೋದು, ಹಾಡುಗಳು ಹಾಡೋದು, ಹಾಡು ಬರೆಯೋದು, ಚಿಕ್ಕ ಚಿಕ್ಕ ಕವನಗಳು ಬರೆಯೋದು. ತೆಲುಗು ಆ ಕಾಲದಲ್ಲಿ ಆಂಧ್ರಪ್ರಭಾ, ಆಂಧ್ರ ಪತ್ರಿಕಾ, ವನಿತಾ ಆ ತರ ಎಲ್ಲ ಬರ್ತಾ ಇತ್ತು. ಕಳಿಸಿದ್ರೆ 4 ರೂಪಾಯಿ 3 ರೂಪಾಯಿ ಕೊಡೋರು, ಅದು ಎಷ್ಟೋ ಲಕ್ಷಗಳ ತರ ನನಗೆ ಕಲಿಸ್ತಾ ಇತ್ತು.
1: ಅಂದ್ರೆ ಸಂಭಾವನೆ ನಿಮಗೆ ಅಷ್ಟು ಸಿಗ್ತಾ ಇತ್ತು. ಹಾಗಾದ್ರೆ ನೀವು ಕನ್ನಡದಲ್ಲಿ ಬರೆಯೋದಕ್ಕೆ ಹೇಗ್ ನಿಮ್ಗೆ ಆಸಕ್ತಿ ಬಂತು?
0: ಮೊದಲ ಬಾರಿ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಯರ್ ಆಫ್ ದಿ ಗರ್ಲ್ ಚೈಲ್ಡ್ ಅಂದ್ಬಿಟ್ಟು ರಾಮೇಶ್ವರಿ ವರ್ಮಾ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾರಂಭ ಮಾಡಿದ್ರು.
1: ಏನು
0: ಕವನ ಬರೆಯೋದು, ಅವತ್ತು ಏನೋ ಒಂದು ಹೆಣ್ಣು ಮಗು ಬಗ್ಗೆ ಬರೀಬೇಕು ಅಂತ ಒಂದು ಸ್ಪರ್ಧೆ ಇಟ್ಟಿದ್ರು. ಸರಿ, ನಮ್ಮ ಯಜಮಾನರು ಕರ್ಕೊಂಡೋಗಿದ್ರು, ನಾನು ಹೋಗಿದ್ರಿ. ನನಗೆ ಬಂದಿದ್ದ ರೀತಿಯಲ್ಲಿ ಕವನ ಬರೆದು ಓದಿದ್ರಿ. ರಾಮೇಶ್ವರ ವರ್ಮಾ ಅವರು ಪರವಾಗಿಲ್ಲ, ಚೆನ್ನಾಗಿ ಬರ್ದಿದ್ರಿ, ಬರೀಬಹುದು ಇನ್ನು ಮೇಲೆ ಅಂತ ಹೇಳಿದ್ರು. ಆ ಉತ್ಸಾಹದಿಂದ ಮುಂದೆ ಮುಂದೆ ಬರೀತಾ ಇದ್ದೆ. ತುಂಬಾನೇ ಬರ್ದಿದ್ದೆ 2000 ತನಕ. ಈಗ ಕವನಗಳು, ಕತೆಗಳು, ಚುಟುಕುಗಳು, ಹೈಕುಗಳು ತುಂಬಾ ಬರ್ದಿದ್ದೀರಿ, ಖುಷಿ ಆಗತ್ತಮ್ಮ.
1: ಈಗ ನೀವು ಕನ್ನಡ ಕಲಿತು ಕನ್ನಡದಲ್ಲಿ ಕಥೆ ಕವನ ಎಲ್ಲ ಬರೀತೀರಾ, ಆದ್ರೆ ಕನ್ನಡಕ್ಕೆ ನೀವು ಬೇರೆ ಭಾಷೆಯ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತಂದ್ರೆ ನಿಮ್ಗೆ ಕನ್ನಡ ಭಾಷೆನಲ್ಲಿ ತುಂಬಾ ಹಿಡಿತ ಇರಬೇಕು, ಆ ಲೆವೆಲ್ನ ಕಾನ್ಫಿಡೆನ್ಸ್ ಕೂಡ ನಿಮ್ಗೆ ಇರಬೇಕು ಅಲ್ವಾ? ಹಾಗಾಗಿ ನೀವು ಎಷ್ಟೊಂದು ಕಥೆಗಳನ್ನ ಕಾದಂಬರಿನ ಕನ್ನಡಕ್ಕೆ ಅನುವಾದ ಮಾಡಿದೀರಾ. ಹಾಗೆ ಮಾಡಿರೋದ್ರಲ್ಲಿ ನೀಲಾಂಜನ ಕಥೆಗಳ ಸಂಪುಟ ಅದು ಹೌದಾ, ಅದನ್ನ ನೀವು ಟ್ರಾನ್ಸ್ಲೇಟ್ ಮಾಡಿದೀರಾ, ತೆಲುಗುನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೀರಾ. ಹಾಗೆ ನೀವೇ ಕನ್ನಡದಲ್ಲಿ ಒಂದಷ್ಟು ಕಥೆಗಳನ್ನ ಬರೆದಿರುವಂತಹ ಸ್ವಾತಿ ಮುತ್ತು ಅನ್ನೋಂತ ಒಂದು ಪುಸ್ತಕನು ಕೂಡ ಬಿಡುಗಡೆ ಮಾಡಿದೀರಾ. ಈಗ ಈ ತರ ಕಥೆಯನ್ನ ಬರೆಯೋದಕ್ಕೆ ಕಲ್ಪನೆನೋ ಅಥವಾ ನಡೆದಿರೋ ಘಟನೆಗಳನ್ನ ಬರೀತಿರೋ?
0: ಸಾಮಾನ್ಯವಾಗಿ ಕಥೆ ಬರೀಬೇಕಾದ್ರೆ ಕಲ್ಪನೆ ಇಲ್ಲದಿದ್ರೆ ಅದರ ಸೌಂದರ್ಯ ಬರಲ್ಲ. ಸಹಜ ಘಟನೆಗಳಿಗೆ ಸ್ವಲ್ಪ ಕಲ್ಪನೆ ಜೋಡಿಸಿ ನನ್ನ ಊಹಾಗಳನ್ನೆಲ್ಲ ಸೇರಿಸ್ಕೊಂಡು ಬರೀತಾ ಇದ್ದೀನಿ. ಅದೇ ರೀತಿ ಈಗ ಸ್ವಾತಿ ಮುತ್ತು ಅಂತ ಹೇಳಿದ್ರು, ನಮ್ಮ ಅನ್ಸಿ ಪ್ರಸನ್ನ ಕುಮಾರ್ ಅವರ ಬೆಳಗ್ಗೆಗೆ ಪಾತ್ರರಾಗಿದ್ದೀನಿ. ಅವರು ತುಂಬಾ ಖುಷಿ ಪಟ್ಟು ಅದರ ಬಗ್ಗೆ ಕನ್ನಡ ಪ್ರಭನಲ್ಲಿ ಒಂದು ಶೀರ್ಷಿಕೆಯನ್ನು ಬರೆದಿದ್ರು, ಖುಷಿ ಆಗತ್ತೆ. ಈ ತರ ನನಗೆ ಎಲ್ಲರ ಅಭಿಮಾನ, ಪ್ರೀತಿ, ವಾತ್ಸಲ್ಯ, ಗೌರವ ಬರೋದ್ರಿಂದ ನಾನು ಕನ್ನಡ ಕವಯಿತ್ರಿಯಾಗಿ ರಚಯಿತ್ರಿಯಾಗಿ ಮುಂದೆ ನಡೀತಾ ಇದ್ದೀನಿ ಅಮ್ಮ.
1: ಹೌದು, ನಿಮ್ ಬಗ್ಗೆ ಬಹಳ ಖುಷಿ ಆಗತ್ತೆ. ನಾವು ಕನ್ನಡ ಭಾಷೆ ಕಲಿತು ಕವಯಿತ್ರಿ ಆಗೋದು ಓಕೆ, ಆದ್ರೆ ನೀವು ಬೇರೆ ಭಾಷೆಯವರಾಗಿ ಕನ್ನಡ ಕಲಿತು ಕವಯಿತ್ರಿಯಾಗಿ ಕಾದಂಬರಿ ಕೂಡ ಬರೆದಿದ್ದೀರಾ. ಈಗ ಕಾದಂಬರಿ ಬರಿಬೇಕು ಅಂತಂದ್ರೆ ಎಷ್ಟು ಸುದೀರ್ಘವಾಗಿ ಕನ್ನಡ ಭಾಷೆಯ ಪದಗಳ ಬಳಕೆ ಆಗ್ಬೇಕು ಅಲ್ವಾ? ಹಾಗೆ ನೀವು ಬರ್ದಿರೋ ಕಾದಂಬರಿ ಇದೆಯಲ್ಲ ಕಮಲ ಅರಳಿತು ಅಂತ, ಆ ಕಾದಂಬರಿ ಬರೆಯುವಾಗ ನಿಮ್ಗೇನಾದ್ರೂ ನೆನಪಿನಲ್ಲಿ ಉಳಿಯುವಂತಹ ಅನುಭವ ಏನಾದ್ರೂ ಆಗಿದೆಯಾ?
0: ಹೌದಮ್ಮ, ಈ ಕಮಲ ಅರಳಿತು ಅನ್ನೋ ಬುಕ್ ತುಂಬಾ ಚೆನ್ನಾಗಿತ್ತು. ಅದರಲ್ಲಿರೋ ಕಥೆಗಳೆಲ್ಲ ಎಲ್ಲರೂ ಓದಬೇಕು. ಅದೊಂದು ಅಂದ್ರೆ ಡಿಟೆಕ್ಟಿವ್ ಕಥೆ ತರದು. ಆ ಹುಡುಗನ್ನು ಚಿಕ್ಕ ವಯಸ್ಸಿನಲ್ಲಿ ಕದ್ದು ಕರ್ಕೊಂಡು ಹೋಗ್ಬಿಡ್ತಾರೆ ಹೀರೋನ್. ಅವನಿಗೆ ಬರ್ತಾ ದೊಡ್ಡವರು ಆಗಿ ಆಗಿ ಆಗುವಾಗ ನನ್ನ ನಾನು ಹುಟ್ಟಿದ್ದೆಲ್ಲೂ ನನ್ನ ತಂದೆ ತಾರೆ ತಾಯಿ ಯಾರು ಅನ್ನೋ ಉತ್ಸಾಹದ ಹುಟ್ಟಿ ತುಂಬಾ ಕಷ್ಟಪಟ್ಟು ಕೊನೆಗೆ ಸಾಧನೆ ಮಾಡ್ತಾನೆ. ತಾನು ಹುಟ್ಟಿದ ಊರು ವಿಜಯವಾಡ ಅಂತ ಗೊತ್ತಾಗತ್ತೆ. ಆದ್ರೆ ಯಾರು ಅವರಿಗೆ ಸಿಕ್ಕಲ್ಲ ಅವನ ಕಡೆಯವರು, ತಂದೆ ಕಡೆಯವ್ರು ಯಾರೋ ಒಬ್ಬರ ಸ್ನೇಹಿತರು ಸಿಕ್ತಾರು. ಸಿಕ್ಕಿ ಹೇಳೋದು, ಹೌದು ನೀನು ಅವ್ರ ಮಗ, ನೀನು ಒಂದು ಕಡೆ ತಪ್ಪಿಸ್ಕೊಂಡಿದೀಯಾ, ಆವಾಗಿನಿಂದ ನಿಮ್ಮ ತಂದೆಯನ್ನು ನಿನಗೋಸ್ಕರ ಇದು ಮಾಡಿದ್ರು ಅಂತ ಖಂಡಿತವಾಗಿ ಕನ್ನಡ ಆಟಗಾರ

0: ಈ ಕಮಲ ಅರಳಿತು ಓದಿ ನನಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ನನಗೆ ಇನ್ನೂ ಉತ್ಸಾಹ ಬರುತ್ತೆ.
1: ಖಂಡಿತ, ನಾನು ಅದಕ್ಕೆ ಈ ಕಾದಂಬರಿ ನಾನು ಓದಿದ್ನಲ್ಲ ಅದಕ್ಕೆ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ. ಹಾಗೇನೆ ನಿಮ್ಮದು ಇನ್ನೊಂದು ಕಥೆ ಇದೆ, ನನಗದು ಬಹಳ ಕುತೂಹಲ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವುದು ಅಂತ ಹೇಳಿದ್ರೆ ಆತ ಆಕೆ ಅನ್ನೋದು, ಅಂದರೆ ಮಂಗಳಮುಖಿಯ ಅವಳ ಜೀವನ ಕಥೆ ಅಲ್ವಾ, ಅಮ್ಮತ್ತದು ನೈಜವಾಗಿ ನಡೆದಿರುವಂತಹ ಕಥೆ ಅಂತ ಹೇಳಿದಿರಾ ಅಲ್ವಾ. ಅದನ್ನ ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು?
0: ಯಾಕನ್ನಿಸ್ತಂದ್ರೆ ಈಗ ಮಂಗಳಮುಖಿಗಳ ಬಗ್ಗೆ ಒಳ್ಳೆ ಅವಕಾಶಗಳು ಕೊಟ್ಟಿದೆ, ಅವ್ರಿಗೂ ಹಕ್ಕುಗಳು ನೀಡಿದೆ, ಅದೊಪ್ಪಿಕೊಳ್ಳೋಣ. ಆದ್ರೆ ಈ ಸಮಾಜದಲ್ಲಿ ಸ್ವಲ್ಪ ಜನ ಅವರನ್ನು ಒಂಥರ ಹೀನವಾಗಿ ನೋಡೋದು, ಅವರೇನು ಭಿಕ್ಷುಕರು ಏನು ಅಂತ ಹೆಗ್ಗೇಲಿ ಮಾಡೋದು, ಆಸೆ ಮಾಡೋದು, ತುಂಬಾ ಅವ್ರನ್ನಿಗೂ ನೋವು ಉಂಟು ಮಾಡ್ತಾರೆ. ಆದ್ರೆ ಎಲ್ಲರೂ ಆ ಥರ ಇಲ್ಲ ಮಂಗಳಮುಖಿಯಲ್ಲಿ. ಆ ಮಂಗಳಮುಖಿ ಅನ್ನೋದು ಒಂದು ಹರ್ಷಿಡಿ ಅಂತ ಹುಡುಗಿ, ಅವಳಿಗೆ ಇಂಜಿನಿಯರಿಂಗ್ ಮಾಡಿದಾಳು. ರಿಯಲ್ ಲೈಫ್ ಇದು ಕಸ್ಟೋರಿ. ಅವಳನ್ನು ಭೇಟಿಯಾಗಿ ಎಲ್ಲ ವಿಷಯಗಳು ತಿಳ್ಕೊಂಡು ಬರ್ತಿದ್ದು.
1: ಇದನ್ನ ಕನ್ನಡದಲ್ಲಿ ಓದ್ಬಿಟ್ಟು ಓದುಗರ ಅಭಿಪ್ರಾಯ ಹೇಗಿತ್ತು? ಅವ್ರು ಏನ್ ಹೇಳಿದ್ರು?
0: ತುಂಬಾ ಖುಷಿ ಪಟ್ಟಿದ್ರು, ತುಂಬಾ ಖುಷಿ ಪಟ್ಟಿದ್ರು. ಯಾಕಂದ್ರೆ ನನ್ನ ಬಗ್ಗೆ ಕರ್ನಾಟಕನೇ ಅಲ್ಲ, ಇದು ನಾನು ಬೇರೆ ದೇಶಗಳಿಗೂ ಕಳಿಸಿದ್ರಿ, ಬೇರೆ ದೇಶಗಳ ಇಂಟರ್ವ್ಯೂನಲ್ಲಿ ಮಾತಾಡಿದೀನಿ ಇದ್ರ ಬಗ್ಗೆ. ಅದೇ ರೀತಿ ಮೈಸೂರಲ್ಲಿ ಮಾತಾಡಿದೀನಿ, ಇಂಟರ್ವ್ಯೂ ಮಾಡಿದ್ರೆ. ನಮ್ಮದು ಸಮತಾ ವೇದಿಕೆ ಅಂತ ಇದೆ, ಅವ್ರು ನನಗೆ 1 ಗಂಟೆ ಕೊಟ್ಟಿದ್ದಾರೆ ಈ ಬುಕ್ ಪುಸ್ತಕ ಬಗ್ಗೆ ಓದಕ್ಕೆ ತಿಳಿಸಕ್ಕೆ. ಆವಾಗ ನಾನೊಂದು ಇದೇ ತರ ಸಫರ್ ಆಗ್ತಾ ಇರೋ ಒಂದು ಹೆಂಗಸನ್ ಕರೆದಿದ್ರಿ, ಕರೆದು ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವ್ರನ್ನು ಪ್ರಶ್ನೆಗಳು ಕೇಳಿದ್ರು ಪ್ರೇಕ್ಷಕರು. ತುಂಬಾ ಚೆನ್ನಾಗಿ ಬಂತು.
1: ನಿಜ, ಅದು
0: ಓದಬೇಕು,
1: ಹೌದು,
0: ಅವರ ಬಗ್ಗೆ ಇರುವ ಕಷ್ಟಗಳು
1: ತಿಳಿಯಬೇಕು, ಅವ್ರ ಬಗ್ಗೆ ಇರೋ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸ್ಕೋಬೇಕು. ಹೌದು, ನೀವು ತುಂಬಾ ಚೆನ್ನಾಗಿ ಬರೆದಿದ್ದೀರಾ, ನಾನು ಓದಿದ್ದೀನಿ, ನನಗೆ ಖುಷಿ ಆಯ್ತು.
0: ಧನ್ಯವಾದಗಳು.
1: ಈಗ ನೀವು ನಮ್ಮ ಮೈಸೂರಿನವರೇ ಆಗ್ಬಿಟ್ಟಿದ್ದೀರಾ, ಹೌದಾ? ನಮ್ಮ ಮೈಸೂರಿನವರೇ ಆಗಿ ಕನ್ನಡನೂ ಚೆನ್ನಾಗಿ ಕಲ್ತ್ಕೊಂಡು ಕನ್ನಡದಲ್ಲೂ ಎಲ್ಲ ಬರೆಯೋದು ಭಾಷಣ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಈ ನಿಮ್ಮ ಸಾಹಿತ್ಯ ಆಸಕ್ತಿಗೆ ನಮ್ಮ ಕನ್ನಡಿಗರ ಸಹಕಾರ, ಅವರ ಪ್ರೋತ್ಸಾಹ ಹೇಗಿದೆ, ಹೇಗೆ ಸಿಗ್ತಾ ಇದೆ ಅಂತ ನೀವು ನೆನಪಿಸ್ಕೋತೀರಾ?
0: ಖಂಡಿತ. ನನ್ನ ಸಾಹಿತ್ಯ ಚಿಕ್ಕದರಿಂದ ಈಗ ಈ ಅಂತಸ್ತಿಗೆ ಬರೋ ತನಕ ನನಗೆ ತುಂಬಾ ಕನ್ನಡಿಗರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಬರೆದಿದ್ದೆಲ್ಲ ಅವ್ರಿಗೆ ಕೊಟ್ಟು ತಪ್ಪುಗಳಿದೆಯಾ ಏನಾಗತ್ತೆ ಗೊತ್ತ, ಎಷ್ಟು ಭದ್ರವಾಗಿ ಬರೆದಿದ್ರು, ತೆಲುಗು ಪದಗಳು ಬಿದ್ದು ಬಿಡುತ್ತೆ ನನಗೆ ಬರೆಯುವಾಗ ಸ್ಪೀಡಲ್ಲಿ. ಅದನ್ನೆಲ್ಲ ಅವರು ಚೆನ್ನಾಗಿ ಸರಿ ಮಾಡಿ ಕೊಟ್ಟು ಪರವಾಗಿಲ್ಲ ಪ್ರಭಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬರೀರಿ ಅಂತ ಹೇಳಿ ತಿರುಗಿ ಹೇಳೋರು. ಆ ಥರ ಮಾಡಿದ್ರಲ್ಲಿ ಶ್ರೀಮತಿ ಅಂತ ಇದ್ದಾರು, ಆಮೇಲೆ ಲೋಲಾಕ್ಷಿ ಅಂತ ಇದ್ದಾರು, ರಾಜಣ್ಣ ಅಂತ ಇದ್ದಾರು, ಮಡ್ಡಿಕೆರೆ ಗೋಪಾಲ್. ನಮ್ಮ ಕನ್ನಡ ಸಾಹಿತ್ಯ ಸಮಿತಿಗೆ ಅಧ್ಯಕ್ಷರು ಅವ್ರನ್ನ ಪುಸ್ತಕಗಳಿಗೆ ತುಂಬಾ ಮುನ್ನುಡಿ ಬರೆದಿದ್ರು, ತುಂಬಾ ಖುಷಿ. ಅದೇ ಕೃಷ್ಣಮೂರ್ತಿ CPK ಅಂತೀವಲ್ವ, ಅವರು ಸಹಿತ ನನ್ನ ಪುಸ್ತಕಗಳು ಓದಿದ್ರು. ನಾನು ಕನ್ನಡ ತೆಲುಗು ಸಮ್ಮೇಳನ ಮಾಡಿದೀನಿ ಇಲ್ಲಿ, ಎರಡು ಭಾಷೆಗಳು ಓದ್ದೆ, ಒಂದೇ ಗಿಡಕ್ಕೆ ಕುಟ್ಟಿದ ಎರಡು ಹೂಗಳಷ್ಟೇ ಅಂತ ಹೇಳ್ತೀನಿ. ಅವರು ತುಂಬಾ ಖುಷಿ ಪಟ್ಟಿದ್ರು. ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಈ ತರ ಸಭೆಗಳನ್ನ ನೋಡಿದ ನಮ್ಮ ತಿರುಗಿ ತೆಲುಗು ಕನ್ನಡ ನನಗೆ ತುಂಬಾ ಇಷ್ಟ ಆಯ್ತಂತ ಬೇಗ ಹೋಗ್ತೀನಿ ಅಂದವರು ಸಂಜೆ 6:30 ತನಕ ಇದ್ದು ಕೊನೆ ತನಕ ಎಲ್ಲ ಪ್ರೋಗ್ರಾಮ್ ನೋಡಿದ್ದಾರೆ.
1: ತುಂಬಾ ಖುಷಿ ಆಯ್ತು ನನಗೂ, ನೀವು ಇದನ್ನ ಹೇಳಿದ್ಮೇಲೆ ನನಗೂ ತುಂಬಾ ಖುಷಿ ಆಯ್ತು. ಕನ್ನಡ ಮತ್ತು ತೆಲುಗು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಿಮಗೆ ಕನ್ನಡದ ಮೇಲೂ ಎಷ್ಟು ಅಭಿಮಾನ ಇದೆ, ಕನ್ನಡ ಭಾಷೆ ಮೇಲೂ ಅಭಿಮಾನ ಇದೆ ಮತ್ತು ತೆಲುಗು ಭಾಷೆ ಮೇಲೂ ಕೂಡ ನಿಮಗೆ ಅಭಿಮಾನ ಇದೆ. ಈ ನಿಮ್ಮ ಕನ್ನಡದ ಅಭಿಮಾನಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಸಮಾಜದ ಸಹಕಾರದ ಜೊತೆಗೆ ನಿಮ್ಮ ಕುಟುಂಬದ ಎಲ್ಲರ ಸಹಕಾರನೂ ಕೂಡ ಇರಬೇಕಲ್ವಾ, ಅದು ಯಾವ ತರ ಸಿಕ್ತು ನಿಮಗೆ ಅಂತ ಅನ್ಸುತ್ತೆ?
0: ನಾನು 20 ವರ್ಷದಿಂದ ನಮ್ಮ ಯಜಮಾನರು ತೀರೋದ ಮೇಲೆ, ಅವರು ಆಫ್ರಿಕಾನಲ್ಲಿ ತೀರೋದ್ರು, ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಮಾಡ್ತಾ ಇದ್ರು. ಹಠಾತ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು, ಅಲ್ಲಿ ತೀರೋದ್ರು. ನಾನು ಬಾಡಿ ನಮ್ಮ ಭಾರತ ದೇಶಕ್ಕೆ ತಂದಿದ್ರಿ, ತಂದ ಮೇಲೆ ನಾನು ನನ್ನ ಕಾಲ ಮೇಲೆ ನಾನೇ ನಿಲ್ಬೇಕು, ಯಾರಿಗೂ ತೊಂದರೆ ಕೊಡಬಾರದು, ಒಂದು ನಿಶ್ಚಯ ಧೈರ್ಯ ತಕೊಂಡಿದ್ರಿ. ಸ್ವಂತ ಮನೆ ಇತ್ತು, ಅಲ್ಲಿ ಇದ್ದುಕೊಂಡು ಒಂದು ಬೇಬಿ ಸಿಟ್ಟಿಂಗ್ ಇಟ್ಕೊಂಡಿದ್ರಿ. ಟೀಚರ್ ಆಗೋದ್ರಿಂದ ಮಕ್ಕಳ ಜೊತೆ ಆಟ ಆಡಿದ್ರೆ ಚೆನ್ನಾಗಿರುತ್ತೆ, ಅಂತ. ಅದರ ಜೊತೆ ನಾನು ಸಾಹಿತ್ಯ ಬರೆಯೋದು ಪ್ರಾರಂಭ ಮಾಡಿದೀನಿ. ಮಾಡಿದಾಗ ನನ್ನ ಮಗಸೆ ಅವರ ತಂದೆ ಹೇಗಿದ್ದಾರೋ ಹಾಗೆ ಪ್ರೋತ್ಸಾಹ ಕೊಡ್ತಾರೆ. ಈಗಲೂ

0: ಕೊಡ್ತಾರೆ, ಇವತ್ತು ಇಂಟರ್ವ್ಯೂ ಇದೆ ಅಮ್ಮ ಗುಡ್ ಲಕ್ ಅಂತ ಬೆಳಗ್ಗೆ ಹೇಳಿದಾರೆ. ಅವನು ಆರ್ಮಿನಲ್ಲಿ ಕರ್ನಲ್ ಆಗಿ ಮಾಡಿ ಸಾಫ್ಟ್ವೇರ್ ಮುರಳಿ ಕೃಷ್ಣ ಅಂತ. ನನ್ನ ಸೊಸೆಯನ್ನು ತುಂಬಾ ಒಳ್ಳೆಯವಳು ವಸುಧಾ ಅಂತ, ಅವಳು ಫ್ರೆಂಚ್ ಎಂಬಸಿನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಳು. ಮಗಳು ಬುತ್ತಂತ, ಅವಳು ಪದ್ಮಜಾ ಶಾಸ್ತ್ರಿ ಅಂತ. ಮುರಳೀಧರ್ ಅಂತ ನಮ್ಮ ಮಳೆಯ ಅನಿಮೇಷನ್ ಸೆಂಟರ್ ಇಟ್ಕೊಂಡಿದ್ರು. ಅವ್ರು ನಾನು ಏನೇ ಬರೀಲಿ ಏನೇ ಮಾಡಿರಿ, ನನಗೆ ಪಿ ಡಿ ಎಫ್ ಮಾಡೋದು, ಮುಖಚಿತ್ರ ಮಾಡಿಕೊಡೋದು ಎಲ್ಲ ಸಹಾಯ ಮಾಡ್ತಾ ಇದ್ರಮ್ಮ. ನಾನು ಅನ್ನೋದು ನಿಮ್ದು ಬಿಸಿನೆಸ್ ಅಲ್ವ, ದುಡ್ಡು ಇಲ್ಲ, ದುಡ್ಡೇನು ಬೇಕಾಗಿಲ್ಲ ಅಂತ ಹೇಳಿ ಈಗಲೂ ಎಷ್ಟು ಕೆಲಸಗಳಿದ್ರು ಪಾಪ ಒಳ್ಳೆ ಹುಡುಗ ಮಾಡಿಕೊಡ್ತಾನೆ ನನಗೆ. ಅದೇ ನನ್ನ ಮೊಮ್ಮಕ್ಕಳು ಹರಿಮಾನ್, ಆಯುಷ್ಮಾನ್, ಅನುಯಾನ್, ಅಮ್ಮ ಇನ್ನೂ ಬರಿ ಇನ್ನೂ ಬರಿ ಅಂತ ಹೇಳಿ ಬಾ. ಅದಕ್ಕೆ ಅವ್ರಿಗೋಸ್ಕರ ನಾನು ಬಾಲ ಸಾಹಿತ್ಯ ಪ್ರಾರಂಭ ಮಾಡಿದೆ. ಮಕ್ಕಳಿಗೋಸ್ಕರ
1: ಬಾಲ ಸಾಹಿತ್ಯ ಕೂಡ ನೀವು ಬರಿತಾ ಇದ್ದೀರಾ? ಈಗ ಕುಟುಂಬದ ಸಹಕಾರ ತುಂಬಾ ಚೆನ್ನಾಗಿದೆ ನಿಮಗೆ ಅಂತ ಹೇಳಿದ್ರಿ. ಈಗ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸಾಹಿತ್ಯ ಆಸಕ್ತಿ ಇದೆಯಾ, ಅಂದ್ರೆ ಬರೆಯೋ ಅಂತ ಆಸಕ್ತಿ ಯಾರಿಗಾದ್ರೂ ಇದೆಯಾ?
0: ಇದೆಯಮ್ಮ. ನನ್ನ ಮಗ ತೆಲುಗು ಭಾಷೆದಲ್ಲಿ ಇದು ಮಾಡಿದ್ರು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲಿ ನನ್ನ ಮಗಳಿಗೆ ಮಗನಿಗೆ. ಅವನು ಚಿಕ್ಕದಿಂದ ಡಿ ಎಂ ಎಸ್ ಅಲ್ಲಿ ಓದ್ತಾ ಇದ್ದಾಗ ನಾನೇ ಚಿಕ್ಕ ಚಿಕ್ಕ ಬರೆಯೋದು ಮಾಡೋದು ಮಾಡ್ತಾನೆ. ಅದೇ ಎಲ್ಲ ಹಾಡು ಹಾಡೋದು ನನ್ನ ಜೊತೆ ಸಂಗೀತ. ಅಮ್ಮ ಇವತ್ತು ಒಂದು ಕೀರ್ತನ ಹಾಡೋಣ ಅಮ್ಮ, ಬ್ರೋಚೆವರವರ ಹಾಡೋಣ, ಇನ್ನೊಂದು ಹಾಡೋಣ ಅಂತಾನೆ. ಅದೇ ರೀತಿ ನನ್ನ ದೊಡ್ಡ ಮೊಮ್ಮಗ ಆರ್ಯಮಾನ್ ಅಂತಿದ್ದಾನೆ, ಅವನು ಕೆನಡಾದಲ್ಲಿ ಓದ್ಕೊಂಡು ಮತ್ತೆ ಹೈದರಾಬಾದ್ ಬಂದು ಎಂ ಬಿ ಎ ಮಾಡ್ತಾ ಇದ್ದಾನೆ. ಅವನು ಆಗಲೇ ಇಂಗ್ಲಿಷಲ್ಲಿ ಬರೆಯೋದು ಶುರು ಮಾಡಿದ್ದಾರೆ. ಚಿಕ್ಕಮಾನ ಆಯುಷ್ಮಾನ್ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾನೆ ಎಲ್ಲದರಲ್ಲಿ, ಅವನು ಉತ್ಸಾಹ ಇದೆ.
1: ನೀವು ಈಗ ಕನ್ನಡದಿಂದ ತೆಲುಗುಗೆ ಮತ್ತೆ ತೆಲುಗಿನಿಂದ ಕನ್ನಡಕ್ಕೆ ಎಷ್ಟು ಪುಸ್ತಕಗಳನ್ನು ಅನುವಾದ ಮಾಡಿದಿರಾ?
0: ನಾನು ಸುಮಾರು ಒಂದು 10 ಬುಕ್ ತನಕ ಮಾಡಿದ್ದೀನಿ. ಇನ್ನು ಕೆಲವು ಮುದ್ರಣೆಯಲ್ಲಿದೆ, ಅವು ಬಂದ್ಬಿಟ್ರೆ ಪೂರ್ತಿ 12 ತನಕ ಆಗುತ್ತೆ.
1: ಹೌದಾ? ನಿಮ್ಗೆ ಇಥಿಯೋಪಿಯಾಕ್ಕೂ ನೀವು ಹೋಗಿದ್ರಿ ಅಂತ ಹೇಳಿದ್ರಿ ಅಲ್ವಾ, ಈ ಇಥಿಯೋಪಿಯಾ ಮಕ್ಕಳಿಗೆ ನೀವು ಅಲ್ಲೂ ಕೂಡ ಭಾಷೆ ಕಲಿಸುವಂತಹ ಒಂದು ಅವಕಾಶ ಸಿಕ್ತು ನಿಮ್ಗೆ ಅಂತ ಹೇಳಿದ್ರಿ, ಅದರ ಅನುಭವ ಹೇಳ್ತೀರಾ?
0: ಮಾಮೂಲಾಗಿ ಆ ದೇಶದಲ್ಲಿ ನನ್ನ ಟೀಚರ್ ಆಗಿ ತಗೊಂಡ ಮೇಲೆ ಅವ್ರು ಹೇಳಿದ್ರು, ನೀವು ನಿಮ್ಮ ಮಾತೃಭಾಷೆ ಮಾತಾಡಂಗಿಲ್ಲ, ಅಮಾರಿಕ್ ಅಂತ ಅವರ ಲ್ಯಾಂಗ್ವೇಜ್, ಅದರಲ್ಲಿ ಮಾತಾಡಬಾರ್ದು, ಬರೀ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು.
1: ಅವ್ರ ಭಾಷೆನೂ ಕಲ್ತಿದ್ರ?
0: ಹೌದಮ್ಮ, ಹೌದು, ಬೇಗನೆ ಬಂದಿತ್ತು. ಲೋಕಲ್ ಮಾರ್ಕೆಟ್ ಹೋದಾಗ ಬರುವಾಗ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಒಂಥರ ಖುಷಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದರಲ್ಲೇ ಟೀಚ್ ಮಾಡ್ಬಿಡ್ತೀನೇನೋ ಅಂತ ಅವ್ರು ನನಗೆ ಫಸ್ಟೇ ಹೇಳಿದ್ರು, ನೀವು ಅಮಾರಿಕ ನಲ್ಲಿ ಏನೋ ಮಾಡಿದ್ರೆ ನಿಮ್ಮನ್ನ ಸ್ಕೂಲಿಂದ ತೆಗೆದು ಬಿಡ್ತೀವಿ, ಓನ್ಲಿ ಇಂಗ್ಲಿಷ್ ಮಾತ್ರ ಅಂತಂದ್ರು. ಸರಿ, ಹಾಗೆ ಮಾಡ್ತಾ ಇದೆ.
1: ಆದ್ರೂ ಅವ್ರ ಭಾಷೆನೂ ನೀವು ಕಲ್ತ್ಕೊಂಡಿದ್ರಿ.
0: ಆದ್ರೆ ಆ ಮಕ್ಕಳಿಗೆ ಇಂಗ್ಲಿಷ್ ಬರಲ್ಲ ಅಲ್ವಾ, ಹೇಗೆ ಇಂಗ್ಲಿಷ್ ಹೇಳ್ಕೊಡೋದು? ನಾನು ಸರಿ, ನಾನು ಪೇಂಟರು, ಡ್ರಾಯಿಂಗ್ ಮಾಡ್ತೀನಿ, ಒಂದು ಗಿಡ ಹಾಕೋದು, ಗಿಡಕ್ಕೆ ಒಂದು ಬಾಲ್ ಹಾಕೋದು, ವೇರ್ ಇಸ್ ದ ಬಾಲ್ ಅಂತ ಹಿಂಗ್ ತೋರಿಸ್ತಾ ಇದೆ ಬೋರ್ಡ್ ಮೇಲೆ ಹಾಕಿದ್ರೆ ಅಂಡರ್ ದ ಟ್ರೀ ಅಂತ, ಆ ತರ ಭಾಷೆ ಹೇಳ್ಕೊಡ್ತಾ ಇದೆ. ಖುಷಿ ಆಗತ್ತಮ್ಮ. ಅದೇ ರೀತಿ ಕೆಲವು ಸತಿ ಚಿಕ್ಕ ಚಿಕ್ಕ ಡ್ರಾಮಾ ನಾಟಕಗಳು ಬರೆದು ಅದು ಒಂದೊಂದ್ಸತಿ ಕನ್ನಡದಲ್ಲಿ ತೆಲುಗುನಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ನಮ್ಮ ದೇಶದಲ್ಲಿ ಹೀಗಂತಾರ ಆ ಪದಕ್ಕೆ, ಈ ಪದಕ್ಕೆ ಹೀಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ ಖುಷಿ ಪಡೋರು ಅವರು, ಅಲ್ಲ ನಮ್ಗೆ ಹೇಳ್ಕೊಡಿ ನಮ್ಗೆ ಹೇಳ್ಕೊಡಿ ಅನ್ನೋರು. ಪಾಪ ಬರೆಯೋದು ಕಷ್ಟ ಆದ್ರೂ ಟ್ರೈ ಮಾಡ್ತಾ ಇದ್ರು ಮಕ್ಕಳು, ಖುಷಿ ಆಗತ್ತಮ್ಮ.
1: ಅವರಿಗೆ ನೀವು ಇಂಗ್ಲಿಷ್ ಮಾತ್ರ ಹೇಳ್ಕೊಡ್ತಾ?
0: ಹೌದು.
1: ಈಗ ನೀವು ಇಂಗ್ಲಿಷ್ ಹೇಳ್ಕೊಡೋದಕ್ಕೆ, ಯಾಕಂದ್ರೆ ಅವ್ರ ಭಾಷೆ ನೀವು ಮಾತಾಡೋ ಹಾಗಿಲ್ಲ, ಇಂಗ್ಲಿಷ್ ಹೇಳ್ಕೊಡ್ಬೇಕು ಅಂತಂದ್ರೆ ನೀವು ಏನಾದ್ರೂ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಹೇಗ್ ಮಾಡ್ತಾ ಇದ್ರಿ? ಅಂದ್ರೆ ಚಿತ್ರ ಬಳಸ್ಕೊತಾ ಇದ್ರಿ ಅಂತ
0: ಹೇಳಿದ್ವಾ?
1: ಓಕೆ. ಹಾಗೆ ನೀವು ಶಿಕ್ಷಕಿನೂ ಹೌದು, ಇಷ್ಟೆಲ್ಲಾ ಸಾಹಿತ್ಯ ಸೇವೆ ಮಾಡೋದ್ರ ಜೊತೆಗೆ ನೀವೊಂದಷ್ಟು ಸಮಾಜ ಸೇವೆನೂ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಸಮಾಜ ಸೇವೆಯ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ?
0: ನನಗೆ ಶ್ರೀಮಂತರಕ್ಕಿಂತ ತುಂಬಾ ಆಸ್ತಿ ಹೊದ್ರು ಅಥವಾ ತುಂಬಾ ಒಳ್ಳೆ ಸ್ಥಾನದಲ್ಲಿ ಇರೋರ್ಗಿಂತ ಬಡವರದಲ್ಲಿ ತುಂಬಾ ಪ್ರೀತಿ ಇದ್ದವ್ರು. ನಮ್ಮಂತವ್ರು 10 ರೂಪಾಯಿ ಇದ್ರು ಪರವಾಗಿಲ್ಲ, ನನ್ನ ಹತ್ರ 10 ಇರ್ತಾ ಇತ್ತು ಫಸ್ಟ್. ಆದ್ರೆ ಅದರಲ್ಲಿ 5 ರೂಪಾಯಿ ದಾನ ಧರ್ಮ ಮಾಡ್ತಾ ಇದ್ದೀನಿ. ಊಟಗಳು ಕೊಡೋದು, ಅವ್ರಿಗೆ ಬಟ್ಟೆಗಳು ಹೊಲಿಸ್ಕೊಡೋದು, ಆಮೇಲೆ ಆ ಥರ ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಹಾಸ್ಟೆಲ್ಗೆ ಹೋಗ್ತೀನಿ. ಮೈಸೂರಲ್ಲಿ ಮಕ್ಕಳು ಮನೆಯಿಂದ ಕದ್ಕೊಂಡು ಹೋಗಿದ್ದೆ, ಅವರು ಇವರು ಇರೋ ಒಂದು ಹಾಸ್ಟೆಲ್ ಇದೆ, 3 ಜನ ಇದು ಮಾಡ್ತಾಯಿದ್ರು. ಅದಕ್ಕೆ ಒಂದು ದಿವಸ ನಾನು ಸ್ವೆಟರ್ಸ್ ಕೊಟ್ಟು ಊಟ ಕೊಟ್ಟು ಆ ಮಕ್ಕಳಲ್ಲಿ ಒಬ್ಬರಿಗೆ ಹುಟ್ಟಿನಬ್ಬ ಇತ್ತು, ಕೇಕ್ ತರಿಸಿ ಅವ್ರಿಗೆ ಎಷ್ಟು ಖುಷಿ ಪಟ್ಟಿದ್ದಾನೆ ಅಂದರೆ ನನಗೆ ಗೊತ್ತಿಲ್ಲ. ಪಾಪ ಟೀ ಉಪಾಧ್ಯಾಯಿಗಳೇ ಇರ್ತಾಯಿದ್ರು.

0: ಸಹಾಯ ಮಾಡಿದಿರಿ, ಆ ಮಕ್ಕಳ ಜೊತೆ ಎಂಜಾಯ್ ಮಾಡಿದಿರಿ.
1: ಮೇಡಮ್, ನನಗೇನನ್ಸುತ್ತೆ ಅಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ ನೀವು, ನಿಮ್ ಬಗ್ಗೆ ನಿಮ್ಗೇನ್ ಅನ್ಸತ್ತೆ, ನಿಮ್ ಜೀವನ ಸಾರ್ಥಕ ಅಂತ ಅನ್ಸತ್ತಾ ನಿಮ್ಗೆ, ಹೇಗನ್ಸತ್ತೆ?
0: ಅದು ಮಾತ್ರ ನಿಜಮ್ಮ. ನನಗೆ ಎಷ್ಟೇ ದುಡ್ಡಿರ್ಲಿ, ಎಷ್ಟೇ ಸಾಹಿತ್ಯದ ಹೆಸರಿರ್ಲಿ, ನಾನು ಏನು ಗಳಿಸಬೇಕಂತ ಹೇಳ್ಕೊಂಡಿದ್ರು, ಯಾವ ಮಟ್ಟಕ್ಕೆ ಸೇರಬೇಕು ಅನ್ಕೊಂಡಿದ್ರು, ಸೇರ್ಬಿಟ್ಟಿದ್ರಿ.
1: ನಿಮ್ಗೊಂದು ಸಂತೃಪ್ತಿ ಇದೆ ಅಂತ?
0: ತುಂಬಾ ಸಂತೋಷವಾಗಿದೆ. ಯಾಕಂದ್ರೆ ಹೌದು, ನಾನು ಹುಟ್ಟಿದ್ಗೆ ನನ್ನ ಜನ್ಮ ಧನ್ಯ ಆಯ್ತು. ನಾಲ್ಕು ಜನ ಜೊತೆ ಹೊಗಳಿಸಿಕೊಳ್ಳ ಅಲ್ಲ, ಅಮ್ಮ ಮಾಡಿದಾರೆ ನಮಗೆ ಉಪಕಾರ ಅಂತ. ನಿನ್ನೆ ನಾನು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಸಹಿತ ಜನ ನನ್ನ ಜೊತೆ ಇಂಟರ್ವ್ಯೂ ಮಾಡಿಕೊಂಡು ಚಿತ್ರಗಳು ತಗೊಳ್ತಾ ಇದ್ರೆ ತುಂಬಾ ಖುಷಿ ಆಯ್ತಮ್ಮ.
1: ನೀವು ನಿನ್ನೆ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಂದು ಪ್ರಶಸ್ತಿ ತಗೊಂಡ್ ಬಂದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಹೇಳಿ.
0: ಇದೇನೆ ಅಂದ್ರೆ ಮಹಿಳಾ ಸಭೆಗಳು ವಿದೇಶಿ ಮಣಿ ಅಂತ ಪುರಸ್ಕಾರ ಮಾಡಿದ್ದಾರೆ.
1: ವಿದೇಶಿ ಮಣಿ ಅಂತ ಕರ್ನಾಟಕದಲ್ಲಿರುವ ತೆಲುಗು ಕವಯಿತ್ರಿ ಅಂತ ಹೇಳಿ ನಿಮ್ಮನ್ನ ಆಂಧ್ರ ಪ್ರದೇಶಕ್ಕೆ ಕರೆದು ಒಂದು ಬಿರುದು ಕೂಡ ಕೊಟ್ಟು
0: ಕಳಿಸಿದ್ದಾರೆ.
1: ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೆ ಇದ್ರ ಜೊತೆಗೆ ನೀವು ಸಾಂಸ್ಕೃತಿಕ ರಾಯಭಾರಿ ಅಂತ ಕೂಡ ಹೇಳಿದ್ರೆ,
0: ಹೌದು,
1: ಅದ್ರ ಬಗ್ಗೆ ಒಂಚೂರು ಹೇಳ್ಬೋದ?
0: ನಾನು ಯಾರು ನನ್ನ ಹೆಸರು ಅಲ್ಲಿ ಪ್ರಪಂಚಗಳಿಗೆ ತಿಳಿಸಿದ್ರು ಗೊತ್ತಿಲ್ಲ. ಅರೇಬಿಯಾ ದೇಶ ಅಂತ ಇದೆ, ಆಮೇಲೆ ಉತ್ತರ ಅಮೆರಿಕಾ ಇದೆ. ಅಲ್ಲಿ ದೇಶಗಳಿಂದ ನನಗೆ ಫೋನ್ ಬಂತು, ಅಮ್ಮ ನೀವು ಭಾರತ ದೇಶದ ಮಹಿಳಾ ರಾಯಭಾರಿಯಾಗಿ ಅಂದ್ರೆ ಸಾಂಸ್ಕೃತಿಕ ಆಗಿ ಆರಿಸ್ಕೊಳ್ತಾ ಇದೀವಿ, ನಿಮ್ಗೆ ಇಷ್ಟ ಇದೆ ಆದ್ರು. ನನಗೆ ಫಸ್ಟ್ ಆಶ್ಚರ್ಯ, ನಾನಂದೆ ಆ ಭಾರ ವಹಿಸುವ ಶಕ್ತಿ ನನಗಿದೆಯಾ ಅಂತ ಅನ್ಕೊಂಡೆ. ಆದ್ರೆ ಧೈರ್ಯ ತಕೊಂಡೆ, ಮಾಡ್ತೀನಿ ಅಂತ ಅನ್ಕೊಂಡೆ, ಮಾಡಿದೀನಿ. ಮಾಡಿ ಸುಮಾರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರೋ ಪ್ರಾಂತಗಳಲ್ಲಿ ಇದ್ದ ಎಲ್ಲ ಗ್ರಾಮೀಣ ಗಾಯಕರನ್ನು, ಭರತನಾಟ್ಯ ಮಾಡೋರನ್ನು, ಕೂಚಿಪುಡಿ ಮಾಡೋರನ್ನು, ಆಮೇಲೆ ಹಳೆ ಕಲೆಗಳನ್ನು ಅಭಿವೃದ್ಧಿಗೆ ತರಬೇಕನ್ನೋ ಒಂದು ಉದ್ದೇಶದಿಂದ ಅವ್ರನ್ನೆಲ್ಲ ಆಹ್ವಾನ ಮಾಡಿದಿನಿ, ಜೂಮ್ ಅಲ್ಲಿ ಮಾಡಿದಿನಿ. ಅದೇ ರೀತಿ ಕನ್ನಡ ಕವಿಗಳು ಎಷ್ಟೋ ಜನ ನನಗೆ ಪ್ರೋತ್ಸಾಹ ಕೊಟ್ಟು ನಾನು ಕೊಟ್ಟಿದ ಕವಿ ಸಮ್ಮೇಳನದಲ್ಲಿ ಭಾಗವಹಿಸಿ ಸಂತೋಷ ಪಟ್ಟಿದ್ರು.
1: ಅಂದ್ರೆ ನೀವು ರಾಯಭಾರಿಯಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿ, ಅದ್ರ ಕಲೆ, ಮತ್ತೆ ಈ ಜಾನಪದ ಕಲೆ, ನೃತ್ಯ ಕಲೆ, ಸಂಗೀತ, ಮತ್ತೆ ಕಥೆ, ಕವನ, ಕಾವ್ಯ ರಚನೆ ತರದನ್ನೆಲ್ಲ ಮಾಡೋ ಅಂತವರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿದ್ರಿ ಅಂತ ಆಯ್ತು. ಆ ಕಾರ್ಯ ಮಾಡುವಾಗ ಆ ಕೆಲಸಗಳನ್ನ, ಆ ಜವಾಬ್ದಾರಿನ ತಗೊಂಡಾಗ ನಿಮ್ಗೆ ಹೇಗನ್ನಿಸ್ತಾ ಇತ್ತು?
0: ಸ್ವಲ್ಪ ಕಷ್ಟ ಅನಿಸ್ತು. ಯಾಕಂದ್ರೆ ನನಗೂ ಈಗೀಗ ಬರುವ ತಾಂತ್ರಿಕ ಎಲ್ಲ ಬರಲ್ಲ ಅಲ್ವಾ ನಾವು ವಯಸ್ಸಿಗೆ. ಸರಿ, ನಾನು ಕೇಳಿದೆ ಜೂಮ್ ಓಪನ್ ಮಾಡೋದು, ಕ್ಲೋಸ್ ಮಾಡೋ ಎಲ್ಲ ಕಷ್ಟ ಆಗ್ತಾ ಇದೆ ಅಂತಂದ್ರೆ, ಅವರೊಬ್ಬರು ನನಗೆ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ. ಆ ಹುಡುಗಿ ಪಾಪ ಎಲ್ಲ ಕಂಪ್ಯೂಟರ್ ಅಲ್ಲಿ ಮಾಡಿ ಪ್ರೋಗ್ರಾಮ್ ರಿಲೇ ಮಾಡೋದು, ಯಾವಾಗ ಮಾತಾಡಬೇಕು, ಈಗ ನೀವು ನನ್ಗೆ ಮಾಡ್ತಾ ಇದ್ರಲ್ಲ ಸಹಾಯ, ಅದೇ ರೀತಿ ಮಾಡಿ ಒಳ್ಳೆ ಹೆಸರು ತಕೊಂಡಿದ್ರಿ. ಈಗಲೂ ಮಾಡ್ತಾ ಇದ್ದೀನಿ ನಾನು. ಹಿಂದೂ ಸಂಸ್ಕೃತಿ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶಗಳಲ್ಲಿ ಆಗ್ಬೇಕು.
1: ಹೌದು, ನಿಜ. ನಿಮ್ಮ ದೇಶಾಭಿಮಾನ, ನಿಮ್ಮ ಭಾಷಾಭಿಮಾನ, ಸಂಸ್ಕೃತಿಯ ಅಭಿಮಾನ, ಇದು ಎಲ್ಲದಕ್ಕೂ ನಿಮ್ಗೊಂದು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ, ಅದಕ್ಕೊಂದು ಸ್ಟೇಜ್ ಕೂಡ ಸಿಗ್ತಾ ಇದೆ. ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ನೀವು ತುಂಬಾ ಚೆನ್ನಾಗಿ ಬಳಸ್ಕೋತಾ ಇದ್ದೀರಾ, ಮತ್ತೆ ಅದರಿಂದ ಸಾಕಷ್ಟು ಜನಗಳಿಗೆ ಪ್ರೋತ್ಸಾಹನೂ ಕೊಡ್ತಾ ಇದ್ದೀರಾ. ಇದೆಲ್ಲದರ ಜೊತೆಗೆ ನೀವು ವೀಣಾವಾದಕಿನೂ ಹೌದು, ನೃತ್ಯಗಾರ್ತಿನೂ ಹೌದು, ಸಂಗೀತ ಕೂಡ ಹಾಡ್ತೀನಿ ಅಂತ ಹೇಳ್ತೀರಾ. ಹಾಗೆ ನೀವು ಬರೆದಿರೋದು ಕವನ ನಮ್ಮ ಕೇಳುಗರಿಗಾಗಿ ಓದೋಕ್ಕಾಗತ್ತಾ?
0: ಖಂಡಿತ ಖಂಡಿತ ಓದಿದ್ರು. ನಾನು ಕನ್ನಡ ಭಾಷೆದ ಬಗ್ಗೆ ಬರೆದಿದ್ದು ಇದೆ, ಅದು ಓದ್ತಿದ್ದಮ್ಮ. ಕಾವ್ಯಾಂಗಣ ಅನ್ಯ ಭಾಷೆಗಳ ಆತ್ಮಸ್ಥಗತ, ನಾನು ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದು ಶಾಲೆಯಲ್ಲಿ ಆ ಕಲಿತಿಲ್ಲ. ನಾನು ಹುಟ್ಟಿ ಬೆಳೆದು ಶಾಲೆಯಲ್ಲಿ ಆ ಕಲಿತಿಲ್ಲ. ಆದರೆ ಏನು, ಕನ್ನಡ ನಾಡಲ್ಲಿ ನನ್ನ ಜೀವನ ಆರಂಭವಾಗಿ 50 ವರ್ಷಗಳೇ ಮುಗೀತು. ಮಾತೃಭಾಷೆ ಕನ್ನಡ ಅಲ್ಲದಿದ್ದರೂ ಆದರೂ ನನ್ನನ್ನು ಈಗಲೂ ಬೇರೆ ಭಾಷೆ ಅವಳೆಂದು ಕನ್ನಡಿಗರು ಎಂದು ಅಂದಿಲ್ಲ. ಅದು ಸಂತೋಷವೇ ಅಲ್ವಾ. ಕನ್ನಡದಲ್ಲೇ ಬರೆಯುತ್ತೇನೆ. ಕಸ್ತೂರಿ ಶ್ರೀಗಂಧದಂತೆ ಸುಗಂಧ ಹರಡಿಸಲು ಆಗದಿದ್ದರೂ ಪ್ರಯತ್ನ ಮಾಡ್ತಾ ಇದ್ದೆ. ಕನ್ನಡ ಗೆಳೆಯರ ಸಹಕಾರದಿಂದ ನನ್ನ ಕವನಗಳ ಗುಬ್ಬಚ್ಚಿ ಪುಕ್ಕೆ ಬೆಳೆದಿದ್ದರೂ ನಿಧಾನವಾಗಿ ಹಾರೋದು ಕಲಿಯುತ್ತಿದ್ದೆ. ಯಾರು ಏನೇ ಹೇಳಲಿ, ನಾನು

0: ಕನ್ನಡ ಅಭಿಮಾನಿ. ನಾನು ಕನ್ನಡ ಅಭಿಮಾನಿ, ಆಂಧ್ರಕ್ಕೆ ಬಂದಾಗ ನೀವು ತೆಲುಗು ಅವರಾ ಎಂದು ಕೇಳೋ ಪ್ರಶ್ನೆಗೆ ಹೌದು, ನಾನು ಈ ಆಂಧ್ರ ಬಂದರೆ ಆಂಧ್ರದವಳು, ಕರ್ನಾಟಕ ಮೈಸೂರಲ್ಲಿದ್ದರೆ ಕನ್ನಡದವಳು ಅಂತ ಹೇಳ್ತೀನಿ. ಆಂಧ್ರ ಪ್ರದೇಶ ಹುಟ್ಟಿದ ಊರಾದರೆ ಮೈಸೂರು ಅತ್ತೆ ಮನೆ ಆಗಿದೆ ನನಗೆ. ಬದುಕು ಕೊಟ್ಟ ಸುವರ್ಣ ಭೂಮಿ ಎನ್ನುತ್ತೇನೆ ನಿಜ. ಆಂಧ್ರ ನನ್ನ ತಾಯಿ ನೆಲವಾದರೆ ನಾನು ಕನ್ನಡ ಸೊಸೆ ಎನ್ನುತ್ತೇನೆ. ಅವಳ ಮಗಳಾಗಿ ದಿನನಿತ್ಯ ಕನ್ನಡದ ಕವಿತೆಗಳ ಹೊಸ ನಡೆಯುತ್ತಿರುತ್ತೇನೆ. ನಾನು ಕನ್ನಡತಿ ಆಗಿರುತ್ತೇನೆ.
1: ತುಂಬಾ ಚೆನ್ನಾಗಿ ಬರೆದಿದ್ದೀರ. ಕನ್ನಡ ಅಭಿಮಾನ ಇಷ್ಟಿದೆ, ಕನ್ನಡ ಭಾಷೆಯ ಅಭಿಮಾನ ಎಷ್ಟೊಂದಿದೆ ನಿಮಗೆ ಅಂತ ಈ ನಿಮ್ಮ ಕವನದ ಸಾಲುಗಳಲ್ಲಿ ಗೊತ್ತಾಗುತ್ತೆ. ಈ ನಿಮ್ಮ ಸಾಹಿತ್ಯ ಸೇವೆಗೆ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ, ಪುರಸ್ಕಾರಗಳು ಬಂದಿದೆ.
0: ನಾನು ಎಷ್ಟು ತಕೊಂಡಿದ್ದೀನಿ ಅಂತ ನಾನೇ ಮರೆಯೋ ಕಾಲ ಬಂದಿದೆ. ಆದ್ರೆ ನನಗೆ ಇಷ್ಟವಾಗಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಬೊಮ್ಮಕ್ಕಳ ಕೈಯಿಂದ ತೆಗೆದುಕೊಂಡಿದ್ದ ಅಂಬೇಡ್ಕರ್ ಪುರಸ್ಕಾರ. ಅದೇ ರೀತಿ ಸಮಾಜ ಸೇವೆ ಮಾಡಿ ಬೆಂಗಳೂರವರ ಸಂಸ್ಥೆ ಇದ್ದ ಮದರ್ ತೆರೇಸಾ ಪುರಸ್ಕಾರ ನನಗೂ ಬಹಳ ಇಷ್ಟ. ಅದೇ ರೀತಿ ನಮ್ಮ ಮಹಾರಾಜರು ಮೈಸೂರು ಅರಮನೆಯಲ್ಲಿ ನನಗೆ ಒಂದು ಪುರಸ್ಕಾರ ಕೊಟ್ಟಿದ್ದಾರೆ, ಆತ್ಮ ಇನ್ಸ್ಪೈರ್ ರಾಯಲ್ ಎಕ್ಸಲೆನ್ಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ.
1: ಹಾಗೆ ಸಾಮ್ರಾಟ್ ಸಾಮ್ರಾಜ್ಞಿ ಅನ್ನೋ ಪ್ರಶಸ್ತಿ ಕೂಡ ಬಂದಿದೆ. ಹೌದು. ಆಮೇಲೆ ನಿಮ್ಗೆ ಮತ್ತಷ್ಟು
0: ತಾನ ದಕ್ಷಿಣ ಅಮೆರಿಕಾದಲ್ಲಿ ನಾನು ಪ್ರಶಸ್ತಿಗಳು ತಕೊಂಡಿದ್ದೀನಿ. 55 ಸೆಕೆಂಡ್ ಕವಿತಾ ಗಾನ ಮಾಡಿ ತೆಲುಗು ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಾನು ರೆಕಾರ್ಡ್ ಆಗಿದ್ದೀನಿ.
1: ತಾನ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕಾರ ಕೂಡ ನಿಮಗೆ ಸಿಕ್ಕಿದೆ. ಹೌದು ಮೇಡಮ್. ಹಾಗೆ ಎನ್ಟಿ ರಾಮರಾವ್ ಶತ ಜಯಂತಿ ಪ್ರತಿಭಾ ಪುರಸ್ಕಾರ ನಿಮಗೆ ಸಿಕ್ಕಿದೆ. ಆಮೇಲೆ ವಿಶಿಷ್ಟ ಸೇವಾ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನ ನೀವು ಪಡ್ಕೊಂಡಿದ್ದೀರಾ ಮೇಡಮ್. ಹಾಗೆ ನೀವು ಮೊನ್ನೆ ಏನು ಆಂಧ್ರಪ್ರದೇಶಕ್ಕೂ ಕೂಡ ಹೋಗಿ ಮತ್ತೊಂದು ಬಿರುದು ಕೂಡ ಪಡ್ಕೊಂಡು ಬಂದಿದ್ದೀರಾ. ಹೀಗೆ ಮತ್ತಷ್ಟು ಸಾಹಿತ್ಯಕ್ಕೆ ಕೊಡುಗೆಗಳು ನಿಮ್ಮಿಂದ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಿಗ್ತಾ ಇರಲಿ ಅಂತ ಹೇಳ್ತಾ ಈ ನಮ್ಮ ಸ್ಟುಡಿಯೋವರೆಗೂ ಬಂದು ನಿಮ್ಮ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನನ್ನ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನನಗೂ ತುಂಬಾ ಸಂತೋಷ ಆಗಿದೆ ಅಮ್ಮ. ಎಲ್ಲೋ ಮೂಲದಲ್ಲಿ ಇದ್ದವನ್ನು ಆಕಾಶವಾಣಿಯವರು ಕರೆದು ಮಾಡಿದ ಸಹಾಯ ನಾನು ಮರೆಯಕ್ಕಾಗಲ್ಲ. ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷವಾಗಿದೆ. ನಮಸ್ಕಾರ.
2: ಇದುವರೆಗೂ ಸಖಿ ಸಾಹಿತ್ಯ ಮಹಿಳಾ ಬರಹಗಾರರೊಂದಿಗಿನ ಮಾತುಕತೆ ಕಾರ್ಯಕ್ರಮದಲ್ಲಿ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಅನುವಾದಕಿ ಪ್ರಭಾ ಶಾಸ್ತ್ರಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕೆ ನೇತ್ರ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
4: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
3: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
5: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18 ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
4: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
3: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
4: ದ್ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
3: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
4: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನಾಸ.
3: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
2: ಕೇಳುಗರೇ ಗಮನಿಸಿ, ಜುಲೈ 18 ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು

0: ಹಾಗೂ ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಜುಲೈ 19 ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆದುಳಿನ ಆರೋಗ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನರಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕರ್ನಲ್ ಟಿಎಸ್ ವಾಸನ್ ಅವರೊಂದಿಗೆ ಮಾತುಕತೆ. ಜುಲೈ 20 ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:37 ಇನ್ನು ಮುಂದೆ ವೃತ್ತಿ ಮಾರ್ಗದರ್ಶನ. ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಬೆಳವಣಿಗೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರೂ ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ನಮ್ಮ ಜೊತೆ ಮೈಸೂರಿನ ಲೇಖಕರು, ಚಿಂತಕರು ಹಾಗೂ ವಾಗ್ಮಿಯೂ ಆದ ಎಸ್ಬಿ ನಿತ್ಯಾನಂದ ಅವರಿದ್ದಾರೆ. ಇವರು ಮೈಸೂರಿನ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ರಿಮ್ಸೆ ಇಲ್ಲಿ ವಿವೇಕ ಶಕ್ತಿ ಎಂಬ ಕಾರ್ಯಕ್ರಮದ ಮೂಲಕ ಯುವ ನಾಯಕತ್ವದ ತರಬೇತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಬನ್ನಿ, ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಬಗ್ಗೆ ಮಾಹಿತಿಯನ್ನ ಇವರಿಂದ ಪಡ್ಕೊಳ್ಳೋಣ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ತೆ
1: ಸರ್. ಮೊದಲಿಗೆ ಜೀವನ ಮೌಲ್ಯಗಳು ಅಂದ್ರೆ ಏನು, ಈಗಿನ ಮಕ್ಕಳಿಗೆ ಇದರ ಅವಶ್ಯಕತೆ ಎಷ್ಟಿದೆ ಅಂತ ಹೇಳ್ತೀರಾ?
2: ಮೇಡಮ್, ಜೀವನ ಮೌಲ್ಯಗಳು ಅಂತಂದ್ರೆ ಒಬ್ಬ ಮನುಷ್ಯ ತಾನು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನ ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ತಕ್ಕಂಥದ್ದು. ಈ ಜೀವನ ಪರಿಪೂರ್ಣವಾಗಿ ಮುಕ್ತಾಯ ಆಗೋ ಹಂತದಲ್ಲಿ ಅವನಿಗೆ ಅನ್ನಿಸ್ಬೇಕು, ನಾನು ಜೀವನವನ್ನು ಚೆನ್ನಾಗಿ ಬದುಕುತ್ತೆ, ಉತ್ತಮವಾಗಿ ಬದುಕುತ್ತೆ, 4 ಜನಕ್ಕೆ ಉಪಕಾರಿಯಾಗಿ ಬದುಕುತ್ತೆ, ಸಾರ್ಥಕವಾಗಿ ಬದುಕುತ್ತೆ ಅಂತ. ಹಾಗನ್ಸೋದಕ್ಕೆ ಬೇಕಾದಂಥ ಅವಶ್ಯಕ ಗುಣಗಳನ್ನು ಆತ ಸಂಪಾದನೆ ಮಾಡಬೇಕು, ಅದನ್ನು ಅವನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಇದನ್ನು ನಾವು ಜೀವನ ಮೌಲ್ಯಗಳು ಅಂತ ಅಂದ್ಕೊಳ್ಬೋದು. ಕೇವಲ ಹಣ ಸಂಪಾದನೆ ಅಥವಾ ಕೀರ್ತಿ ಸಂಪಾದನೆ ಅಥವಾ ಆಸ್ತಿಯ ಸಂಪಾದನೆ ಇದಿಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೂ ಅನೇಕ ಮೌಲ್ಯಗಳಿದೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗಿದೆ ಈಗಿನ ಮಕ್ಕಳಿಗೆ ಅನ್ನೋದು ನನ್ನ ಭಾವನೆ. ಸಮಾಜ ಒಂದರಿಂದ ಒಂದು ಕುರಿಗಳು ಸಾರ್ ಕುರಿಗಳು ಅನ್ನೋ ಥರ ಓಡ್ತಿದೆ. ಕೇವಲ ಸಂಪತ್ತನ್ನು ಗಳಿಸೋದ್ರಲ್ಲಿ, ಹೆಸರನ್ನು ಗಳಿಸೋದ್ರಲ್ಲಿ, ಸುಖವನ್ನು ಅರಸೋದ್ರಲ್ಲಿ, ಆದರೆ ಜೀವನದ ಸಾರ್ಥಕತೆ ಅಷ್ಟರಲ್ಲಿಲ್ಲ. ಅದು ಬಿಟ್ಟು ಇನ್ನೂ ಅನೇಕ ಸಂಗತಿಗಳಲ್ಲಿ ಜೀವನದ ಸಾರ್ಥಕತೆ ಅಡಗಿರೋದ್ರಿಂದ ಅದನ್ನು ಹುಡುಕಬೇಕಾಗಿರೋದೇ ಜೀವನ ಮೌಲ್ಯಗಳು ಅನ್ನೋದು ನನ್ನ ಅಭಿಪ್ರಾಯ.
1: ಇದು ಮಕ್ಕಳಲ್ಲಿ ಈಗ ಕೊರತೆ ಕಾಣ್ತಾ ಇದೆಯಾ? ಜೀವನ ಮೌಲ್ಯಗಳು ಸಾಕಷ್ಟು ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ?
2: ಖಂಡಿತವಾಗಿ ಮೇಡಮ್. ನಾವು ಹಿಂದಿನ ಜನರೇಷನ್ನ ಗಮನಿಸ್ತಾ ಬಂದಾಗ, ಹಿಂದಿನ ಜನರೇಷನ್ ಅದರ ಹಿಂದಿನ ಜನರೇಷನ್ ಗಮನಿಸ್ತಾ ಬಂದಾಗ ಎಲ್ಲ ಒಂದು ಕಡೆ ಮೌಲ್ಯಗಳು ಕುಸಿತ ಕಾಣ್ತಾ ಇದೆ ಅಂತ ಅಂದ್ಕೊಳ್ಬೋದು. ಹಿಂದೆ ಮಾನವೀಯತೆ ಆಗಲಿ, ಅನುಕಂಪ ಆಗಲಿ, ಅಥವಾ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಆಗಲಿ, ಸ್ವಾರ್ಥ ತ್ಯಾಗ, ಸೇವೆ, ಈ ಥರದ್ದೆಲ್ಲ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು, ಬಹಳವಾಗಿ ಸಿಗ್ತಾ ಇತ್ತು. ಈಗ ಅಪರೂಪ ಅನ್ನುವಷ್ಟು ಮಟ್ಟಿಗೆ ಆಗಿದೆ. ಯಾರು ಸೇವೆ ಮತ್ತು ತ್ಯಾಗ ಮಾಡ್ತಾರೋ, ಒಳ್ಳೇದನ್ನು ಮಾಡ್ತಾರೋ, ಅದನ್ನು ರೆಕಗ್ನೈಸ್ ಮಾಡಬೇಕಾದಂಥ, ಅಂದರೆ ಇವ್ರು ಒಳ್ಳೇದು ಮಾಡ್ತಿದ್ದಾರೆ ನೋಡಿ ಅಂತ ಎಲ್ಲ ಕಡೆ ಹೇಳ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಆಗಿದೆ. ಈ ದೇಶಭಕ್ತಿ ಅನ್ನೋದು ಅದು ಸಹಜವಾಗಿ ಎಲ್ಲರಲ್ಲೂ ಇರಬೇಕಾಗಿರೋದು, ಅದನ್ನೇನು ಒಬ್ಬರನ್ನೇ ಫೈಂಡ್ ಔಟ್ ಮಾಡಿ ಹೇಳಬೇಕಾಗಿರಲಿಲ್ಲ. ಆದರೆ ಇವತ್ತು ಯಾರಾದರೂ ಅಪರೂಪಕ್ಕೆ ದೇಶಕ್ಕೊಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ರೆಕಗ್ನೈಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅಪರೂಪಕ್ಕೆ ಮಾಡ್ತಾ ಇರ್ತಾರೆ. ನಿಸ್ವಾರ್ಥವೂ ಅಷ್ಟೇ, ಸೇವೆ ಅಷ್ಟೇ, ಫೋಟೋ ತೆಗೆದು ಅದನ್ನೆಲ್ಲ ಇಂಟರ್ನೆಟ್ಟಲ್ಲೆಲ್ಲ ಹಾಕಿ ಆ ಥರದ್ದು ಆಗ್ತದೆ, ಯಾಕೆಂದರೆ ಕೊರತೆ ಇದೆ. ಮೌಲ್ಯಗಳು ದಿನನಿತ್ಯ ನಮ್ಮ ಜೀವನದಲ್ಲಿ ಇರಬೇಕಾಗಿದ್ದು, ದಿನನಿತ್ಯ ನಾವೆಲ್ಲರೂ ಪಾಲಿಸಬೇಕಾಗಿದ್ದು, ಅದನ್ನು ಅಪರೂಪಕ್ಕೆ ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ಕೇವಲ ಮಕ್ಕಳಲ್ಲಿ ಅಂತಲ್ಲ, ದೊಡ್ಡವರಲ್ಲಿ ಇದ್ದರೆ ಮಕ್ಕಳಲ್ಲದು ಕಾಣ್ತೀವಿ, ದೊಡ್ಡವರಲ್ಲೇ ಇವತ್ತು ಕೊರತೆ ಆಗಿರೋದ್ರಿಂದ ಸಹಜವಾಗಿ ಮಕ್ಕಳಲ್ಲೂ ಇನ್ನೂ ಜಾಸ್ತಿ ಕೊರತೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದಷ್ಟು ಇಂಬು ಕೊಡೋ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೇವಲ ಓದಿನ ಬಗ್ಗೆ ಫೋಕಸ್ ಮಾಡಿಸ್ತಾ ಇದ್ದೀವಿ. ಎಜುಕೇಷನ್ ಅಂದರೆ ಕೇವಲ ಅಂಕ ಗಳಿಕೆ ಮಾತ್ರ ಅನ್ನೋ ದೃಷ್ಟಿಯಿಂದ ಅವರಿಗೆ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು, ಒಳ್ಳೆ ಮಾರ್ಕ್ಸ್ ತೊಗೊಂಡ ಮೇಲೆ ಏನು ಮಾಡಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೋಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಂಡ ಮೇಲೆ ಮೆಡಿಕಲ್ ಹೋಗಬೇಕು, ಇಂಜಿನಿಯರಿಂಗ್ ಹೋಗಬೇಕು. ಮೆಡಿಕಲ್ ಇಂಜಿನಿಯರಿಂಗ್ ಓದಿ ಏನಾಗಬೇಕು ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತಲ್ಲ, ಒಳ್ಳೆ ಸ್ಯಾಲ್ರಿ ಸಿಗೋ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು, ಸುಖವಾಗಿರಬೇಕು. ಇದೇ ಜೀವನದ ಅಂತಿಮ ಗುರಿ ಆಗಿಬಿಟ್ಟಿದೆ. ಸೊ ಅಂತಿಮವಾಗಿ ಜೀವನದ ಗುರಿ ಏನು ಅಂದರೆ ಸುಖವಾಗಿರೋದು. ಅದಕ್ಕೋಸ್ಕರ ಒಳ್ಳೆ ಸಂಬಳ ಬೇಕು, ಒಳ್ಳೆ ಸಂಬಳಕ್ಕೆ ಒಳ್ಳೆ ಕೆಲಸ ಬೇಕು, ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೋರ್ಸ್ ಬೇಕು, ಒಳ್ಳೆ ಕೋರ್ಸ್ಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು. ಹೀಗಾಗಿ ಮಕ್ಕಳನ್ನು ನಾವು ಎಷ್ಟು ಮಾರ್ಕ್ಸ್ ತೊಗೊಳ್ಳೋ ಹಿಂದೆ ಬೀಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಓದು ಓದು ಅಂತ ಹೇಳಿ ಇರೋ 5-6 ಸಬ್ಜೆಕ್ಟ್ಗಳನ್ನ ಅವ್ರ ತಲೆಗೆ ಪುಸ್ತಕಗಳನ್ನು ಕಂಪ್ಯೂಟರ್ಗೆ ಡಾಟಾ ತುರುಕೋ ಥರ ಅವ್ರ ತಲೆಗೆ ತುರುಕ್ತಾ ಇದ್ದೀವಿ. ಅದರಿಂದಾಗಿ ಅವ್ರ ಕ್ರಿಯೇಟಿವಿಟಿ ಸಾಯ್ತಾ ಇದೆ, ಅವ್ರಲ್ಲಿರ್ತಕ್ಕಂಥ ಹ್ಯೂಮಾನಿಟಿ ಅಂತ ಅನೇಕ ಮೌಲ್ಯಗಳು ಸತ್ತೋಗ್ಬಿಡ್ತಾ ಇದೆ. ನಿಸ್ವಾರ್ಥತೆ, ತ್ಯಾಗ, ಈ ಥರದ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಸಹಜವಾಗಿ ಮೌಲ್ಯಗಳು

0: ಕುಂಠಿತಾಗ್ತಾ ಇದೆ. ಅದರ ಪರಿಣಾಮನ ಪೇರೆಂಟ್ಸ್ ಅನುಭವಿಸ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಅಥವಾ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇಲ್ಲ, ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದೆ, ಈ ಥರದ್ದೆಲ್ಲ ಯಾಕೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಮೌಲ್ಯಗಳನ್ನು ನಮ್ಮ ಮಕ್ಳಿಗೆ ನಾವು ಕಲಿಸ್ತಾ ಇಲ್ಲ. ಆ ಮಕ್ಕಳು ಆ ಮೌಲ್ಯಗಳನ್ನ ಕಲಿತುಕೊಳ್ಳದೆ ಇರೋದ್ರಿಂದ ಅವ್ರು ಕೊನೆಗಾಲದಲ್ಲಿ ಆ ಮೌಲ್ಯಗಳನ್ನ ಅವ್ರು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ.
1: ಸರಿ, ಈಗ ನಾವು ಮಕ್ಕಳಿಗೆ ಗ್ಯಾಜೆಟ್ಸ್ನ ಕೊಟ್ಟಿದ್ದೀವಿ, ಸಾಕಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಈ ಮೌಲ್ಯಗಳನ್ನ ಕೊಡ್ಲಿಕ್ಕೆ ಪೇರೆಂಟ್ಸ್ಗಳು ಪೋಷಕರಿಗೆ ಸಮಯ ಸಿಗ್ತಾ ಇಲ್ಲ, ವೇಗವಾದ ಜೀವನ ಶೈಲಿ ಇದೆ. ಸೊ ಈ ರೀತಿ ಇರುವಾಗ ಮಕ್ಕಳಿಗೆ ಈ ಮೌಲ್ಯಗಳು ಯಾರು ಕಲ್ಸ್ಕೊಡ್ಬೇಕು, ಹೇಗ್ ಕಲ್ಸ್ಕೊಡ್ಬೇಕು ಅಂತ ನೀವು ಹೇಳ್ತೀರಾ?
0: ಮೇಡಮ್, ಹಿಂದೆ ಮೌಲ್ಯಗಳನ್ನ ಇದೊಂದು ಒಂದು ವಿಚಿತ್ರ ಸನ್ನಿವೇಶ ಅಂತ ಹೇಳಬಹುದು. ಮೌಲ್ಯಗಳನ್ನ ಕಲಿಸುವುದು ಅನ್ನೋದೇ ಒಂದು ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹಿಂದೆ ಯಾರು ಮೌಲ್ಯಗಳನ್ನ ಕಲಿಸ್ಕೊಡ್ತಾ ಇರಲಿಲ್ಲ, ಅದು ತಾನೇ ತಾನಾಗಿ ಬಂದ್ಬಿಡ್ತಾ ಇತ್ತು. ತಾನೇ ತಾನಾಗಿ ಅಂದ್ರೆ ಅನೌಪಚಾರಿಕವಾಗಿ ಬರ್ತಾ ಇದ್ದು. ಅಫಿಷಿಯಲ್ ಆಗಿ ಒಂದು ಕೋರ್ಸ್ ಮಾಡಿ ಮಾನವೀಯತೆ ಮೊದಲನೇ ಚಾಪ್ಟರ್, ಎರಡನೇ ಚಾಪ್ಟರ್ ನಿಸ್ವಾರ್ಥ, ಮೂರನೇ ಚಾಪ್ಟರ್ ತ್ಯಾಗ ಅಂತ ಬರ್ತಾ ಇರಲಿಲ್ಲ. ಅವರು ಹಿಂದೆ ಈ ತರ ನಡೆದಂತ ಆದರ್ಶ ವ್ಯಕ್ತಿಗಳ ಕಥೆಗಳನ್ನು ಕೇಳ್ತಾ ಇದ್ರು. ತಂದೆ ತಾಯಿ ತಾತ ಅಜ್ಜಿ ಅಂದ್ರು ಕಥೆಗಳನ್ನು ಹೇಳ್ಕೊಡ್ತಾ ಇದ್ರು, ಅವರಿಗೆ ಮಾರಲ್ ಸ್ಟೋರೀಸ್ ಹೇಳ್ಕೊಡ್ತಾ ಇದ್ರು, ರಾಮಾಯಣ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ನೋಡ್ತಾ ಇದ್ರು, ಕೆಟ್ಟದ್ರ ಮೇಲೆ ಒಳ್ಳೆದರ ವಿಜಯಗಳನ್ನ ಅವ್ರು ಸದಾ ಕಾಲ ಕೇಳಿ ಆನಂದಿಸ್ತಾ ಇದ್ರು. ಮನೋರಂಜನೆ ಜೊತೆಗೆ ಮೌಲ್ಯವೂ ಸಿಕ್ಬಿಡ್ತಾ ಇತ್ತು. ಮನೆಯಲ್ಲಿ ತಂದೆ ತಾಯಿಗಳನ್ನ ಹಿರಿಯರನ್ನ ನೋಡ್ತಾ ಇದ್ರು, ಅಣ್ಣ ತಮ್ಮದಿರು ಒಟ್ಟಿಗೆ ಬದುಕೋದನ್ನ ನೋಡ್ತಾ ಇದ್ರು, ಕೂಡು ಕುಟುಂಬದಲ್ಲಿ ಬದುಕ್ತಾ ಇದ್ರು. ಸೇವೆ ಮತ್ತು ಸ್ಯಾಕ್ರಿಫೈಸ್, ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಅನ್ನೋದು ಅವ್ರಿಗೆ ಹೊಸದಾಗಿರಲಿಲ್ಲ.
1: ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ,
0: ಕೂಡು ಕುಟುಂಬ ಇಲ್ಲ. ತಂದೆ ಮೈಕ್ರೋ ಫ್ಯಾಮಿಲಿಗಳಾಗ್ಬಿಟ್ಟಿದೆ. ತಂದೆ ತಾಯಿ ಮತ್ತು ಮಗು, ಮಕ್ಕಳು ಅಂತ ಹೇಳಕ್ಕೂ ಈಗ ಸಾಧ್ಯ ಇಲ್ದಿರೋ ಪರಿಸ್ಥಿತಿ. ತಂದೆ ತಾಯಿ ಮತ್ತು ಮಗು, ಮತ್ತು ಆ ಫ್ಯಾಮಿಲಿ ಒಳಗಡೆ ತಂದೆನು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ತಾಯಿನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಗು ಸ್ಕೂಲ್ ಹೋಗ್ತಾ ಇರುತ್ತೆ. ಹಾಗಾಗಿ ಮೂರು ಜನರೇ ಒಂದ್ ಕಡೆ ಕೂತು ಒಟ್ಟಿಗೆ ಕಲಿತಕ್ಕಂತ ಸಂದರ್ಭ ಬರ್ತಾ ಇಲ್ಲ. ಹಾಗೆ ಆ ಮೂರು ಜನನು ಕಲಿಬೇಕು, ಒಟ್ಟಿಗೆ ಸೇರ್ಬೇಕಾದ್ರೆ ಅದು ಕೇವಲ ಒಂದು ಮೋಜಿನ ಪಾರ್ಟಿ ಆಗಿರುತ್ತೆ, ಅಥವಾ ಯಾವುದೋ ಸಿನಿಮಾ ಆಗಿರುತ್ತೆ, ಯಾವುದೋ ಫ್ಯಾಂಟಸಿ ಪಾರ್ಕ್ಗಳಂತ ಅಮ್ಯೂಸ್ಮೆಂಟ್ ಪಾರ್ಕ್ಗಳಾಗಿರುತ್ತೆ ಬಿಟ್ರೆ ಮೌಲ್ಯಗಳನ್ನ ಕಲಿಯೋದಕ್ಕೆ ಅಂತ ಯಾರು ಒಟ್ಟಿಗೆ ಸಮಯವನ್ನ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಮೌಲ್ಯಗಳ ಕುಸಿತ ತುಂಬಾ ಆಗ್ತಾ ಇರೋದಕ್ಕೆ ಇದೇ ಕಾರಣ.
1: ಇದು ಕಮ್ಯುನಿಕೇಶನ್ ಅಥವಾ ನಾವು ಸಂವಹನ ಶಕ್ತಿ ಅಂತ ನಾವ್ ಏನ್ ಹೇಳ್ತೀವಿ, ಇದು ಕೂಡ ಕಮ್ಮಿ ಆಗ್ತಾ ಇದೆ ಮಕ್ಕಳಲ್ಲಿ.
0: ನೂರಕ್ಕೆ ನೂರು ಕಡಿಮೆ ಆಗ್ತಿದೆ. ನಾವು ತುಂಬಾ ಕಡೆ ಗಮನಿಸ್ತಾ ಇದೀವಿ ಮಕ್ಕಳಲ್ಲಿ ಆರ್ಟಿಸಂನಂತ ಅನೇಕ ತೊಂದರೆಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಆರ್ಟಿಸಂ ಅಷ್ಟೇ ಅಲ್ಲದೆ, ಕೇವಲ ಆರ್ಟಿಸಂ ಅಷ್ಟೇ ಅಲ್ಲದೆ, ಮಾತಾಡೋಕೆ ಅವ್ರಿಗೆ ಬರದೇ ಇರುವಷ್ಟು ಮಟ್ಟಿಗೆ, ಮುಕ್ತವಾಗಿ ಯಾರ ಜೊತೆ ಮಾತನಾಡದಿರೋ ಮಟ್ಟಿಗೆ, ಅಥವಾ ತಮ್ಮ ಭಾವನೆಗಳನ್ನ ಅವರು ಪ್ರಕಟಪಡಿಸೋದಕ್ಕೆ ಪದಗಳ ಹುಡುಕಾಟ ನಡೆಸೋ ತರ, ಅಥವಾ ಹೇಗೆ ಅದನ್ನ ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ತರದ ಐಡಿಯಾ ಮಕ್ಕಳು ಸಿಗ್ತಾ ಇಲ್ಲ. ಹೀಗಾಗಿ ಕಮ್ಯುನಿಕೇಶನ್ ಕೊರತೆ ಸಿಕ್ಕಾಪಡೆ ಜಾಸ್ತಿ ಆಗಿದೆ. ಸಂವಹನ ಶಕ್ತಿ, ಸಂವಹನ ಕಲೆ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ.
1: ಮಕ್ಕಳು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಇರ್ತಾರೆ, ಕಮ್ಯುನಿಕೇಶನ್ ತುಂಬಾ ಮಾಡ್ತಾ ಇದಾರೆ ಮೊಬೈಲ್ ನಲ್ಲಿ, ಆದ್ರೆ ಪರ್ಸನ್ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ಕಮ್ಯುನಿಕೇಶನ್ ನಡೀತಾ ಇಲ್ಲ. ಸೊ ಎಷ್ಟೇ ಕಮ್ಯುನಿಕೇಶನ್ ಅವ್ರು ಮಾಡ್ತಿದ್ರು ಕೂಡ ಅವ್ರಿಗೆ ಮೆಂಟಲಿ ಅವರು ಡಿಪ್ರೆಸ್ ಆಗ್ತಾ ಇದಾರೆ, ಅವ್ರಿಗೆ ಮಾನಸಿಕವಾದ ಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳ್ತೀರಾ ಸರ್ ನೀವು?
0: ಮೇಡಮ್, ಮೊಬೈಲ್ದು ನೀವು ಈಗ ಹೇಳಿದ್ರಿ ತುಂಬಾ ಒಳ್ಳೆ ವಿಷಯ ಇದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅದು. ಮೊಬೈಲ್ ಅಲ್ಲಿ ಮೆಸೇಜ್ ಅಲ್ಲಿ ವಾಟ್ಸ್ಆಪ್ ನಲ್ಲಿ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಬಟ್ ಎದುರುಗಡೆ ಸಿಕ್ಕಾಗ ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡೋದಕ್ಕೂ ಹೆದರುತ್ತಾರೆ, ಅಥವಾ ಆ ಮೊಬೈಲ್ ಅಲ್ಲಿ ಇದ್ದಂತಹ ಪ್ರೀತಿ ವಿಶ್ವಾಸಗಳು ಎದುರಿಗೆ ಸಿಕ್ತಾಗ ಇರಲ್ಲ. ಯಾಕೆ ಮೊಬೈಲ್ ಅಲ್ಲಿ ಪ್ರೀತಿ ವಿಶ್ವಾಸ ತೋರಿಸೋದು ಸುಲಭ ಅಂದ್ರೆ ಎಮೋಜಿಗಳಿರುತ್ತೆ, ಅದನ್ನ ಸುಲಭ ಕಳಿಸ್ಬಿಡ್ಬೋದು, ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಅಥವಾ ಎಫರ್ಟ್ ಹಾಕಬೇಕಾಗಿಲ್ಲ, ಈಸಿಯಾಗಿ ಕಳಿಸ್ಬಿಡ್ಬೋದು. ಬಟ್ ಎದುರುಗಡೆ ಇರುವ ಒಬ್ಬ ವ್ಯಕ್ತಿಯನ್ನ ನಾವು ಟ್ರೀಟ್ ಮಾಡಬೇಕು ಅಂದಾಗ ನಾವು ಎಫರ್ಟ್ ಹಾಕಬೇಕಾಗುತ್ತೆ, ಅವನಿಗೋಸ್ಕರ ಸರ್ವಿಸ್ ಮಾಡಬೇಕಾಗುತ್ತೆ ಅಥವಾ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ನಿಸ್ವಾರ್ಥತೆಯನ್ನ ನಮ್ಮ ಕಷ್ಟಗಳನ್ನ ತಡ್ಕೊಳ್ಬೇಕಾಗುತ್ತೆ. ಆದ್ರೆ ಅದು ಕಷ್ಟ, ಮೊಬೈಲ್ ಆದ್ರೆ ಸುಲಭ. ಹೀಗಾಗಿ ಮೊಬೈಲ್ ಅಲ್ಲಿ ಪ್ರೀತಿ ಉಕ್ಕಿ ಅರಿತಕ್ಕಂತಹ ಪ್ರೀತಿ ಧಾರಾಳವಾಗಿ ಎದುರುಗಡೆ ಇದ್ದಾಗ ಆ ಪ್ರೀತಿ ಮತ್ತು ಸೌಜನ್ಯ ವಿಶ್ವಾಸಗಳು ಇಲ್ಲದಿರೋ ಸ್ಥಿತಿ ಬಂದ್ಬಿಟ್ಟಿದೆ. ಹೀಗಾಗಿ ಈ ಭ್ರಮಾ ಜಗತ್ತು, ಮೊಬೈಲ್ ಅಂತಕ್ಕಂಥ ಮಾಯೆಯ ಜಗತ್ತಿನಿಂದ ಪ್ರಾಕ್ಟಿಕಲ್ ಲೈಫಿಗೆ ಮನುಷ್ಯರ ಜೊತೆ ನೇರ ಒಡನಾಟ, ವರ್ಚುವಲ್ ಒಡನಾಟಕ್ಕಿಂತ ನೇರ ಒಡನಾಟವನ್ನು ಮಕ್ಕಳಿಗೆ ಜಾಸ್ತಿ ಕಲಿಸ್ಕೊಡ್ಬೇಕಾಗಿದೆ. ಇದಕ್ಕೆ ಪರಿಹಾರ ಏನು, ಹೇಗೆ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ನಾವು ಇಂಟೆನ್ಷನಲ್ಲಿ, ಉದ್ದೇಶಪೂರ್ವಕವಾಗಿ, ವ್ಯವಸ್ಥಿತವಾಗಿ ಆತದೊಂದು ವಾತಾವರಣವನ್ನ ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ. ನಾವು ಜನರ ಜೊತೆ ಬೆರೆತು ಒಂದಷ್ಟು ಜನರ ಕಮ್ಯುನಿಟಿಗಳನ್ನ ತಯಾರು ಮಾಡಿ ಆ ಕಮ್ಯುನಿಟಿಗಳಲ್ಲಿ ಸಮಾನ ಮನಸ್ಕ ಪೋಷಕರುಗಳನ್ನ ಮಾತನಾಡಿಸ್ತಾ ಆ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಇಂಟ್ರಾಕ್ಷನ್ ಗೆ ಅಂತಾನೆ ಅವ್ರು ಸಮಯ ಕೊಡಬೇಕು.
1: ಅಂದ್ರೆ ಪೋಷಕರ ಪಾತ್ರ ತುಂಬಾ ಇದೆ,
0: ತುಂಬಾ ದೊಡ್ಡದಿದೆ. ಪೋಷಕರ ಪಾತ್ರ ಮತ್ತೆ ಪೋಷಕರ ಲೀಡರ್ಗಳಾಗಬೇಕಾಗಿದೆ. ಯಾಕಂದ್ರೆ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಆ ಮಕ್ಕಳಿಗೋಸ್ಕರ ನಾವು ಒಂದಷ್ಟು ವರ್ಕೌಟ್ ಮಾಡಬೇಕಾಗುತ್ತೆ.
1: ಪೋಷಕರಿಗೂ ಅಷ್ಟಾಗಿ ಮಾಹಿತಿ ಇಲ್ಲ, ಅವರುಗಳಿಗೂ ಮೌಲ್ಯಗಳು ಕಲಿಸ
0: ಸಂಘಟನೆ ಇಲ್ಲ, ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲ, ಪೋಷಕರಿಗೆ ಅವ್ರದೇ ಅಂತ ಕೆಲಸಗಳಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಮಕ್ಕಳ ಪೂರ್ತಿ ಭವಿಷ್ಯದ ನಿರ್ಮಾಣವನ್ನ ನಾವು ಶಿಕ್ಷಣ ಸಂಸ್ಥೆಗಳಿಗೆ ಬಿಟ್ಬಿಟ್ಟಿದೀವಿ. ನಮ್ಮ ಮಗುಗೆ ಫೀಸ್ ಕಟ್ಟಿದ್ವಿ, ಡೊನೇಷನ್ ಕಟ್ಟಿದ್ದೀವಿ, ನೀವು ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂತ. ಆದ್ರೆ ಆಗಲ್ಲ, ಅವ್ರದೇ ಅಂತ ಲಿಮಿಟೇಷನ್ಸ್ ಗಳಿರುತ್ತೆ, ಅವ್ರದೇ ಅಂತ ಚೌಕಟ್ ಇರುತ್ತೆ, ಅಷ್ಟೆಲ್ಲ ಅವ್ರ ಮಕ್ಕಳನ್ನ ತಯಾರು ಮಾಡ್ತಾ ಇದಾರೆ. ಆದ್ರೆ ಮಕ್ಕಳ ಕಮ್ಯುನಿಕೇಶನ್ ಸ್ಕಿಲ್ ನ ಇಂಪ್ರೂವ್ ಮಾಡೋದಕ್ಕೆ, ಸೋಷಿಯಲೈಸ್ ಮಾಡೋದಕ್ಕೆ ಬೇರೆ ಆದಂತೆ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿದೆ. ಅದರ ಜವಾಬ್ದಾರಿ ಪೋಷಕರದಾಗುತ್ತೆ, ಅಥವಾ ಸೋಷಿಯಲ್ ಲೀಡರ್ಸ್ಗಳದಾಗುತ್ತೆ, ನಾಯಕರುಗಳದಾಗುತ್ತೆ, ಸಮಾಜ ವಿಜ್ಞಾನಿಗಳದಾಗುತ್ತೆ. ಇವರೆಲ್ಲ ಸೇರಿ ಇದಕ್ಕೊಂದು ಒಂದು ಒಂದು ಒಂದು ಪರಿಹಾರವನ್ನ ಕಂಡುಹಿಡಬೇಕಾಗಿದೆ. ಆ ನಿಟ್ಟಲ್ಲೇ ನಾವು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ.
1: ಸರ್, ನೀವು ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ, ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದ್ರಿ, ಈ ಮೌಲ್ಯಗಳು ನಾಯಕತ್ವದ ಬೆಳವಣಿಗೆಗೆ ಏನಾದರೂ ಸಹಾಯ ಮಾಡುತ್ತಾ?

0: ಸಂವಹನ ಶಕ್ತಿ ತುಂಬ ಚೆನ್ನಾಗಿರೋನ್ ಮಾತ್ರ ನಾಯಕನಾಗ್ಲಿಕ್ಕೆ ಸಾಧ್ಯ. ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ದುರಂತ ನಮ್ಮ ಮಕ್ಕಳು ಮೊಬೈಲಲ್ಲಿ ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಎದುರು ಬದುರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂತಂದಾಗ, ತಮ್ಮ ಒಪಿನಿಯನ್ಗಳನ್ನು ದಿಟ್ಟವಾಗಿ ನಿಂತು ಸ್ಪಷ್ಟವಾಗಿ ಹೇಳೋ ಸಾಮರ್ಥ್ಯ ಅವ್ರಿಗಿಲ್ಲ ಅಂತಂದಾಗ ಸಮಸ್ಯೆ ಶುರುವಾಗುತ್ತೆ. ಇನ್ ಕೆಲವು ಕಡೆ ವಿರೂಪಗೊಂಡಂಥ ಸಂವಹನ ಶೈಲಿಗಳು ನಡೀತಾ ಇದೆ. ಅಂದರೆ ಒಂದೊಂದು ಸಂವಹನಕರಿಗೆ ಒಂದು ಅದರದೇ ಅಂತ ಚೌಕಟ್ಟಾಗಲಿ ಅಥವಾ ಒಂದು ಗೌರವ ವಿಧೇಯತೆ ವಿನಯ ಈ ಥರದ್ದೆಲ್ಲ ಒಂದಷ್ಟು ಇದ್ದಾಗ ಅದಕ್ಕೆ ಮೆರುಗು ಜಾಸ್ತಿ, ನಾಲೆಡ್ಜ್ ಇರಬೇಕು, ಮಾತಿನ ಹಿಂದೆ ಜ್ಞಾನ ಇರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಹತ್ರ ಇರೋದೇ ಜ್ಞಾನ ಅಂದ್ಕೊಂಡು ಮಾತನಾಡ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ನಾವು ಅದನ್ನ ಯಂಗ್ಸ್ಟರ್ಸ್ ಜೆನ್ಜಿ ಅಂತೆಲ್ಲ ಕೋಟ್ ಮಾಡಿ ಹೇಳ್ತಿದೀವಿ,
1: ಮಕ್ಕಳು ಆರ್ಗ್ಯುಮೆಂಟ್ ಮಾಡ್ತಾರೆ, ಕ್ವೆಶನ್ ಮಾಡ್ತಾರೆ ಮಾಡ್ತಾರೆ ಈಗಿನ ಮಕ್ಕಳುಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಇಮಿಡಿಯೇಟ್ ಆಗಿ ಏನಂತ ಟ್ಯಾಗ್ ಮಾಡ್ಬಿಡ್ತೀವಿ, ಇವ್ರಿಗೆ ಸಂಸ್ಕಾರ ಇಲ್ಲ, ಇವ್ರಿಗೆ ಏನಾದ್ರು ಇಂಟರ್ನೆಟ್ ನಾಲೆಜ್ ಅಷ್ಟೇ ಮಾತ್ರ ಇದೆ ಅಂತ ಟ್ಯಾಗ್ ಮಾಡ್ಬಿಡ್ತೀವಿ. ಈ ಆರ್ಗ್ಯುಮೆಂಟ್ ಕ್ವೆಶನಿಂಗ್ ಎಬಿಲಿಟಿ ಏನಿದೆ ಮಕ್ಕಳಲ್ಲಿ ಇದು ಇಂಪಾರ್ಟೆಂಟ್.
0: ಹೌದು, ಏನಂದ್ರೆ ಬಾಲ್ಯದಲ್ಲಿ ಏನ್ ಈ ತರ ಕ್ವೆಶನ್ಸ್ ಗಳು ಬರುತ್ತೋ ಬಾಲ್ಯದಲ್ಲಿ ಅಥವಾ ಅವರು ಬೆಳೆಯುವಂತ ಸಂದರ್ಭಗಳಲ್ಲಿ ಆ ಸಂದರ್ಭಗಳಲ್ಲಿ ಆ ಕ್ವೆಶನ್ಸ್ ಗಳನ್ನ ಸರಿಯಾಗಿ ಅಡ್ರೆಸ್ ಮಾಡಿ ಅವರ ಕ್ವೆಶನ್ ಫ್ರೇಮ್ ಮಾಡೋದು ಇದೆಯಲ್ಲ, ಅದ್ರ ಹಿಂದೆ ಇರೋ ನಾಲೆಡ್ಜ್ ಇದೆಯಲ್ಲ, ಅದನ್ನ ಚಾನಲೈಸ್ ಮಾಡಿದಾಗ ಸರಿಯಾಗಿ ಅದನ್ನ ರೂಪುಗೊಳಿಸಿದಾಗ ಅವರು ತಮ್ಮ ಕ್ವೆಶನ್ಸ್ ಅನ್ನ ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಸರಿಯಾದ ವಿಧಾನದಲ್ಲಿ ಪ್ರಕಟಪಡಿಸುವಂತ ಒಂದು ಸ್ಕಿಲ್ ಕಲ್ತ್ಕೊಳ್ತಾರೆ.
1: ಅಂದ್ರೆ ಕ್ವೆಶನ್ ಮಾಡೋದು ಸರಿ
0: ಸರಿ ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾಗಿರೋದು ಪೋಷಕರ ಜವಾಬ್ದಾರಿ. ಕ್ವೆಶನ್ ಕೇಳೋದನ್ನೇ ತಪ್ಪು ಅಂದ್ಬಿಟ್ರೆ, ಅವರು ಸಂಶೋಧನೆ ಮಾಡೋದನ್ನೇ ತಪ್ಪು ಅಂತ ಹೇಳ್ಬಿಟ್ರೆ, ಅವ್ರ ಕುತೂಹಲಗಳನ್ನೇ ತಪ್ಪು ಅಂತ ಹೇಳ್ಬಿಟ್ರೆ ಅವಾಗ ಸಮಸ್ಯೆ ಶುರು ಆಗ್ಬಿಡುತ್ತೆ.
1: ನಾಯಕತ್ವ ಬೆಳವಣಿಗೆ ಆಗೋದು ಕ್ವೆಶನ್
0: ಕ್ವೆಶನಿಂಗ್. ಹೌದು, ನೋಡಿ ನಮ್ಮ ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ವೇದಗಳಾಗ್ಬೋದು, ಉಪನಿಷತ್ಗಳಾಗ್ಬೋದು, ಯಾವುದೇ ಸ್ಕ್ರಿಪ್ಚರ್ಸ್ ಗಳಲ್ಲಿ ಕ್ವೆಶನ್ ಅಂಡ್ ಆನ್ಸರ್ ನಡೆದಿರೋ ಸಂವಾದದಿಂದಲೇ ಜ್ಞಾನೋದಯ ಆಗಿರ್ತಕ್ಕಂಥದ್ದು, ಜ್ಞಾನ ಬಂದಿರತಕ್ಕಂಥದ್ದು. ಎಲ್ಲ ಕಡೆನೂ ಕ್ವೆಶನ್ ಕೇಳಿರ್ತಾ, ಅರ್ಜುನ ಕ್ವೆಶನ್ ಕೇಳಿದ, ಕೃಷ್ಣ ಉತ್ತರ ಕೊಟ್ಟ ಭಗವದ್ಗೀತೆಯಲ್ಲಿ, ಆತರ ನಚಿಕೇತ ಪ್ರಶ್ನೆ ಕೇಳಿದ, ಯಮ ಉತ್ತರ ಕೊಟ್ಟ ಕಠೋಪನಿಷತ್ನಲ್ಲಿ, ಈ ತರ ಪ್ರಶ್ನೋತ್ತರ ರೂಪಗಳಲ್ಲೇ ಆಗಿರೋದು. ಬಟ್ ಪ್ರಶ್ನೆಗಳನ್ನ ಕೇಳುವುದು ಒಂದು ಕಲೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗದಿರೋ ತರ ಅಥವಾ ಪ್ರಶ್ನೆಗಳನ್ನ ಸುಸಂಬದ್ಧವಾಗಿ ಸುಸಂಸ್ಕೃತವಾಗಿ ಕೇಳ್ತಕ್ಕಂಥದ್ದು ಒಂದು ಕಲೆ. ಆ ಹನುಮಂತನನ್ನ ನೋಡಿ ನಾವು ತಿಳ್ಕೊಳ್ಬಹುದು. ರಾಮಾಯಣದಲ್ಲಿ ರಾಮನ ಜೊತೆ ಅವತ್ತ ಮಾತಾಡಬೇಕಾದ್ರೆ ರಾಮ ಹೇಳ್ತಾನೆ ಸ್ವತಃ, ಎಂಥ ಮಾತುಗಾರಿಕೆ, ಎಂಥ ವಾಗ್ಮಿತ್ವ, ವಾಕ್ಪಟುತ್ವ ಈ ಹನುಮಂತ ಈ ಹುಡುಗ ಈ ವ್ಯಕ್ತಿದು, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಿದ್ದಾನೆ. ಈತ ಕೇಳ್ತಿರೋ ಪ್ರಶ್ನೆಗೆ ಉತ್ತರಿಸಲಾಗಲ್ಲ ಅಂತ ಹೇಳಕ್ ನನಗೆ ಮನಸ್ಸು ಬರ್ತಾ ಇಲ್ಲ ಅನ್ನೋ ತರದ ಭಾವನೆಗಳನ್ನ ರಾಮ ವ್ಯಕ್ತಪಡಿಸ್ತಾನೆ ಅಂತಾದ್ರೆ ಕಮ್ಯುನಿಕೇಶನ್ಗೆ ಅದರದೇ ಅಂತ ಮಹತ್ವ ಇದೆ. ಹೀಗಾಗಿ ನಮ್ಮ ಯುವ ಪೀಳಿಗೆಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಆ ಕ್ವೆಶನ್ಸ್ ಕೇಳೋ ಸ್ಕಿಲ್ ಅನ್ನ ಎಂಟರ್ಟೈನ್ ಮಾಡಬೇಕು, ಮತ್ತು ಹೇಗೆ ಕೇಳಬೇಕು ಅನ್ನೋದನ್ನ ಅವರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ತಾಳ್ಮೆಯಿಂದ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಗೆ ಜವಾಬ್ದಾರಿ ಆಗಿರುತ್ತೆ. ಆದರೆ ಕೇವಲ ಎಲ್ಲವನ್ನೂ ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸು, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ, ತಲೆಹರಟೆ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವೆಶನ್ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ, ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮರು ಹೋಗುತ್ತೆ. ಅಥವಾ ನಾನಾಗಲೇ ಹೇಳಿದಂತೆ ಅದು ವಿರೂಪವನ್ನು ಪಡ್ಕೊಳ್ಳುತ್ತೆ, ರೆಬಲ್ ಆಗ್ತಾರೆ, ಅಥವಾ ವ್ಯವಸ್ಥೆಯ ವಿರುದ್ಧ ಹೋಗ್ತಕ್ಕಂಥ ಒಂದು ತೀರ್ಮಾನಗಳನ್ನ ಕೈಗೊಳ್ತಾರೆ. ಏನ್ ಮಾಡ್ತಿದೀವಿ ಮುಂದೆ ಏನಾಗುತ್ತೆ ಅನ್ನೋ ದುರದೃಷ್ಟಿ ಇಲ್ಲದೆ ರೈವಲ್ ಆಗ್ತಕ್ಕಂಥ, ಅವರು ಕೇಳಿದ ಕ್ವಶನ್ನೇ ಸರಿ ಅನ್ಕೊಬಿಡ್ತಕ್ಕಂಥ, ಅಥವಾ ಅವರ ಬಯಸಿದ ಆನ್ಸರ್ ಸಿಗದೇ ಇದ್ದಾಗ ಕೆರಳುವಂಥ, ಕೋಪಗೊಳ್ಳುವಂಥ, ಉದ್ವೇಗದಲ್ಲಿ ಏನೇನೋ ಮಾಡ್ತಕ್ಕಂಥ ಒಂದು ಅಚಾತುರ್ಯಗಳಾಗ್ತಾ ಇದೆ. ಹಾಗಾಗಬಾರ್ದು ಅಂದರೆ ಅವ್ರನ್ನ ಚೆನ್ನಾಗಿ ಮೋಲ್ಡ್ ಮಾಡಬೇಕಾಗತ್ತೆ. ಆ ಕ್ವಶನ್ ಕೇಳೋ ಸ್ಕಿಲ್ ಅಥವಾ ಟೋಟಲ್ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಅವ್ರದನ್ನ ಡೆವಲಪ್ ಮಾಡಿ ಆ ಮಕ್ಕಳನ್ನ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ನಿಂತು ಮಾತನಾಡೋ ಥರ ಅವ್ರನ್ನ ತಯಾರು ಮಾಡಬೇಕಾಗುತ್ತೆ. ಇದು ನಾಯಕತ್ವ ತರಬೇತಿ. ಕೇವಲ ಮಾತು ಮಾತ್ರ ಅಲ್ಲ, ಆಡಿದ ಮಾತಿನ ಹಿಂದೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದಾಗ ಆಟೋಮೆಟಿಕ್ ಮಾತು ಬರುತ್ತೆ ಹೊರಗಡೆ. ಆ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು. ಇವಾಗ ನಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅನ್ನೋ ಥರದ ಅನೇಕ ಸೂತ್ರಗಳನ್ನು ಮಕ್ಕಳು ಬಯಾಟ್ ಮಾಡಿರ್ತಾರೆ, ಹೇಳ್ತಾರೆ. ಬಟ್ ಅದಷ್ಟೇ ನಾಲೆಡ್ಜ್ ಅಲ್ವಲ್ಲ, ಕೇವಲ ಗಣಿತ ವಿಜ್ಞಾನ ಸಮಾಜ ಹಿಂದಿ ಕನ್ನಡ ಇಂಗ್ಲಿಷ್ ಇಷ್ಟೇ ನಾಲೆಡ್ಜ್ ಅಲ್ಲ, ಅದರ ಹೊರತಾಗಿಯೂ ಅನೇಕ ಜ್ಞಾನದ ಭಂಡಾರ ಇದೆ. ಆಧ್ಯಾತ್ಮಜ್ಞಾನ ಇರ್ಬೋದು, ಸೈಕಾಲಜಿ ಇರ್ಬೋದು, ಅಥವಾ ಸಿವಿಕ್ ಸೆನ್ಸ್ ಆಗ್ಬೋದು, ಟ್ರಾಫಿಕ್ ರೂಲ್ಸ್ ಆಗ್ಬೋದು, ದೊಡ್ಡವರ ಜೊತೆ ಹೇಗೆ ನಡ್ಕೊಳ್ಬೇಕು, ವಿಧೇಯತೆ ವಿನಯ ಪರಂಪರೆ ಇತಿಹಾಸ ತ್ಯಾಗ ಬಲಿದಾನ ನಿಸ್ವಾರ್ಥತೆ ಬೇಕಾದಷ್ಟು ವಿಷಯಗಳಿದೆ ಕಲಿಯೋದಕ್ಕೆ. ಹ್ಯುಮ್ಯಾನಿಟಿ ಮಾನವೀಯತೆ ಸೋಷಿಯಲೈಸ್ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಿಷಯಗಳನ್ನು ಮಕ್ಕಳು ಕಲಿಸ್ಕೊಟ್ಟಾಗ ಆ ಮಕ್ಕಳು ಪರಿಪೂರ್ಣವಾಗಿ ಅವರು ಬೆಳೀತಾರೆ. ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸಬೇಕಾಗುತ್ತೆ, ಆಟ ಆಡಿಸಬೇಕಾಗುತ್ತೆ, ಸ್ಪೋರ್ಟ್ಸ್ ಆಡಬೇಕಾಗುತ್ತೆ.
1: ಇದು ಒಂದು ದೊಡ್ಡ ಚಾಲೆಂಜ್ ಸರಿ, ಫಿಸಿಕಲಿ ಮತ್ತೆ ಮೆಂಟಲಿ ಮಕ್ಕಳು ಫಿಟ್ ಆಗಿಲ್ಲ.
0: ಹೌದು ಹೌದು, ಒಂದಕ್ಕೊಂದು ಕೋಆರ್ಡಿನೇಷನ್ ಆಗ್ತಾ
1: ಇದೆ. ಹೌದು ಹೌದು,
0: ಮಕ್ಕಳು ಕೆಲವರು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾರೆ, ಮೆಂಟಲಿ ವೀಕ್ ಆಗಿದ್ದಾರೆ, ಕೆಲವು ಮಕ್ಕಳು ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗಿದ್ದಾರೆ, ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ, ಈ ತರದ ಅನೇಕ ವಿಕೃತಿಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಬೆಳವಣಿಗೆ ಸರ್ವತೋಮುಖವಾಗಿ ಆಗ್ತಾ ಇಲ್ಲ, ಎಲ್ಲ ದಿಕ್ಕಿನಲ್ಲೂ ಮಕ್ಕಳು ಬೆಳೀತಾ ಇಲ್ಲ. ಈಗ ನಮ್ಮ ದೇಹದಲ್ಲೇ ಕೈ ದಪ್ಪ ಕಾಲು ಸಣ್ಣ ಅಂತ ಹೇಳಿದ್ರೆ ಹೆಂಗಿರುತ್ತೆ, ಈ ಥರದ್ದು ಆಗ್ಬಿಟ್ಟಿದೆ ವ್ಯಕ್ತಿತ್ವದಲ್ಲೇ, ಆ ಥರದ್ದೊಂದು ದೋಷ ಕಾಣಿಸ್ಕೊತಾ ಇದೆ. ಬಿಕಾಸ್ ಆಫ್ ಈ ಮಾರ್ಕ್ಸ್ ಹಿಂದೆ ಬೀಳ್ತಾ ಇರೋದು, ಮಾರ್ಕ್ಸು ಮಾರ್ಕ್ಸು ಅಂತ ಏನು ನಾವು ಬೀಳ್ತಾ ಇದೀವೋ ಮಕ್ಕಳನ್ನ ಆ ಕಡೆಗೆ ರೇಸಲ್ಲಿ ಬಿಟ್ಟಿದೀವೋ, ಇದರಿಂದಾಗಿ ಅವರು ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇಲ್ಲ. ಈ ಸರ್ವತೋಮುಖ ಬೆಳವಣಿಗೆ ಆಗದೆ ಇರುವಂತಹ ಮಕ್ಕಳು ಕೇವಲ ಒಂದು ದಿಕ್ಕಿನಲ್ಲಿ ಬೆಳೆದಂತಹ ಮಕ್ಕಳಿಂದ ಸೊಸೈಟಿಗೆ ತುಂಬಾ ಪ್ರಯೋಜನ ಆಗಲ್ಲ. ಆ ಮಕ್ಕಳು ಐಸೋಲೇಟ್ ಆಗ್ಬಿಡ್ತಾರೆ, ಏನೋ ಸಪರೇಟ್ ಅವ್ನು ತುಂಬಾ ಚೆನ್ನಾಗಿ

0: ಸ್ಟ್ರಾಂಗ್ ರಾಜು ಅಂತ ಬ್ರ್ಯಾಂಡ್ ಮಾಡಿ ಅವನನ್ನು ಬಿಟ್ಬಿಡ್ತಾರೆ, ಇಲ್ಲ ಇವ್ನು ಹಿಂಗೆ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಸೊ ಸರ್ವತೋಮುಖವಾಗಿ ಬೆಳಿಬೇಕು.
1: ಅವರು ಸ್ವತಃ ಕೂಡ ಖುಷಿಯಾಗಿರಲ್ಲ ಅವರು.
0: ಇದು ದೊಡ್ಡ ಸಮಸ್ಯೆ. ಅಟ್ಲೀಸ್ಟ್ ಆ ಮಕ್ಕಳಾದ್ರೂ ಆಂತರಿಕವಾಗಿ ಸುಖವಾಗಿರ್ತಾರ ಅಂತ ಹೇಳಿದ್ರೆ ಆಂತರಿಕವಾಗಿ ಅವ್ರು ಖುಷಿ ಆಗಿರೋದಿಲ್ಲ. ಹಾಗಿದ್ರೆ ಹೇಗಾದ್ರೂ ಇರಪ್ಪ ಅಂತ ಬಿಟ್ಬಿಡ್ಬೋದು ಆ ಮಕ್ಕಳನ್ನ. ಬಟ್ ಅವ್ರು ಸ್ವಂತ ಸ್ವಂತವಾಗಿಯೂ ಮಾನಸಿಕವಾಗಿ ನೆಮ್ಮದಿಯಿಂದ ಇರಲ್ಲ ಆ ಮಕ್ಕಳು, ಸದಾಕಾಲ ಒತ್ತಡದಲ್ಲಿರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು, ಅನೇಕ ಮಾನಸಿಕ ತೊಂದರೆಗಳು, ಕೌನ್ಸಿಲಿಂಗ್ಗಳು ಬೇಕಾಗಿದೆ. ಇವತ್ತು ಸೈಕಿಯಾಟ್ರಿಸ್ಟ್ಗಳಿಗೆ ತುಂಬಾ ಕೆಲಸ ಆಗಿದೆ. ಇವತ್ತು ಕೌನ್ಸಿಲರ್ಗಳಿಗೆ ತುಂಬಾ ಕೆಲಸ ಆಗಿದೆ. ಎಲ್ಲೆಲ್ಲಿ ಕೌನ್ಸಿಲಿಂಗ್ ಸಿಗುತ್ತೆ ನಮ್ಮ ಮಗುಗೆ ಅಂತ ಕೇಳ್ತಕ್ಕಂಥ ಪೇರೆಂಟ್ಸ್ನ ನಾವೇ ದಿನನಿತ್ಯ ನೋಡ್ತಾ ಇದೀವಿ. ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಯಾಕೆ ಅವಶ್ಯಕತೆ ಆಗಿದೆ ಇವತ್ತು ಅಂತ ಹೇಳಿದ್ರೆ, ಅವ್ರಿಗೆ ತುಂಬಾ ಪ್ರೆಷರ್ ಅನ್ನ ಹಾಕ್ತಾ ಇದೀವಿ, ಮಾರ್ಕ್ಸ್ ತಗೊಳ್ಳಿ ಮಾರ್ಕ್ಸ್ ತಗೊಳ್ಳಿ ಅಂತ. ಪೇರೆಂಟ್ಸ್ ಪ್ರೆಷರ್ ಆಗ್ತಾ ಇದೀವಿ, ಇನ್ಸ್ಟಿಟ್ಯೂಷನ್ಸ್ ಪ್ರೆಷರ್ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಪ್ರೆಷರ್ ಆಗ್ತಾ ಇದೆ, ಸೊಸೈಟಿ ಪ್ರೆಷರ್ ಆಗ್ತಾ ಇದೆ. ನಿಮ್ಮ ಮಗು ಜಾಸ್ತಿ ನಂಬರ್ ತಗೊಳ್ಳೋದು ನಿಮ್ಗೆ ಬೇಕಾಗಿಲ್ಲ, ಆದ್ರೆ ನಿಮ್ಮ ನೆಂಟರಿಷ್ಟು ಬೇಕಾಗಿರುತ್ತೆ.
1: ಸರ್, ಈಗ ಮಾರ್ಕ್ಸ್ ಬಗ್ಗೆ ಮಾತನಾಡ್ತಾ ಇದೀವಿ, ಮಾರ್ಕ್ಸ್ ಬಗ್ಗೆ ಮಾತನಾಡ್ತೀವಿ, ಕೆರಿಯರ್ ಬಗ್ಗೆ ಮಾತನಾಡ್ತೀವಿ. ಕೆರಿಯರ್ ಚೆನ್ನಾಗಿದ್ರೆ ಸಕ್ಸಸ್ಫುಲ್ ಆಗ್ತೀವಿ, ಮಕ್ಕಳು ಸಕ್ಸಸ್ಫುಲ್ ಆಗ್ತಾರೆ ಅಂತ ನಾವೆಲ್ಲ ಪೋಷಕರು ನಾವು ಅನ್ಕೊಂಡಿರ್ತೀವಿ. ಸಕ್ಸಸ್ಫುಲ್ ಅನ್ನುವಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಲ್ವಾ? ಸೊ ನಿಮ್ಮ ಪ್ರಕಾರ ಸಕ್ಸಸ್ಫುಲ್, ಒಬ್ಬ ಪರ್ಸನ್ ಸಕ್ಸಸ್ಫುಲ್ ಅಂತ ಅಂದ್ರೆ ಏನು? ಈ ಮೌಲ್ಯಗಳಿಂದ, ಈ ನಾಯಕತ್ವದ ಗುಣಗಳಿಂದ ಅವರು ಸಕ್ಸಸ್ಫುಲ್ ಆಗ್ತಾರಾ?
0: ಎಸ್, ಸಕ್ಸಸ್ ಅನ್ನೋದಕ್ಕೆ ನೀವೇ ಹೇಳಿದಂತೆ ತುಂಬಾ ವಿಶಾಲ ಅರ್ಥ ಇದೆ. ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಯಶಸ್ಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ಯಶಸ್ಸುಗಳವರೆಗೂ ಯಶಸ್ಸುಗಳಲ್ಲಿ ವಿಭಿನ್ನ ಪ್ರಕಾರ ಇರ್ತದೆ, ಮತ್ತು ಅದು ಇಂಡಿವಿಜುವಲ್ ಕೂಡ ಆಗಿರುತ್ತೆ. ನನಗೆ ಒಂದು ಚಿಕ್ಕ ಮನೆ ಕಟ್ಟಿ ನಮ್ಮ ಅಪ್ಪ ಅಮ್ಮ ಸುಖವಾಗಿರಿಸೋದೇ ನನ್ನ ಜೀವನದ ದೊಡ್ಡ ಯಶಸ್ಸು ಆಗಿರಬಹುದು. ಕೆಲವರಿಗೆ ಇಡೀ ಪ್ರಪಂಚ ಸುಖವಾಗಿರ್ತಕ್ಕಂಥ ಅದೊಂದು ವ್ಯಾಕ್ಸಿನ್ ಕಂಡುಹಿಡಿಯೋದೇ ದೊಡ್ಡ ಯಶಸ್ಸು ಆಗಿರ್ಬೋದು. ಯಶಸ್ಸು ಡಿಪೆಂಡ್ಸ್ ಅಪಾನ್ ಅವರವರ ಥಾಟ್ಸ್ಗಳ ಅನುಸಾರವಾಗಿ. ಆದರೆ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಯಶಸ್ಸು ಅನ್ನೋದಕ್ಕೊಂದು ಸೂತ್ರ ಏನಂತಂದ್ರೆ, ನಾವು ಯಾಕೆ ಹುಟ್ಟಿದ್ವಿ ಅಂತ ಅರ್ಥ ಮಾಡಿಕೊಂಡು ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋದಕ್ಕೆ ಮಾಡೋ ಪ್ರಯತ್ನನ, ಆ ಪ್ರಯತ್ನದಲ್ಲಿ ಸಿಗ್ತಕ್ಕಂಥ ಯಶಸ್ಸನ್ನು ನಾವು ಯಶಸ್ಸು ಅಂತ, ನಿಜವಾದ ಯಶಸ್ಸು, ಗೆಲುವು ಅಂತ ಕರಿಬಹುದು ಅಂತ ಅನ್ಸುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರುತ್ತೆ. ಸರ್ವಜನರಿಗೂ ಹಿತವಾಗ್ತಕ್ಕಂಥ, ಇನ್ನೊಬ್ಬರಿಗೆ ಉಪಕಾರ ಆಗ್ತಕ್ಕಂಥ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗದಿರ್ತಕ್ಕಂಥ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತಿರ್ತಕ್ಕಂಥ ಜೀವನವನ್ನು ನಡೆಸೋದು ಕೂಡ ಯಶಸ್ಸೇ ಆಗಿರುತ್ತೆ. ತಮಗೂ ಕೆಟ್ಟದ್ದು ಮಾಡ್ಕೊಳ್ಳದೆ, ಬೇರೆಯವ್ರಿಗೂ ಕೆಟ್ಟದ್ದು ಮಾಡ್ಕೊಳ್ಳದೆ. ಅದಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ತುಂಬಾ ಸುಂದರವಾದಂಥ ಧ್ಯೇಯವಾಕ್ಯನ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ, ತನ್ನ ಸ್ವಂತ ಮುಕ್ತಿಗಾಗಿ, ಅಂದ್ರೆ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕಾಗಿ ಮತ್ತು ಇನ್ನೊಬ್ಬರ ಒಳಿತಿಗಾಗಿ, ಇದನ್ನ ನಾವು ಸಕ್ಸಸ್ ಅಂತ ಕರಿಬಹುದು. ಯಾವ ಮನುಷ್ಯ ತನ್ನ ಡೆತ್ ಬೆಡ್ ಅಲ್ಲಿ ಇದ್ದಾಗ ನಾನು ತನ್ನ ಸ್ವಂತಕ್ಕೋಸ್ಕರವೂ ಬದುಕದೆ, ಸ್ವಂತ ಬೆಳವಣಿಗೆಗೂ ಆಯ್ತು, ಸ್ವಲ್ಪ ಉದ್ದಾರವೂ ಆಯ್ತು, ಇನ್ನೊಬ್ಬರಿಗೂ ಉಪಕಾರ ಮಾಡಿದೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡಿರ್ತಾನೋ ಅವನ ಜೀವನ ಸಾರ್ಥಕ ಅಂತ ನಾವು ಹೇಳ್ಬೋದು.
1: ಅಂದ್ರೆ ಈಗಿನ ಟೆಕ್ನಾಲಜಿ, ಈಗಿನ ವೇಗವಾದ ಜೀವನ ಶೈಲಿಲಿ ಕೂಡ ನಾವು ಒಳ್ಳೆ ಜೀವನ ಮೌಲ್ಯಗಳನ್ನ ಬೆಳೆಸ್ಕೊಂಡ್ರೆ, ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡ್ರೆ, ಈಗಿನ ಡೆಫಿನೇಷನ್ ಪ್ರಕಾರ ಕೂಡ ಸಕ್ಸಸ್ಫುಲ್ ಆಗಬಹುದು.
0: ಖಂಡಿತವಾಗಿ, ನನ್ಗನ್ಸುತ್ತೆ ಈಗಿನ ಜನರೇಷನ್ ಹಿಂದೆಂದಿಗಿಂತಲೂ ಹೆಚ್ಚು ಮೌಲ್ಯಗಳನ್ನ ಅವರು ಸಂಗ್ರಹ ಮಾಡಬಹುದು, ಅಂದ್ರೆ ಮೌಲ್ಯಯುತರ ಆಗ್ಬೋದು. ಯಾಕೆ ಅಂದ್ರೆ ಹಿಂದೆ ನಾಲೆಡ್ಜ್ ಸಂಪಾದನೆ ಮಾಡೋದಕ್ಕೆ ಆಪರ್ಚುನಿಟಿಗಳು ತುಂಬಾ ಕಡಿಮೆ ಇದ್ದು, ಅವಕಾಶಗಳು ತುಂಬಾ ಕಮ್ಮಿ ಇದ್ದು, ಫೆಸಿಲಿಟೀಸ್ ತುಂಬಾ ಕಡಿಮೆ ಇದ್ದು, ಸವಲತ್ತುಗಳು ಕಡಿಮೆ ಇದ್ದು, ಲೈಬ್ರರಿಯನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು, ಪುಸ್ತಕಗಳನ್ನ ತುಂಬಾ ತಿಂಗಳುಗಳು ಕಾದು ವರ್ಷಗಳು ಕಾದು ತರಿಸ್ಕೊಳ್ಬೇಕಾಗಿತ್ತು. ಇವತ್ತು ಹಾಗಿಲ್ಲ, ಯಾವುದೇ ಪುಸ್ತಕ, ಯಾವುದೇ ವಿಷಯ, ಯಾವುದೇ ವಿಷಯದ ಬಗ್ಗೆ ಮಾಹಿತಿ ನಿಮಗೆ ಕ್ಷಣಾರ್ಧದಲ್ಲಿ ಬೆರಳ ತುದಿಯಲ್ಲಿ ಸಿಕ್ಕೋಗುತ್ತೆ. ನೀವು ಸ್ಪಿರಿಚುಯಾಲಿಟಿ ಅಂತ ಕೊಟ್ರೆ ಶಂಕರರಿಂದ, ಮಧ್ವಾಚಾರ್ಯರಿಂದ, ರಾಮಾನುಜಾಚಾರ್ಯರು, ಬಸವಣ್ಣ, ಯೇಸುಕ್ರಿಸ್ತ, ಪ್ರತಿಯೊಬ್ಬರ ಆಧ್ಯಾತ್ಮಿಕ ಚಿಂತನೆಗಳು.
1: ಪ್ರಾಬ್ಲಮ್ ಏನಂತಂದ್ರೆ, ಮಕ್ಕಳಿಗೆ ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು,
0: ಅದನ್ನ ಗೈಡ್ ಮಾಡಬೇಕಾಗಿದೆ. ಅದನ್ನ ಆ ಸಂಸ್ಕಾರಗಳನ್ನ ನಾವು ಬಾಲ್ಯದಲ್ಲಿ ಕೊಡಬೇಕಾಗಿದೆ. ಇವತ್ತು ನಾವು ಮಕ್ಕಳಿಗೆ ತುಂಬಾ ಕಲಿಸ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರಿಗೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಅವರಿಗೆ ಬಾಲ್ಯದಲ್ಲಿ ಕೆಲವೊಂದಷ್ಟು ಸಂಸ್ಕಾರಗಳನ್ನ ಕಲಿಸ್ಕೊಟ್ಬಿಟ್ರೆ, ಅವರಿಗೆ ಚಾನಲೈಸ್ ಮಾಡಿದ್ರೆ ಸಾಕು ಒಂದು ರೂಟಿಗೆ, ಆ ಮಕ್ಕಳೇ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾರೆ. ಅವ್ರ ಮನಸ್ಸಿಗೂ ಡೌನ್ಲೋಡ್ ಮಾಡ್ಕೊಳ್ತಾರೆ, ಅವರ ಹೃದಯಕ್ಕೂ ಡೌನ್ಲೋಡ್ ಮಾಡ್ಕೊಳ್ತಾರೆ. ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ಪ್ರೀಶಿಯಸ್ ಆಗಿರ್ತಕ್ಕಂಥ ಈ ಬಾಲ್ಯದ ಅವಧಿಯನ್ನ ಕೇವಲ ಮಾರ್ಕು ಗಳಿಕೆಯ ಹಿಂದೆ ಮಕ್ಕಳು ಬೀಳದಿರೋ ತರ ಮಾಡಿ, ಅವರನ್ನ ಈ ಮೌಲ್ಯಗಳ ಹಿಂದೆ ಬೀಳೋ ತರ ಮಾಡಬೇಕು. ಮೌಲ್ಯಗಳು ಅಂದ್ರೆ ಕೇವಲ ಒಳ್ಳೆಯದು ಅಂತ ಏನ್ ಕೋಟ್ ಮಾಡ್ತೀವೋ ಅಷ್ಟು ಮಾತ್ರ ಅಲ್ಲ, ಪರೋಪಕಾರ, ನಿಸ್ವಾರ್ಥ, ತ್ಯಾಗ, ಇದಿಷ್ಟು ಮಾತ್ರ ಅಲ್ಲ, ಅವ್ರಿಗೆ ಸ್ಕಿಲ್ಸ್ ಆಗ್ಬೋದು. ಡ್ರೈವಿಂಗ್ ಎಷ್ಟು ಮಕ್ಕಳಿಗೆ ಬರುತ್ತೆ ಅಂದ್ರೆ, ಮಕ್ಕಳಿಗೆ ಡ್ರೈವಿಂಗ್ ಅಂದ್ರೆ ನಾನು ಹೇಳ್ತೇನೆ, ಯುವಕರಿಗೆ ಎಷ್ಟು 18 ವರ್ಷ ಮೀರಿದ ಎಷ್ಟು ಯುವಕರಿಗೆ ಕಾರ್ ಡ್ರೈವಿಂಗ್ ಬರುತ್ತೆ, ಸೈಕಲ್ ಓಡಿಸಕ್ ಬರುತ್ತೆ, ಬೈಕ್ ಓಡಿಸಕ್ ಬರುತ್ತೆ, ಮರ ಹತ್ತೋದಕ್ಕೆ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತೆ, ಎಷ್ಟು ಜನ ಮಕ್ಕಳು ಬರುತ್ತೆ, ಕುದುರೆ ಸವಾರಿ ಯಾರಿಗೆ ಬರುತ್ತೆ, ಮಾರ್ಷಿಯಲ್ ಆರ್ಟ್ಸ್ ಎಷ್ಟು ಜನಕ್ಕೆ ಬರುತ್ತೆ, ಯೋಗ ಎಷ್ಟು ಜನಕ್ಕೆ ಬರುತ್ತೆ, ಅಡುಗೆ ಮಾಡೋದಕ್ಕೆ ಎಷ್ಟು ಜನ ಬರುತ್ತೆ, ಅಡುಗೆ ಮಾಡೋದಕ್ಕೆ ತುಂಬಾ ರುಚಿ ರುಚಿಯಾಗಿ ಸ್ವಚ್ಛವಾಗಿ ಶುಚಿಯಾಗಿ ಅಡುಗೆ ಮಾಡೋದಕ್ಕೆ ಎಷ್ಟು ಜನಕ್ಕೆ ಬರುತ್ತೆ, ಅಡುಗೆ ಮನೆ ನಿಭಾಯಿಸೋದು ಎಷ್ಟು ಜನಕ್ಕೆ ಬರುತ್ತೆ, ಮನೆ ಕ್ಲೀನಿಂಗ್ನ, ಮನೆಯನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥ ಇಂಟೀರಿಯರ್ನ ಡೆಕೋರೇಟ್ ಮಾಡ್ತಕ್ಕಂಥ ಈ ಗುಣ ಎಷ್ಟು ಜನಕ್ಕೆ ಬರುತ್ತೆ, ಹೂ ಕಟ್ಟಕ್ಕೆ ಎಷ್ಟು ಜನ ಬರುತ್ತೆ, ಎಲ್ಲ ಲೈಫ್ ಸ್ಕಿಲ್ಸ್, ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಹಿರಿಯರು ಪೂರ್ವಿಕರು ಕಂಡುಹಿಡಿದುಕೊಟ್ಟಂತ ಅಪೂರ್ವವಾದಂತಹ ಕಲೆಗಳು, ಹಾಡು ಹೇಳೋದಾಗಿರ್ಬೋದು, ತುಂಬಾ ಜನಕ್ಕೆ ಹಾಡಕ್ ಬರಲ್ಲ. ಹಾಡೋದು ಏನ್ ದೊಡ್ಡ ಮಹಾಕಲೆ ಅಲ್ಲ, ಅದು ಸಂಗೀತ ಕಲೆ ಇರ್ಬೋದು. ಸಂಗೀತ ಕಲಿಯೋದಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕು, ಬಟ್ ಹಾಡೋದಕ್ಕೆ ತುಂಬಾ ದೊಡ್ಡ ಮಟ್ಟದ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸಹಜವಾಗಿ ಕಂಠ ಇದೆ, ಮನಸ್ಸು ಬಿಚ್ಚಿ ಕಂಠ ಬಿಚ್ಚಿ ಹಾಡಿದ್ರೆ ಸಾಕು. ಆ ಸ್ಕಿಲ್ ಅನ್ನ ಮಕ್ಕಳು ಕಲಿಯೋದಿಲ್ಲ. ಆ ಭಾವನೆಯನ್ನ ಹಾಡಿನ ಮುಖಾಂತರ ನನಗೆ ಹಾಡು ಬರಲ್ಲ ಅಂತ ಹೇಳ್ಬಿಡ್ತಾರೆ ಮಕ್ಕಳು. 100 ಜನಕ್ಕೆ ಕೇಳಿದ್ರೆ ನೀವು, 90 ಜನಕ್ಕೆ ನನಗೆ ಹಾಡಕ್ ಬರಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ.
1: ಅಂದ್ರೆ ಓಪನ್ ಆಗಿ ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಏನನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಎಲ್ಲ ಎಕ್ಸ್ಪ್ರೆಷನ್ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಆಗೋಗ್ತಾ.

0: ಆಗುತ್ತಿದೆ. ಅದು ಯಾವಾಗ ಅಂದ್ರೆ ನಾವು ಯಾವಾಗ ಬಾಲ್ಯದಲ್ಲಿ ತುಂಬಾ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ವೋ, ಓದು ಓದು, ಪುಸ್ತಕ ಪುಸ್ತಕ, ಮಾರ್ಕ್ಸು ಮಾರ್ಕ್ಸು ಅಂತ, ಸಹಜವಾಗಿ ಮಕ್ಕಳಲ್ಲಿರ್ತಕ್ಕಂತಹ ಹೈ ಎನರ್ಜಿ ರಿಸ್ಟ್ರಿಕ್ಷನ್ ಒಳಗಡೆ ಸಪ್ರೇಟ್ಸ್ ಆಗುತ್ತೆ. ಸಪ್ರೇಸ್ ಆದಂತ ಯಾವುದೇ ಎನರ್ಜಿ ಅದು ಬ್ಲಾಸ್ಟ್ ಆಗುತ್ತೆ. ಯಾವುದೇ ಎನರ್ಜಿನ ನಾವು ತುಂಬಾ ಸಪ್ರೆಸ್ ಮಾಡಿದ್ರೆ ಅದು ಒಂದೇ ಸಲ ಚಿಮ್ಮತ್ತೆ ಹೊರಗಡೆ. ಹೀಗಾಗಿ ಟೀನೇಜ್ ವರ್ಗೂ ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಮಾರ್ಕ್ಸು ಮಾರ್ಕ್ಸು ಹಿಂದೆ ಹೋಗ್ಬಿಡ್ತಾರೆ. ಆದರೆ ಆ ನಂತರ ಟೀನೇಜ್ಗೆ ಅವ್ರು ಬಂದ ತಕ್ಷಣ ಅವರಲ್ಲಿರ್ತಕ್ಕಂಥ ಎನರ್ಜಿ ಹೊರಗಡೆ ಬಂದ ತಕ್ಷಣ ನಾನೊಂದು ಇಂಡಿವಿಜುವಲ್ ಸೋಲ್ ಅಂತ ಅವ್ರಿಗೆ ಅರ್ಥ ಆಗಕ್ಕೆ ಶುರುವಾಗ್ತಿದ್ದಂಗೆ, ಅಪ್ಪ ಅಮ್ಮನ ಅವಲಂಬನೆಯಿಂದ ಹೊರಗಡೆ ಬರ್ತಿದ್ದಂಗೆನೆ, ಅಪ್ಪ ಅಮ್ಮನ ಲಿಮಿಟೇಷನ್ಸ್ಗಳು, ಅವರ ದೌರ್ಬಲ್ಯಗಳು, ಲೂಪ್ ಹೋಲ್ಗಳು ಮಕ್ಕಳಿಗೆ ಸಿಕ್ತಿದ್ದಂಗೆನೆ ರೆಬಲ್ ಆಗ್ಬಿಡ್ತಾರೆ. ಆ ರೆಬಲ್ ಆದ ಮಕ್ಕಳು ಸೋಷಿಯಲ್ ಮೀಡಿಯಾ, ಮೊಬೈಲು, ಇನ್ನೊಂದು ಮತ್ತೊಂದು ಎಲ್ಲ ಕೆಟ್ಟದಾರಿಗಳಿಗೆ ಹೋಗತಕ್ಕಂಥದ್ದು ಸರ್ವೇ ಸಾಮಾನ್ಯ. ಬಹುತೇಕ ಸಂದರ್ಭಗಳಲ್ಲಿ ಆ ರಿಸ್ಟ್ರಿಕ್ಷನ್ಸ್ನೇ ಅವ್ರನ್ನ ಕೆಟ್ಟದಾರಿ ಕರ್ಕೊಂಡು ಹೋಗುತ್ತೆ. ಅವ್ರೇನು ಕೆಟ್ಟದಾರಿಗೆ ಹೋಗಬೇಕು ಅಂತ ಇರಲ್ಲ, ತುಂಬಾ ರಿಸ್ಟ್ರಿಕ್ಟ್ ಮಾಡಿದಾಗ ಆಟೋಮೆಟಿಕಲಿ ಆ ಮಕ್ಕಳು ಇದಕ್ಕೆ ರೆಬಲ್ ಆಗಿ ಏನೋ ನಾನು ಮಾಡಬೇಕಲ್ಲ, ಇದಕ್ಕೆ ವಿರುದ್ಧ ನಾನೇನೋ ಮಾಡಬೇಕಲ್ಲ ಅನ್ನೋ ಮನೋಭಾವದಿಂದಲೇ ಕೆಟ್ಟದಾರಿಗೆ ಇಡತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹೀಗಾಗಿ ನಾನು ಪೇರೆಂಟ್ಸ್ಗೆ ಒಂದು ಸಜೆಷನ್ ಕೊಡೋದೇನಂತ ಹೇಳಿದ್ರೆ, ಮಾರ್ಕ್ಸ್ ತಗೋಬೇಕು ನಿಜ, ಬೇಕು, ಓದಬೇಕು ಮಕ್ಕಳು, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು, ರ್ಯಾಂಕ್ ಬರಬೇಕು, ಎಲ್ಲ ಸರಿ. ಆದರೆ ಅವರ ಕೆಪಾಸಿಟಿ ಅನುಸಾರವಾಗಿ ಹೋಗಬೇಕು. ಪ್ರತಿಯೊಂದು ಮಗು ಯುನೀಕ್, ಒಂದೊಂದು ಮಕ್ಕಳನ್ನೊಂದು ಸ್ಕಿಲ್ ಇರುತ್ತೆ, ಒಂದೊಂದು ಮಕ್ಕಳನ್ನೊಂದು ಕಲೆ ಇರುತ್ತೆ. ಎಲ್ಲ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಲೇ ಹುಟ್ಟಿಲ್ಲ, ಎಲ್ಲ ಮಕ್ಕಳು ಎಂಜಿನಿಯರ್ಸ್ ಆಗಬೇಕು ಅಂತಲೇ ಹುಟ್ಟಿಲ್ಲ. ಪ್ರತಿಯೊಂದು ಮಗುವು ಡಿಫ್ರೆಂಟ್ ಪಾತ್ರವನ್ನು ನಿರ್ವಹಿಸೋದಕ್ಕೆ ಈ ಭೂಮಿಗೆ ಬಂದಿದ್ದಾರೆ. ಅವ್ರಿಗೆ ಆದಂಥ ಸ್ವತಂತ್ರ ಆಲೋಚನೆಗಳಿದೆ, ಅವ್ರದ್ದೇ ಆದಂಥ ಸ್ವತಂತ್ರ ಥಿಂಕಿಂಗ್ ಇದೆ. ಹಿಂಗಾಗಿ ಅವ್ರನ್ನ ಆ ಮಕ್ಕಳನ್ನ ನಮ್ಮಿಷ್ಟದಂತೆ ಬೆಳಿಬೇಕು ಅನ್ನೋ ಥರದ ಒಂದು ಮೈಂಡ್ ಸೆಟ್ಟಿಂದ ಸೊಸೈಟಿ ಹೊರಗಡೆ ಬರಬೇಕಾಗಿದೆ. ಹುಟ್ಟಿದ ಮಕ್ಕಳೆಲ್ಲ ಡಾಕ್ಟರ್ ಆಗಬೇಕು ಅನ್ನೋತಕ್ಕಂಥ ಈ ಮೈಂಡ್ ಸೆಟ್ಟಿಂದ ಸೊಸೈಟಿ ಹೊರಗಡೆ ಬಂದಾಗ ಮಕ್ಕಳ ಸ್ವಂತ ಇಷ್ಟಾನಿಷ್ಟಗಳು ಅರ್ಥ ಆಗ್ತಾ ಹೋಗುತ್ತೆ. ಒಬ್ಬ ಮಗುಗೆ ದೊಡ್ಡ ಸ್ವಿಮ್ಮರ್ ಆಗಬೇಕು ಅಂತ ಆಸೆ ಇರುತ್ತೆ, ಒಬ್ಬರಿಗೆ ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ಆಸೆ ಇರುತ್ತೆ, ಕಲಾವಿದರಾಗಬೇಕು ಅಂತ ಆಸೆ ಇರುತ್ತೆ, ಅಭಿನಯದ ಮೇಲೆ ಆಸಕ್ತಿ ಇರುತ್ತೆ, ಕ್ರಿಕೆಟ್ ಮೇಲೆ ಆಸಕ್ತಿ ಇರುತ್ತೆ, ಬೇಕಾದಷ್ಟು ಆಸಕ್ತಿಗಳಿರ್ತವೆ.
1: ಈಗ 99 ಭಾಗ ಎಲ್ಲರೂ ಕಾಂಪಿಟೇಷನ್ಗೆ ಬಿದ್ದಿರುವಾಗ ಈ 1% ಮಕ್ಕಳು ಅಥವಾ ಪೋಷಕರು ನಾವು ಇಲ್ಲ, ನಾವು ಜೀವನದ ಮೌಲ್ಯಗಳ ಕಡೆಗೆ ಮುಖ ಮಾಡ್ತೀವಿ, ಮಕ್ಕಳಿಗೆ ನಾವು ಇದನ್ನ ಕಲಿಸ್ತೀವಿ ಅಂತ ಹೇಳಿದಾಗ ಅವರು ಎಲ್ಲಿ ಎಲ್ಲಾದರೂ ಎಡವ್ತಾರ ಈ ಸಕ್ಸಸ್ಫುಲ್ ಅನ್ನೋ ಡೆಫಿನಿಷನ್ ಪ್ರಪಂಚ ಇವಾಗ ಕೊಡ್ತಾ ಇರುವಂತಹ ರೀತಿನಲ್ಲಿ?
0: ಸತ್ಯ, ಇದೊಂದು ತುಂಬಾ ರಿಸ್ಕ್ ಕೆಲಸ ಇವತ್ತಿನ ದಿನಗಳಲ್ಲಿ. ಯಾಕಂದ್ರೆ ನಮ್ಮ ಮಗುನ ನಾವು ಹೆಂಗೋ ಬೆಳೆಸ್ತೀವಿ ಅಂತ ಹೊರಟು ಆ ಮಗು ಆ ವಿಷಯದಲ್ಲಿ ನಾವೆಲ್ಲೋ ಫೇಲ್ ಆದ್ವಿ ಅಂತ ಹೇಳಿದ್ರೆ ಆ ತಾತ್ಕಾಲಿಕ ಕಂಪ್ಲೀಟ್ ಫೇಲ್ ಆಗಲ್ಲ ಯಾವತ್ತೂ ಜೀವನದಲ್ಲಿ, ತಾತ್ಕಾಲಿಕ ಫೇಲ್. ಆ ತಾತ್ಕಾಲಿಕ ವಿಫಲತೆಯನ್ನ ಅರಗಿಸ್ಕೊಳ್ಳೋಕೊಂದು ಧೈರ್ಯ ಬೇಕಾಗುತ್ತೆ. ಆವಾಗ ನಾವೆಲ್ಲೋ ತಪ್ಪು ಮಾಡಿಬಿಟ್ವಾ, ಎಲ್ಲರಂತೆ ನಾವು ಹೋಗಿದ್ರೆ ಸಾಕಾಗಿತ್ತು, ಬೆತ್ತಲೆ ಪ್ರಪಂಚದಲ್ಲಿ ಬಟ್ಟೆ ಹಾಕೋದವನ್ನೇ ಹುಚ್ಚ ಅನ್ನೋ ತರ ನಾವು ಬಟ್ಟೆ ಹಾಕೊಂಡು ತಪ್ಪು ಮಾಡಿಬಿಟ್ವಾ ಅನ್ನೋ ಪರಿಸ್ಥಿತಿ ಸಂದರ್ಭ ಬರ್ಬೋದು. ಆದರೆ ಇದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಂದಾಗ ಕೆಲವೊಂದಷ್ಟು ಜನ ಮುಂದಾಳುಗಳು ಮುಂದೆ ನಿಂತು ಅದನ್ನ ಫೇಸ್ ಮಾಡಬೇಕಾಗುತ್ತೆ, ಆಗಲೇ ಗೆಲುವು ಸಿಕ್ಕೋದು. ದೊಡ್ಡ ವಿಚಾರಕ್ಕೆ ಗೆಲುವು ಸಿಗಬೇಕು ಅಂತಂದಾಗ ಕೆಲವೊಂದಷ್ಟು ಜನ ಮುಂದಾಳುಗಳಾಗಿ ಹೋಗಬೇಕಾಗುತ್ತೆ. ಸಕ್ಸಸ್ ಸಿಗ್ಬೋದು, ಫೇಲ್ಯೂರ್ ಆಗ್ಬೋದು, ಆದರೆ ಸತ್ಯ ಏನು ಅಂತ ಗೊತ್ತಿರೋದ್ರಿಂದ ಆ ಸತ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಒಂದು ಅರ್ಥ ಇದೆ. ಅದನ್ನ ಈ 1% ಪೋಷಕರು ಅಂತ ನೀವು ಯಾರು ಹೇಳಿದ್ರು ಅವ್ರು ಅದನ್ನ ಮಾಡಬೇಕಾಗುತ್ತೆ. ಅದನ್ನ ನನ್ನ ಪ್ರಕಾರ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಪೋಷಕರಿಗೂ ಅರಿವಿಗೆ ಬರ್ತಾ ಇದೆ, ಈ ವ್ಯಾಲ್ಯೂ ಎಜುಕೇಶನ್ ಅವೇರ್ನೆಸ್ ಬರ್ತಾ ಇದೆ. ವ್ಯಾಲ್ಯೂ ಎಜುಕೇಶನ್ ಕೊಡದೇ ಇರೋದ್ರಿಂದ ಎಷ್ಟು ಸಮಸ್ಯೆ ನಮ್ಮ ಮಕ್ಕಳ ಮೇಲೆ ಆಗ್ತಾ ಇದೆ, ನಮ್ಮ ಫ್ಯಾಮಿಲಿ ಮೇಲೆ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಲಕ್ಷಗಟ್ಟಲೆ ದುಡ್ಡನ್ನು ನಾವು ಸ್ಕೂಲ್ ಫೀಸ್ಗೆ ಅಂತ ಕೊಡ್ತಾ ಇದೀವಿ, ದುಡಿತಾ ಇರೋದು 5 ಲಕ್ಷ ಆದರೆ ಫೀಸಿಗೆ 2.5 ಲಕ್ಷ ಕೊಟ್ಟರೆ, ಶಿಕ್ಷಣಕ್ಕೆ ಅಂತ 2.5 ಲಕ್ಷ ಎತ್ತಿಟ್ಬಿಟ್ರೆ, ಇಬ್ಬರು ಮಕ್ಕಳು 3 ಜನ ಮಕ್ಕಳಿದ್ರೆ ಕತೆ ಮುಗೀತು. ಇನ್ನು ಉಳಿದ ಹಣದಲ್ಲಿ ನಾವು ಅಂಬಲಿ ಗಂಜಿ ಕುಡ್ಕೊಂಡು ಜೀವನ ಮಾಡಬೇಕು ಅಂತಾದರೆ ಅದನ್ನು ಜೀವನ ಮಾಡಿದ್ದೇನನ್ನ, ಮತ್ತು ಆ ತೊಗೊಂಡಂಥ ಡಿಗ್ರಿ ಸರ್ಟಿಫಿಕೇಟ್ಸ್ಗಳಿಂದ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಂಜಿನಿಯರಿಂಗ್ ತೊಗೊಂಡವ್ರಿಗೆ ಇವತ್ತು ಕೆಲಸ ಸಿಗುತ್ತೆ ಗ್ಯಾರಂಟಿ ಇಲ್ಲ. ಮೆಡಿಕಲ್ ಓದೋರ್ಗೂ ಕೂಡ ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಮಾಡಿದರೆ ಮಾತ್ರ ಜೀವನ ಉತ್ತಮ ಜೀವನ ಉತ್ತಮ ಕೆಲಸ ಅಂತ ಆಗ್ಬಿಟ್ಟಿದೆ ಇವತ್ತು. ಹೀಗಿದ್ದಾಗ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ದುಡ್ಡು ಆರ್ಥಿಕತೆಯೂ ಕೂಡ ಹೊಡೆತ ಕೊಡ್ತಾ ಇದೆ. ಒಂದು ಆರ್ಥಿಕ ಹೊಡೆತ, ಇನ್ನೊಂದು ಮಕ್ಕಳ ಮೇಲೆ ಸಪ್ರೆಸ್ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನ ಅವರಲ್ಲಿ ವಿರೂಪಗಳು ಕಾಣ್ತಿದೆ ಮಕ್ಕಳಲ್ಲಿ, ಮತ್ತು ಆ ಮಕ್ಕಳಲ್ಲಿ ಅಶಾಂತಿ, ಆ ಮಕ್ಕಳು ನೆಮ್ಮದಿಯಿಂದಿಲ್ಲ, ಸುಖವಾಗಿ ಬೆಳೀತಾ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಅವ್ರದ್ದು ವೀಕ್ ಆಗ್ತಾ ಇದೆ, ಹೆಲ್ತ್ ಆಗ್ತದೆ. ಕಣ್ಣಿಗೆ ಎಷ್ಟು ಜನ ಕರೆಂಟ್ ಹಾಕೋತಾರೆ ಇವತ್ತು ನೀವು ನೋಡಬೇಕು. ತರಗತಿಯಲ್ಲಿ 20-30% ಇನ್ನು ಜಾಸ್ತಿ ಇರ್ಬೋದು ಗೊತ್ತಿಲ್ಲ, ಮಿನಿಮಮ್ 20-30% ಇವತ್ತು ಕರೆಂಟ್ ಹಾಕ್ತಾರೆ ಮಕ್ಕಳು ಚಿಕ್ಕ ವಯಸ್ಸಿಗೆ. 40 ಅಂತ ಕರಿತಾರೆ, 40-40 ವರ್ಷ ಆದ್ಮೇಲೆ ಹಾಕೋಬೇಕಾಗಿತ್ತು ಕನ್ನಡಕ. 5 ವರ್ಷ, 6 ವರ್ಷ, 10 ವರ್ಷ, 15 ವರ್ಷ ಮಕ್ಕಳ ಕಣ್ಣಿಗೆ ಯಾಕೆ ಬರ್ತಾ ಇದೆ? ಇದು ನಮ್ಮ ಅಂಕಗಳಿಕೆಯ ಒಂದು ಹುಚ್ಚು, ಇದರಿಂದ ಆಗಿರ್ತಕ್ಕಂಥದ್ದು. ಇದು ಅರ್ಥ ಆಗುತ್ತೆ ಪೇರೆಂಟ್ಸ್ಗೆ, ಇವತ್ತು ಅರ್ಥ ಆಗ್ತಾ ಇದೆ. ಒಂದು ದಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸು. ಯಾರಾದರೂ ಒಂದಷ್ಟು ಜನ ಮುಂದೆ ನಿಂತು ಈ ದಾರಿನ ತೋರಿಸ್ಕೊಟ್ಟಾಗ, ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆದಾಗ ಉಳಿದವರೆಲ್ಲ ಅದನ್ನು ಫಾಲೋ ಮಾಡ್ತಾರೆ. ತುಂಬ ದೊಡ್ಡ ವ್ಯಕ್ತಿಗಳ ಒಂದು ಮಾತಿಗೆ ನನಗೆ ಜ್ಞಾಪಕ ಆಗುತ್ತೆ. ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಫಸ್ಟು ಸೊಸೈಟಿಯಿಂದ ಬರ್ತಕ್ಕಂಥ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ವಿಡಂಬನೆ. ಹಾಸ್ಯ ಮಾಡ್ತಾರೆ, ಏನು ನೀನೇನು ದೊಡ್ಡ ಗಾಂಧಿನ, ಸುಭಾಷ್ ಚಂದ್ರ ಬೋಸ, ಹಾಗೆ ಹೀಗೆ ಅಂತ ವಿಡಂಬನೆ ಮಾಡ್ತಾರೆ. ನೀವು ಅದರಿಂದ ಹೆದರಲಿಲ್ಲ, ನೀವು ಅದೇ ಹೆಜ್ಜೆಯಲ್ಲಿ ಮುನ್ನಡೆದ್ರಿ. ಆ ವಿಚಾರದ ಮೇಲೆ ನಿಮಗೆ ನಿಷ್ಠೆ ಇತ್ತು, ಆ ವಿಚಾರದ ಬಗ್ಗೆ ನಿಮಗೆ ಶ್ರದ್ಧೆ ಇತ್ತು, ಅದ್ರ ಬಗ್ಗೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ನೀವು ಮುಂದೆ ಹೊರಟ್ರಿ ಅಂತಾದ್ರೆ, ಆತ್ಮವಿಶ್ವಾಸ ಇತ್ತು, ನೀವು ಮುಂದೆ ಹೊರಟ್ರಿ ಅಂತಾದ್ರೆ, ಸಮಾಜ ಆ ವ್ಯಕ್ತಿನ ಹೆದರಿಸುತ್ತೆ. ಇದು ಮಾಡಬೇಡ, ಸಾಕು, ನಿಲ್ಸು ಇಲ್ಲಿಗೆನೆ, ಸರಿ ಹೋಗಲ್ಲ, ಯಾಕಂದ್ರೆ ವ್ಯವಸ್ಥೆ ಕೂತು ಬರ್ತಾ ಇರತ್ತಲ್ಲ, ಹೀಗಾಗಿ ಹೆದರಿಸ್ತಾರೆ. ನೀವು ಅದಕ್ಕೂ ಹೆದರಲಿಲ್ಲ, ನೀವು ಮುನ್ನಡೆದ್ರಿ ಅಂತ ಇಟ್ಕೊಳ್ಳಿ. ಅದೇ ಸಮಾಜ, ಯಾವ ಸಮಾಜ ನಿಮ್ಮನ್ನ ಆಡ್ಕೊಂಡಿತ್ತು, ಯಾವ ಸಮಾಜ ನಿಮಗೆ ಬೆದರಿಕೆ ಹಾಕಿತ್ತು,

0: ಹಿಂದೆ ನಿಂತು ಜೈಕಾರ ಕೂಡ ಹಾಕ್ತಾರೆ. ಇದು ಹಿಂದಿನಿಂದ ನಡ್ಕೊಂಬಂದಿರೋದು. ಹೀಗಾಗಿ ವ್ಯಾಲ್ಯೂ ಎಜುಕೇಷನ್ನ ಮೈನ್ ಸ್ಟ್ರೀಮ್ಗೆ ತರಬೇಕು ಅಂತ ಏನು ಹೋರಾಟ ನಡೀತಾ ಇದೆಯೋ, ಅಥವಾ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆಯೋ, ಆ ಅವೇರ್ನೆಸ್ ಯಾವತ್ತು ಸಕ್ಸಸ್ಫುಲ್ ಆಗುತ್ತೆ ಅನ್ಸುತ್ತೋ ಅವತ್ತು ಇಡೀ ಸಮಾಜ ಈ ವ್ಯಾಲ್ಯೂ ಎಜುಕೇಷನ್ನ ಹಿಂದೆ ಇರುತ್ತೆ.
1: ಸರ್, ವಿವೇಕ ಶಕ್ತಿ ಎಂಬ ಕಾರ್ಯಕ್ರಮದ ಮೂಲಕ ರಿಮ್ಸೆನಲ್ಲಿ ನೀವು ಈ ಯುವ ನಾಯಕತ್ವ ತರಬೇತಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿ ಸರ್. ಯಾವಾಗ ಶುರುವಾಗ್ತಾ ಇದೆ, ಯಾರೆಲ್ಲ ಅರ್ಹರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ?
0: ಎಸ್ ಮೇಡಮ್, ಇದು ಶ್ರೀರಾಮಕೃಷ್ಣ ಆಶ್ರಮದ ಇನಿಷಿಯೇಟಿವ್ ಮೇಡಮ್. ಶ್ರೀರಾಮಕೃಷ್ಣ ಆಶ್ರಮ ಬೇಲೂರು ಮಠದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸ್ವಾಮಿ ವಿವೇಕಾನಂದರು ಇದರ ಮುಖ್ಯಸ್ಥರು, ಸ್ಥಾಪಕ, ಇದನ್ನು ಶುರು ಮಾಡಿದ್ದು, ಆರಂಭ ಮಾಡಿದ್ದು ಸ್ವಾಮಿ ವಿವೇಕಾನಂದರ ಕನಸಿನ ಕಲ್ಪನೆ. ಇಡೀ ಪ್ರಪಂಚದಾದ್ಯಂತ 1,000 ಹೆಚ್ಚು ಜನ ಸನ್ಯಾಸಿಗಳು ಈ ಆಶ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಸನ್ಯಾಸಿಗಳು ಸಮಾಜಕ್ಕೆ ಮೌಲ್ಯ ಶಿಕ್ಷಣವನ್ನು ಕೊಡೋದಕ್ಕೆ ಅಂತ ಕಟಿಬದ್ಧರಾಗಿ ಆತ್ಮನೋಮೋಕ್ಷಾರ್ಥಂ ಜಗದಿತಾಯಚ, ತನ್ನ ಮುಕ್ತಿಗಾಗಿ ಮತ್ತು ಜಗತ್ತಿನ ಒಳಿತಿಗಾಗಿ ಅನ್ನೋ ಧ್ಯೇಯವಾಕ್ಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನಲ್ಲಿರ್ತಕ್ಕಂಥ ಶ್ರೀರಾಮಕೃಷ್ಣ ಆಶ್ರಮ ಸುಮಾರು 100 ಈ ವರ್ಷಕ್ಕೆ 100 ತುಂಬಿತು. ಇಂಥ ಆಶ್ರಮದ ಒಂದು ಘಟಕ ರಿಮ್ಸೆ ಅಂತ, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್. ಈ ರಿಮ್ಸೆ ಕಳೆದ 75 ಹಿಂದೆ ಆರಂಭ, 50 ಆರಂಭ ಆಗಿದ್ದು, ಈ ರಿಮ್ಸೆಯಲ್ಲಿ ಶಿಕ್ಷಕರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿವಿಧ ವರ್ಗದ ಕೆಲಸಗಾರರು, ಎಲ್ಲರಿಗೂ, ಎಲ್ಲ ತರದ ವರ್ಗದವರಿಗೂ, ವಯೋಮಾನದವರಿಗೂ ಅಲ್ಲಿ ತರಬೇತಿಗಳು ನಡೆಯುತ್ತೆ, ಆಧ್ಯಾತ್ಮಿಕ ತರಬೇತಿಗಳು. ಕಳೆದ 2 ಇದು 3 ವರ್ಷ, ಹೈಸ್ಕೂಲ್ ಮಕ್ಕಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಯಾವ ಮಕ್ಕಳು ಬೆಳೆಯುವಂತ ಸಂದರ್ಭದಲ್ಲಿ ಇರ್ತಾರೋ, ಅವರಿಗೆ ಬೆಳವಣಿಗೆಗೆ ಪೂರಕವಾಗಿ ಅವರಿಗೆ ಸಪೋರ್ಟ್ ಅನ್ನು ಒದಗಿಸಬೇಕಾಗಿರುತ್ತೋ, ಅಂತ ವಯಸ್ಸಿನಲ್ಲಿ ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ, ವ್ಯಾಲ್ಯೂ ಎಜುಕೇಶನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿವೇಕ ಶಕ್ತಿ ಅಂತಕ್ಕಂಥ ಒಂದು ಯುವ ನಾಯಕತ್ವ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ ನಡೆಯುತ್ತೆ. ಅರ್ಹರು 8, 9, 10 ತರಗತಿ ಮಕ್ಕಳು, 50 ಹೆಣ್ಣು ಮಕ್ಕಳು, 50 ಜನ ಗಂಡು ಮಕ್ಕಳಿಗೆ ಅವಕಾಶ ಇದೆ. ಈ ಮಕ್ಕಳು ಪ್ರತಿ ಭಾನುವಾರ ಬೆಳಿಗ್ಗೆ 8 ಬರ್ತಾರೆ. 8 ಬಂದವರಿಗೆ 8-8:30 ಹಾಜರಾತಿ ಹಾಕಿ ಯೋಗ ಮಾಡಿಸ್ತೀವಿ. ಅದಾದ ನಂತರ 1/2 ಮಂತ್ರ ಪಠಣ ಇರುತ್ತೆ, ಪ್ರಾರ್ಥನೆ ಇರುತ್ತೆ, ಆಮೇಲೆ ಉಪಹಾರ ಇರುತ್ತೆ. ಬೆಳಗಿನ ಉಪಹಾರ ಉಚಿತ, ಶುಲ್ಕ ಇಲ್ಲದೆ, ಪ್ರತಿ ಯೋಜನೆಯು ಉಚಿತ. ಶುಲ್ಕ ಇಲ್ಲ, ನಿಶುಲ್ಕ.
1: ಎಷ್ಟು ವಾರಗಳ ಕಾಲ
0: ಇದು? ಜೂನ್ ತಿಂಗಳಿಂದ ಆರಂಭ ಆಗಿ ಫೆಬ್ರವರಿ ತಿಂಗಳವರೆಗೂ ನಡೆಯುತ್ತೆ. ಆನ್ಯುವಲ್ ಎಕ್ಸಾಮ್ ಶುರುವಾಗೋದಕ್ಕಿಂತ ಒಂದು 2-3 ಹಿಂದೆ ವೈಂಡ್ ಅಪ್ ಆಗುತ್ತೆ.
1: ಶೈಕ್ಷಣಿಕ ವರ್ಷ
0: ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಪ್ರತಿ ಭಾನುವಾರ ಆ ಮಕ್ಕಳು ಬರಬೇಕಾಗುತ್ತೆ. ಇದಾದ ನಂತರ ಅವರಿಗೆ ಅಲ್ಲಿ ಉಪನ್ಯಾಸಗಳನ್ನ, ಪ್ರತಿ ಮೊದಲನೇ ಅವಧಿ ಉಪನ್ಯಾಸಗಳನ್ನ ತಗೊಳ್ತೀವಿ. ಒಂದು ಸೈಡ್ ಆಗಿರುತ್ತೆ ಅಥವಾ ಇಂಟ್ರಾಕ್ಷನ್ ಆಗಿರುತ್ತೆ. ಎರಡನೇ ಅವಧಿ ಅವರಿಗೆ ತರಬೇತಿ ಇರುತ್ತೆ. ತರಬೇತಿ ಯೋಗ, ವಿಷ್ಣು ಸಹಸ್ರನಾಮ, ಹಾಡುಗಳು, ನೃತ್ಯ, ಚಿತ್ರಕಲೆ, ನಾಟಕ, ಭಾಷಣ ಕಲೆ, ಸಂಸ್ಕೃತ ಸಂಭಾಷಣೆ, ವೇದ ಮಂತ್ರ ಪಠಣ, ವೇದ ಗಣಿತ, ಈ ತರ 10 ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರವರ ಆಸಕ್ತಿಯ ಸಬ್ಜೆಕ್ಟ್ಗಳನ್ನ ಆ ಮಕ್ಕಳು 1 ಕಲಿತಾರೆ. ಅದಕ್ಕೆ ಟ್ರೈನರ್ಸ್ ಇರ್ತಾರೆ, ಅವ್ರು ಕಲಿಸ್ಕೊಡ್ತಾರೆ. ಇದಾದ್ಮೇಲೆ 3ನೇ ಅವಧಿ, ಕೊನೆಯ ಅವಧಿ, ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋ ದೃಷ್ಟಿಯಿಂದ, ಮೌಲ್ಯ ಶಿಕ್ಷಣ ಅಂದ ತಕ್ಷಣ ಬೋರಿಂಗ್ ಆಗಬಹುದು, ಅವ್ರಿಗೆ ಹೋಗಬೇಕು ಅನಿಸ್ಬಹುದು, ಬರದೇ ಇರಬಹುದು, ಹೀಗಾಗಬಾರ್ದು ಅಂತ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಆಟಗಳನ್ನ, ಚಟುವಟಿಕೆಗಳನ್ನ, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ನ ಕಲಿಸೋದು, ಸ್ಪರ್ಧೆಗಳು ಮಾಡೋದು, ಕಾಂಪಿಟೇಷನ್ಸ್ ಮಾಡೋದು, ಗಾಳಿಪಟದ ಹಬ್ಬದ ಸಮಯದಲ್ಲಿ ಗಾಳಿಪಟ ತಯಾರಿಕೆ ಮಾಡೋದು, ಗಣಪತಿ ಹಬ್ಬದ ದಿನ ಗಣಪತಿನ ತಯಾರು ಮಾಡೋಕೆ ಬಿಡೋದು ಅವ್ರನ್ನೇ ಮಣ್ಣಲ್ಲಿ, ಹಾಗೆ ಕ್ರಾಫ್ಟು, ರಂಗೋಲಿ, ಕ್ವಿಜ್ಜು, ಹೂ ಕಟ್ಟೋದು, ತೋಟಗಾರಿಕೆ, ಸಂಚಾರಿ ನಿಯಮಗಳು, ಈ ತರ ಅನೇಕ ವಿಷಯಗಳ ಕುರಿತಂತೆ ಅವ್ರಿಗೆ ಪ್ರಾಕ್ಟಿಕಲ್ ಚಟುವಟಿಕೆಯಲ್ಲಿ ಭಾಗವಹಿಸೋ ತರ ಮಾಡೋದ್ರಿಂದ ಉತ್ಸಾಹದಿಂದ ಭಾಗವಹಿಸ್ತಾರೆ, ಹುಡ್ಕೊಂಡು ಬರ್ತಾರೆ. ಮಕ್ಕಳು 1 ಬಂದವರು, ಮೊದಲನೇ ವಾರ ಅಪ್ಪ ಅಮ್ಮ ಬಲವಂತ ಕಳಿಸ್ತಾರೆ, 2ನೇ ವಾರ ಆ ಮಕ್ಕಳು ಹುಡ್ಕೊಂಡು ಬರ್ತಾರೆ, ಯಾವಾಗ ಭಾನುವಾರ ಆಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಇಂಥದೊಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈ ವರ್ಷ ಕೂಡ ಅದು ಜೂನ್ 14 ಆರಂಭ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಇರ್ತಾರೋ ಅವರು ದಯವಿಟ್ಟು ಜೂನ್ 14 ತಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ,
1: ಯಾವುದಾದ್ರೂ ಕಾರಣದಿಂದ ಅವರು ಜೂನ್ 14 ಬರಲಿಲ್ಲ ಆಮೇಲೆ ಬಂದ್ರು ಅಂತ ಹೇಳಿದ್ರೆ ಅದು
0: ಸೀಟು ಫಿಲ್ ಆಗಿದ್ರೆ ಅವಕಾಶ ಇರಲ್ಲ. ಆದ್ರೆ ಕಳೆದ ವರ್ಷಗಳ ನಾವು ನೋಡಿದಾಗ ಸೀಟು 1-2 ಕಾಲ ನಡೀತಾ ಇರುತ್ತೆ ಪ್ರೊಸೆಸ್. ಹೀಗಾಗಿ ಜೂನ್ 14 ಮಿಸ್ ಆದ್ರೆ ಇಮಿಡಿಯೇಟ್ ಮುಂದಿನ ವಾರ ಬಂದರೆ ಅನುಕೂಲ ಆಗುತ್ತೆ. ಯಾಕಂದರೆ ಮೊದಲಿಂದ ಬಂದರೆ ಆ ಮಗು ಕನೆಕ್ಟ್ ಆಗಿರುತ್ತೆ, ಮಧ್ಯದಲ್ಲಿ ಬಂದರೆ ಸ್ವಲ್ಪ ಆ ಮಗುಗೂ ಡಿಸ್ಟರ್ಬ್ ಆಗುತ್ತೆ, ಉಳಿದವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಬೇಗ ಬರೋದು ಒಳ್ಳೆಯದು.
1: ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿ ಸರ್.
0: ಖಂಡಿತ, ನನ್ನ ನಂಬರ್ ಕೊಡ್ತೀನಿ, 7259369893. ಇನ್ನೊಮ್ಮೆ ನಾನು ಹೇಳ್ತೀನಿ, 7259369893 ಇದು ನನ್ನ ನಂಬರು. ಇನ್ನು ಪ್ರವೇಶಾತಿಗೆ ಬೇರೆ ಬೇರೆ ನಂಬರ್ಗಳಿದೆ ವಿದ್ಯಾರ್ಥಿಗೆ, ವಿದ್ಯಾರ್ಥಿನಿಯರಿಗೆ ಅಂತ. ಅದನ್ನು ನನಗೆ ಫೋನ್ ಮಾಡಿದಾಗ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲ, ಇನ್ ಕೇಸ್ ಫೋನ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಜೂನ್ 14 ನೇರವಾಗಿ ಒಂಟಿಕೊಪ್ಪಲಲ್ಲಿ ಇರತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆ ಸರ್ಕಲ್ನಿಂದ ಬಲಭಾಗಕ್ಕೆ ತೆರ್ಕೊಂಡ್ರೆ, ಅಲ್ಲಿ ರಾಮಕೃಷ್ಣ ವಿದ್ಯಾಶಾಲದ ಗೇಟ್ನಲ್ಲಿ ಎಂಟ್ರಿ ಆದರೆ ರಿಮ್ಸೆ ಅಂತ ಕೇಳಿದ್ರೆ ಅವ್ರು ದಾರಿ ತೋರಿಸ್ತಾರೆ. ಇಲ್ಲ, ಮೇಟಗಳ್ಳಿ ಕಡೆಯಿಂದ ಬಂದರೆ, KRS ರೋಡ್ನಲ್ಲಿ ಮೇಟಗಳ್ಳಿ ಕಡೆಯಿಂದ ಬಂದರೆ ಹಸುಕರು ಪಾರ್ಕ್ ಹತ್ರನೇ ರಿಮ್ಸಿಯ ಗೇಟ್ ಇರುತ್ತೆ, ಮೇನ್ ಗೇಟು. ಆ ಮೇನ್ ಗೇಟ್ನಲ್ಲಿ ಬೆಳಗ್ಗೆ 9 ನಂತರ ಓಪನ್ ಇರುತ್ತೆ, ಅಲ್ಲಿ ಬರಬಹುದು.
1: ಸಂತೋಷ ಸರ್, ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರಿ. ನಿಮಗೆ ನಮ್ಮ ನಿಲಯದಿಂದ ಮತ್ತು ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಸಂತೋಷ, ಇವತ್ತು ಭಾಗಿಯಾಗೋದಕ್ಕೆ ನಂಗೂ ತುಂಬಾ ಸಂತೋಷ ಆಗಿದೆ. ಧನ್ಯವಾದ.
1: ನಮಸ್ಕಾರ.
0: ನಮಸ್ತೆ.
2: ಇದುವರೆಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ

ದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಬೆಳವಣಿಗೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರೂ ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿಕೆ ಸರಸ್ವತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:40. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
4: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
3: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
4: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
3: ಮರೆಯದೇ ಕೇಳಿ, ಇಂದು ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
6: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
7: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಈ ಸರಣಿಯ ಮೊದಲ ಕಥಾನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸಾ ಕಥೆಯ ನಾಟಕ ರೂಪ.
2: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೆ, ಸಮಯವಾಗಿದೆ 5:05:40. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಇದೀಗ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ ಆಗಿದೆ. ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳುಹಿಸಬಹುದು. ಒಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡ್ತೀನಿ: 9408858523. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9408858523. ಕಾರ್ಯಕ್ರಮದ ಮೊದಲಿಗೆ ಉಪೇಂದ್ರ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮನು ಹಾಗೂ ಸಂಗಡಿಗರು ಸಾಹಿತ್ಯ ಉಪೇಂದ್ರ, ಸಂಗೀತ ಸಂಯೋಜನೆ ಗುರುಕಿರಣ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ ಎಂಡಿ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ವಿ ನಾಗೇಂದ್ರಪ್ಪ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಮೈಸೂರಿನ ಶಾರದಾದೇವಿ ನಗರದಿಂದ ಸೋಮು, ಸುಷ್ಮಾ ಹಾಗೂ ಸ್ನೇಹಿತರು ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೆ, ಇದೊಂದು ಪ್ರಕಟಣೆ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4 ಗಂಟೆಯವರೆಗೆ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು, ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದೆಂದು ಈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನೀವು ಆಲಿಸ್ತಾ ಇದ್ದೀರಾ. ಸಮಯ 5:30 ಆಗ್ತಾ ಇದೆ. ಇನ್ನು ಮುಂದೆ ಗೆಜ್ಜೆ ಪೂಜೆ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಕಾಸರಗೋಡಿನಿಂದ ರಾಜಾರಾಮ್, ವಸುಧಾ ಹಾಗೂ ಮಂಜೇಶ್ವರ ಅವರು ಬೆಸುಗೆ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಗೀತಾಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಇದೊಂದು ಪ್ರಕಟಣೆಯನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನಿಂದ ರಾಜಮ್ಮ. ಇವರ ಕೋರಿಕೆಯ ಗೀತೆ ಯಾರೇ ಕೂಗಾಡಲಿ ಚಿತ್ರದ್ದು, ಹಾಡಿದ್ದಾರೆ ಕೈಲಾಶ್ ಖೇರ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ.

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ ಕೇಳಿ. ಜುಲೈ 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಗೆ.
1: ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ ಜಿಪಿ ಅವರು ರಾಜಾ ಕೆಂಪು ರೋಜಾ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ, ಹಾಡಿದ್ದಾರೆ ಎಸ್ ಜಾನಕಿ.

ಕೇಳುವರೆ, ಇದಾಗಿತ್ತು ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆ. ಇಂದಿನ ಕಾರ್ಯಕ್ರಮದಲ್ಲಿ 5:05 ನಂತರ ಬಂದಂತಹ ಸಂದೇಶಗಳನ್ನು ತೆಗೆದುಕೊಳ್ಳಲಾಗಿತ್ತು. ಅದಾಗಿಯೂ ಮತ್ತಷ್ಟು ಜನ ಸಂದೇಶವನ್ನು ನಮಗೆ ಕಳಿಸಿದ್ರು. ಯಾರ್ಯಾರಪ್ಪ ಅಂತ ಹೇಳಿದ್ರೆ, ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಚಾರ್, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ, ಬಸರಾಳು ಹೋಬಳಿಯಿಂದ ಪದ್ಮಾ ದೇವಲಿಂಗೇಗೌಡ, ಮೈಸೂರಿನ SVP ನಗರದಿಂದ ಸುಜಾತ, ಅಗ್ರಹಾರದಿಂದ MR ಶ್ರೀಕಂಠನ್, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಟಿನರ್ಸೀಪುರದಿಂದ ಟೇಲರ್ ಮೂರ್ತಿ, ನಾಗಮಂಗಲದಿಂದ ರಾಧಾ ಹಿರಿಯಣ್ಣ, ಮೈಸೂರಿನ ಬಂಬು ಬಜಾರ್ನಿಂದ ಸವಿತಾ, ಯಶಸ್ವಿನಿ ಹಾಗೂ ಯಶವಂತ್, ಹನುಮನಾಳು ಗ್ರಾಮದಿಂದ ರಮೇಶ್ ಸರಸ್ವತಿ, ಎನ್ಆರ್ ಮೊಹಲ್ಲಾದಿಂದ ವಿಜಯ ನಾಗೇಂದ್ರ, ಮೈಸೂರಿನ ಹೂಟಗಳ್ಳಿಯಿಂದ ಶಾಂತ, ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬ, ಮೈಸೂರಿನ ಕುವೆಂಪು ನಗರದಿಂದ ಶಿವಶಂಕರ್, ಗುಂಡ್ಲುಪೇಟೆಯಿಂದ ಮರಿನಂಜ, ಮೈಸೂರಿನಿಂದ ಚೈತ್ರ, ಹೊಸಕೋಟೆಯಿಂದ ಲತಾ ಸುಹಾಸ್, ನಂಜನಗೂಡಿನಿಂದ ತೊರೆಮಾವು ವೆಂಕಟೇಶ್, ಮೈಸೂರು ಹಿನಕಲ್ನ TM ಚಂದ್ರಶೇಖರ್, ಹನೂರು ತಾಲೂಕು ಶ್ರೀನಿವಾಸ್, ಬಂಡಿಗನವಿಲೆ ಅಲ್ಲಿಂದ ಶ್ವೇತಾ ಲೋಕೇಶ್, ಮೈಸೂರಿನ ಹೆಬ್ಬಾಳಿನಿಂದ ಪ್ರಸನ್ನ, ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದ ರಂಪೂರೆ, ಬೆಂಗಳೂರಿನಿಂದ ಹನುಮಂತ MP, KR ಪೇಟೆಯಿಂದ ಸುಚಿತ್ರ, ಮೈಸೂರಿನ ರಾಜೇಂದ್ರ ನಗರದಿಂದ ಸತೀಶ್, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ಮೈಸೂರಿನ ರಾಮಕೃಷ್ಣ ನಗರದಿಂದ ವಿಸ್ಮಯ ದೇವ್, ಹಗರಿ ಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಪಟ್ಟಸೋಮನಹಳ್ಳಿಯಿಂದ ಗಾನಸುಮ, ಹುಲಿಕೆರೆ ಕೊಪ್ಪಲಿನಿಂದ ಚಂದ್ರ, ಗುಂಡ್ಲುಪೇಟೆಯಿಂದ ಮಹೇಶ್, ಮೈಸೂರಿನ ವಿಜಯನಗರದಿಂದ ಶಶಿಧರ್, JP ನಗರದಿಂದ ಜ್ಯೋತಿ, ಹೊಮ್ಮರಗಳ್ಳಿಯಿಂದ ರಾಜಮಣಿ ರಾಜಶೇಖರ್, ಹೊಸಹಳ್ಳಿಯಿಂದ ಕೃಷ್ಣ ಹಾಗೂ ತ್ರಿಷಿಕಾ. ಹಾಗೆ ಮತ್ತಷ್ಟು ಇನ್ನೂ ಸಂದೇಶಗಳು ಬರ್ತಾನೇ ಇದೆ. ಕೇಳುಗರೆ, ನಾಳಿನ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು, ಅಂದರೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಂದೇಶ ಕಳಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು.

0: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ವೀವ್ ಅಂದ್ರೆ ಹೆಣೆಯೋದು ಅಥವಾ ನೇಯೋದು ಅಂತ ಅರ್ಥ ಅಲ್ವಾ? ಈ ಹಕ್ಕಿ ತನ್ನ ಗೂಡನ್ನ ಬೇರೆ ಮರದ ನಾರುಗಳಿಂದ ಎಷ್ಟು ಅಂದವಾಗಿ ನೇಯ್ದಿರುತ್ತೆ, ಅದಕ್ಕೆ ಇದು ಬಯಾವೀವರ್ ಬರ್ಡ್.
0: ತಪ್ಪದೇ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ.

0: ಕೇಳುಗರೆ, ಸಮಯವಾಗಿದೆ 5:55. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು

0: ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
5: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು. ಅಂದ್ರೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
4: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
5: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
4: ಮರೆಯದೇ ಕೇಳಿ, ಇಂದು ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
6: ಗೇಮ್ ಶೋ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
7: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ
8: ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
6: ಆಟದ ಗತ್ತು ಗಮ್ಮತ್ತು,
8: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
6: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
8: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
6: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
8: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
6: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
8: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ ಆಗ್ತಾ ಇದೆ. ಕೇಳುಗರೆ, ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಬೆಂಗಳೂರು ಕೇಂದ್ರದಿಂದ ಕೃಷಿ ರಂಗದಲ್ಲಿ ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ 7:20 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಕನ್ನಡದಲ್ಲಿ ಭಾಷಣ, ಮಂಡ್ಯದ ಸದ್ದಾಂ ತಗ್ಗಹಳ್ಳಿ ಅವರಿಂದ ಸಣ್ಣ ಕಥೆ ಅವಳೆಂದರೆ. 8:00 ರಸಮಂಜರಿ, ದೂತಮಂಜರಿ, ಭಾಸಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ.

0: ಭಾಗವಹಿಸುತ್ತಾರೆ ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ಕೆ, ಪ್ರಸ್ತುತಿ ಸುರಭಿ ತಾತಾಚಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 8:30 ಹಿಂದಿ ಚಿತ್ರಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ, 10:00 ತತ್ವ ಸಂಚಾರ ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಕಮರಳ್ಳಿ ಮಾದಪ್ಪ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಕೋರಣ ಸರಸ್ವತಿ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾವಾಹಿನಿ, 7:45 ಕನ್ನಡ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೆಪಿ ನಾರಾಯಣ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನ. ಬೆಳಿಗ್ಗೆ 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ ಬೇವಿನಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡೇಶ್ವರಿ ಹಾಡು. ನಾಳೆ ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ದೀಪಾ ಸತ್ಯನಾರಾಯಣ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಂದಹಳ್ಳಿ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 3:30 ಮಕ್ಕಳ ಮಂಟಪ ಹಕ್ಕಿಗೂಡು, ಪ್ರಸ್ತುತಿ ಬಿಜಿ ಕವಿತಾ. 4:00 ನಾಟಕ ಸೆರೆ ತೆರೆ ಮಕ್ಕಳ ನಾಟಕ, ರಚನೆ ಮೀನಾ ಮೈಸೂರು, ನಿರ್ಮಾಣ ವಿ ಮಾ ಜಗದೀಶ್. 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ವಿ ರಮೇಶ್ ಅವರು ನಡೆಸಿದ ಸಂವಾದ. ನಾಳೆ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಯುಲಿನ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ನಾಟಕ ಅಮಾಸ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ನಾಳೆ ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿಗ್ವಿಜಯ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವವ್ರತ್ ಮಿಶ್ರ ಅವರ ಸಿತಾರ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಕೇಳುಗರೆ, ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ. Prime Minister Narendra Modi today laid the foundation stone and inaugurated multiple

0: ಹತ್ತೊಂಬತ್ತನೇ ಶತಮಾನದ ವೈದ್ಯರೊಬ್ಬರು ಎರಡು ಪಿಡುಗುಗಳ ವಿರುದ್ಧ ಹೋರಾಡಿ ಸಮಾಜಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಭಯಾನಕ ಅಂಟು ರೋಗಗಳ ವಿರುದ್ಧ ಲಸಿಕೆ ತಯಾರಿಸಿ ಸಾವಿರಾರು ಜನರ ಜೀವ ರಕ್ಷಿಸುವುದರ ಜೊತೆಗೆ ತಳ ಸಮುದಾಯದವರ ಏಳಿಗೆಗಾಗಿ ದುಡಿದು ಕೀರ್ತಿ ಗಳಿಸಿದ್ದಾರೆ. ಅವರೆಂದರೆ ಡಾಕ್ಟರ್ ಪದ್ಮನಾಭನ್ ಪಲ್ಪು. ಪಲ್ಪು ಕೇರಳದ ಭಗವತಿ ಪದ್ಮನಾಭನ್ ಮತ್ತು ಮಾತಾ ಪೆರುಮಾಳ್ ಅವರ ಪುತ್ರರು. 1863 ನವೆಂಬರ್ 2 ಜನಿಸಿದ್ದ ಅವರು ತಿರುವಾಂಕೂರು ರಾಜ್ಯದ ಪೆಟ್ಟಾ ಗ್ರಾಮದಲ್ಲಿ ಪ್ರಾರಂಭಿಕ ಶಿಕ್ಷಣ ಪಡೆದರು. ಸರ್ಕಾರಿ ಪ್ರೌಢಶಾಲೆಗೆ ಸೇರಲು ಹೋದಾಗ ಕೀಳು ದರ್ಜೆಯವರೆಂದು ವಿರೋಧಗಳೆದ್ದವು. ಶಾಲೆಯ ಆಂಗ್ಲ ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಶಾಲೆಗೆ ಸೇರಿಕೊಂಡು ಓದು ಮುಂದುವರಿಸಿದರು. ನಂತರ ಕಾಲೇಜಿಗೆ ಸೇರಿ ಪದವಿ ಪಡೆದರು. ಕೇರಳ ಸರ್ಕಾರ ಹೊಸದಾಗಿ ಪ್ರಾರಂಭಿಸಿದ್ದ ವೈದ್ಯಕೀಯ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ 4ನೆಯ ಸ್ಥಾನ ಪಡೆದರು. ಕೀಳು ದರ್ಜೆಯ ಕಾರಣ ಪಲ್ಪು ಅವರಿಗೆ ಪ್ರವೇಶವನ್ನು ತಿರಸ್ಕರಿಸಲಾಯಿತು. ಬದಲಿಗೆ ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಗಳಿಸಿ ಅತಿ ಹಿಂದುಳಿದ ಜನಾಂಗದಲ್ಲಿ ವೈದ್ಯಕೀಯ ಪದವಿ ಪಡೆದವರ ಪೈಕಿ ಮೊದಲಿಗರಾದರು. ಪಲ್ಪು 1890 ಮದ್ರಾಸ್ ಸರ್ಕಾರದ ವಿಶೇಷ ವ್ಯಾಕ್ಸಿನ್ ಡಿಪೋವಿನಲ್ಲಿ ಕೆಲಸ ಪ್ರಾರಂಭಿಸಿದರು. ಮಾರನೆಯ ವರ್ಷ ಮೈಸೂರಿನ ಮಹಾರಾಜರ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿದ ಡಾಕ್ಟರ್ ಪಲ್ಪು ಸರ್ಕಾರದ ಮನವೊಲಿಸಿ ಬೆಂಗಳೂರಿನಲ್ಲಿ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸಿದರು. ಅಲ್ಲಿ ತಯಾರಿಸಲಾದ ಲಸಿಕೆಗಳು ಭಾರತದಲ್ಲಿ ಬಳಕೆಗೆ ಬಂದದ್ದಲ್ಲದೆ ವಿದೇಶಗಳಿಗೂ ರಫ್ತಾದವು. ಲಸಿಕೆಯಿಂದಾಗಿ ಸಾವಿರಾರು ಜನರ ಜೀವ ಉಳಿಯಿತು. ಪ್ಲೇಗ್ ಮಾರಿ ಹತೋಟಿಗೆ ಬಂದಿತು. ಸಾಂಕ್ರಾಮಿಕ ರೋಗಗಳು ಮತ್ತೆ 1895 ಕಾಣಿಸಿಕೊಂಡಾಗ ನಿಂತು ಹೋಗಿದ್ದ ವ್ಯಾಕ್ಸಿನ್ ತಯಾರಿಕೆಯನ್ನು ಮತ್ತೆ ಪ್ರಾರಂಭಿಸಲು ದಿವಾನ್ ಶೇಷಾದ್ರಿ ಅಯ್ಯರ್ ನಿರ್ಧರಿಸಿದರು. ಬೆಂಗಳೂರು ಸೆಂಟ್ರಲ್ ಜೈಲಿನ ಸೂಪರಿಂಟೆಂಡೆಂಟಾಗಿ ನೇಮಕಗೊಂಡ ಡಾಕ್ಟರ್ ಪಲ್ಪು ಅವರಿಗೆ ವ್ಯಾಕ್ಸಿನ್ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಲಾಯಿತು. ಬೆಂಗಳೂರಿನಲ್ಲಿ ಪ್ಲೇಗ್ ತೀವ್ರವಾಗಿ ತೊಡಗಿದಾಗ ಸರ್ಕಾರ ಅವರನ್ನು ಪ್ಲೇಗ್ ಕ್ಯಾಂಪ್ಗಳ ಸೂಪರಿಂಟೆಂಡೆಂಟ್ ಆಗಿ ನೇಮಿಸಿತು. ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತೆಂದರೆ ಕೆಲವು ದಿನಗಳಂತೂ ಹೆಣಗಳು ರೋಗಿಗಳ ಮಧ್ಯೆ ಪಲ್ಪು ಒಬ್ಬರೇ ಇರಬೇಕಾಗುತ್ತಿತ್ತು. ಇಲ್ಲವೇ ಹೂಳುವ ಕೆಲಸವನ್ನು ಒಮ್ಮೊಮ್ಮೆ ಅವರೇ ಮಾಡಬೇಕಾಗುತ್ತಿತ್ತು. ಇಂತಹ ಭಯಾನಕ ಪರಿಸ್ಥಿತಿಯಲ್ಲೂ ಡಾಕ್ಟರ್ ಪಲ್ಪು ದಿಟ್ಟತೆಯಿಂದ ಕಾರ್ಯನಿರ್ವಹಿಸಿದರು. ಅವರ ಕಾರ್ಯವನ್ನು ಮೆಚ್ಚಿ ದಿವಾನ್ ಅಯ್ಯರ್ ಡಾಕ್ಟರ್ ಪಲ್ಪು ಅವರನ್ನು ಇಂಗ್ಲೆಂಡ್ಗೆ ಕಳಿಸಿದರು. ಅವರು ಪ್ಯಾರಿಸ್ಸಿನ ಪ್ರಸಿದ್ಧ ಲೂಯಿ ಪ್ಯಾಸ್ಚರ್ ಇನ್ಸ್ಟಿಟ್ಯೂಟ್, ರೋಮ್ ನಗರ, ಲಂಡನ್ನಿನಲ್ಲಿ ಓದಿ ಪದವಿಯನ್ನು ಗಳಿಸಿದರು. ಅಲ್ಲಿಂದ ಹಿಂತಿರುಗಿದಾಗ ಅವರನ್ನು ಬೆಂಗಳೂರಿನ ಆರೋಗ್ಯಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು. ಅಲ್ಲಿನ ಸ್ವಚ್ಛತೆಯನ್ನು ಹೆಚ್ಚಿಸಿ ಕಾಲರಾ ಸೋಂಕು ತಡೆಯಲು ಕಾರ್ಯಗಳನ್ನು ಕೈಗೊಂಡರು. 1902 ಅವರನ್ನು ಬೆಂಗಳೂರು ನಗರಸಭೆಯ ಅಧಿಕಾರೇತರ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 3 ನಂತರ ಅವರು ಮೈಸೂರು ಸರ್ಕಾರದ ಸ್ಯಾನಿಟರಿ ಕಮಿಷನರ್ ಅವರ ಖಾಸಗಿ ಸಹಾಯಾಧಿಕಾರಿಯಾಗಿ ನೇಮಕಗೊಂಡರು. ನಂತರ ಡೆಪ್ಯೂಟಿ ಸ್ಯಾನಿಟರಿ ಕಮಿಷನರ್ ಮತ್ತು ವ್ಯಾಕ್ಸಿನೇಷನ್ ಇನ್ಸ್ಪೆಕ್ಟರ್ ಹುದ್ದೆಗೆ ತೇರ್ಗಡೆಯಾದರು. ವೈದ್ಯಕೀಯ ಕ್ಷೇತ್ರವಲ್ಲದೆ ಕೇರಳದಲ್ಲಿ ಸಮಾಜದಿಂದ ದೂರ ಇಡಲಾಗಿದ್ದ ತಮ್ಮ ಯಶವ ಸಮುದಾಯದ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕ್ಷೇತ್ರಕ್ಕೂ ಅವರ ಸೇವೆ ವ್ಯಾಪಿಸಿತ್ತು. ಅದಕ್ಕಾಗಿ ಯಶವ ಮಹಾಜನ ಸಭಾ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ತಮ್ಮ ಆದಾಯದ ಬಹುಭಾಗವನ್ನು ಇವುಗಳಿಗೆ ಖರ್ಚು ಮಾಡಿದರು. ಮೈಸೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸೂರಿಲ್ಲದವರಿಗೆ ಕಂಬಳಿಗಳನ್ನು ಹಂಚಿದರು. ಒಳಿಗ ಸಮುದಾಯದವರು ತಮ್ಮ ಹಕ್ಕುಗಳಿಗಾಗಿ ಸಂಘವನ್ನು ರಚಿಸಿಕೊಳ್ಳಲು ನೆರವಾದರು. ಇವೆಲ್ಲ ಕಾರ್ಯಗಳಿಂದ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ನಿಂತರು. ಡಾಕ್ಟರ್ ಪಲ್ಪು 1950 ಜನವರಿ 25 ನಿಧನರಾದರು.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
3: ಈ ಸರಣಿಯ ಮೊದಲ ಕಥಾ ನಾಟಕ ಅಮಾಸ ಇದೇ ಶನಿವಾರ 18 ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸ ಕಥೆಯ ನಾಟಕ ರೂಪ.
2: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

0: ಕರಾವಳಿ ಸ್ವಚ್ಛತೆಗೆ ಹೊಸದೊಂದು ವೈಜ್ಞಾನಿಕ ದಿಕ್ಸೂಚಿಯನ್ನು ನೀಡಿದೆ. ಭಾರತದ ಕರಾವಳಿ ತೀರದ ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಸಂಪತ್ತಿನ ರಕ್ಷಣೆಯ ದೃಷ್ಟಿಯಿಂದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸೆಪ್ಟೆಂಬರ್ 10 ರಿಂದ 19 ರವರೆಗೆ ಹಮ್ಮಿಕೊಂಡಿರುವ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಅತ್ಯಂತ ಮಹತ್ವದ ರಾಷ್ಟೀಯ ಆಂದೋಲನವಾಗಿ ಮೂಡಿಬರಲಿದೆ. ವಿಜ್ಞಾನ ದಾಖಲೆಗಳು ತಮ್ಮ ಪ್ರಯೋಗಾಲಯಗಳಿಂದ ಹೊರಬಂದು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧಿಸಿದಾಗ ಮಾತ್ರ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ದೇಶದ ನಾನಾ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಸಂಸ್ಥೆಗಳ ನಡುವೆ ಸಮನ್ವಯತೆಯನ್ನು ಬಲಪಡಿಸುವುದು ಈ ಬಾರಿಯ ಸ್ವಚ್ಛತಾ ಅಭಿಯಾನದ ಪ್ರಮುಖ ಹೆಜ್ಜೆಯಾಗಿದೆ. ಈ ಹಿಂದೆ ವಿವಿಧ ಇಲಾಖೆಗಳು ಪ್ರತ್ಯೇಕ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಿಸ್ಥಿತಿಯನ್ನು ಬದಲಾಯಿಸಿ ಅವೆಲ್ಲವನ್ನೂ ಒಳಗೊಂಡ ಒಂದು ಸಂಯೋಜಿತ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಲು ಸರ್ಕಾರ ಮುಂದಾಗಿದೆ. ಇಂತಹ ತಡೆರಹಿತ ಸಹಯೋಗದಿಂದಾಗಿ ಕರಾವಳಿಯ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. ಸ್ವಚ್ಛತೆ ಮಾಡುವುದಷ್ಟೇ ಅಲ್ಲದೆ ವೈಜ್ಞಾನಿಕ ಆವಿಷ್ಕಾರಗಳು ನೇರವಾಗಿ ನಾಗರಿಕರನ್ನು ತಲುಪುವಂತೆ ಮಾಡುವುದು ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆಗಳ ನಡುವಿನ ಜ್ಞಾನ ವಿನಿಮಯವನ್ನು ಹೆಚ್ಚಿಸುವುದು ಈ ಸಮನ್ವಯತೆಯ ಮುಖ್ಯ ಆಶಯವಾಗಿದೆ. ಈ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ದೇಶದ ವಿವಿಧ ವಿಜ್ಞಾನ ಇಲಾಖೆಗಳು ತಮ್ಮದೇ ಆದ ವಿಶಿಷ್ಟ ಜನಸಂಪರ್ಕ ಯೋಜನೆಗಳನ್ನು ಪ್ರಸ್ತುತಪಡಿಸಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಅಡಿಯಲ್ಲಿ ಕೈಗೊಂಡಿರುವ ಸಂಶೋಧನೆಗಳು ಹಾಗೂ ಸರಲ್ ಎಐ ವೇದಿಕೆಯ ವ್ಯಾಪಕ ಅಳವಡಿಕೆಯ ಮೂಲಕ ಸಂಶೋಧಕರು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಯೋಜಿಸಿದೆ. ಇದರ ಜೊತೆಗೆ ಜೈವಿಕ ತಂತ್ರಜ್ಞಾನ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಬಯೋ ಇಕಾನಮಿ ಅಂದರೆ ಜೈವಿಕ ಆರ್ಥಿಕತೆ ಮತ್ತು ಕೃಷಿ ಜೈವಿಕ ತಂತ್ರಜ್ಞಾನದಲ್ಲಿ ತನ್ನ ಕೊಡುಗೆಗಳನ್ನು ಜಾಗೃತಿಗೊಳಿಸಲು ಡಿಬಿಟಿ ಕ್ವೆಸ್ಟ್ ಸಾರ್ವಜನಿಕ ಅಭಿಯಾನವನ್ನು ನಡೆಸುತ್ತಿದೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯು ಇನ್ನೋವೇಷನ್ ಇನ್ ಆಕ್ಷನ್ ಉಪನ್ಯಾಸ ಸರಣಿಯ ಮೂಲಕ ಭಾರತದ ಸಂಶೋಧನಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿದೆ. ಈ ಎಲ್ಲಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಯತ್ನಗಳು ದೇಶದಲ್ಲಿ ಹೊಸ ವೈಜ್ಞಾನಿಕ ಚಿಂತನಾ ಕ್ರಮಕ್ಕೆ ಭದ್ರ ಬುನಾದಿ ಹಾಕಲಿವೆ. ವಿವಿಧ ಸಚಿವಾಲಯಗಳ ನಡುವಿನ ಸಹಯೋಗವನ್ನು ಮತ್ತಷ್ಟು ಆಳಗೊಳಿಸುವ ನಿಟ್ಟಿನಲ್ಲಿ ಸಿಎಸ್ಐಆರ್ ಇಸ್ರೋ ಬಿಎಆರ್ಸಿ ಡಿಎಸ್ಟಿ ಮತ್ತು ಡಿಬಿಟಿ ಸಂಸ್ಥೆಗಳು ಚಿಂತನೆ ನಡೆಸಿದ್ದು ತಂತ್ರಜ್ಞಾನ ಅಭಿವೃದ್ಧಿ ಪಾಲುದಾರಿಕೆ ಬಯೋಮೆಡಿಕಲ್ ಸಂಶೋಧನಾ ಉಪಕ್ರಮಗಳು ಹಾಗೂ ಈಶಾನ್ಯ ವಲಯದ ಸಂಯೋಜಿತ ಕಾರ್ಯಕ್ರಮಗಳು ಇಲಾಖೆಗಳ ನಿಕಟ ಸಹಭಾಗಿತ್ವಕ್ಕೆ ಅತ್ಯುತ್ತಮ ಸಾಕ್ಷಿಯಾಗಿವೆ. ಕರಾವಳಿ ರಕ್ಷಣೆಯೊಂದಿಗೆ ಮುಂಬರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಕಾರ್ಯಕ್ರಮಗಳಾದ ಎಸ್ಟಿಕ್ 2026, ಭಾರತ ರಾಷ್ಟೀಯ ವಿಜ್ಞಾನ ಉತ್ಸವ ಐಐಎಸ್ಎಫ್ 2026 ಮತ್ತು ರಾಷ್ಟೀಯ ಬಾಹ್ಯಾಕಾಶ ದಿನದ ಸಿದ್ದತೆಗಳು ದೇಶದಲ್ಲಿ ತಾಂತ್ರಿಕ ಕ್ರಾಂತಿಯ ಅಲೆಯನ್ನು ಸೃಷ್ಟಿಸಲಿವೆ. ಇಂತಹ ಬೃಹತ್ ಕಾರ್ಯಕ್ರಮಗಳಲ್ಲಿ ಸಂಶೋಧಕರು, ಉದ್ಯಮಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ವ್ಯಾಪಕವಾಗಿ ತೊಡಗಿಸಿಕೊಳ್ಳಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ದೇಶದ ಯುವಜನತೆ, ಕರಾವಳಿ ಭಾಗದ ಸ್ಥಳೀಯ ಮೀನುಗಾರರ ಸಮುದಾಯಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಳಗೊಂಡಂತೆ ಜನಸಮುದಾಯವನ್ನು ಈ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾಗಿದೆ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಈ ಸಾಗರ ಸ್ವಚ್ಛತಾ ಸಪ್ತಾಹವು ಇಡೀ ದೇಶದ ಕರಾವಳಿಯುದ್ದಕ್ಕೂ ಒಂದು ಬೃಹತ್ ಜನಾಂದೋಲನವಾಗಿ ರೂಪುಗೊಳ್ಳಬೇಕಿದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕಡಲ ತೀರಗಳನ್ನು ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಲು ಕೈಜೋಡಿಸಿದಾಗ ಮಾತ್ರ ಭಾರತದ ಕಡಲ ತೀರಗಳು ನೈಸರ್ಗಿಕ ಸುಂದರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ಕಡಲನ್ನು ಕೇವಲ ಆರ್ಥಿಕ ಸಂಪನ್ಮೂಲವಾಗಿ ನೋಡದೆ ಜೀವಸಂಕುಲದ ಪ್ರಮುಖ ಆಧಾರವೆಂದು ಗೌರವಿಸುವ ಪ್ರವೃತ್ತಿ ಸಾರ್ವಜನಿಕರಲ್ಲಿ ಬೆಳೆಯಬೇಕಿದೆ. ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಮತ್ತು ಜೀವಂತ ಸಾಗರ ವ್ಯವಸ್ಥೆಯನ್ನು ನೀಡುವ ದೂರದರ್ಶಿ ಸಂಕಲ್ಪವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳು ಪರಸ್ಪರ ಸಹಯೋಗದೊಂದಿಗೆ ಸಾಗಿದಾಗ ದೇಶ ಸಮಗ್ರ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಕರಾವಳಿಯ ಸ್ವಚ್ಛತೆಯು ಕೇವಲ ಸ್ಥಳೀಯ ನಿವಾಸಿಗಳ ಜವಾಬ್ದಾರಿಯಾಗಿರದೆ ಅದು ಇಡೀ ಸಮುದಾಯದ ಜವಾಬ್ದಾರಿಯೊಂದಿಗೆ ರಾಷ್ಟದ ಹಿತಾಸಕ್ತಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುವರೆ, ಇದೀಗ 6:50 ಬೆಂಗಳೂರು ಕೇಂದ್ರದಿಂದ ಕೃಷಿ ರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಪ್ರಾಯೋಜಕರು ಕೃಷಿ ಇಲಾಖೆ. ನಂತರ 7:20 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ಲೋಕ ಪ್ರಸಾರವಾಗಲಿದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 2237484 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSB.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು.

0: ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ

0: ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭ, 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
3: ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿರಿ, ಉತ್ತರವನ್ನು ಪಡ್ಕೊಳ್ಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿವೆ: 2237044888 2237044999. ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
4: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ 10-15% ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು, ನಮ್ಮ ಅವಶ್ಯಕತೆಗೆ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
3: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
5: ಹಲೋ ನಮಸ್ಕಾರ ಸರ್.
3: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
5: ಇಲ್ಲ ಮೇಡಮ್, ರೇಡಿಯೋ ಹಾಕಿಲ್ಲ ನಾವು.
3: ಆಯ್ತು, ಕೇಳಿ ಪ್ರಶ್ನೆನ.
5: ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ. ಸರ್, ನಮ್ಗೆ ಮಳೆದೇ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನೂ ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಹೆಂಗ್ ಮಾಡ್ತೀವಿ ಸರ್?
3: ಆಯ್ತು.
4: ಈಗ ನಮಸ್ಕಾರ ತಮ್ಗೆಲ್ಲ.
5: ನಮಸ್ಕಾರ ಮೇಡಮ್.
4: ನಮಸ್ಕಾರ ಇವ್ರೆ, ತಮ್ಮ ಹೆಸರು?
5: ಮೇಡಮ್, ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ. ಅದೇ ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ.
4: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ. ಭೂಮಿ ಹದ
5: ಬರ್ಬೇಕಾಗತ್ತೆ.
4: ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸ್ಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರಾ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ, ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಬೇಕಾಗತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರೋ ಅಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ. ರಾಗಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ

0: ಮುಂಚೂಣಿಗೆ ರಾಗಿನೇ ಬಿತ್ತದು ಮೇಡಮ್ ನಾವು.
1: ಹೌದು.
0: ಮಧ್ಯದಲ್ಲಿ ಮೆಕ್ಕೆಜೋಳ, ಇದ್ರದ ಮೆಕ್ಕೆಜೋಳ ಬರ್ತದೆ ಸಣ್ಣ ಜೋಳ ಕೆಂಪ್ಗೆ,
1: ಹೌದು.
0: ಅದನ್ನ ಸಾಲ್ ತಗೋತೀವಿ. ಆದ್ರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
1: ಹೌದು, ಈಗ ಏನಿದ್ರು ನಮಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ ಆಗಿ ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ
2: ಸಿದ್ಧರಾಗಿರೋದು
1: ಹೌದು,
2: ತಯಾರಾಗಿರಿ. ಯಾವ್ದಕ್ಕೂ ಒಳ್ಳೆ ಆಶಾವಾದ ವ್ಯಕ್ತಪಡಿಸೋಣ.
1: ಧನ್ಯವಾದ.
2: ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ, ಎಲ್ಲಿಂದ? ಹಲೋ, ಹಲೋ ಕೃಷಿರಂಗ.
3: ಹಲೋ ಸರ್.
2: ಹೆಸರೇಳಿ, ಎಲ್ಲಿಂದ?
3: ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬದನಾಳ ಗ್ರಾಮದಿಂದ.
2: ನಮಸ್ಕಾರ, ಹೆಸರು?
3: ವೆಂಕಟೇಶ್ ಬಿಆರ್.
2: ಕೇಳಿ
3: ಸರ್, ಅದೇ ಈಗ ಉದ್ದಿನ ಬೇಳೆ ಕೊಟ್ಟಿದ್ರೆ ಬಿತ್ತನೆ ಬೀಜ, ಮತ್ತೆ ಯಾವುದೇ ಬಿತ್ತನೆ ಬೀಜಗಳು ಕೊಟ್ಟಿಲ್ವಲ್ಲ ಸರ್, ಬೇರೆ ಯಾವುದೇ ರೀತಿ?
1: ವೆಂಕಟೇಶ್ ಅವರೇ, ಎಲ್ಲಿ ತಗೊಂಡಿದ್ದು ನೀವು?
3: ನಂಜನಗೂಡು ಕೃಷಿ ಇಲಾಖೆ.
1: ಹಾ, ಇದು ನಾವು ಕೃಷಿ ಇಲಾಖೆಯಲ್ಲಿ ಏನ್ ಹೇಳಿದ್ರೆ, ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರು ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡಿಕೊಂಡು ತಮಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ ಜೋಳನೂ ಬರುತ್ತೆ. ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ಲದೆ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ. ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ, ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮಗೆ ರಾಗಿ ಏನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮಗೆ ಇನ್ನು ಬೆಳೆ ತೆಗೆದುಕೊಳ್ಳೋಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮಗೆ ಅವಕಾಶ ಇದೆ, ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನು ಮಾಡ್ತಾರೆ.
2: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ? ಕೇಳಿ.
4: ಹಲೋ ಸರ್, ನಮಸ್ತೆ ಸರ್.
2: ನಮಸ್ಕಾರ, ಪ್ರಶ್ನೆ ಕೇಳಿ, ಎಲ್ಲಿಂದ?
4: ಸರ್, ನಾವು ಚಂದ್ರ ಅಂತ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ.
2: ಕೇಳಿ
4: ಸರ್, ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಹಾಕ್ಬೇಕು
2: ಹೇಳ್ತಾರೆ,
4: ಸರ್ ಯಾವ ತಳಿ ಬಂದೈತೆ ಅಂತ?
1: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನ ಕೈಗೊಂಡಿಲ್ಲ,
2: ಸ್ವಲ್ಪ ತಡೆ ಹಿಡಿದಿದ್ದಾರೆ.
1: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವುದು ಸಾಧ್ಯ ಆಗತ್ತೆ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
2: ಸ್ವಲ್ಪ ತಾಳ್ಮೆ ವಹಿಸ್ರಿ, ಒಳ್ಳೆ ಮಳೆ ಬಂದ್ರೆ
4: ಹಂಗೆ. ಕೃಷಿ ಇದ್ರಲ್ಲಿ ಕೃಷಿ ಆಫೀಸ್ ಹೋಬಳಿ ಕೇಂದ್ರ ಇರ್ತಾವಲ್ಲ ಮೇಡಮ್, ಸಿಬ್ಬಂದಿ ಕೊರತೆ ಭಾರಿ ಆಯ್ತು ಮೇಡಮ್.
1: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ.
2: ಈಗ ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ಗಳನ್ನ ತಗೋಬೇಕು, ಈಗಾಗಲೇ ಅಧಿಸೂಚನೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ, ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರೆ. ಚಂದ್ರು ಅವರೇ, ಮುಂದಿನ ಕರೆ. ಹಲೋ, ಹೇಳಿ.
5: ಹಲೋ ಸರ್.
2: ಹೆತ್ತರಳ್ಳಿ, ಎಲ್ಲಿಂದ?
5: ಹಲೋ ಸರ್. ಹಲೋ,
2: ಹಲೋ ಕೃಷಿರಂಗ, ಮಾತಾಡಿ.
5: ಹಲೋ, ನಮ್ ಬಿಳಕೆರೆಯಿಂದ ಚಿನ್ನಣ್ಣ ಸರ್.
2: ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ.
5: ನಮ್ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿತ್ತನೆ ಮುಂದಕ್ಕೆ ಯಾವ್ದ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸರ್.
2: ಹೇಳ್ತಾರೆ ರೂಪ ಮೇಡಮ್.
1: ಚಿನ್ನಣ್ಣ ಅವರೇ, ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮಗೆ ರಾಗಿನೇ ನಮಗೆ ಉಳಿದಿರೋಂಥ ಬೆಳೆ. ನಾವು ಕಡಿಮೆ ಮಳೆ ಇದ್ದರೂ ಅಥವಾ ನೀರಿದ್ದರೂ ಕೂಡ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೇ ತಾವು ತಗೊಳ್ಳಿ. ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ.
5: ಸರಿ ಮೇಡಮ್,
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ನಮಸ್ಕಾರ, ಮೈಸೂರಿಂದ.
6: ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥೆಯಿಂದ ಮಹದೇಶ್ ಮಾಡುವ ನಮಸ್ಕಾರಗಳು ಗುರುಗಳೇ.
2: ಕೇಳಿ ಮಹದೇಶ್ ಭಟ್ರೆ, ಪ್ರಶ್ನೆ ಕೇಳಿ
6: ಸರ್. ನೀವು ಕೂಡ ಬಿಚ್ಚ

0: ಈಗ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
1: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು, ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನ ಕಾಪಾಡ್ಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನು ಕೈಗೊಳ್ಳಿ.
2: ಓಕೆ ಮಾಧವಿ ಶೆಟ್ಟರ್, ಧನ್ಯವಾದಗಳು, ನಮಸ್ಕಾರ.
1: ನಮಸ್ತೆ ನಮಸ್ತೆ.
2: ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯೋಪಿ ನೇರ ಪ್ರಸಾರ. ಹಾಂ ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹಾಂ ಕೇಳಿ. ಹಲೋ ಕೃಷಿರಂಗ ಕೇಳಿ, ಪ್ರಶ್ನೆ ಕೇಳಿ.
3: ಹಲೋ
2: ಹೆಸರು ಹೇಳಿ, ಎಲ್ಲಿಂದ ಹೆಸರು ಹೇಳಿ, ಎಲ್ಲಿಂದ
1: ಸರ್? ಮೈಕ್ ಅಂತ.
2: ಹಲೋ ಪ್ರಶ್ನೆ ಕೇಳಿ, ಎಲ್ಲಿಂದ?
3: ಅರಕೆರೆಯಿಂದ ಸರ್, ಶ್ರೀರಾಪಟ್ಟಣ ತಾಲೂಕು.
2: ಹಾಂ ಕೇಳಿ ಪ್ರಶ್ನೆ ಕೇಳಿ.
3: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ.
2: ಹೌದು.
3: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಸಪ್ಲೈ ಕೊಡ್ಬೋದಲ್ಲ ಸರ್? ಈಗ MC 33 837 ಈ ತರ 6 kg ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ
2: ಹೇಳ್ತಾರೆ?
1: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. MTU 1001 ನೀವು ಹೇಳಿದ್ದೀರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವು ಹೇಳಿದ್ದು? MT 33 837 836
3: ಈ ತರ ತಳಿಗಳನ್ನು ನೀವು ಕೊಡ್ಬೋದಲ್ಲ ಸರ್?
1: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದ್ದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
2: ಹಲೋ, ಹಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
3: ಹಲೋ ರೀ.
2: ಹಾ ಕೇಳಿ ಪ್ರಶ್ನೆ.
3: ಹಲೋ ರೀ.
2: ಹಾ ಹಲೋ ಮಾತಾಡಿ.
4: ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ.
2: ಹಾ ಕೇಳ್ರಿ ಭೀಮರಾವ್ ಅವ್ರ.
4: ಮುಸ್ಕಿನ ಜೋಳ ಹಂಗಾಮ ಮುಗಿದು ಹೋತನ್ರಿ?
1: ಹಾ ಹೌದು, ಮುಸ್ಕಿನ ಜೋಳ ಏನಾದರೂ ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದರೆ ಅದನ್ನ ನೀರನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದ್ರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡ್ಬೋದು, ಆದ್ರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
2: ಹಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
5: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬರದ್ವಾಡದಿಂದ.
2: ಹಾ ಕೇಳಿ, ಹೆಸರು?
5: ಪಕ್ಕೀರೇಶ್ವರುಣಿ ಅಂತೇಳಿ.
2: ಹಾ ಕೇಳಿ ಪಕ್ಕೀರೇಶ್ ಅವರೇ.
5: ಈಗ ಮೇಡಮ್ ಅರ, ಅದು ಈಗ ಬೀಜ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ.
2: ಹ್ಮ್.
5: ಮಾರನೇ ವರ್ಷ ನಮಗ ಅದನ್ನ ಸಂಸ್ಕರಣ ಮಾಡಿ ಬಿತ್ತಕ್ ಹೋದ್ರೆ ಅದು ಇಳುವರಿ ಅಷ್ಟು ಬರದಲ್ಲಲ್ರಿ?
1: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು ಪಡ್ಕೊಂಡಿರೋದನ್ನ 3 ಸಲ ಅದನ್ನ 3 ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷ ಇಲ್ಲ, 3ನೇ ವರ್ಷಕ್ಕೆ ಕಡಿಮೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ. ಆದ್ರೆ ಇದು ತಾಂತ್ರಿಕವಾಗಿ ಇರುವಂತ ವಿಚಾರವನ್ನೇ ಇದನ್ನ 3 ಸೀಸನ್ಗೆ ಅಥವಾ 3 ಬೆಳೆ ತೆಗಿಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ ಮಾಡಿ
2: ಶಿಫಾರಸು ಮಾಡ್ತೀರಿ ನೀವು?
1: ಹೌದು,
5: ಅದೇ ರೀತಿ
1: ಹೌದು ಬರುತ್ತೆ. ಹೌದು ಬರುತ್ತೆ.
2: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
1: ಇಲ್ಲ,
2: 3 ವರ್ಷ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
1: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
5: ನಮ್ಮಲ್ಲಿ ಹೆಸರು ಮತ್ತು ಕಡಲೆ ಜಾಸ್ತಿ ಬರ್ತವೆ ಮೇಡಮ್. ಅದ ಅವು 6ನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಲ್ಲ, ಆನಂತರ ಅದು ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ರಿ ಮೇಡಮ್. ನಾವು ನೋಡೇವಿ.
1: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರುವಂಥದ್ದು ಅದನ್ನೆಲ್ಲಾನು ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
5: ಸರಿ ಸರಿ ಮೇಡಮ್,
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
6: ಹಲೋ
2: ಕೇಳಿ ಮೇಡಮ್, ಎಲ್ಲಿಂದ?
6: ಹಲೋ ನಮಸ್ಕಾರ.
2: ನಮಸ್ಕಾರ.
6: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಕ್ಷಾಣ

0: ಭಾಗ್ಯರತಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
1: ಕೇಳಿ ಪ್ರಶ್ನೆನ.
0: ನಮಸ್ಕಾರ ಮೇಡಮ್ ಅವ್ರ.
2: ನಮಸ್ತೆ
0: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ ಟಿ ಎಸ್ ತ್ರೀ ಆರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತ ಜಿ ಆರ್ ಜಿ 152 ಕೊಡ್ತಾರ್ರಿ, ಮತ್ತ ಜಿ ಆರ್ ಜಿ 811 ಕೊಡಲ್ಲರಿ ಮೇಡಮ್ ಅವ್ರ?
2: ಇಲ್ಲಮ್ಮ, ಸಿಗುತ್ತೆ. ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದ್ದೀವಿ. ಅಲ್ಲಿ ತಾವು ಮಹದೇವ್ ಅಂತ ಇರ್ತಾರೆ ಎ ಡಿ ಎ, ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.
0: ಅಂದ್ರೆ ಸಿಕ್ಕಿಲ್ರಿ ಮೇಡಮ್, 152ನೇ ತಂದಿವ್ರಿ ಬಿಮಾ ತಳಿಯತ್ತೀರಿ?
2: ಹೌದು, 152 ಮತ್ತೆ 811 ಎರಡೂ ಇದೆ. ನಾನು ಒಂದ್ಸಲ ಅವ್ರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
0: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವ್ರ,
2: ಹೌದಮ್ಮ. 811 152 ಎರಡು ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
1: ನಿಮ್ಗೆ ಸಿಗುತ್ತೆ ಆ ಬೀಜ?
2: ಆಯ್ತಮ್ಮ, ಕೆಎಸ್ಸಿ ಇಂದ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಹಾಗೇನಾದ್ರೂ ತಮ್ಗೆ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ. ನಮಸ್ಕಾರ
1: ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು. ರೂಪಾ ಮೇಡಮ್, ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ.
3: ಹಲೋ,
1: ಹಾ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ,
1: ಹೇಳಿ.
3: ಕೇಳ್ತಾ ಇದೆಯಾ ಸರ್?
1: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
3: ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದಿ ಮಂಜುನಾಥ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ, ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ, ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶೀಯ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸ್ತೀವಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿ ಮಠ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವ್ದು ಸೂಕ್ತ ಅಂತ ಹೇಳ್ಬೋದಾ ಅಂತ?
2: ಅಲ್ಲ, ಈಗ ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
3: ಹೌದೌದು, ರಾಗಿಯಲ್ಲಿ
2: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರೂ ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈನ ನಂತರ ಸೋಯಿಂಗ್ಸ್ಗೆ ಸೂಟಬಲ್ ಇರುವಂತದ್ದು.
3: ಅದು ಅನುಕೂಲ, ಮೇವಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ 600-700 ಹಸುಗಳಿವೆ, ದೇಶೀಯ ಹಸುಗಳು, ಅದಕ್ಕೆ ಅನುಕೂಲ ಅದು
2: ಇಲ್ಲ. ಇವಾಗ ನೀವು
3: ಸಿಗುತ್ತಾ ಅಂತ
2: ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವುದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕ್ಯನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಹೊಸ ವೆರೈಟೀಸು GKVK, ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮಗೆ ಇದ್ರ ಮಾಹಿತಿ ಸಿಗುತ್ತೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹರೇ ಕೃಷ್ಣ, ಮುಂದಿನ ಕರೆ.
4: ಹಲೋ,
1: ಹಾ, ಹೇಳಿ, ಹೆಸರು ಹೇಳಿ.
4: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಗ್ರಾಮಾಂತರ, ವೆಂಕಟೇಶ್ ಅಂತ.
1: ಕೇಳಿ ವೆಂಕಟೇಶ್ ಅವರು.
4: ಸರ್, ಎರಡು ಪ್ರಶ್ನೆ ಇದೆ. ರೂಪಾ ಮೇಡಮ್ ಅವ್ರಿಗೆ, ಮೇಡಮ್, ನಮ್ದು ಕಬಿನಿ ಮತ್ತು KRS ಡ್ಯಾಮ್ ಬರುತ್ತೆ.
2: ಓಕೆ,
4: ಇವಾಗ ನೀರು ಸ್ವಲ್ಪ ಲೇಟ್ ಆಗದೆ ನಾವು ಪರ್ಯಾಯ ಬೆಳೆ ಏನ್ ಮಾಡ್ಬೋದು, ಮತ್ತೆ ಅದಕ್ಕೆ ಬೀಜಕ್ಕೆ ನಮ್ಗೆ ಮೈಸೂರು ಇದ್ರಲ್ಲಿ ಏನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?
2: ಈಗ ತಮ್ಗೆ ಗೊತ್ತಿರೋ ಹಾಗೆ ನೀರಾವರಿ ಅಲ್ಲಿ ಹೆಚ್ಚು ಬರುವಂತದ್ದು ಭತ್ತ. ಇವಾಗ
4: ಕಬ್ಬು,
2: ಹೌದು, ರಾಗಿ. ಈಗ ಭತ್ತ ಅದು ಏನಾದ್ರೂ ನಮಗೆ KRS ಡ್ಯಾಮ್ ನೀರು ತುಂಬಿದ್ರೆ, ಮಳೆ ಒಳ್ಳೆಯ ಮಳೆ ಆಗಿ ನೀರು ತುಂಬಿದ್ರೆ ಭತ್ತಕ್ಕೆ ಏನು ಜಿಲ್ಲಾಧಿಕಾರಿಗಳು ಅದಕ್ಕೆ ನೀರು ಬಿಡುವಂಥದ್ದು ವ್ಯವಸ್ಥೆ ಆಗುತ್ತೆ. ಆವಾಗ ತಾವು ಭತ್ತವನ್ನು ತೆಗೆದುಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಳೆ ಏನಾದರೂ ಕಡಿಮೆ ಆದರೆ ಇನ್ನು ಉಳಿದಿರೋ ಅಂಥ ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ಇದು ಕೃಷಿ ಇಲಾಖೆ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂತ ಬಿತ್ತನೆ ಬೀಜಗಳನ್ನ, ರಾಗಿ ಇರಲಿ ಭತ್ತ ಆಗ್ಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂತ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನ ಪೂರೈಕೆ ಮಾಡ್ತೀವಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
5: ಹಲೋ,
1: ಹಾ, ಹೇಳಿ ಸರ್.
5: ಸರ್ ನಮಸ್ತೆ.
1: ನಮಸ್ಕಾರ, ಹಲೋ, ಕೃಷಿರಂಗ ಮಾತಾಡಿ.
5: ಸರ್ ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಾ ಇರೋದು.
1: ಕೇಳಿ ತುಳಸಿದಾಸ್ ಅವರ.
5: ಸರ್ ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
2: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗತ್ತೆ. ಇದು ಸ್ವಲ್ಪ ತಾವು ಹೆಬ್ಬಾಳ್ ಅವರೇ ಐದು ಸಿಗತ್ತೆ, ಅದು ಸಿಗತ್ತೆ.
5: ಇದು ರಾಗಿ ಮತ್ತೆ ಅವರೇ ಎರಡು ಜೊತೆಲಿ ಹಾಕ್ಬೋದ್ರಾ?
2: ಅಂದ್ರೆ ನಾರ್ಮಲಿ ಏನೇ ಪದ್ಧತಿ ಇರೋದು ಅಕ್ಕಡಿ ಸಾಲ ಅಂದ್ರೆ ಒಂದ್ ಹತ್ತು ಸಾಲಗ್ ಒಂದ್ ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದ್ರಲ್ಲಿ ತಗೊಳ್ತಾರೆ. ಈಗ್ಲೂ ಇವಾಗ ಇದು ಹೆಬ್ಬಾಳ್ ಅವರೇ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
5: ರಾಗಿ ಜೊತೆಲಿ ನಾಲ್ಕು ಸಾಲ ಬಿಟ್ಟು
2: ಹಾಕ್ಬೋದು. ಹೌದು, ಹಾಕ್ಬೋದು.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್. ಇಲ್ಲಿಂದ
6: ನಂಜುಡನ್ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಕೇಳಿ ಮಹೇಶ್ ಅವರೇ.
6: ಮೇಡಮ್ ಅವ್ರಿಗೂ ನಮಸ್ತೆ.
2: ನಮಸ್ತೆ.
6: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
1: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
2: ಮಹೇಶ್ ಅವರೇ, ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ರಾಗಿ ಆಗಲಿ, ಭತ್ತ ಆಗಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ ಬೀಜಗಳನ್ನ, ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳು, ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮ್ಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇದನ್ನ ಕೊಡ್ತಾ ಇದೀವಿ.
1: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್. ಎಲ್ಲಿಂದ?
7: ಹಲೋ, ನಮಸ್ಕಾರ.
1: ನಮಸ್ಕಾರ. ಹಲೋ ಕೃಷಿರಂಗ, ಹೆಸರೇಳಿ. ಎಲ್ಲಿಂದ?
7: ಕುಂದಗೋಳ ತಾಲೂಕು ರೊಟ್ಟಿಗವಾಡದಿಂದ ನಿರ್ಮಲಾ ಅಂತ ಹೇಳ್ರಿ.
1: ಕೇಳಿ ನಿರ್ಮಲ ಅವರೇ.
7: ಏನಿಲ್ರಿ ಸರ್, ನಾವು ನಮ್ಮ ಮನಿ ಬೀಜನ ಬಿತ್ತೇವ್ರಿ ಹೆಸರು. ಆದ್ರೆ ಚಲೋ ಐತ್ರಿ, ಇದು ಮಳಿ ಕೈ ಕೊಟ್ಬಿಟ್ಟತ್ರಿ ಸರ್.
2: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗತ್ತೆ.
7: ಇಲ್ಲ ಅಂತ ಹೇಳಿದ್ರೆ ಬೋರ್ ಬೀಳಲ್ಲ ಮೇಡಮ್ ನಮ್ ಕಡೆ.
2: ಅದೇ ಅಮ್ಮ, ಮಳೆ ಸ್ವಲ್ಪ ಏನು ಬರೋ ವಾರದಲ್ಲಿ ಆಗೋ ಸಾಧ್ಯತೆ ಇದೆ, ನೋಡೋಣ.
7: ಹೆಸರು ಕೈ ಕೊಟ್ಟ.
2: ಹೌದು, ಪೂರ್ವ ಮುಂಗಾರು ಬೆಳೆ ಅದನ್ನ ತಾವು ಬಹುಶಃ ಮೇ ತಿಂಗಳಲ್ಲಿ ಅದನ್ನ ಬಿತ್ತನೆ ಮಾಡಿರ್ತೀರಾ. ಇಷ್ಟು ಬಹಳ ಒಂದು ತಿಂಗಳ
7: 45 ದಿನದ ಐತ್ರಿ ಮೇಡಮ್. ಆದ್ರ ಸ್ವಲ್ಪ ಹಳಕೈತಿ, ಇನ್ನು ಒಂದು ವಾರ ಬಂದ್ರು ನಡೀತೈತಿ ಮೇಡಮ್ ಮಳಿ. ಆದ್ರ ವರುಣ ಕೃಪೆ ತೋರ್ಬೇಕು.
2: ಹೌದು ಹೌದು, ಮುಂದಿನ ವಾರ ಹೇಳ್ತಾ ಇದ್ದಾರೆ.
7: ರೈತ ನಾವ ಕೈ ಬಿಡಂಗಿಲ್ರಿ, ಆದ್ರೆ ಯಾಕೋ ಮುನಿಸಿಕೊಂಡಾನ ವರುಣ.
2: ಇಲ್ಲ, ಮಳೆ ಆಗುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಮುಂದಿನ ವಾರದಿಂದ ನೋಡೋಣ.
7: ನಮಸ್ಕಾರ ಮೇಡಮ್.
2: ನಮಸ್ಕಾರ
1: ರೂಪಾ ಮೇಡಮ್ ಅವರೇ. ಈಗ ರಾಜ್ಯದಲ್ಲಿ ಬೀಜ ಉದ್ದಿಮೆ ಇದೆ, ಮತ್ತೆ ಈ ಬೀಜ ಉದ್ದಿಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
2: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಬೀಜೋತ್ಪಾದನೆ ಮಾಡುವಂಥದ್ದು, ಮತ್ತೆ ಇನ್ನೊಂದು ಅದನ್ನು ಉತ್ಪಾದನೆಯಾಗಿರುವಂಥ ಬೀಜಗಳನ್ನು ನಾವು ವಿತರಣೆ ಮಾಡುವಂಥದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತು ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತು ದ್ವಿದಳ ಧಾನ್ಯಗಳಲ್ಲಿ ನಮಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದರದ್ದು ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನು ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನು ಖಾತರಿ ಪಡೆಯುವಂತಹ ಇದನ್ನು ಸರ್ಟಿಫಿಕೇಶನ್ ಆಗಿರುವಂಥದ್ದು, ಅಂದರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನು ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳ ಎಲ್ಲ ಬೀಜೋತ್ಪಾದನೆಯನ್ನು ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ

0: ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ. ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನು ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನು ಹೇಳ್ತೀವಿ ಇದನ್ನು, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್, ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆಯೂ ಆಗ್ತಾ ಇದೆ ಮತ್ತು ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರು ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದೆ. ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ ಬೀಜೋತ್ಪಾದನೆ. ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದರೆ ಬೀಜೋತ್ಪಾದನೆ ಒಂದು ಹಂತದಲ್ಲಿ ರೈತರು ಬಿತ್ತನೆ ಅದನ್ನ ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನ ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಶನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು, ಪ್ರಮಾಣೀಕರಣ ಮಾಡಿದ ನಂತರ ಅದನ್ನ ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನ ಫೈನಲ್ ಮೆಟೀರಿಯಲ್ನ ನಾವು ರೈತರಿಗೆ ಕೊಡುವಂಥದ್ದು. ಸೊ ಇದು ಆ ಪ್ರಕ್ರಿಯೆನೇ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
1: ಎಲ್ಲ ರೈತರು
0: ಹೌದು.
1: ಈಗ ಒಂದು ಕರೆಯನ್ನು ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ?
2: ಹಲೋ
1: ಹಲೋ ಹೆಸರೇಳಿ ಎಲ್ಲಿಂದ?
2: ಹಲೋ ಸರ್.
1: ಹಾಂ ಕೇಳಿ, ಕೇಳ್ತಾ ಇದೆ.
2: ಹಾಂ ಸರ್, ಚೆನ್ನಾಗಿದೆ ಸರ್.
1: ಹಾಂ ಕೇಳಿ, ಪ್ರಶ್ನೆ ಕೇಳಿ.
2: ಬಿಲರ್ ಜಸ್ಟ್ ಸರ್, ನಾವು ಸೋಯಾಬೀನ್ ಹಾಕಿ ಸರ್.
1: ಸೋಯಾಬೀನ್ ಹಾಕಿದ್ರಿ? ಹಾಂ ಕೇಳಿ ಮತ್ತೆ. ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
2: ಸರ್? ಮತ್ತೆ ರೇಟ್ ಎಕರೆಗೆ ನಮ್ ನಾಲ್ಕು ಎಕರೆ ಎಷ್ಟು ಬರ್ತದ ಹಿಂಗ ಬೇಕಾದ್ರೆ ಸರ್ ಮಾಹಿತಿ.
0: ಅಲ್ಲ ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
2: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್. ಅಕಡಿ ಹಾಕಿದ್ದೇವೆ.
0: ಈಗ ನೀವು ಸೋಯಾಬೀನ್ ಹಾಕೋದಾದ್ರೆ 25 ಕೆಜಿ ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 ಕೆಜಿ ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ. ಅಕಡಿ ಸಾಲ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ್ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 ಕೆಜಿ ಅಷ್ಟು ಬೇಕಾಗ್ಬೋದು. ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯ ದಂಡದಲ್ಲಿ ತಮಗೆ ಕಡಿಮೆ ಆಗುತ್ತೆ, ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮಗೆ ಸಿಗುತ್ತೆ, ಲಭ್ಯತೆ ಇದೆ.
1: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
0: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರೆ ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜ ರಾಜ ಬ್ರ್ಯಾಂಡ್ನಿಂದನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಅದರಿಂದ ರೈತರು ಕೂಡ ಈ ಸೌಲಭ್ಯವನ್ನು, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ.
1: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ಧನ್ಯವಾದ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:20:30. ಈಗ ಕೃಷಿ ರಂಗ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮುಂದುವರಿಯಲಿದೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ

0: ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ತಿಂಗಳ 27ನೇ ತಾರೀಖಿನಂದು ಸೋಮವಾರ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಅವರ ತಪೋವನ ತೋಟದಲ್ಲಿ ಆಯೋಜಿತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕರಾದ ರಮೇಶ್ ಕೆಸ್ತೂರು ಅವರು. ರಮೇಶ್ ಕೆಸ್ತೂರ್ ಅವರು ತಮ್ಮ ತೋಟವನ್ನು ಕುರಿತಾಗಿ ಮಾತನಾಡಿದರೆ ಅದನ್ನ ಕೇಳೋಣ, ಬನ್ನಿ.
1: ನಮಸ್ಕಾರ, ನನ್ನ ಹೆಸರು ರಮೇಶ್ ಕೆಸ್ತೂರ್, ಅಧ್ಯಾಪಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯಲ್ಲಿ. ನಿಮ್ಮ ತೋಟ ಪಾಟಿಮಾಲುಪಲ್ಲಿ ಮುದಿಮುಡುಗು ಪಂಚಾಯಿತಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಾವು, ನೇರಳೆ, ಹುಣಸೆ, ತೆಂಗು, ಹಾಗಾಗಿ ಹಲವಾರು ಮರಗಳಿವೆ. ಇದರ ಜೊತೆಗೆ ನಾವು ಕಾಡು ಕೃಷಿ ಅನ್ನೋ ಒಂದು ಸಂಶೋಧನೆಯನ್ನು ಮಾಡುತ್ತಿದ್ದೀವಿ. ಇದು ನಮ್ಮ ತೋಟ ಒಂದು ಕಾಡು ಕೃಷಿಕರ ಶಾಲೆ ಅಂತ. ನಾವು ಸಂಪೂರ್ಣ ಸಾವಯವ, ಇದರಲ್ಲಿ ನಾವು ಒಂದು ಸಂಶೋಧನಾ ಕೇಂದ್ರ ಕೂಡ ಆಗಿ ಇದು ಪರಿವರ್ತನೆ. ಇದರಲ್ಲಿ ನಾವು ಸಾಕಷ್ಟು ಸಂಶೋಧನೆ ಮಾಡ್ತೀವಿ. ಈ ಕಾಡು ಕೃಷಿಯಲ್ಲಿ ನಾವು ಮಲ್ಟಿ ಲೇಯರ್ ಮಲ್ಟಿ ಕ್ರಾಪ್ ಫಾರ್ಮಿಂಗ್ ಅಂತ ಹಲವಾರು ಮಟ್ಟದಲ್ಲಿ ಬೆಳೆಯುವಂಥ ಹಲವಾರು ಬೆಳೆಗಳನ್ನು ಬೆಳೆದಿವಿ. ಅಂದರೆ ಒಂದು ಸುಮಾರು ಒಂದು ಎಕರೆಯಲ್ಲಿ ಒಂದೂವರೆ ಸಾವಿರ ಗಿಡಗಳನ್ನು ನೆಟ್ಟಿದ್ದೀವಿ. ಅದು 30-40 ತರಾವರಿ, ಅಂದರೆ ಅಡಿಕೆ, ತೆಂಗು, ಕಾಳುಮೆಣಸು, ಚಕ್ಕೆ, ಲವಂಗ, ನಿಂಬೆ, ಹಲಸು, ಹಲವಾರು ಔಷಧಿ ಗಿಡಗಳು. ಹೀಗಾಗಿ ಹಲವಾರು ಗಿಡ ನೆಟ್ಟಿದ್ದೀವಿ. ಇದೊಂದು ಸಂಶೋಧನೆ ನಮ್ಮದು. ನಮ್ಮ ಸಂಶೋಧನಾ ಉದ್ದೇಶ ಏನಂದರೆ, ಕಾಳುಮೆಣಸು ಮಲೆನಾಡಲ್ಲೇ ಬೆಳಿಬೇಕು ಅನ್ನೋದ್ರ ಹೇಗೆ ನಾವು ಇಂಥ ಬಯಲುಸೀಮೆ ನಾಡಿನಲ್ಲಿ ಮಲೆನಾಡು ಅಂತ ವಾತಾವರಣ ಸೃಷ್ಟಿ ಮಾಡಿದರೆ ಬೆಳೆಯಬಹುದೇ ಅನ್ನುವ ಒಂದು ಪ್ರಶ್ನೆ. ಹೀಗಾಗಿ ನಾವು ಸಂಶೋಧನೆ ಮಾಡ್ತಾ ಇದ್ವಿ. ಮತ್ತೆ ಡ್ರೋನ್ಸ್ ಅನ್ನು ಉಪಯೋಗಿಸಿದ್ವಿ. ಡ್ರೋನ್ಸ್ ಉಪಯೋಗಿಸಿ ಪೆಸ್ಟ್ ಐಡೆಂಟಿಫಿಕೇಶನ್ ಮಾಡೋಕ್ಕೆ, ಕ್ರಾಪ್ ಎಸ್ಟಿಮೇಷನ್ ಮಾಡೋಕ್ಕೆ AI ಯೂಸ್ ಮಾಡಿ, ಕಂಪ್ಯೂಟರ್ ವಿಷನ್ ಯೂಸ್ ಮಾಡಿ ಎಲ್ಲ ಮಾಡಿದ್ದೀವಿ ನಾವು. ಇದು ಒಂದು ಸಂಶೋಧನಾ ಕೇಂದ್ರ ಆಗಿದೆ. ಇದು ಶಾಲಾ ಕ್ಲಾಸ್ ರೂಮ್ ಪಾಠ ಇಲ್ಲ. ಇದರಲ್ಲಿ ಹಲವಾರು ಸ್ಟೂಡೆಂಟ್ಸ್ ಬಂದು ರಿಸರ್ಚ್ ಸಂಶೋಧನೆ ಮಾಡ್ತಾರೆ. ನಾವು ಕಾರ್ಬನ್ ಎಸ್ಟಿಮೇಷನ್ ಮಾಡೋಕ್ಕೆ, ಅದಾದಮೇಲೆ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಮತ್ತು ಕ್ರಾಪ್ ಸ್ಪೆಸಿಫಿಕ್ ಬಯಾಲಜಿಕಲ್ ಇನ್ಪುಟ್ಸ್ ಎಲ್ಲ ಸಂಶೋಧನೆ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ. ಇದು ಒಂದು ಯುನೀಕ್ ಮಾದರಿಯಾಗಿ ನಾವು ಸಂಶೋಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.
0: ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮುಂದಿನ 5 ದಿನದಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಸಾಧಾರಣದಿಂದ ಕೂಡಿದ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 82%, ಮಧ್ಯಾಹ್ನದ ತೇವಾಂಶ ಶೇಕಡ 52%, ಗಾಳಿಯು ಗಂಟೆಗೆ ಸರಾಸರಿ 6-8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಆಕಾಶವು ಭಾಗಶಃ ಮೋಡ ಕವಿದಿರುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 82%, ಮಧ್ಯಾಹ್ನದ ತೇವಾಂಶ ಶೇಕಡ 52%, ಗಾಳಿಯು ಗಂಟೆಗೆ ಸರಾಸರಿ 6-8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 82%, ಮಧ್ಯಾಹ್ನದ ತೇವಾಂಶ ಶೇಕಡ 52%, ಗಾಳಿಯು ಗಂಟೆಗೆ ಸರಾಸರಿ 6-8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ

0: 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡಾ 82%, ಮಧ್ಯಾಹ್ನದ ತೇವಾಂಶ ಶೇಕಡಾ 60%, ಗಾಳಿಯು ಗಂಟೆಗೆ ಸರಾಸರಿ 6-8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮುನ್ಸೂಚನೆಯ ಅವಧಿಯಲ್ಲಿ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಬೆಚ್ಚಗಿನ ಮತ್ತು ಮಧ್ಯಮ ಮಟ್ಟದ ಆರ್ದ್ರತೆಯಿಂದ ಹವಾಮಾನದೊಂದಿಗೆ ಅಲ್ಪ ಪ್ರಮಾಣದ ಮಳೆಯಾಗುವ ನಿರೀಕ್ಷೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಬೆಚ್ಚಗಿನ ಮತ್ತು ಆರ್ದ್ರತೆಯಿಂದ ಕೂಡಿದ ಹವಾಮಾನದೊಂದಿಗೆ ಸಾಧಾರಣದಿಂದ ಕೂಡಿದ ಕಡಿಮೆ ಪ್ರಮಾಣದ ಮಳೆಯ ನಿರೀಕ್ಷೆ ಇದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮುಂದಿನ 5 ದಿನಗಳಲ್ಲಿ ಅತಿ ಕಡಿಮೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೈತರು ಒಣಹವೆ ಸಮಯದಲ್ಲಿ ಬಿತ್ತನೆ, ಎಡೆಹೊಡೆಯುವುದು ಮತ್ತು ರಸಗೊಬ್ಬರ ಅಳವಡಿಕೆ, ಈ ರೀತಿಯ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಮುಂದಿನ 5 ದಿನಗಳಲ್ಲಿ ಕಡಿಮೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೈತರು ಒಣಹವೆ ಸಮಯದಲ್ಲಿ ಬಿತ್ತನೆ, ಎಡೆಹೊಡೆಯುವುದು, ರಸಗೊಬ್ಬರ ಅಳವಡಿಕೆ, ಈ ರೀತಿಯ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ತಗ್ಗು ಪ್ರದೇಶದ ಜಮೀನುಗಳಲ್ಲಿ ಸೂಕ್ತ ನೀರು ಬಸಿದು ಹೋಗುವ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಬೆಳೆಗಳಿಗೆ ತಗಲುವ ಕೀಟ ಹಾಗೂ ರೋಗಗಳ ಬಾಧೆಯ ಬಗ್ಗೆ ನಿಗಾ ವಹಿಸಬೇಕು. ಗಾಳಿ ಬೀಸುವ ಹವಾಮಾನದಲ್ಲಿ ಕೀಟನಾಶಕ ಸಿಂಪಡಿಸುವುದನ್ನು ತಪ್ಪಿಸಬೇಕು. ಅವಶ್ಯಕತೆ ಇದ್ದಲ್ಲಿ ತರಕಾರಿ ಹಾಗೂ ಬಾಳೆ ಬೆಳೆಗಳಿಗೆ ಆಸರೆಯನ್ನು ನೀಡಬೇಕು. ಕೊಡಗು ಜಿಲ್ಲೆಯಲ್ಲಿ ಕಡಿಮೆಯಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹೊಲದಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡುವುದು ಉತ್ತಮ. ಬರಗಾಲದಲ್ಲಿ ಹೊಲದಲ್ಲಿ ನೀರು ಹರಿಸುವುದು, ಮಳೆಗಾಲದಲ್ಲಿ ಕೀಟನಾಶಕ ಸಿಂಪಡಣೆ ಮಾಡುವುದನ್ನು ತಪ್ಪಿಸಬೇಕು. ಶಿಲೀಂಧ್ರ ರೋಗಗಳ ಬೆಳೆಗಳನ್ನು ಮೇಲ್ವಿಚಾರಣೆ ಮಾಡಬೇಕು. ದುರ್ಬಲ ತೋಟಗಾರಿಕಾ ಬೆಳೆಗಳನ್ನು ಬೆಂಬಲಿಸುವುದು ಮತ್ತು ಜಾನುವಾರುಗಳನ್ನು ಸ್ವಚ್ಛ ಒಣ ಆಶ್ರಯಗಳಲ್ಲಿ ಇಡಬೇಕು. ರೈತರು ಬಿತ್ತನೆ, ರಸಗೊಬ್ಬರ ಬಳಕೆ, ಕಳೆ ತೆಗೆಯುವಿಕೆ ಮತ್ತು ಇತರ ಅಂತರ ಸಂಸ್ಕೃತಿ ಕಾರ್ಯಾಚರಣೆಗಳಿಗೆ ಮಳೆಯ ವಿರಾಮಗಳನ್ನು ಬಳಸಿಕೊಳ್ಳಬೇಕು. ಮಳೆಗಾಲದ ಪರಿಸ್ಥಿತಿಗಳಲ್ಲಿ ಕೀಟನಾಶಕ ಸಿಂಪಡಣೆಯನ್ನು ತಪ್ಪಿಸಿ ಶುಷ್ಕ ವಾತಾವರಣದಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಶಿಲೀಂಧ್ರ ರೋಗಗಳಿಗಾಗಿ ಬೆಳೆದ ಬೆಳೆಗಳನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಅಗತ್ಯ ಆಧಾರಿತ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಜಾನುವಾರುಗಳಿಗೆ ಸಾಕಷ್ಟು ಮೇವು ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರವನ್ನಾಗಲಿ ಅಥವಾ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು ಕೃಷಿ

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕ್ಲಿನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.

ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ.

0: ಮುಂದಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಪ್ರದರ್ಶಕರು, 11,000 ಖರೀದಿದಾರರು, ಅವರಲ್ಲಿ 6,000 ವಿದೇಶಿ ಖರೀದಿದಾರರು 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಗೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರನ್ನೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ

0: ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೊಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೇ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗೆನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಇದೀಗ ಕನ್ನಡದಲ್ಲಿ ಭಾಷಣ. ಮಂಡ್ಯದ ಸದ್ದಾಂ ತಗ್ಗಹಳ್ಳಿಯವರಿಂದ ಸಣ್ಣ ಕತೆ ಅವಳೆಂದರೆ.
2: ಸೂರ್ಯನು ತನ್ನ ಮನೆಯೆಡೆಗೆ ಸಾಗುತ್ತಿದ್ದ. ಇಳಿ ಸಂಜೆ ಆವರಿಸಿತು. ಗುಡಿಸಲಿನ ಕೋಣೆಯಿಂದ ಕನ್ನಡ ಗೀತೆಯ ಗೊಣಗು. ತಂಪಾದ ಗಾಳಿ ಕಿಟಕಿಯ ಮೂಲಕ ಗುಡಿಸಿನೊಳಗೆ ಅಪ್ಪಣೆಯಿಲ್ಲದೆ ಪ್ರವೇಶಿಸುತ್ತಿತ್ತು. ಅಲ್ಲೇ ಗೋಡೆಗೆ ನೇತು ಹಾಕಿದ್ದ ಕಂದೀಲು ಎಣ್ಣೆ ಖಾಲಿಯಾಗಿದ್ದರೂ ಹಲ್ಲು ಕೀರುತ್ತಾ ಬೆಳಕ ಚೆಲ್ಲುತ್ತಿತ್ತು. ಒಲೆ ಹಚ್ಚಿದರೆ ಸಾಕು, ಹೊಗೆಯಿಂದ ಗುಡಿಸಲು ತುಂಬಿ ಹೋಗಿ ಹಿಮಾಲಯ ಪರ್ವತದಂತೆ ಕಾಣುತ್ತಿತ್ತು. ಗಂಡನಿಲ್ಲದ ಬದುಕಿನ ಯಾತ್ರೆ ಹೇಗಿರಬಹುದೆಂದು ಯೋಚಿಸಿದರೆ ಅದು ಯೋಚನೆಗೆ ನಿಲುಕದ್ದು. ತನ್ನ ಬಾಲ್ಯದಲ್ಲಿ ಹೆಚ್ಚು ಕಷ್ಟಗಳನ್ನು ಅನುಭವಿಸಿ ಮುಳ್ಳಿನ ಹಾದಿಯಲ್ಲಿ ನಡೆದ ಸಮೀನಮ್ಮ ಇಬ್ಬರು ಗಂಡು ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲುಹಿ ಮದುವೆ ಮಾಡಿದ್ದಳು. ಆದರೆ ಅವರು ಸಮೀನಮ್ಮಳನ್ನು ಪೋಷಿಸಲು ನಿರಾಕರಿಸಿ ಮನೆ ಬಿಟ್ಟು ಪಟ್ಟಣ ಸೇರಿಕೊಂಡ್ರು. ಸಮೀನಮ್ಮಳ ಸುಖ ದುಃಖಗಳಲ್ಲಿ ಭಾಗಿಯಾಗಲು ಯಾರಾದರೂ ಬೇಕಲ್ಲವೇ? ಅದರಂತೆ ಹೆಣ್ಣು ಮಗುವನ್ನು ಸಾಕಬೇಕೆಂಬ ಮಹಾದಾಸೆಯ ಒಳದ್ದು. ಸಮೀನಮ್ಮ

ಜವಾಬ್ದಾರಿ ಹೊತ್ತ ರೈಲುಗಾಡಿ ಇದ್ದ ಹಾಗೆ. ಎಷ್ಟೇ ಕಷ್ಟಗಳ ತೂಕ ಹೇರಿದ್ದರೂ ಜೀವನವೆಂಬ ಹಳಿಯ ಮೇಲೆ ಒಂದೇ ಸಮನೆ ಸಾಗುತ್ತಿದ್ದಳು. ಬಿಟ್ಟು ಹೋದ ಮಕ್ಕಳನ್ನು ನೆನೆದು ಹಣ್ಣಾದಳು. ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಶಹನಾಳ ಬಳಿ 3 ತಿಂಗಳ ಹೆಣ್ಣು ಮಗುವನ್ನು ದತ್ತು ಪಡೆಯಲು ತೀರ್ಮಾನಿಸಿದಳು. ಶಹನಾ ಸಮಿನಮ್ಮಳ ಕಿರಿಯ ಸಹೋದರಿ. ಅವಳಿಗೂ 3 ಹೆಣ್ಣುಮಕ್ಕಳು. ಸಾಕಲು ಬಹಳ ಕಷ್ಟವಾಗಿತ್ತು. ಒಂದೊತ್ತಿಗೆ ತಿಂದರೆ ಮತ್ತೊಂದೊತ್ತಿಗೆ ಗಂಜಿಯೇ ಗತಿ ಎನ್ನುವ ಪರಿಸ್ಥಿತಿ ಅವಳದ್ದು. ನನ್ನ ಮಗು ಕೊಟ್ರೇನೋ, ಅಕ್ಕನ ಮನೆಗೆ ತಾನೇ ಕೊಡ್ತಿದ್ದೇನೆ, ಅವಳು ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಎಂದು ತನ್ನ ಗಂಡನಿಗೆ ಹೇಳಿದಳು. ತದನಂತರ ತುಸು ಕಣ್ಣ ಬಾಷ್ಪವನ್ನೊರೆಸಿ ಸಮಿನಮ್ಮಳ ಮಡಿಲಿಗೆ ಹಾಕಿದಳು. ವರ್ಷಗಳು ಕಳೆದಂತೆ ಮಗು ಬೆಳೆದು 13 ವರ್ಷ ವಯಸ್ಸಿನವಳಾದಳು. ಹದಿಹರೆಯ ಜಗದ ಸೌಂದರ್ಯವನ್ನೆಲ್ಲ ತನ್ನಲ್ಲೇ ಇಟ್ಟುಕೊಂಡಿದ್ದಳು. ಜರಿಯ ಹಾಗೆ ಜಡೆ, ಮೂಗುತಿಯ ಜರೂರಿ ಇಲ್ಲದ ಮೂಗು ಹೊಂದಿದ್ದ ಅಸ್ಮಾ, ಮುಳ್ಳಿನ ನಡುವೆ ಗುಲಾಬಿ ಹೇಗೆ ಕಂಗೊಳಿಸುತ್ತದೆಯೋ ಅಂತಹ ಕಷ್ಟಗಳ ನಡುವೆಯೂ ಸಮಿನಮ್ಮ ಅಸ್ಮಳನ್ನು ಸಾಕಿದ್ದಳು. ಅದೊಂದು ದಿನ ಸಂಧ್ಯಾಕಾಲ, ಸುತ್ತೆಲ್ಲ ನಿಶಬ್ದತೆ. ಮನೆಯ ಅಂಗಳದ ಬೀದಿಯ ದೀಪದಡಿ ಕುಳಿತು ಅಸ್ಮಾ ಓದುತ್ತಿದ್ದಳು. ಭವಿಷ್ಯದಲ್ಲಿ ಏನಾದರೂ ಸಾಧಿಸಲೇಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಓದಿನ ಜೊತೆಗೆ ತನ್ನ ಗುರಿಯ ಹೆಜ್ಜೆಯನ್ನು ಇಡುತ್ತಿದ್ದಳು. ಗುಡಿಸಿನ ಒಳಗಿನಿಂದ 2 ಬಾರಿ ಸಮೀನಮ್ಮ ಅಸ್ಮಾ ಅಸ್ಮಾ ಎಂದು ಎತ್ತರದ ದನಿಯಲ್ಲಿ ಕರೆದಳು. ಉತ್ತರಿಸಿದ ಅಸ್ಮಾ ಬಂದೇರಮ್ಮ ಎಂದು ಅಲ್ಲೇ ಕುಳಿತು ತನ್ನ ಪಾಠ ಪ್ರವಚನವನ್ನು ಮುಂದುವರಿಸಿದಳು. ಸರಿಸುಮಾರು 1 ತಾಸಿನ ನಂತರ ಮತ್ತೊಮ್ಮೆ ಒಳಗಿನಿಂದ ಅಸ್ಮಾ ಎಂದು ದನಿ ಗಡಗಿತು. ಆದರೆ ಯಾವುದೇ ಪ್ರತ್ಯುತ್ತರ ಬರಲೇ ಇಲ್ಲ. ಪ್ರತಿಕ್ರಿಯೆ ಬರದ ಕಾರಣ ಕೋಪದಿಂದ ಎದ್ದು ಬಾಗಿಲ ಹತ್ತಿರ ಬಂದು ನೋಡಿದಳು. ಆದರೆ ಅಂಗಳದಲ್ಲಿ ಅಸ್ಮಾ ಇರಲೇ ಇಲ್ಲ. ಗಾಬರಿಗೊಂಡ ಸಮಿನಮ್ಮ ಅಸ್ಮಾ ಅಸ್ಮಾ ಎಂದು ಕೂಗುತ್ತಾ ಪಾದ ಎಳೆದಳು. ಮನೆಯಿಂದ ಸ್ವಲ್ಪ ದೂರವೇ ಸ್ಮಶಾನವಿತ್ತು. ಅದರ ಕಾಂಪೌಂಡ್ ಮೇಲಿಂದ ಯಾರೋ 4-5 ಜನ ಓಡಿ ಹೋದ ಹಾಗೆ. ಅದನ್ನು ಕಂಡ ಸಮಿನಮ್ಮ ಕಾಲು ಕೀಳಲು ಆರಂಭಿಸಿದಳು. ಜೋರಾಗಿ ಓಡಿದ ಪರಿಣಾಮ ಹಳ್ಳ ದಿಣ್ಣೆಯಿಂದ ಕೂಡಿದ ರಸ್ತೆಯಲ್ಲಿ ರಪ್ಪನೆ ಬಿದ್ದಳು. ಕೈಕಾಲಿಗೆಲ್ಲ ರಸ್ತೆ ಮೇಲಿದ್ದ ರಕ್ತ ಅಂಟಿಕೊಂಡಿತು. ತನ್ನ ಕತ್ತನ್ನು ಎತ್ತಿ ಮುಂದೆ ರಸ್ತೆಯನ್ನು ನೋಡಿದಾಗ ದಾರಿಯುದ್ದಕ್ಕೂ ರಕ್ತ ಚೆಲ್ಲಿದ್ದನ್ನು ಗಮನಿಸಿದಳು. ಕಂಡೊಡನೆ ಗಾಬರಿಗೊಂಡು ಜೋರಾಗಿ ಕಿರುಚುತ್ತಾ ಅಳುತ್ತಾ ಮುಂದೆ ಸಾಗಿದಳು. ಮಗಳು ಎಲ್ಲಿದ್ದಾಳೆಂದು ಕೊರಗು, ಒಂಟಿತನ, ರಾತ್ರಿಯ ವೇಳೆ ಬೇರೆ, ಏನಾಯಿತು ಎಂಬ ಯೋಚನೆ ತಲೆಯಲ್ಲಿ ಕಾಡತೊಡಗಿದವು. ಮುಂದೆ ಸಾಗುತ್ತಿದ್ದಂತೆ ಅಲ್ಲೇ ಇದ್ದ ಒಳಚರಂಡಿಯಿಂದ ಏನೋ ಒಂಥರ ಶಬ್ದ ಕೇಳಿಬಂತು. ಥಟ್ಟನೆ ಒಂದು ಕ್ಷಣ ಜೀವ ಹಾರಿಹೋದಂತಾಯಿತು. ಹೀರಿದ ಉಸಿರನ್ನು ಮತ್ತೆ ಹೊರಗಡೆ ಬಿಡದೆ ಗೋಡೆಯ ಹಾಗೆ ನಿಂತೆಬಿಟ್ಟಳು ಸಮಿನಮ್ಮ. ತಲೆಯಲ್ಲಿ ಇದ್ದ 100 ಯೋಚನೆಗಳು ಹೃದಯದ ಬಡಿತ ಜೋರಾಗಲು ಕಾರಣವಾದವು. ಅಷ್ಟರಲ್ಲೇ ದೂರದಿಂದ ದ್ವಿಚಕ್ರ ವಾಹನ ಬರೆಯುವುದಾಗಿ ಕಂಡಳು. ಸಮುದ್ರದ ಅಲೆಗಳ ರೀತಿ ಮುಖದ ಮೇಲೆ ಬೆವರು ಹರಿಯುತ್ತಿತ್ತು. ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ದೂರದ ಸ್ಕೂಟರ್ ರಪ್ಪನೆ ಹತ್ತಿರವಾಯಿತು. ಸ್ಕೂಟರ್ನಲ್ಲಿ ತನ್ನ ತಮ್ಮ ಮತ್ತು ಮಗಳು ಅಸ್ಮಳನ್ನು ಕಂಡಳು. ಕಂಡ ಕೂಡಲೇ ಹೋದ ಪ್ರಾಣ ಮತ್ತೆ ಬಂದಂತಾಯಿತು. ಕೋಪದಿಂದ ಕೈಯೆತ್ತಿ ಹೊಡೆಯಲು ಹೋದಾಕೆ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಾನು ಎಷ್ಟು ಗಾಬರಿಯಾಗಿದ್ದೆ? ಎಷ್ಟು ಕಿರುಚಾಡಿದ ಗೊತ್ತಾ ನಿನಗೆ ಎನ್ನುವಷ್ಟರಲ್ಲಿ ತಮ್ಮ ಅಶ್ರಫ್ ಸಮಿನಮ್ಮಳ ಕೈ ಹಿಡಿದು, ಹೇ ತಡಿ, ಹೊಡೆಯಬೇಡ ಅವಳಿಗೆ. ಅವಳು ಅಂಗಳದಲ್ಲಿ ಓದುತ್ತಾ ಕೂತಿದ್ಲಂತೆ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಮಕ್ಕಳ ಜೊತೆ ಆಟ ಆಡೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ಲು. ಸ್ವಲ್ಪ ಸಮಯದೊರೆಗೆ ಆಟ ಆಡಿಕೊಂಡು ನನ್ನ ಮನೆಗೆ ಹೋಗ್ತೀನಿ ಅಂದ್ಲು. ನಾನು ನಮ್ಮ ಮನೆಯಲ್ಲಿಯೇ ಇರು ಎಂದು ಒತ್ತಾಯಿಸಿದೆ. ಆದರೆ ಹಠ ಮಾಡಿದ್ಲು. ರಾತ್ರಿ ಬೇರೆ ಆಯಿತು, ಅದಕ್ಕೆ ನಾನೇ ಬಿಟ್ಟು ಬರೋಣ ಎಂದು ಬಂದೆ. ಹೀಗೆ ಹೇಳುತ್ತಾ ಅಶ್ರಫ್ ತನ್ನ ಬೈಕಿನಿಂದ ಅಸ್ಮಾಳನ್ನು ಇಳಿಸಿ ತನ್ನ ಮನೆಯೆಡೆಗೆ ಹೊರಟನು. ರಾತ್ರಿ ನಡೆದ ಘಟನೆ ಸಮಿನಮ್ಮಳ ಹೃದಯದಲ್ಲಿ ಆಳವಾದ ಗುರುತು ಸೃಷ್ಟಿಸಿತು. ಅಸ್ಮಾ ತನ್ನ ಕಣ್ಣೆದುರಲ್ಲೇ ಇರಬೇಕೆಂಬ ಆಸೆ, ಅವಳ ಕನಸುಗಳಿಗೆ ರೆಕ್ಕೆ ಕಟ್ಟಬೇಕೆಂಬ ಮಾತೃಮನ ಒಂದಕ್ಕೊಂದು ಹೋರಾಡತೊಡಗಿದವು. ವರುಷಗಳು ಕಳೆದವು. ಅಸ್ಮಾ ಓದಿನಲ್ಲಿ ಹೆಚ್ಚು ಆಸಕ್ತಿ ತೋರತೊಡಗಿದಳು. ಶಾಲೆಯ ಶಿಕ್ಷಕರೆಲ್ಲರೂ ಅವಳ ಬುದ್ಧಿವಂತಿಕೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಶಾಲೆಯಲ್ಲಿ ಏರ್ಪಡಿಸುವ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಮುಂಚೂಣಿಯಲ್ಲಿರುತ್ತಿದ್ದಳು. ದಿನ ಕಳೆದಂತೆ ಒಂದು ದಿನ ಶಾಲೆಯ ಮುಖ್ಯೋಪಾಧ್ಯಾಯರು ಸಮಿನಮ್ಮಳನ್ನು ಶಾಲೆಗೆ ಕರೆಸಿಕೊಂಡರು. ಅಮ್ಮ, ನಿಮ್ಮ ಮಗಳು ತುಂಬ ಪ್ರತಿಭಾವಂತಳು. 10ನೇ ತರಗತಿಯನ್ನು ಸರಿಯಾಗಿ ಓದಿಸ್ಬಿಟ್ರೆ ಮುಂದೆ ದೊಡ್ಡ ಸ್ಥಾನಕ್ಕೇರ್ತಾಳೆ ಅಂದರು. ಸಮಿನಮ್ಮ ಈ ಮಾತಿಗೆ ಖುಷಿಪಟ್ಟಳು. ಆದರೆ ಕ್ಷಣಕಾಲ ಮೌನವಾದಳು. 10ನೇ ತರಗತಿ ಎಂದರೆ ಆ ಕಾಲಕ್ಕೆ ಅದು ಈಗಿನ ಪದವಿಗೆ ಸಮವಾಗುತ್ತಿತ್ತು. ಆಸೆ

0: ನನಗೂ ಇದೆ. ಆದರೆ ನನ್ನ ಮನೆಯ ಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಹೇಗೆ ಮಿಸ್ಟ್ರೇ? ಅಂದಳು. ಸಮೀನಮ್ಮನ ಮಾತಿಗೆ ಮುಖ್ಯೋಪಾಧ್ಯಾಯರು ತುಸು ನಕ್ಕರು. ಹಣಕ್ಕಿಂತ ದೊಡ್ಡದು ಪ್ರತಿಭೆ ಕಣಮ್ಮ, ಅವಳನ್ನು ಓದಿಸಿ ಉಳಿದ ದಾರಿಯನ್ನು ನಾವು ಹುಡುಕೋಣ ಎಂದು ಭರವಸೆ ನುಡಿದರು. ಕೆಲಸ ಇರದ ದಿನಗಳಲ್ಲಿ ಸಮೀನಮ್ಮ ಹೊಟ್ಟೆಗೆ ಕಲ್ಲನ್ನು ಕಟ್ಟುತ್ತಿದ್ದಳು. ಆದರೆ ಮಗಳಿಗೆ ಒಂದು ಹೊತ್ತು ಖಾಲಿ ಹೊಟ್ಟೆಯಿಂದಿರಿಸಲು ಸಹಿಸುತ್ತಿರಲಿಲ್ಲ. ಒಂದು ದಿನ ಸಂಜೆ ಕೆಲಸ ಮುಗಿಸಿ ಬಂದ ಸಮೀನಮ್ಮ ಮನೆಯ ಬಾಗಿಲ ಹತ್ತಿರ ತಲೆಸುತ್ತಿ ಕುಸಿದು ಬಿದ್ದಳು. ಅದ ಕಂಡ ಅಸ್ಮ ಗಾಬರಿಗೊಂಡು ನೆರೆಹೊರೆಯವರನ್ನು ಕರೆದಳು. ಅದರಲ್ಲಿದ್ದ ವೈದ್ಯರೊಬ್ಬರು ಪರೀಕ್ಷಿಸಿ ಹೇಳಿದರು, ಇವರು ಸರಿಯಾಗಿ ಊಟ ಮಾಡದ ಕಾರಣ ನಿಶಕ್ತರಾಗಿದ್ದಾರೆ, ಅದರಿಂದಲೇ ತಲೆಸುತ್ತು ಸುಸ್ತಾಗುವುದು ಎಂದರು. ಇದನ್ನು ಕೇಳಿದ ಕ್ಷಣ ಅಸ್ಮಳ ಹೃದಯ ಮಿಂಚಿನಂತೆ ಬಡಿಯಿತು. ಮೆದುದನಿಯಲ್ಲಿ ಸಮೀನಮ್ಮ ನೀರು ಎಂದು ಕೇಳಿದಳು. ಅಸ್ಮ ತಕ್ಷಣ ನೀರು ತಂದು ಕುಡಿಸಿ ಸ್ವಲ್ಪ ಗದರಿದಳು. ನೀನು ಯಾಕೆ ಊಟ ಮಾಡೋದಿಲ್ಲ? ಈ ರೀತಿ ತೊಂದರೆಯಾದರೆ ನನಗೂ ಭಯವಾಗ್ತದೆ ಎನ್ನುತ್ತಾ ಪ್ರೀತಿಯಿಂದ ಅಪ್ಪಿ ಸಂತೈಸಿದಳು. ನನ್ನ ಓದಿಗಾಗಿ ನನ್ನ ತಾಯಿ ಹಸುವಿನಿಂದ ಇರಬೇಕಾ ಎಂದು ಅವಳ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹುಟ್ಟಿತು. ಮರುದಿನದಿಂದ ಶಾಲೆ ಮುಗಿದ ನಂತರ ಅಸ್ಮ ಮನೆ ಕೆಲಸ ಮಾಡಲು ಹೊರಟಳು. ಯಾರೋ 10 ರೂಪಾಯಿಗಳು ಕೊಟ್ಟರೆ ಮತ್ತಾರೋ ಊಟದ, ಹೀಗೆ ಸಂಪಾದಿಸಿ ಅಮ್ಮನಿಗೆ ಸಹಾಯಹಸ್ತವಾದಳು. ಒಂದು ದಿನ ಸಮೀನಮ್ಮ ಅಸ್ಮಳ ಹತ್ತಿರ ಬಂದು, ಮಗಳೇ, ನಿನ್ನ ಕೈಯಿಂದ ದುಡಿಸಿ ನಾನು ಬದುಕಬೇಕಾ? ಬೇಡ, ನೀನು ಕೆಲಸಕ್ಕೆ ಹೊರಗಡೆ ಹೋಗಲೇಬೇಡ ಹೇಳುತ್ತಾ ಅಪ್ಪಿಕೊಂಡಳು. ಅಸ್ಮ ಪ್ರತ್ಯುತ್ತರವಾಗಿ, ನೀನು ನನಗಾಗಿ ಜೀವನವೆಲ್ಲ ದುಡಿದಿದ್ದೀಯಲ್ಲಮ್ಮ, ನಾನು ಮಾಡಿದ್ದು ಅದರ ಮುಂದೆ ಏನೇನೂ ಅಲ್ಲ ಎಂದಳು. ಆ ಕ್ಷಣದಲ್ಲಿ ಅವರಿಬ್ಬರ ಬಂಧ ಇನ್ನಷ್ಟು ಗಟ್ಟಿಯಾಯಿತು. ಕೆಲ ದಿನಗಳ ನಂತರ 10ನೇ ತರಗತಿಯ ಫಲಿತಾಂಶ ಪ್ರಕಟವಾಯಿತು. ಇಡೀ ತಾಲೂಕಿಗೆ ಅಸ್ಮ ಮೊದಲ ಸ್ಥಾನ ಪಡೆದಿದ್ದಳು. ಓದಿನಲ್ಲಿ ಶ್ರದ್ಧೆ, ಶ್ರಮ, ಆಸಕ್ತಿ, ಬಡತನ ಇವೆಲ್ಲವೂ ಸಾಧನೆಗೆ ಕಾರಣವಾಯಿತು. ಶಾಲೆಯ ಆವರಣ ಕಂಗೊಳಿಸಿತು. ಶಿಕ್ಷಕರೆಲ್ಲರೂ ಆಶೀರ್ವದಿಸಿ ಅಭಿನಂದಿಸಿದರು. ಆದರೆ ಸಮೀನಮ್ಮ ದೇವರ ಮೊರೆ ಹೋಗಿ ಮೌನವಾಗಿ ನಿಂತಳು. ನನ್ನ ಮಗಳ ಕನಸುಗಳನ್ನು ಮುರಿಯದಂತೆ ಕಾಪಾಡು ದೇವರೇ, ನನಗೆ ಎಷ್ಟು ಕಷ್ಟ ಬೇಕಾದರೂ ಕೊಡು, ಆದರೆ ಅವಳ ಭವಿಷ್ಯ ಬೆಳಗಲಿ, ಬೆಳಕಾಗಲಿ, ಹೀಗೆ ಅವಳ ಸಂತಸ ಮುಂದುವರಿಯಲಿ, ಮುಂದೆ ದೊಡ್ಡ ಯಶಸ್ಸು ಕಾಣಲಿ ಎಂದು ಮನದಲ್ಲಿ ಪಿಸುಗುಟ್ಟಳು. ಅಸ್ಮ ಓದಿನಲ್ಲಿ ಒಂದೊಂದು ಮೆಟ್ಟಿಲು ಏರುತ್ತಿದ್ದಳು. ಆದರೆ ಊರಿನ ಕೆಲವರ ಕಣ್ಣಲ್ಲಿ ಅಸೂಯೆ ಕಿಡಿ ಹೊತ್ತಿಕೊಳ್ಳುತ್ತಿತ್ತು. ಸ್ವಂತ ಮಕ್ಕಳೇ ನೋಡಿಕೊಳ್ಳದ ಹೆಂಗಸು ಇವಳು, ಯಾರದ್ದೋ ಮಗುವನ್ನು ಓದಿಸಿ ಏನು ಸಾಧನೆ ಮಾಡಲು ಹೊರಟಿದ್ದಾಳಾಕೆ? ಹೆಣ್ಣು ಮಗವನ್ನು ಎಷ್ಟು ಓದಿಸಿದ್ರೇನೋ, ಹೊಲೆ ಹಚ್ಚಲೇಬೇಕಲ್ವೇ, ಕೂಲಿ ಮಾಡಿ ತಂದ ದುಡ್ಡೆಲ್ಲ ಓದಿಗೆ ಅಂತ ಸುರಿತಿದ್ದಾಳೆ, ಕೊನೆಗೆ ಸಿಗುವುದು ಚಿಪ್ಪೆ ಎನ್ನುವ ಮಾತುಗಳು ಬೀದಿಯ ಮೂಲೆ ಮೂಲೆಗಳಲ್ಲಿ ಕೇಳುಬರುತ್ತಿದ್ದವು. ಹೀಯಾಳಿಕೆ, ತೆಗಳಿಕೆ ಪದೇ ಪದೇ ಸಮೀನಮ್ಮಳ ಹೃದಯವನ್ನು ಕಲುಕುತ್ತಿದ್ದವು. ಒಂದು ದಿನ ಅಸ್ಮ ತಾಯಿಯ ಕಣ್ಣಲ್ಲಿ ಅವಿತಿದ್ದ ನೋವನ್ನು ಗಮನಿಸಿ, ಅಮ್ಮ ಬೇಜಾರಾಗಬೇಡ, ಜನ ಏನೇ ಮಾತಾಡಲಿ, ಒಂದು ದಿನ ನಾನು ಆ ಸಾಧನೆ ಮಾಡೋ ಮೂಲಕ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ನೀಡ್ತೇನೆ ಎಂದು ಎತ್ತರ ಧ್ವನಿಯಲ್ಲಿ ಹೇಳಿದಳು. ಹೌದು ಮಗಳೇ, ಮರದಲ್ಲಿರುವ ಹಣ್ಣು ಕೆಳಗೆ ಬೀಳೋ ತನಕ ಮರಕ್ಕೆ ಕಲ್ಲೆಟ್ಟು ತಪ್ಪಿದ್ದಲ್ಲ. ನೀನು ನಿನ್ನ ಗುರಿಯೆಡೆಗೆ ಗಮನಹರಿಸು. ನಿನ್ನ ಸಾಧನೆ ನಮ್ಮಿಬ್ಬರ ಬದುಕಿಗೆ ಮತ್ತು ಈ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ತಲೆ ಸವರಿದಳು. ಒಂದು ದಿನ ಅಸ್ಮಾಳಿಗೆ ಕಾಲೇಜು ಪ್ರವೇಶ ಶುಲ್ಕ ಕಟ್ಟುವ ಸೂಚನೆ ಬಂದಿತ್ತು. ನಿಗದಿತ ದಿನಾಂಕದೊಳಗೆ ಹಣ ಕಟ್ಟದಿದ್ದರೆ ಪ್ರವೇಶ ರದ್ದಾಗುವುದೆಂದು ತಿಳಿಸಲಾಗಿತ್ತು. ಆ ಕಾಗದವನ್ನು ಕೈಯಲ್ಲಿ ಹಿಡಿದ ಸಮೀನಮ್ಮಳ ಕಣ್ಣು ತುಂಬಿ ಸಮುದ್ರವಾಯಿತು. ಮನೆಯ ಮೂಲೆ ಮೂಲೆ ಹುಡುಕಿದರೂ 1 ರೂಪಾಯಿಯೂ ಸಿಗಲಿಲ್ಲ. ಆ ರಾತ್ರಿ ಗುಡಿಸಲಿನ ಹೊರಗೆ ಕುಳಿತು ಆಕಾಶದೆಡೆ ನೋಡುತ್ತಾ, ದೇವರೇ, ಇಷ್ಟು ದೂರ ಕರೆದುಕೊಂಡು ಬಂದಿದೀಯಾ, ಈಗ ನನ್ನ ಮಗಳ ಕನಸನ್ನು ಮುರಿಯಬೇಡ, ನೀನೇ ಒಳ್ಳೆಯ ದಾರಿ ರೂಪಿಸು ಎಂದು ಕಣ್ಣೀರಿಟ್ಟಳು. ಮಾರನೇ ದಿನ ಬೆಳಗ್ಗೆ ಎದ್ದ ಕೂಡಲೇ ತನ್ನ ಬಳಿ ಉಳಿದಿದ್ದ ಏಕೈಕ ಆಸ್ತಿಯಾದ ಬೆಳ್ಳಿಯ ಕಾಲುಂಗರವನ್ನು ಗಿರವಿ ಇಡಲು ನಿರ್ಧರಿಸಿದಳು. ಅದು ತನ್ನ ಮದುವೆ ಸಮಯದಲ್ಲಿ ತಾಯಿ ನೀಡಿದ್ದ ಉಡುಗೊರೆಯಾಗಿತ್ತು. ಶುಲ್ಕವನ್ನು ಪಾವತಿ ಮಾಡಿದ ಕ್ಷಣ ಅವಳ ಮುಖದಲ್ಲಿ ಕಾಣಿಸಿಕೊಂಡ ನಗು ಎಷ್ಟೋ ವರ್ಷಗಳಿಂದ ಮೊಗ್ಗಾಗಿದ್ದ ಹೂವು ಅರಳಿದಂತಾಯಿತು. ಸಂಜೆ ಆವರಿಸಿತು. ಅಸ್ಮ ಮನೆಗೆ ಬಂದು, ಅಮ್ಮ, ನಿನ್ನ ಮದುವೆಯಲ್ಲಿ ಅಜ್ಜಿ ನೀಡಿದ ಉಡುಗೊರೆಯನ್ನು ನನ್ನ ಕಾಲೇಜಿನ ಶುಲ್ಕಕ್ಕೆ ಗಿರ್ವಿಟ್ಟೆಯಾ ಎನ್ನುತ್ತಲೇ ಆಶ್ಚರ್ಯದಿಂದ ಕಣ್ಣು ಹಣೆಗೆ ತಾಕಿದವು. ಸಮೀನಮ್ಮ ಅಸ್ಮಳ ಹತ್ತಿರ ಬಂದು, ಮಗಳೇ, ಆಭರಣಗಳನ್ನು ಮತ್ತೆ ಕೊಳ್ಳಬಹುದು, ಆದರೆ ಕಳೆದು ಹೋದ ಸಮಯ ವಿದ್ಯೆಯನ್ನು ಯಾರೂ ಹಿಂದಿರುಗಿಸಲಾರರು. ನನ್ನ ಆಭರಣ ನೀನೆ, ನಿನ್ನ ಶಿಕ್ಷಣ ನನ್ನ ಬದುಕಿನ ಸಂಪತ್ತು, ನಿನ್ನ ಏಳಿಗೆಯೇ ನನ್ನ ಗುರಿ ಎಂದು ಆಶೀರ್ವದಿಸಿದಳು. ಈ ಮಾತುಗಳು ಅಸ್ಮಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಅವಳಲ್ಲಿರುವ ಓದಿನ ಛಲ ದ್ವಿಗುಣವಾಯಿತು. ದಿನ ಕಳೆದಂತೆ ಅಸ್ಮ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣಳಾದಳು. ಇಡೀ ಊರಿಗೆ ಸಂತಸಪಟ್ಟಿತು. ಶಿಕ್ಷಕರು ಆಶೀರ್ವದಿಸಿದರು. ಆದರೆ ಸಂತಸ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಸಮೀನಮ್ಮ ತನ್ನ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ವೇಳೆ ರಸ್ತೆ ದಾಟುವಾಗ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆಯಿತು. ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾದವು ಮತ್ತು ಪ್ರಜ್ಞಾಹೀನಳಾದಳು. ವಿಷಯ ತಿಳಿದ ಅಸ್ಮ ಗಾಬರಿಗೊಂಡು ಓಡೋಡಿ ಆಸ್ಪತ್ರೆಗೆ ತಲುಪಿದಳು. ವೈದ್ಯರು ಚಿಕಿತ್ಸೆ ದೊಡ್ಡ ಮೊತ್ತದ ಹಣ ಬೇಕೆಂದು ಹೇಳಿದರು. ಆ ಕ್ಷಣದಲ್ಲಿ ಅಸ್ಮ ತಾಯಿಗಾದ ಅಪಘಾತವನ್ನು ಕಂಡು ಮೂಕಸ್ತಬ್ಧಳಾದಳು. ಆ ಕ್ಷಣದಲ್ಲಿ ಅವಳಿಗೆ ಲೋಕವೇ ಕತ್ತಲಾದಂತೆ ಅನಿಸಿತು. ಸುತ್ತೆಲ್ಲ ನಿಶಬ್ದತೆ ಇದ್ದರೂ ಅಸ್ಮಳ ಹೃದಯದಲ್ಲಿ ಒಂದೇ ಸಮನೆ ಚೀರಾಟ ಕೂಗಾಟವಾಗುತ್ತಿತ್ತು. ಒಮ್ಮೆ ತನ್ನ ಓದಿಗಾಗಿ ತನ್ನ ಆಭರಣಗಳನ್ನೇ ಗಿರುವಿಟ್ಟಿದ್ದ ತಾಯಿ, ಆದರೆ ಈಗ ಅವಳ ಜೀವ ಉಳಿಸಲು ತನ್ನ ಬಳಿ ಏನೂ ಇರಲಿಲ್ಲ. ಅಸಹಾಯಕಳಾಗಿದ್ದಳು. ಮಾವನಾದ ಅಶ್ರಫ್ ಆಗ ಊರಲ್ಲಿ ಇರಲಿಲ್ಲ. ಅವರ ಮನೆಗೆ ಹೋಗಿ ಸಹಾಯ ಕೇಳಲು ಮನಸ್ಸು ಕೂಡ ಹೆಜ್ಜೆ ಹಾಕಲಿಲ್ಲ. ಆದರೆ ತಕ್ಷಣ ನೆನಪಾಗಿದ್ದು ತನ್ನ ಶಾಲೆಯ ಪರಿಸರ, ಶಿಕ್ಷಕರ ಬಳಿ ನಡೆದದ್ದನ್ನು ವಿವರಿಸಿದಳು. ಅಸ್ಮಳ ಪ್ರತಿಭೆ ಮತ್ತು ಪರಿಸ್ಥಿತಿಯನ್ನು ತಿಳಿದಿದ್ದ ಶಿಕ್ಷಕರು ಕೂಡಲೇ ಸಹಾಯಕ್ಕೆ ಮುಂದಾದರು. ಒಂದೇ ದಿನದಲ್ಲಿ ಅಗತ್ಯ ಹಣ ಸಂಗ್ರಹವಾಯಿತು. ಚಿಕಿತ್ಸೆ ಫಲಕಾರಿಯಾಯಿತು. ಕೆಲವು ದಿನಗಳ ನಂತರ ಸಮೀನಮ್ಮ ಕಣ್ಣು ತೆರೆದಳು. ಎದುರು ಕೂತು ಕಣ್ಣೀರಿಡುತ್ತಿದ್ದ ಅಸ್ಮಳನ್ನು ಕಂಡು ಹತ್ತಿರವಾ ಎಂದು ತಬ್ಬಿಕೊಂಡಳು. ನೀನಿದ್ದರೆ ನನಗೆ ಇನ್ನೇನು ಬೇಕು ಮಗಳೇ, ನಾನು ಹುಷಾರಾಗಿದ್ದೇನೆ ಎಂದ ಕೂಡಲೇ ಅಸ್ಮ ತಾಯಿಯ ಕೈ ಹಿಡಿದು, ಅಮ್ಮ ನೀನು ನನಗೆ ತಾಯಿ ಅಷ್ಟೇ ಅಲ್ಲ, ನನ್ನ ಬದುಕಿನ ದೇವತೆ. ನೀ ಕಂಡ ಕನಸು ನಾ ಎಂದಿಗೂ ಮರೆಯುವುದಿಲ್ಲ. ಅದನ್ನು ನನಸು ಮಾಡಲು ನಾನು ಜೀವನ ಪೂರ್ತಿ ಹೋರಾಡ್ತೇನೆ ಎಂದು ಆಸ್ಪತ್ರೆ ಹಾಸಿಗೆ ಬಳಿ ಅಸ್ಮ ತನ್ನ ಜೀವನದ ದೊಡ್ಡ ನಿರ್ಧಾರ ಮಾಡಿಕೊಂಡ್ಳು. ಆ ದಿನದ ನಂತರ ಅಸ್ಮ ಓದಿನ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ನಡೆಸಿದಳು. ಅವಳ ಪ್ರತಿಯೊಂದು ಹೆಜ್ಜೆಯ ಗುರುತಿಗೂ ಮತ್ತು ಯಶಸ್ಸಿನ ಹಿಂದೆ ಒಂದೇ ಮುಖ ಕಾಣುತ್ತಿತ್ತು. ಅದು ಸಮೀನಮ್ಮ. ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಶ್ರದ್ಧೆಯ ಫಲವಾಗಿ ಅಸ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಸರ್ಕಾರಿ ಅಧಿಕಾರಿಯಾಗಿ ನೇಮಕಗೊಂಡಳು. ನೇಮಕಾತಿ ಪತ್ರ ಕೈಗೆ ಬಂದ ಕ್ಷಣ ಮೊದಲು ನೆನಪಾದಿದ್ದು ಸಮೀನಮ್ಮ. ನೇರವಾಗಿ ಊರಿಗೆ ಬಂದು ಆ ಪತ್ರವನ್ನು ಸಮೀನಮ್ಮಳ ಕೈಗೆ ಇಟ್ಟು, ಅಮ್ಮ ಇದು ನನ್ನ ಗೆಲುವಲ್ಲ, ನಿನ್ನ ತ್ಯಾಗದ ಗೆಲುವು ಎಂದು ಹೇಳಿದಳು. ಆ ದಿನ ಊರಿನ ಜನರೆಲ್ಲ ಸೇರಿ ಅಸ್ಮಳನ್ನು ಸನ್ಮಾನಿಸಿದರು. ಒಂದು ಕಾಲದಲ್ಲಿ ಹೆಣ್ಣುಮಗುವನ್ನು ಇಷ್ಟು ಓದಿಸಿ ಏನು ಪ್ರಯೋಜನ ಎಂದು ಟೀಕಿಸಿದ್ದವರೇ ಇಂದು ಸಮೀನಮ್ಮಳ ಮುಂದೆ ತಲೆಬಾಗಿದ್ದರು. ಮಾಸಗಳು ಕಳೆದಂತೆ ಅಸ್ಮ ತನ್ನ ಸಂಬಳದಿಂದ ಹೊಸ ಮನೆಯನ್ನು ಕಟ್ಟಿಸಿದಳು. ಮನೆಯ ಮುಂಭಾಗದ ಫಲಕದಲ್ಲಿ ಸಮೀನಮ್ಮನ ನಿವಾಸ, ಅದರ ಕೆಳಗೆ ಮತ್ತೊಂದು ಸಾಲು, ರಕ್ತ ಸಂಬಂಧಕ್ಕಿಂತ ಪ್ರೀತಿಯ ಸಂಬಂಧವೇ ಶ್ರೇಷ್ಠ. ಒಮ್ಮೆ ಕತ್ತಲಿನಿಂದ ತುಂಬಿದ್ದ ಆ ಗುಡಿಸಲಿನ ಜಾಗದಲ್ಲಿ ಇಂದು ಬೆಳಕಿನಿಂದ ತುಂಬಿದ ಮನೆ ನಿಂತಿತು. ಅವಳೆಂದರೆ ಕೇವಲ ತಾಯಿಯಲ್ಲ, ಅವಳೆಂದರೆ ಕೇವಲ ಮಗಳಲ್ಲ.
1: ಇದುವರೆಗೂ ಮಂಡ್ಯದ ಸದ್ದಾಂ ತಗ್ಗಹಳ್ಳಿಯವರಿಂದ ಸಣ್ಣ ಕತೆ ಅವಳೆಂದರೆ ಕೇಳಿದಿರಿ. ಕನ್ನಡದಲ್ಲಿ ಭಾಷಣ ಇದುವರೆಗೂ ಪ್ರಸಾರವಾಯಿತು.

0: ಈಗ ವೇಳೆ ಸರಿಯಾಗಿ 8 ಗಂಟೆ.
1: ಆಕಾಶವಾಣಿ ಮೈಸೂರು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ.
2: ದೂತ ಮಂಜರಿ ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ. ಪಾಲ್ಗೊಳ್ಳುವವರು ವಿದ್ವಾನ್ ದೀಪಕ್ ಭಟ್.
0: ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸ್ಕೃತ ಭಾಷೆಯು ಪ್ರಾಚೀನದಿಂದ ಅರ್ವಾಚೀನದವರೆಗೆ ತನ್ನ ವೈದುಷ್ಯದ ಜೊತೆ ಜೊತೆಗೆ ನಾವೀನ್ಯತೆಯನ್ನು ಮೆರೆಯುತ್ತಾ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ತನ್ನನ್ನು ತಾನು ಏಕಮುಖವಲ್ಲದೆ ಬಹುಮುಖವಾಗಿ ಲೋಕಮುಖದಲ್ಲಿ ಪ್ರಕಟಪಡಿಸಿಕೊಂಡಿರುವಂತಹ ಪರಿ ಅಪೌರುಷ.

0: ಯವಾದಂತಹ ವೇದಗಳು, ಅವುಗಳ ಅಂತರ್ನಿಹಿತವಾದ ಧನುರ್ವೇದ, ಆಯುರ್ವೇದಾದಿ ಉಪವೇದಗಳು, ಕಾಂತಾ ಸಂಹಿತೆಯಲ್ಲಿ ಇರುವಂತಹ ಲೋಕಪ್ರಿಯವಾದ ರಾಮಾಯಣ ಮಹಾಭಾರತಾದಿ ಕಾವ್ಯಗಳು, ಅಧ್ಯಾತ್ಮ ಸಾಧಕರಿಗಾಗಿಯೇ ಇರುವಂತಹ ಉಪನಿಷತ್ತುಗಳು, ಇನ್ನು ಗದ್ಯಪದ್ಯ ಮಿಶ್ರಿತವಾದಂತಹ ಚಂಪು ಅನ್ನುವಂತಹ ಕಾವ್ಯ ಪ್ರಕಾರ, ಆಬಾಲವೃದ್ಧರಿಗೂ ಅನ್ವಯಿಸುವಂತೆ ಸರಳವಾಗಿ ನೀತಿಗಳನ್ನು ಬೋಧಿಸುವಂತಹ ಕಥಾಸಾಹಿತ್ಯ, ದೇವ ಪ್ರಾರ್ಥನೆ ಅಥವಾ ಪ್ರಶಂಸೆಯನ್ನ ವಿಶಿಷ್ಟವಾದ ರೀತಿಯಲ್ಲಿ ಮಾಡುವಂತಹ ಸ್ತೋತ್ರ ಸಾಹಿತ್ಯ ಕೂಡ ಇದೆ. ಒಳ್ಳೆಯ ಮಾತುಗಳೆಂದೇ ಪ್ರಸಿದ್ಧವಾದ ಸುಭಾಷಿತಗಳು, ಲಲಿತ ಕಲೆಗಳಿಗೆ ಬೇಕಾಗಿ ಗೀತ ಪ್ರಕಾರಗಳು, ಹೀಗೆ ವಿಪುಲವಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡಿದೆ ಈ ಭಾಷೆ. ಹೀಗೆ ಮತ್ತೊಂದು ಅಪ್ರತಿಮವಾದಂತಹ ಪ್ರಕಾರ ಎಂದರೆ ನಾಟಕ ಅಥವಾ ರೂಪಕ. ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವು ಇದಾಗಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಗಳನ್ನ ಸಾಮಾನ್ಯವಾಗಿ ರೂಪಕಗಳೆಂದು ಕರೀತಾರೆ. ರೂಪ್ಯತೆ ಅಭಿನಯೈಹಿ ನಿರೂಪ್ಯತೆ ಇತಿ ರೂಪಕಂ ಎಂಬುದಾಗಿ. ಸಾಮಾನ್ಯವಾಗಿ ಸಂಸ್ಕೃತ ನಾಟಕಗಳು ಸುಖಾಂತವೇ ಆಗಿರುತ್ತದೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಸಮ್ಮಿಶ್ರಣ ಇವುಗಳ ವೈಶಿಷ್ಟ್ಯ. ಸಮಾಜದ ವ್ಯವಹಾರಗಳನ್ನ ಗಮನದಲ್ಲಿರಿಸಿಕೊಂಡು ನಾಟಕಗಳು ರಚಿತವಾಗಿವೆ. ನಾಟಕವು ವಿವಿಧ ಅಭಿರುಚಿಗಳ ಜನರಿಗೆ ಸಮಾನವಾಗಿ ಮನರಂಜನೆಯನ್ನ ನೀಡುತ್ತದೆ ಎನ್ನುವ ಕಾಳಿದಾಸನ ಮಾತು ಸತ್ಯವಾದುದು. ನಾಟ್ಯಂ ಭಿನ್ನರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅನ್ನುವಂತಹ ಅವನ ಉಕ್ತಿ ಇಲ್ಲಿ ನೆನಪಿಗೆ ಬರುತ್ತೆ. ಭಾರತೀಯ ನಾಟಕದೆಡೆಗೆ ಒಮ್ಮೆ ಹಿನ್ನೋಟವನ್ನು ಹರಿಸಿದರೆ ಭಾಸ, ಕಾಳಿದಾಸ, ಶೂದ್ರಕ, ಭವಭೂತಿ ಮುಂತಾದ ಉಜ್ವಲ ಕವಿರತ್ನಗಳನ್ನ ಹಾಗೂ ಅವರ ಶ್ರೇಷ್ಠ ಕೃತಿಗಳನ್ನು ನಾವು ಕಾಣಬಹುದು. ನಾಟಕಕಾರರ ಪೈಕಿ ಕಿರೀಟಪ್ರಾಯನಾಗಿ ಇರುವಂತಹವನೇ ಭಾಸ ಮಹಾಕವಿ. ಅವನ ಬಗ್ಗೆ, ಅವನ ನಾಟಕಗಳ ಬಗ್ಗೆ ವಿಶೇಷವಾಗಿ ಒಂದು ನಾಟಕದ ವಿಶ್ಲೇಷಣೆಯನ್ನ ಇಂದು ನಮ್ಮ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ವಿಚಾರವಾಗಿ ಹೆಚ್ಚಿನ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ಅಂತ ಇಂದು ನಮ್ಮೊಂದಿಗಿದ್ದಾರೆ ವಿದ್ವಾನ್ಮಣಿಗಳಾದಂತಹ ನಮ್ಮ ಮೈಸೂರಿನವರೇ ಆದಂತಹ ಡಾಕ್ಟರ್ ದೀಪಕ್ ಭಟ್ ಅವರು. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ.
1: ಧನ್ಯವಾದಗಳು. ನಮಸ್ಕಾರ.
0: ಶ್ರೋತೃಗಳು, ಇವರ ಕಿರು ಪರಿಚಯವನ್ನ ಮೊದಲಿಗೆ ನಾವು ಮಾಡಿಕೊಳ್ಳೋಣ. ಒಂದು ಸಂಚಿಕೆ ಪೂರ್ತಿ ಅದನ್ನೇ ಮಾಡುವಷ್ಟು ಸಂಸ್ಕೃತ ಭಾಷೆಯಲ್ಲಿ ವೈದುಷ್ಯವನ್ನ ಇವರು ಹೊಂದಿರ್ತಾರೆ. ಆದರೆ ಈಗ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇವರು ತಮ್ಮ ವ್ಯಾಕರಣ ವಿದ್ವತ್ ಪದವಿಯಲ್ಲಿ ಮೊದಲನೇ ರ್ಯಾಂಕ್ ಅನ್ನ ಗಳಿಸಿರ್ತಾರೆ, ಹಾಗೆ ಜ್ಯೋತಿಷ್ಯ ಆಚಾರ್ಯವನ್ನು ಕೂಡ ಮಾಡಿಕೊಂಡಿರ್ತಾರೆ. 20 ವರ್ಷಗಳಿಗೂ ಮೀರಿದಂತಹ ಪ್ರಾಧ್ಯಾಪಕರಾಗಿ ಅನುಭವವನ್ನ ಹೊಂದಿರುವಂತಹ ವಿದ್ವಾಂಸರು ಇವರಾಗಿದ್ದಾರೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ. 2 ಪುಸ್ತಕಗಳನ್ನು ಕೂಡ ಸ್ವತಃ ತಾವು ಬರೆದು ಪ್ರಕಾಶನವನ್ನ ಮಾಡಿರ್ತಾರೆ. ದೇವವಾಣಿ ಭೂಷಣ, ಜ್ಯೋತಿಷ್ಯ ರತ್ನ ಅನ್ನುವಂತಹ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ. ಹಾಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಗ್ರಂಥ ಪುರಸ್ಕಾರ ಅನ್ನುವಂತಹ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಇಂತಹ ವಿದ್ವಾಂಸರಿಂದ ಇಂದು ಭಾಸ ಮಹಾಕವಿ ಹಾಗೂ ಅವನ ನಾಟಕದ ಪರಿಚಯವನ್ನ ನಾವು ಮಾಡಿಕೊಳ್ಳಲು ಮುಂದಾಗ್ತಾ ಇದ್ದೇವೆ. ಭಾಸನ ಸಂಕ್ಷಿಪ್ತ ಪರಿಚಯವನ್ನ ನೀವು ಮಾಡಿಕೊಡಬಹುದಾ?
1: ಭಾಸನ ಪರಿಚಯವನ್ನು ಮಾಡುವುದು ತುಂಬಾ ಕಷ್ಟದ ಕೆಲಸ, ಆದರೂ ಸ್ವಲ್ಪ ಹೇಳಬಹುದು ಅಷ್ಟೇ. ಭಾಸ ಎಂಬವನು ಕಾಳಿದಾಸನಿಗಿಂತಲೂ ಹಿಂದಿನ ಕವಿ. ಈ ಕವಿ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾನೆ, ಎಷ್ಟು ಕಾವ್ಯಗಳನ್ನು ಬರೆದಿದ್ದಾನೆ, ಇದು ಯಾವುದು ನಮಗೆ ಉಪಲಬ್ಧಿ ಇಲ್ಲ. ನಮಗೆ ಸಿಗ್ತಾ ಇರುವಂಥದ್ದು ಕೇವಲ ನಾಟಕಗಳು ಮಾತ್ರ. ಇದರ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇರಳದ ತಿರುವಾಂಕೂರು ಎಂಬಲ್ಲಿ 1910 ಅಂದರೆ ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ಟಿ ಗಣಪತಿ ಶಾಸ್ತ್ರಿ ಎಂಬಂತಹ ಒಬ್ಬರು ಪಂಡಿತರಿದ್ದರು. ಅವರು ಸುತ್ತಾಡುವಾಗ ಯಾರೋ ಒಬ್ರು ದಾರಿಯಲ್ಲಿ ಬರ್ತಾರೆ, ತಾವು ಸಂಸ್ಕೃತ ಪಂಡಿತರಲ್ವಾ, ತಾವು ತಾಳೆಗರಿಗಳನ್ನು ಓದ್ತೀರಾ, ನಮ್ಮಲ್ಲಿ ತಾಳೆಗರಿಗಳಿವೆ ಎಂಬುದಾಗಿ ಹೇಳಿ 13 ತಾಳೆಗರಿಗಳನ್ನು ಗಣಪತಿ ಶಾಸ್ತ್ರಿಗಳ ಕೈಯಲ್ಲಿ ಕೊಡ್ತಾರೆ. ಕೇವಲ 2 ವರ್ಷದಲ್ಲಿ ಅವುಗಳನ್ನು ಓದಿ ಅವರು ಪ್ರಕಾಶನ ಮಾಡ್ತಾರೆ, ಪ್ರಕಾಶಪಡಿಸ್ತಾರೆ. ಆ ನಾಟಕಗಳೇ ಭಾಸನ ನಾಟಕಗಳು ಅಂತ. ಮತ್ತೆ 30 ವರ್ಷಗಳು ಕಳೆದ ಮೇಲೆ 1941 ಇನ್ನೊಬ್ಬರು ಇನ್ನೊಂದು ತಾಳೆಗರಿಯನ್ನು ಕೊಡ್ತಾರೆ. ಅದರ ಶೈಲಿ, ಕ್ರಮ, ಭಾಷೆ ಎಲ್ಲವನ್ನು ಗಮನಿಸಿದಾಗ ಈ ಮೊದಲ 13 ನಾಟಕಗಳಿಗೆ ತುಂಬಾ ಹೋಲಿಕೆಯನ್ನು ಹೊಂದುತ್ತದೆ ಎಂಬಂತಹ ವಿಚಾರ ಅವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇದನ್ನು ಕೂಡ ಭಾಸನೆ ಬರೆದಿರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ಇದೆ, ಇಂತಹ ತಾಳೆಗರಿಗಳಲ್ಲಿ ಕರ್ತೃ ಯಾರು ಅಂತ ಉಲ್ಲೇಖ ಆಗಿರಲ್ಲ. ಕೆಲವೊಮ್ಮೆ ತಾಳೆಗರಿಗಳು ಹರಿದು ಹೋಗಿರುತ್ತೆ. ಆ ಹರಿದು ಹೋಗಿರುವಂತಹ ತಾಳೆಗರಿಗಳಲ್ಲಿ ಕರ್ತೃ ಯಾರು ಎಂಬಂತಹ ವಿಚಾರ ಸಿಗಲ್ಲ. ಆದ್ರಿಂದ ಆ ಶೈಲಿಯನ್ನು ನೋಡಿ ನಿರ್ಧಾರ ಮಾಡಬೇಕಾಯಿತು. ಹೀಗೆ ಇವರು ಒಟ್ಟು 14

0: ನಾಲ್ಕು ನಾಟಕಗಳನ್ನು ಪ್ರಕಟಪಡಿಸ್ತಾರೆ. ಇದನ್ನು ನಾವು ಭಾಸ ನಾಟಕ ಚಕ್ರ ಎಂಬುದಾಗಿ ಕರೀತೇವೆ.
1: ಈಗ ಒಟ್ಟು 14 ನಾಟಕಗಳು ಅಂತ ಹೇಳಿದ್ರಿ, ಆ ನಾಟಕಗಳನ್ನ ಹೆಸರಿಸಬಹುದಾ?
0: ಸ್ವಪ್ನ ವಾಸವದತ್ತಂ, ಪ್ರತಿಜ್ಞಾ ಯೌಗಂಧರಾಯಣಂ, ಅವಿಮಾರಕಂ, ಚಾರುದತ್ತಂ, ಅಭಿಷೇಕ ನಾಟಕಂ, ಪ್ರತಿಮಾ ನಾಟಕಂ, ಬಾಲಚರಿತಂ, ಪಂಚರಾತ್ರಂ, ಮಧ್ಯಮ ವ್ಯಾಯೋಗಃ, ದೂತವಾಕ್ಯಂ, ದೂತಘಟೋತ್ಕಚಃ, ಕರ್ಣಭಾರಂ, ಊರುಭಂಗಂ, ಯಜ್ಞಫಲಂ ಎಂಬುದಾಗಿ 14 ನಾಟಕಗಳಿವೆ.
1: ಇವುಗಳ ಕುರಿತಂತೆಯೇ ವಿಸ್ತಾರವಾದಂತಹ ಒಂದು ಸರಣಿಯನ್ನೇ ಮಾಡಬಹುದು, ಅಷ್ಟು ವಿಚಾರ ಈ ನಾಟಕಗಳಲ್ಲಿ ಖಂಡಿತವಾಗಿ ಇರುತ್ತೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ನಾಟಕದ ಪರಿಚಯವನ್ನ ನೀವು ಮಾಡಿಕೊಡಬಹುದಾ?
0: ದೂತವಾಕ್ಯವನ್ನೇ ಮಾಡೋಣ. ಇದು ತುಂಬಾ ಚಿಕ್ಕದಾಗಿದೆ, ಸರಳವಾಗಿದೆ.
1: ದೂತವಾಕ್ಯ ಅಂದ್ರೇನು? ದೂತ ಅಂದ್ರೆ ಯಾರು? ಹಾಗೆ ಈ ನಾಟಕದ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್.
0: ಬಹುಶಃ ಮಹಾಭಾರತದ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ, ಪೂರ್ಣವಾಗಿ ಗೊತ್ತಿಲ್ಲದೆ ಇರಬಹುದು. ಆದರೂ ಕೂಡ ಮಹಾಭಾರತ ಎಂದಾಗ ಕೌರವರು, ಪಾಂಡವರು, ಧೃತರಾಷ್ಟ್ರ, ದ್ರೌಪದಿ ಹೀಗೆ 4-6 ಪಾತ್ರಗಳು ಮನಸ್ಸಿಗೆ ಬಂದೇ ಬರ್ತವೆ. ಈ ದೂತವಾಕ್ಯಕ್ಕೆ ಕಾರಣ ಏನು ಅಂತ ಮೊದಲು ನೋಡೋಣ. ಪಾಂಡವರು ಕೌರವರು ಚಿಕ್ಕವರಿದ್ದಾಗ ದ್ರೋಣಾಚಾರ್ಯರ ಹತ್ತಿರದಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದರೂ ಕೂಡ ಅವರಿಗೆ ಪರಸ್ಪರ ವೈರ ಇರುತ್ತೆ. ಪರಸ್ಪರ ಎಂಬುದು ಸರಿಯಲ್ಲ, ದುರ್ಯೋಧನನಿಗೆ ವೈರ ಇರುತ್ತೆ. ಚಿಕ್ಕವನಿರುವಾಗ ಆಟ ಆಡೋಣ, ಗಂಗಾ ನದಿಯಲ್ಲಿ ಜಲಕ್ರೀಡೆ ಆಡೋಣ ಎಂಬುದಾಗಿ ಪಾಂಡವರಲ್ಲಿ ಭೀಮಸೇನನನ್ನು ಕರೀತಾನೆ. ಅವನಿಗೆ ವಿಷದ ಅನ್ನವನ್ನು ತಿನ್ನಿಸಿ ಗಂಗಾ ನದಿಯಲ್ಲಿ ಕೈಕಾಲು ಕಟ್ಟಿ ಎಸೆದು ಬಿಡ್ತಾನೆ. ಕೆಲವೇ ತಿಂಗಳಲ್ಲಿ ಅವನು ಹಿಂದೆ ಬರ್ತಾನೆ, ಮತ್ತೆ ಹಸ್ತಿನಾವತಿಗೆ ಬರ್ತಾನೆ. ಈ ಪಾಂಡವರನ್ನು ಕೊಂದೇ ಹಾಕಬೇಕು ಎಂಬುದಾಗಿ ನಿರ್ಧರಿಸಿ ಅರಗಿನ ಅರಮನೆಯನ್ನು ಮಾಡಿ ಇಲ್ಲಿ ನೀವು ಸುಖವಾಗಿ ವಾಸ ಮಾಡಿ ಎಂಬುದಾಗಿ ದುರ್ಯೋಧನ ಹೇಳ್ತಾನೆ. ಈ ವಿಷಯವೂ ಕೂಡ ಪಾಂಡವರಿಗೆ ತಿಳಿದು ಅವರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಅನೇಕ ಬಾರಿ ದ್ಯೂತ ಕ್ರೀಡೆಯನ್ನು ಆಡಿ ಪಾಂಡವರಿಂದ ಸಂಪತ್ತು, ರಾಜ್ಯ, ಸೈನ್ಯ ಎಲ್ಲವನ್ನೂ ವಶಪಡಿಸಿಕೊಳ್ತಾರೆ. ಕೊನೆಗೆ 12 ವನವಾಸ, 1 ಅಜ್ಞಾತವಾಸ ಇವುಗಳನ್ನೂ ಪೂರೈಸ್ತಾರೆ. ಆಗ ದುರ್ಯೋಧನನಿಗೆ ಇದ್ದಂತಹ ಮಾರ್ಗ ಒಂದೇ ಒಂದು, ಅದು ಯುದ್ಧ. ಯುದ್ಧ ಮಾಡುವುದು, ಪಾಂಡವರನ್ನು ಕೊಲ್ಲುವುದು. ಇದರಿಂದ ಮಾತ್ರ ನಾನು ಸುಖವಾಗಿ ರಾಜ್ಯವನ್ನು ನೋಡಿಕೊಳ್ಳಬಲ್ಲೆ ಎಂಬುದಾಗಿ ನಿರ್ಧರಿಸ್ತಾನೆ. ಹೀಗೆ ಯುದ್ಧ ಮಾಡಲೇಬೇಕು ಎಂಬುದಾಗಿ ನಿರ್ಧಾರ ಆಗಿರುತ್ತೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ದೂತನಾಗಿ ಬರ್ತಾನೆ. ಇಲ್ಲಿ ಅವನೇ ದೂತನಾಗಿ ಬರ್ತಾನೋ ಅಥವಾ ಯುಧಿಷ್ಠಿರ ಕಳಿಸ್ತಾನೋ ಇದು ಮುಖ್ಯ ವಿಚಾರ ಅಲ್ಲ. ಕೃಷ್ಣ ಸ್ವತಂತ್ರನಾಗಿಯೇ ಬಂದರೂ ಕೂಡ ಕೃಷ್ಣನ ಮಾತನ್ನು ದುರ್ಯೋಧನ ಒಪ್ಪುವುದಿಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ, ಇದು ನನ್ನ ಅಭಿಪ್ರಾಯ ಅಲ್ಲ, ಇದು ನನ್ನ ವಿನಂತಿ ಅಲ್ಲ, ಪಾಂಡವರು ವಿನಂತಿ ಮಾಡ್ತಾ ಇದ್ದಾರೆ, ಯುಧಿಷ್ಠಿರ ವಿನಂತಿ ಮಾಡ್ತಾ ಇದ್ದಾನೆ, ದಯವಿಟ್ಟು ಯುದ್ಧ ಬೇಡ ಎಂಬುದಾಗಿ ಪಾಂಡವರ ಪರವಾಗಿ ಈ ಶ್ರೀಕೃಷ್ಣ ದುರ್ಯೋಧನನಲ್ಲಿ ಕೇಳ್ಕೊಳ್ತಾನೆ. ಹಾಗೆ ಕೇಳ್ಕೊಳ್ಳಿಕ್ಕೆ ಬರುವಂತಹ ಒಂದು ಸನ್ನಿವೇಶ, ಆಮೇಲೆ ದುರ್ಯೋಧನ ಮತ್ತು ಶ್ರೀಕೃಷ್ಣ ಇವರಿಬ್ಬರಲ್ಲಿ ನಡೆದಂತಹ ಸಂಭಾಷಣೆ, ಇವುಗಳೇ ದೂತವಾಕ್ಯ. ಇಲ್ಲಿ ಶ್ರೀಕೃಷ್ಣನೇ ದೂತ.
1: ಪಾಂಡವರಿಗೆ ರಾಜ್ಯ ನ್ಯಾಯವಾಗಿ ಸಲ್ಲಬೇಕಾದಂಥದ್ದು ಅನ್ನೋದು ಮಹಾಭಾರತ ಕಥೆಯನ್ನು ಅವಲೋಕಿಸಿದಾಗ ಗೊತ್ತಾಗುತ್ತೆ. ಆದರೂ ಕೂಡ ದುರ್ಯೋಧನ ಯಾಕೆ ಪಾಂಡವರಿಗೆ ರಾಜ್ಯವನ್ನು ಕೊಡೋದ್ರಲ್ಲಿ ಅಷ್ಟೊಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾನೆ ಅಂತ?
0: ಸಾಮಾನ್ಯವಾಗಿ ನಾವು ಹೇಳುವುದು, ಮಹಾಭಾರತ ಅಂದಾಗ ದುರ್ಯೋಧನ ಕೆಟ್ಟವನು, ಪಾಂಡವರು ಒಳ್ಳೆಯವರು ಅಂತ. ಆದರೆ ಈ ನಾಟಕವನ್ನು ನೋಡಿದಾಗ ನಮಗೆ ಹಾಗೆ ಅನಿಸಲ್ಲ. ಆಮೇಲೆ ಇನ್ನೊಂದು ವಿಚಾರ ಇದೆ, ಕವಿಯಾದವನು ಹೊಸ ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡಿಕೊಂಡು ಪ್ರೇಕ್ಷಕರನ್ನು ಆಕರ್ಷಿಸಬೇಕು. ಆಗ ಮಾತ್ರ ಪ್ರೇಕ್ಷಕರು ಆ ನಾಟಕವನ್ನು ನೋಡಿ ಸಂತೋಷವನ್ನು ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಕವಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ, ವಿಶ್ವವಿಖ್ಯಾತನಾಗ್ತಾನೆ. ಆದ್ದರಿಂದ ಈ ಭಾಸ ಕೆಲವು ಅಂಶಗಳನ್ನು

0: ಇಲ್ಲಿ ಸೇರಿಸಿದಾನೆ. ಈ ನಾಟಕದ ಅಂಶವನ್ನೇ ಹೇಳುವುದು ಅಂತಾದ್ರೆ, ವನೇ ಪಿತೃವ್ಯೋ ಮೃಗಯ ಪ್ರಸಂಗತಃ ಕೃತಾಪರಾಧೋ ಮುನಿ ಶಾಪಮಾಪ್ತವಾನ್ ತದಾ ಪ್ರಭೃತ್ಯೇವ ಸದಾರ ನಿಸ್ಪೃಹ ಪರಾತ್ಮಜಾನಾಂ ಪಿತೃತಾಂ ಕಥಂ ವ್ರಜೇತ್ ಎಂಬುದಾಗಿ ಸುಂದರವಾಗಿ ಭಾಸ ನಿರೂಪಿಸಿದ್ದಾನೆ. ಈ ಮಾತು ದುರ್ಯೋಧನ ಹೇಳುವಂತಹ ಮಾತು. ಒಂದು ಬಾರಿ ಪಾಂಡು ಮಹಾರಾಜ ಬೇಟೆಯಾಡುವುದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಸಿಕ್ಕ ಸಿಕ್ಕಂತಹ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೊಲ್ತಾನೆ. ಕೊನೆಗೆ ಒಂದು ಜಿಂಕೆ ಜೋಡಿ ಕಾಣಿಸುತ್ತೆ. ಜಿಂಕೆ ಜೋಡಿ ಅಂತಂದರೆ ಗಂಡು ಹೆಣ್ಣು ಸುಖವಾಗಿ ಆಟ ಆಡ್ತಾ ಇರ್ತಾವೆ ಜಿಂಕೆಗಳು. ಅದರಲ್ಲಿ ಗಂಡು ಜಿಂಕೆಗೆ ಈ ಪಾಂಡು ಮಹಾರಾಜ ಬಾಣ ಹೊಡಿತಾನೆ. ಗಂಡು ಜಿಂಕೆ ಸತ್ತು ಹೋಗುತ್ತೆ. ಆ ಜಿಂಕೆಯಿಂದ ಒಬ್ಬ ಮಹರ್ಷಿ ಮೇಲೆ ಬರ್ತಾನೆ. ಅವನ ಹೆಸರೇ ಕಿಂದಭ. ಕ್ಷಣ ಮಾತ್ರದಲ್ಲಿ ಅವನು ಶಾಪ ಕೊಡ್ತಾನೆ. ನಿನಗೆ ಈ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿರುವುದು ಶತ್ರುಗಳಿಗೆ ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರ, ಸಜ್ಜನರನ್ನು ರಕ್ಷಿಸುವುದಕ್ಕೋಸ್ಕರ, ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೋಸ್ಕರ. ನಿರಪರಾಧಿಗಳಾದಂತಹ ಈ ಜಿಂಕೆಗಳ ಮೇಲೆ ಬಾಣವನ್ನು ಬಿಟ್ಟು ಕೊಲ್ಲುವುದಕ್ಕೋಸ್ಕರ ನಿನಗೆ ಈ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿಲ್ಲ. ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದಿ. ಆದ್ದರಿಂದ ನಿನಗೆ ಇನ್ನು ಮುಂದೆ ಸ್ತ್ರೀ ಸುಖವಿಲ್ಲ, ಹೆಂಡತಿಯಿಂದ ಯಾವುದೇ ಸುಖವಿಲ್ಲ, ನಿನಗೆ ಮಕ್ಕಳು ಕೂಡ ಆಗುವುದಿಲ್ಲ ಎಂಬುದಾಗಿ ಆ ಕಿಂದಭ ಮಹರ್ಷಿ ಶಾಪವನ್ನು ಕೊಡ್ತಾನೆ. ಈ ಕಾರಣದಿಂದ ಪಾಂಡು ಮಹಾರಾಜನಿಗೆ ಮಕ್ಕಳಾಗುವಂತಹ ಸಾಧ್ಯತೆಯೇ ಇರಲಿಲ್ಲ ಎಂಬುದಾಗಿ ದುರ್ಯೋಧನ ವಾದ ಮಾಡ್ತಾ ಇರುವಂಥದ್ದು. ಆ ಶಾಪವನ್ನು ಪಡೆದಾಗ ಪಾಂಡು ಮಹಾರಾಜನ ಮನಸ್ಸು ಬಹಳ ವಿಚಲಿತವಾಯಿತು. ನನಗೆ ಸಾಮ್ರಾಜ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಯಾವುದೂ ಬೇಡ ಎಂಬುದಾಗಿ ಅವನು ಬಹಳ ವೈರಾಗ್ಯದಿಂದ ಜೀವನ ಮಾಡ್ತಾ ಇದ್ದ. ಇಂತಹ ಪಾಂಡುವಿಗೆ ಮಕ್ಕಳು ಇರಲಿಕ್ಕೆ ಹೇಗೆ ಸಾಧ್ಯ? ಯಾರೋ ಬೇಟೆಗಾರನ ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಮಕ್ಕಳು ಎಂಬುದಾಗಿ ಕುಂತಿ ವಾದ ಮಾಡ್ತಾ ಇದ್ದಾಳೆ. ಅವರಿಗೆ ನಾನು ನನ್ನ ಸಾಮ್ರಾಜ್ಯವನ್ನು ಕೊಡುವುದು ಸರಿಯಲ್ಲ, ಆದ್ದರಿಂದ ನಾನು ಈ ಪಾಂಡವರಿಗೆ ಸಾಮ್ರಾಜ್ಯವನ್ನು ಕೊಡುವುದಿಲ್ಲ ಎಂಬುದಾಗಿ ಅವನು ತನ್ನ ವಾದವನ್ನು ಮಂಡಿಸ್ತಾನೆ.
1: ಇಲ್ಲಿ ದೂತನಾಗಿ ಕೃಷ್ಣ ಹೋಗಿರ್ತಾನೆ ಸಂಧಾನವನ್ನ ಮಾಡಕ್ಕೆ. ಈ ಮಾತಿಗೆ ಕೃಷ್ಣನ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ?
0: ದುರ್ಯೋಧನನ ವಾದಕ್ಕೆ ಶ್ರೀಕೃಷ್ಣನು ಕೂಡ ತುಂಬಾ ಚೆನ್ನಾಗಿಯೇ ಪ್ರಶ್ನೆಯನ್ನು ಮಾಡ್ತಾನೆ, ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ವಿಚಿತ್ರ ವೀರ್ಯೋ ವಿಷಯೀ ವಿಪತ್ತಿಂ ಕ್ಷಯೇಣ ಯಾತಃ ಪುನರಂಬಿಕಾಯಾಂ ವ್ಯಾಸೇನ ಜಾತೋ ಧೃತರಾಷ್ಟ್ರ ಏಷಃ ಲಭೇತ ರಾಜ್ಯಂ ಜನಕಃ ಕಥಂತೆ. ಈ ದುರ್ಯೋಧನನ ಅಜ್ಜ ವಿಚಿತ್ರ ವೀರ್ಯ, ಅವನು ತುಂಬ ಸುಖ ಭೋಗಗಳ ಬಗ್ಗೆ ಆಸೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿ. ಸುಖಭೋಗಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಕ್ಷಯರೋಗಕ್ಕೆ ತುತ್ತಾಗ್ತಾನೆ. ಕ್ಷಯರೋಗದಿಂದ ಸತ್ತೇ ಹೋಗ್ತಾನೆ. ಇವನಿಗೆ ಮಕ್ಕಳಾಗಿರುವುದಿಲ್ಲ. ಈಗ ಅತ್ತೆಗೆ ಚಿಂತೆ ಪ್ರಾರಂಭ ಆಗುತ್ತೆ. ತಮ್ಮ ಈ ವಂಶವನ್ನು ಮುಂದುವರೆಸುವವರು ಯಾರು ಅಂತ. ಹೇಗಾದರೂ ಸರಿ ಮಕ್ಕಳನ್ನು ಪಡೆಯಲೇಬೇಕು ಎಂಬುದಾಗಿ ಅತ್ತೆ ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಿಯೋಗ ಪದ್ಧತಿಯನ್ನು ಅವಳು ಆಶ್ರಯಿಸ್ತಾಳೆ. ನಿಯೋಗ ಪದ್ಧತಿ ಅಂದರೆ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರವಾಗಿ ಮದುವೆಯಾಗುವಂತಹ ಒಂದು ಕ್ರಮ. ಇದು ಬಹಳ ಹಿಂದೆ ಇತ್ತು. ಮಹಾಭಾರತ ನಡೆದಿರುವುದು 5000 ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಅದು ರೂಢಿಯಲ್ಲಿತ್ತು. ಹೀಗಾಗಿ ತನ್ನ ಸೊಸೆಯಂದಿರಾದ

0: ಆದಂತಹ ಅಂಬಿಕೆ ಮತ್ತು ಅಂಬಾಲಿಕೆ ಇವರಿಬ್ಬರಿಗೂ ಕೂಡ ವ್ಯಾಸರ ಜೊತೆ ಮದುವೆಯನ್ನು ಮಾಡ್ತಾಳೆ ಅತ್ತೆ ಸತ್ಯವತಿ. ವ್ಯಾಸರಿಂದ ಹುಟ್ಟಿದಂತಹ ಮಕ್ಕಳೇ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜ. ಅಂದರೆ ಈ ಧೃತರಾಷ್ಟ್ರ ಮತ್ತು ಪಾಂಡು ವಿಚಿತ್ರವೀರ್ಯನ ಮಕ್ಕಳೇ ಅಲ್ಲ. ಹೀಗಿರುವಾಗ ಅವರು ಚಕ್ರವರ್ತಿಗಳಾಗಲು ಹೇಗೆ ಸಾಧ್ಯ? ಅವರಿಗೆ ಅರ್ಹತೆ ಇದೆಯಾ? ಅವರಿಗೆ ಅರ್ಹತೆ ಇಲ್ಲ ಎಂದಾದ ಮೇಲೆ ಆ ಧೃತರಾಷ್ಟ್ರನ ಮಗನಾದಂತಹ ನಿನಗೆ ಚಕ್ರವರ್ತಿಯಾಗುವಂತಹ ಅರ್ಹತೆ ಎಲ್ಲಿಂದ ತಾನೇ ಬರುತ್ತೆ? ಇದನ್ನು ನೀನು ಒಂದು ಬಾರಿಯಾದರೂ ವಿಚಾರ ಮಾಡಿದ್ದೀಯಾ? ಆಲೋಚನೆ ಮಾಡಿದ್ದೀಯಾ? ನೀನು ಮಾತಾಡ್ತಾ ಇರುವುದು ತಪ್ಪಲ್ಲವೇ ಎಂಬುದಾಗಿ ಕೃಷ್ಣ ಕೇಳ್ತಾನೆ. ಅಂದರೆ ದುರ್ಯೋಧನ ಯಾವ ರೀತಿಯಲ್ಲಿ ಈ ಪಾಂಡವರು ಪಾಂಡು ಮಹಾರಾಜನ ಮಕ್ಕಳೇ ಅಲ್ಲ ಎಂಬುದಾಗಿ ವಾದವನ್ನು ಮಾಡ್ತಾನೋ, ಕೃಷ್ಣನೂ ಕೂಡ ಅದೇ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾನೆ. ನೀನು ಚಕ್ರವರ್ತಿಯ ಮಗನೇ ಅಲ್ಲ, ಆದ್ದರಿಂದ ನಿನಗೂ ಕೂಡ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಅರ್ಹತೆ ಇಲ್ಲ ಎಂಬುದಾಗಿ ಹೀಗೆ ಕೃಷ್ಣ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ.
1: ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವಂತಹ ಪ್ರಸಿದ್ಧವಾದ ಉಕ್ತಿ ಇದೆ. ಹಾಗೆಯೇ ಭಾಸ ಮಹಾಕವಿಯು ಕೃಷ್ಣ ಮತ್ತು ದುರ್ಯೋಧನರ ಈ ಸಂವಾದದ ಮೂಲಕ ಉತ್ತಮವಾದಂತಹ ಸಂದೇಶವನ್ನೇ ಓದುಗನಿಗೆ ಕೊಟ್ಟಿದ್ದಾನೆ ಖಂಡಿತವಾಗ್ಲೂ. ಇನ್ನು ಈ ದೂತವಾಕ್ಯದಲ್ಲಿ ಕಂಡುಬರುವಂತಹ ವಿಶೇಷವಾದಂತಹ ಸುಭಾಷಿತ ಅಥವಾ ಉಪದೇಶದ ಬಗ್ಗೆ ತಿಳಿಸ್ಕೊಡಿ.
0: ಮಹಾಕವಿಗಳು ಕೆಲವೊಮ್ಮೆ ನೇರವಾಗಿ ಉಪದೇಶವನ್ನು ಮಾಡ್ತಾರೆ, ಕೆಲವೊಮ್ಮೆ ಆ ನಾಟಕಗಳಲ್ಲಿ ಅಥವಾ ಕಾವ್ಯಗಳಲ್ಲಿ ಇರುವಂತಹ ಘಟನೆಗಳ ಮೂಲಕವಾಗಿ ಸಂದೇಶವನ್ನು ಉಪದೇಶವನ್ನು ಕೊಡ್ತಾರೆ. ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಮಹಾಕವಿ ಉಪದೇಶ ವಾಕ್ಯಗಳನ್ನು ಉಲ್ಲೇಖ ಮಾಡುವುದಿಲ್ಲ. ಸಣ್ಣ ಉದಾಹರಣೆಯನ್ನು ನೋಡೋಣ. ಯುದ್ಧ ಮಾಡಬೇಕು, ಪಾಂಡವರನ್ನು ಕೊಲ್ಲಬೇಕು ಎಂಬಂತಹ ನಿರ್ಧಾರ ಆಗಿರುತ್ತೆ. ಹೀಗಿದ್ರೂ ಕೂಡ ಕೃಷ್ಣ ಬಂದಾಗ ಅಣ್ಣ ತಮ್ಮಂದಿರು ಚೆನ್ನಾಗಿದಾರ, ಯುಧಿಷ್ಠಿರ ಚೆನ್ನಾಗಿದ್ದಾನ, ಭೀಮಸೇನ ಚೆನ್ನಾಗಿದ್ದಾನ ಎಂಬುದಾಗಿ ದುರ್ಯೋಧನನೇ ಕೇಳ್ತಾನೆ. ಅಂದ್ರೆ ನಮ್ಮಲ್ಲಿ ಎಷ್ಟೇ ಒಂದು ವೈರ ದ್ವೇಷ ಇದ್ರೂ ಕೂಡ ಪರಸ್ಪರ ಭೇಟಿಯಾದಾಗ ಚೆನ್ನಾಗಿದ್ದೀರಾ, ಸುಖವಾಗಿದ್ದೀರಾ, ಸೌಖ್ಯವ ಎಂಬುದಾಗಿ ಕೇಳುವುದು ನಮ್ಮ ಕರ್ತವ್ಯ ಮತ್ತು ಸಂಸ್ಕೃತಿ. ಇದನ್ನು ಸ್ಪಷ್ಟವಾಗಿ ಭಾಸ ನಾಟಕದಲ್ಲಿ ತೋರಿಸಿದ್ದಾನೆ. ನೀವು ಹೀಗೆ ಮಾಡಿ ಎಂಬುದಾಗಿ ಉಪದೇಶ ಮಾಡಿಲ್ಲ, ಆ ಘಟನೆಯಿಂದ ನಮಗೆ ಆ ಸಂಸ್ಕೃತಿ ಗೊತ್ತಾಗುತ್ತೆ. ಇನ್ನೊಂದು ನೇರವಾದ ಉಪದೇಶವನ್ನೇ ನೋಡೋಣ. ಈಗಿನ ಸಮಾಜಕ್ಕೆ ಬಹಳ ಬೇಕಾಗಿದೆ ಇದು. ಯಾಕೆ ಅಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಮಗ, ಅಮ್ಮ ಮಗಳು ಯಾರೇ ಇರಬಹುದು, ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡುವಂಥದ್ದು, ಹೊಡೆದಾಟ ಮಾಡುವಂಥದ್ದು ಈ ಸಮಾಜದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಒಂದು ಒಳ್ಳೆಯ ಉಪದೇಶವನ್ನು ಭಾಸ ಮಹಾಕವಿ ಕೊಟ್ಟಿದ್ದಾನೆ. ಕರ್ತವ್ಯೋ ಭ್ರಾತೃಶು ಸ್ನೇಹೋ ವಿಸ್ಮರ್ತ

ಕರ್ತವ್ಯೋ ಭ್ರಾತೃಷು ಸ್ನೇಹ, ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ. ವಿಸ್ಮರ್ತವ್ಯಾಹ ಗುಣೇತರಾಹ, ಗುಣೇತರಾಹ ಅಂದರೆ ಗುಣಗಳನ್ನು ಹೊರತುಪಡಿಸಿ ಬೇರೆಯಾದದ್ದು, ಅಂದರೆ ದುರ್ಗುಣಗಳು, ಕೆಟ್ಟದು ಅಂತ ಅರ್ಥ. ಇದೆಲ್ಲವೂ ಕೂಡ ವಿಸ್ಮರ್ತವ್ಯಾಹ, ಮರೆಯಲ್ಪಡಬೇಕು, ನಾವು ಮರೆತು ಬಿಡಬೇಕು. ಕೆಟ್ಟದ್ದನ್ನು ಒಳ್ಳೆಯದನ್ನು ನೆನಪಲ್ಲಿಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು. ಅಷ್ಟು ಮಾತ್ರ ಅಲ್ಲ, ಸಂಬಂಧೋ ಬಂಧುಭಿ ಶ್ರೇಯಾನ್, ಸಂಬಂಧ ಎಂಬುದು ಯಾರ ಜೊತೆಗಿದ್ದಾಗ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ಯಶಸ್ಸನ್ನು ಉಂಟು ಮಾಡುತ್ತೆ ಅಂತ ಕೇಳಿದರೆ ಬಂಧುಭಿ ಶ್ರೇಯಾನ್, ಸಂಬಂಧ ಎಂಬುದು ಬಂಧುಗಳ ಜೊತೆಗೇನೆ ಇರಬೇಕು ಅಂತ ಭಾಸಕವಿ ಹೇಳ್ತಾನೆ. ಅದು ಕೇವಲ ನಮ್ಮ

0: ಮತ್ತು ಸಂದೇಶ ಸಮಾಜಕ್ಕೆ ಕೊಟ್ಟಿದ್ದಾಗಿದೆ. ಇದನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಇದು ನಮ್ಮ ಕರ್ತವ್ಯ. ಇದರಿಂದ ಖಂಡಿತವಾಗಿಯೂ ಸಮಾಜ ಒಂದು ಒಳ್ಳೆಯ ಆನಂದವನ್ನು ಅನುಭವಿಸುತ್ತೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಎಲ್ಲಾ ಕಡೆಯೂ ಕೂಡ ಒಂದು ಶಾಂತಿ ನೆಲೆಸುತ್ತೆ. ಇದಕ್ಕೆ ಈ ಉಪದೇಶ ಬಹಳ ಮುಖ್ಯವಾದದ್ದು ಎಂಬುದಾಗಿ ನನಗೆ ಅನಿಸ್ತಾ ಇದೆ.
1: ಖಂಡಿತವಾಗ್ಲೂ ಅತ್ಯಂತ ಸೂಕ್ತವಾದಂತಹ ಉಪದೇಶವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಭಾಸನ ನಾಟಕಗಳಲ್ಲಿ ಅವನ ಪ್ರಸ್ತುತಿಯ ಶೈಲಿ ಹೇಗಿದೆ ಅಂತ?
0: ಸಾಮಾನ್ಯವಾಗಿ ಕವಿಗಳು ಒಂದು ನಾಟಕವನ್ನು ಬರೀಬೇಕು ಅಂತಾದ್ರೆ ಯಾವ ರೀತಿಯಲ್ಲಿ ವಾಕ್ಯವನ್ನು ಮಾಡಬೇಕು, ಇದರಲ್ಲಿ ವ್ಯಾಕರಣ ದೋಷ ಇದೆಯಾ ಇತ್ಯಾದಿಗಳನ್ನು ನೋಡಿಕೊಂಡು ವಾಕ್ಯಗಳನ್ನು ಬರೀಬೇಕಾಗತ್ತೆ. ಅದು ಇತ್ತೀಚಿನ ಕವಿಗಳು ಅಂತಾದ್ರೆ ತಾನು ಸರಿ ಬರೆದಿದ್ದೇನಾ ತಪ್ಪು ಬರೆದಿದ್ದೇನಾ ಇದರ ಬಗ್ಗೆ ವಿಚಾರ ಮಾಡಿ ಕಷ್ಟಪಟ್ಟು ವಾಕ್ಯಗಳನ್ನು ಬರೀತಾರೆ, ನಾಟಕವನ್ನು ಬರೀತಾರೆ. ಹೀಗೆ ಕಷ್ಟಪಟ್ಟು ಬರೆದಂತಹ ನಾಟಕವನ್ನು ವೇದಿಕೆ ಮೇಲೆ ಅಭಿನಯ ಮಾಡುವುದು ತುಂಬ ಕಷ್ಟ. ಯಾಕೆ ಅಂದರೆ ಆ ಬರವಣಿಗೆಯ ವಾಕ್ಯಗಳಿಗೂ ಆಡು ಮಾತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಆದರೆ ಭಾಸನ ನಾಟಕಗಳು ಹಾಗಿಲ್ಲ, ನೇರವಾಗಿ ಅವನು ಆಡು ಮಾತಿನಲ್ಲೇ ನಾಟಕವನ್ನು ಪ್ರಾರಂಭಿಸ್ತಾನೆ. ಆಡು ಮಾತುಗಳು ಏನಿವೆಯಾ ಅವುಗಳನ್ನೇ ನಾಟಕದಲ್ಲಿ ಬರೆದಿದ್ದಾನೆ. ಆದ್ದರಿಂದ ಭಾಸನ ನಾಟಕಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಪಾಂಡಿತ್ಯ ಬೇಡ. ಕೋಶ ಗ್ರಂಥಗಳನ್ನು ಸ್ವಲ್ಪ ನೋಡಿಕೊಂಡ್ರೂ ಸಾಕು, ಅರ್ಥ ಗೊತ್ತಾಗುತ್ತೆ. ಅಂತಹ ಒಂದು ಸರಳವಾದ ಶೈಲಿಯಲ್ಲಿ ಆಡು ಭಾಷೆಯಲ್ಲಿ ಬಹಳ ಸುಂದರವಾಗಿ ಭಾಸ ನಾಟಕಗಳನ್ನು ರಚನೆ ಮಾಡಿದ್ದಾನೆ.
1: ಈ ದೂತವಾಕ್ಯ ಅನ್ನುವಂತಹ ನಾಟಕದ ಬಗ್ಗೆ ಮಾತಾಡ್ತಾ ಬಹಳ ಚೆನ್ನಾಗಿ ಭಾಸನ ಕುರಿತಾಗಿ ದೂತವಾಕ್ಯದ ನಾಟಕದ ಕುರಿತಾಗಿ ತಿಳಿಸ್ಕೊಟ್ರಿ. ಭಾಸನ ದೂತವಾಕ್ಯವನ್ನ ಬಿಟ್ಟು ಈ ದೂತ ಅನ್ನುವಂತಹ ವಿಷಯದ ಬಗ್ಗೆ ಇನ್ನೇನಾದ್ರೂ ಹೇಳ್ಬೋದಾ ಅಂತ. ಇದೊಂದು ಶಾಸ್ತ್ರೀಯವಾದಂತಹ ಪ್ರಶ್ನೆ.
0: ಯಾವುದೇ ಒಂದು ಕಾವ್ಯ ನಾಟಕ ಇವುಗಳನ್ನು ವಿವರಿಸುವಾಗ ಕೇವಲ ನಾಟಕದ ಅರ್ಥ ಅಥವಾ ಕಾವ್ಯದ ಅರ್ಥ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಸ್ವಾರಸ್ಯ ಇರಲ್ಲ. ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸ್ಯಾತ್ ಸಂದೇಶ ಹರೋ ದೂತಃ ದೌತ್ಯಂ ತದ್ಭಾವ ಕರ್ಮಣಿ ಎಂಬುದಾಗಿ ಅಮರಕೋಶದಲ್ಲಿ ಅಮರಸಿಂಹ ಹೇಳಿದ್ದಾನೆ. ಸ್ಯಾತ್ ಸಂದೇಶ ಹರಹ ದೂತಃ, ಒಬ್ಬ ರಾಜನ ಸಂದೇಶವನ್ನು ಇನ್ನೊಬ್ಬ ರಾಜನಿಗೆ ತಲುಪಿಸುವವನು ದೂತ ಆಗ್ತಾನೆ ಎಂಬುದು ಇದಕ್ಕೆ ತಾತ್ಪರ್ಯ. ದೂತನ ಬಗ್ಗೆ ಹೇಳಬೇಕು ಅಂತಾದರೆ ತುಂಬಾ ವಿಷಯಗಳಿವೆ. ಮಹಾಕವಿಗಳು ಕೆಲವು ಕಡೆ ದೂತ ಎಂಬಂತಹ ಪದವನ್ನು ಉಲ್ಲೇಖ ಮಾಡ್ತಾರೆ, ಕೆಲವು ಕಡೆ ದೂತ ಎಂಬಂತಹ ಪದವನ್ನು ಉಲ್ಲೇಖ ಮಾಡಲ್ಲ. ಆ ವ್ಯಕ್ತಿ ದೂತನಾಗಿಯೇ ಇರ್ತಾನೆ. ಕಾಳಿದಾಸನ ಮಾಲವಿಕಾಗ್ನಿಮಿತ್ರ ಎಂಬಂತಹ ನಾಟಕವನ್ನು ಗಮನಿಸಿದ್ರೆ ಅಲ್ಲಿ ಗೌತಮ ಎಂಬಂತಹ ಒಬ್ಬ ಹಾಸ್ಯಗಾರನಿರ್ತಾನೆ. ಅವನು ಹಾಸ್ಯಗಾರನೂ ಹೌದು, ಮಂತ್ರಿಯೂ ಹೌದು, ಅಗ್ನಿಮಿತ್ರ ಎಂಬಂತಹ ರಾಜನಿಗೆ ದೂತನೂ ಹೌದು. ಇನ್ನು ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ರಾಮನ ದೂತ ಹನುಮಂತ, ಅವನು ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಲಂಕೆಗೆ ಹೋಗ್ತಾನೆ ಎಂಬುದು ಗೊತ್ತಿದೆ. ಹಾಗಿದ್ರೆ ಅವನು ಲಂಕೆಗೆ ಹೋಗಿ ಈ ಸೀತೆ ರಾಮನ ಹೆಂಡತಿ ಎಂಬಂತಹ ಒಂದು ಸಂದೇಶವನ್ನು ರಾವಣನಿಗೆ ಕೊಡ್ತಾನ ಕೇಳಿದ್ರೆ ಇಲ್ಲ. ಅಶೋಕವನವನ್ನು ಪುಡಿ ಮಾಡ್ತಾನೆ, ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾನೆ, ಅವನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಸಂಪೂರ್ಣ ಲಂಕೆಯನ್ನೇ ಸುಟ್ಟು ಬಿಡ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ? ದೂತನಾದವನು ಸಂದೇಶವನ್ನು ಕೊಡಬೇಕಲ್ವಾ ಅಂತ ಅನಿಸುತ್ತೆ. ಇದಕ್ಕೆಲ್ಲ ನಮಗೆ ಉತ್ತರ ಸಿಗಬೇಕು ಅಂತಾದರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದಲೇಬೇಕು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದಕ್ಕೆ ಸಂಪೂರ್ಣ ವಿವರಣೆ ಇದೆ. ಹಾಗೆಯೇ ಕಾಳಿದಾಸ ಮೇಘದೂತ ಎಂಬಂತಹ ಒಂದು ಖಂಡಕಾವ್ಯವನ್ನು ಬರೆದಿದ್ದಾನೆ. ಅಲ್ಲಿ ಮೋಡವನ್ನೇ ದೂತವಾಗಿ ಚಿತ್ರಿಸಿದ್ದಾನೆ. ಬಹಳ ಸುಂದರವಾದಂತಹ ಒಂದು ಖಂಡಕಾವ್ಯ. ಇನ್ನು ನೈಷಧೀಯ ಚರಿತೆಯನ್ನು ನಾವು ನೋಡುವುದು ಅಂತಾದ್ರೆ ಅಲ್ಲಿ ನಳ ಮಹಾರಾಜ ಒಂದು ಹಂಸವನ್ನು ದೂತನನ್ನಾಗಿ ಬಳಸಿಕೊಳ್ತಾನೆ. ದಮಯಂತಿ ಎಂಬಂತಹ ರಾಜಕುಮಾರಿಗೆ ತನ್ನ ಸಂದೇಶವನ್ನು ಆ ಹಂಸದ ಮೂಲಕ

0: ಕಳುಹಿಸಿ ಕೊಡ್ತಾನೆ, ಅಲ್ಲಿ ಹಂಸವೇ ದೂತ. ಹೀಗೆ ಸಂಸ್ಕೃತ ಸಾಹಿತ್ಯದ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದಾಗ ದೂತನ ಉಲ್ಲೇಖಗಳು ನಮಗೆ ತುಂಬಾ ಕಡೆ ಸಿಗ್ತವೆ. ಆ ದೂತನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ನೋಡಬೇಕು.
1: ಶ್ರೋತೃಗಳೇ, ಕೇಳಿದ್ರಲ್ಲ, ಭಾಸನ ಒಂದು ನಾಟಕದ ಪರಿಚಯವನ್ನಷ್ಟೇ ಇವತ್ತು ನಾವು ಮಾಡಿಕೊಟ್ವಿ. ಆದರೆ ಒಟ್ಟು 14 ನಾಟಕಗಳನ್ನು ಭಾಸ ಮಹಾಕವಿ ರಚಿಸಿದ್ದಾನೆ. ಒಂದೊಂದು ಕೂಡ ಅತ್ಯುತ್ಕೃಷ್ಟವಾಗಿದೆ. ಹಲವಾರು ನಾಟಕಗಳ ಕಥಾವಸ್ತು ರಾಮಾಯಣ ಮತ್ತು ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಆಧರಿಸಿದಂಥದ್ದಾಗಿದೆ. ಒಂದೊಂದು ಕೂಡ ಸಮಾಜಕ್ಕೆ ಬೇಕಾದಂತಹ ನೀತಿ, ತತ್ವಬೋಧನೆ, ಜೀವನ ಪಾಠ, ಸುಭಾಷಿತಗಳನ್ನ ಭೂಯಿಷ್ಠವಾಗಿ ಒಳಗೊಂಡಿದೆ. ನಾಟಕ ಅನ್ನುವಂಥದ್ದು ರಂಗಭೂಮಿಯವರೆಗೆ ವಿಸ್ತಾರಗೊಂಡು ಈಗ ಚಲನಚಿತ್ರ ಅನ್ನುವಂತಹ ಪ್ರಕಾರದವರೆಗೆ ಬೆಳೆದುಕೊಂಡು ಬಂದು ವಿಸ್ತಾರವಾಗಿ ಆ ಕ್ಷೇತ್ರ ಮುಂದುವರೆದಿದೆ. ಆದರೆ ನಾಟಕದ ರೀತಿಯಲ್ಲೇ ಭಾಸನ ನಾಟಕಗಳನ್ನ ಓದಬೇಕು, ಅದರ ಆಸ್ವಾದನೆಯನ್ನ ಎಲ್ಲರೂ ಕೂಡ ಪಡಿಬೇಕು, ಅದರ ಉಪದೇಶಗಳನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವ ತರಹ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನ ಇಂದು ನಾವು ಪ್ರಸ್ತುತ ಪಡಿಸಿದ್ವಿ. ಭಾಸ ಮಹಾಕವಿಯಿಂದ ಆರಂಭ ಮಾಡಿ ದೂತ ಅಂದ್ರೇನು, ದೂತವಾಕ್ಯ ಅನ್ನುವಂತಹ ನಾಟಕದ ವೈಶಿಷ್ಟ್ಯವೇನು, ಹೇಗೆ ಇದು ತನ್ನನ್ನು ತಾನು ವಿಸ್ತರಿಸಿಕೊಂಡು ಬಂದಿದೆ, ಈ ಎಲ್ಲ ಮಾತುಗಳನ್ನು ತುಂಬ ಚೆನ್ನಾಗಿ ನಮ್ಮ ಕೇಳುಗರಿಗೆ ಮನಮುಟ್ಟುವಂತೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಇಷ್ಟು ಹೊತ್ತು ಇಲ್ಲಿ ತನಕ ಬಂದು ನಮ್ಮ ಜೊತೆ ಇದ್ದು ನಮ್ಮ ಕೇಳುಗರಿಗಾಗಿ ಇಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನಲ್ಲಿ ಕರೆದಿದ್ದಕ್ಕೂ ಕೂಡ ನಿಮಗೆ ಹಾಗೂ ಆಕಾಶವಾಣಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ.
2: ಇದುವರೆಗೂ ದೂತ ಮಂಜರಿ ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾನ್ ದೀಪಕ್ ಭಟ್, ಪ್ರಸ್ತುತಿ ಸುರಭಿ ತಾತಾಚಾರ್.
3: ಇದು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸಾಧನಾ ಸರ್ಗಮ್ ಅವರು ಹಾಡಿರುವ ವಿಶ್ವಾತ್ಮ ಚಿತ್ರದ ಗೀತೆ.

0: 18ರಂದು ರಾತ್ರಿ 8 ಗಂಟೆಗೆ ಬಾನುಲಿಗೆ ಅಳವಡಿಸಿದ್ದಾರೆ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕೇಳಿ, ಇದೇ ಶನಿವಾರ ರಾತ್ರಿ 8 ಗಂಟೆಗೆ ದೇವನೂರು ಮಹದೇವ ಅವರ ಅಮಾಸಾ ಕಥೆಯ ನಾಟಕ ರೂಪ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
2: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
2: ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
2: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಸಮಯ ಸರಿಯಾಗಿ 9:30:45. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಮೃದಂಗದಲ್ಲಿ ತುಮಕೂರು ಬಿ ರವಿಶಂಕರ್ ಹಾಗೂ ಘಟ ಸಹಕಾರ ನೀಡಿದ್ದಾರೆ ತುಮಕೂರು ಬಿ ಶಶಿಶಂಕರ್. ಆರಂಭಕ್ಕೆ ತ್ಯಾಗರಾಜರ ಕೃತಿ ನನ್ನು ಬ್ರೋವ, ಅಭೋಗಿರಾಗ, ಆದಿತಾಳ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ ಆಲಿಸಿದಿರಿ. ಇವರೊಂದಿಗೆ ಮೃದಂಗದಲ್ಲಿ ತುಮಕೂರು ಬಿ ರವಿಶಂಕರ್ ಹಾಗೂ ಘಟಾದಲ್ಲಿ ಸಹಕರಿಸಿದವರು ತುಮಕೂರು ಬಿ ಶಶಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳುವರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಪಿ ನಾರಾಯಣ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನವನ್ನು ಆಲಿಸಬಹುದು. ನಾಳೆ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ದೇವೋಬ್ರತ್ ಮಿಶ್ರಾ ಅವರಿಂದ ಸಿತಾರ್ ವಾದನವನ್ನು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
3: ಇಂದಿನ ತತ್ವ ಸಂಚಾರದಲ್ಲಿ ಭಾಗವಹಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಮರಳ್ಳಿಯ ಮಾದಪ್ಪ ಮತ್ತು ಸಂಗಡಿಗರು.
4: ಕೇಳುಗರೆ, ತಮ್ಮೆಲ್ಲರಿಗೂ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತತ್ವಗಳನ್ನು ಹಾಡಲಿಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಇದ್ದಾರೆ ಮಾದಪ್ಪ, ಪ್ರಕಾಶ್ ಹಾಗೂ ಮಹೇಶ್ ಅವರು. ಈ ತತ್ವ ಪದಗಳನ್ನು ಯಾತಕ್ಕೋಸ್ಕರ ಇವರು ಕಲಿಯೋದಕ್ಕೆ ಪ್ರಾರಂಭಿಸಿದ್ರು, ಇದಕ್ಕೆ ಪ್ರೇರಣೆ ಏನು, ಮತ್ತು ಇವರು ಯಾವ ಊರವರು ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಈ ತಂಡದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಾದಪ್ಪ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
5: ನಮಸ್ಕಾರ.
4: ಮಾದಪ್ಪ ಅವರೇ, ತಮ್ಮದು ಯಾವ ಊರು, ಇದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ.
5: ನಮ್ಮದು ಕಮರಳ್ಳಿ, ಗುಂಡ್ಲುಪೇಟೆ ತಾಲೂಕು, ಬೇಗೂರು ಹೋಬಳಿ. ನಾವು ಈ ತತ್ವಪದ ಭಜನೆ ಮತ್ತು ಈ ಒಂದು ಸಾಹಿತ್ಯ ವಚನಕಾರರ ಆಗಬೇಕಾದ್ರೆ ನಮ್ಮ ಮಾದಪ್ಪ ಪಟ್ಟಣದ ವಿರಕ್ತ ಮಠಾಧ್ಯಕ್ಷರಾದ ಸದಾಶಿವ ಸ್ವಾಮಿಗಳವರ ಆಶೀರ್ವಾದ, ಮತ್ತು ಅಲ್ಲೊಬ್ಬರು ಸಂಗೀತ ಟೀಚರಿದ್ದರು, ಅವರು ಅಶೇಖರಪ್ಪನವರು ಅಂತ, ಸ್ಕೂಲ್ ಮಾಸ್ಟರ್ ಆಗಿದ್ದರು. ಅವರು ನಮಗೆ ಸುಮಾರು ರಾಗಗಳು ಮತ್ತು ಸಂಯೋಜನೆಗಳು ಈ ಸಾಹಿತ್ಯಗಳನ್ನೆಲ್ಲ ಹೇಳ್ಕೊಟ್ಟು ನಮ್ಮ ಗುರುಗಳ ಆಶೀರ್ವಾದದಿಂದ ನಾವು ಇದನ್ನೆಲ್ಲ ಪ್ರೇರಣೆ ಮಾಡಿ ಸುಮಾರು ಒಂದು 35-36 ವರ್ಷಗಳ ಕಾಲ ನಾವು ಇದನ್ನು ಆಡ್ಕೊಂಡು ಬಂದಿದ್ದೀವಿ.
4: ಈ ತತ್ವ ಪದಗಳನ್ನೇ ಕಲಿಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು?
5: ಏನಂದರೆ ತತ್ವ ಪದ ಯಾಕೆ ಕಲಿಬೇಕು ಅನ್ನೋ ಒಂದು ಮನೋಭಿಲಾಸೆ ಅಂದರೆ ಈ ಒಂದು ಜ್ಞಾನ ಮತ್ತು ನಮ್ಮ ಈ ಒಂದು ಆಧ್ಯಾತ್ಮಿಕ ವಿಚಾರ ಇದರಲ್ಲಿ ಸಾಕಾಗಷ್ಟು ಅಳವಟ್ಟಿದೆ. ನಮಗೆ ತಕ್ಕ ಮಟ್ಟಕ್ಕೆ ನಾವು ಆ ಒಂದು ಆಧ್ಯಾತ್ಮಿಕನ ಅಳವಡಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ವಿಚಾರಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಮ್ಮೂರಲ್ಲಿ ಯಾರೂ ಇಲ್ಲ, ನಾವು ಒಬ್ಬನೇ. ನಮ್ಮೂರಲ್ಲಿ ಎಷ್ಟೇ ಜನ ನಾವು ಕೈ ಬೀಸಿ ಕರೆದರೂ ಕೂಡ ಬಂದು ಸಾಥ್ ಕೊಡಲಿಲ್ಲ, ಅವರು ಆಡೋಕ್ಕೂ ಬರಲಿಲ್ಲ. ಏನೋ ಒಂದು ಗುರು ಕೃಪೆ, ಆ ಒಂದು ಭಗವಂತನ ಕೃಪೆ, ಗಾಡ್ ಗಿಫ್ಟ್ ಇರ್ಬೋದು. ಆದ್ದರಿಂದ ಆ ಒಂದು ಪ್ರೇರಣೆ ನಮ್ಮ ಮನಸ್ಸಲ್ಲಿ ಹುಟ್ಟಿ ನಾವು ಕಲಿಲೇಬೇಕು. ನಮ್ಮ ತಂದೆ ಅವರ ತಂದೆ ಯಕ್ಷಗಾನ ಕಲಾವಿದರು, ಮೊದಲೇ ಭಾಷೆ ಕಲಿಸ್ತಾ ಇದ್ರು. ಹಿಂದೆ ನಮ್ಮ ತಂದೆನೂ ನಾಟಕದಲ್ಲಿ ಪಾತ್ರ ಮಾಡಿ ಅನೇಕ ಕಾಮಿಡಿಗಳು ಮತ್ತು ಸುಮಾರು ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ರು. ಅವರು ಏನೂ ಓದಿರಲಿಲ್ಲ, ನಾನು ಏನು ಜಾಸ್ತಿ ಓದಿಲ್ಲ. ಅವ್ರ ಜೊತೆಯಲ್ಲಿ ನಾನು ಯಾವಾಗಲೂ ಆ ಡ್ರಾಮಕ್ಕೆ ಹೋಗಿ ನಾಟಕಕ್ಕೆ ಹೋಗಿ ಅಭ್ಯಾಸ ಆಗಿ ಮನಸ್ಸು ಕಚ್ಕೊಂಡು ಮಾಡಲೇಬೇಕು ಅಂತ ಕೂತ್ಕೊಂಡ್ರಲ್ಲಿ ಮನೇಲಿ ತಟ್ಟೆಗಳು ಕುಟ್ಟೋದು, ಬೆಂಚ್ಗಳು ಕುಟ್ಟೋದು ಇವೆಲ್ಲ ಮಾಡ್ತಾ ಇದ್ನಲ್ಲ. ಆಗ ನಮ್ಗೆ ಸೇರಿಸಿ ಮಾಡೋಕ್ಕೂ ನಮ್ಗೆ ಆರ್ಥಿಕವಾಗಿ ನಮಗೇನು ಅಲ್ಲಿ ಮನೆಯಲ್ಲಿ ಉಪಯೋಗ ಇರಲಿಲ್ಲ. ಆದ್ದರಿಂದ ಒಂದಿನ ಗುರುಗಳು ನಮ್ಮ ಮನೆಗೆ ಪೂಜೆಗೆ ಬಂದರು. ಆ ಪೂಜೆಗೆ ಬಂದಾಗ ಭಜನೆಯವ್ರಿಗೆ ಹೇಳಿದ್ದು ಭಜನೆ ಮಾಡಬೇಕಲ್ಲ, ನಮ್ಮ ಮನೇಲಿ ಪೂಜೆ ಮಾಡೋಕೆ ಗುರುಗಳು ಪೂಜೆ ಮಾಡೋಕೆ ಭಜನೆ ಮಾಡ್ತಾರೆ. ಆಗ ಭಜನೆಗೆ ಹೇಳಿದಾಗ ಆ ಭಜನೆಯವ್ರು ಬರಲಿಲ್ಲ. ನಾನು ಒಂದಷ್ಟು ಜಾನಪದ ಗೀತೆಗಳು ದೇವರ ನಾಮಗಳು ಆಡ್ತಿದ್ದೆ. ನಾನೇ ಇದೇ ಥರ ಒಂದು ಕಂಜರಿ ಇಟ್ಕೊಂಡಿದ್ದೆ ಮನೇಲಿ ಸುಮ್ಮನೆ ಸಿಂಪಲ್ಲಾಗಿ, ಅದನ್ನು ನುಡಿಸ್ಕೊಂಡು ಪೂಜೆ ತೀರ ವರ್ಗಂಟ ಆಡಿದೆ. ಯಾಕೆ ನಿನ್ನ ಮಗನ ಸಂಗೀತ ಕಲಿಸ್ಬಾರ್ದು, ನಮ್ಮ ಮಠದಲ್ಲೆಲ್ಲ ಸುಮಾರು ಜನ ಮಾಸ್ಟರ್ಗಳು ಬರ್ತಾರೆ ಪಾಠಕ್ಕೆ, ನಾನು ಕಲಿತಾ ಇದ್ದೀನಿ ಕಳಿಸುವಂತ ನಮ್ಮ ತಂದೆಗೆ ಹೇಳಿದಾಗ, ಆಗ ಅದೇ ದಿನ ಗುರುಗಳ ಜೊತೆ ನಾನು ಕಲಿಸ್ರಿ, ಒಂದು 2 ವರ್ಷ ಅಲ್ಲಿ ಸೇವೆ ಮಾಡ್ಕೊಂಡಿದ್ದು ಸ್ವಲ್ಪ ಇನ್ನೂ ಮಾಡ್ಕೋಬೇಕಾಗಿತ್ತು. ನಮ್ಗೆ ಮಾಡ್ಕೊಳ್ಳೋಕ್ಕಾಗ ಗೊತ್ತಿಲ್ವಲ್ಲ, ಆ ಜ್ಞಾನಾರ್ಜನೆ ಇಲ್ಲ. ಸ್ವಲ್ಪ ಬಂದಾಗಲೇ ಓ ಏನೋ ಇದು ಅನ್ನೋಕೆ ಆಗೋಯ್ತು. ನಾವು ಫೀಲ್ಡ್ ಬಂದ್ಬಿಟ್ಟು, ಫೀಲ್ಡ್ ಬಂದಾಗ ಅಲ್ಲಿ ಏನು ಮಾಡ್ಕೊಂಡಿದ್ದು ಅಷ್ಟೇ. ಪುನಃ ಈಚೆಗೆ ಹೊರಗಡೆ ಬಂದಾಗ ನೋಡಿ, ಸುಮಾರು ಹಲವಾರು ನೋಡಿ ಕಲಿತು ಅದನ್ನೆಲ್ಲ. ನೀವು ಮಾಡಿ ಈಗ ನೀವು ಕೇಳಿದ್ರಿ ವಿಷಯನ, ಈಗ ಮಾತಾಡಿದು ಹಿಂಗೆ ಈ ಥರ ಕೂಡಿ ಎಲ್ಲರನ್ನು ಸ್ವಲ್ಪ ವಿಚಾರಗಳು, ಈ ತತ್ವ ಪದಗಳು, ಈ ಭಜನೆ, ಮತ್ತು ಈಗ ಸುಮಾರು ನಾಟಕನೂ ಕಲಿಸಿದ್ದೀನಿ ನಾನು, ಈಗ ಹಾಲು ಕಥೆಯನ್ನು ಮಾಡ್ತಾ ಇದ್ದೀನಿ.
4: ಬಹಳ ಸಂತೋಷ ಮಾದಪ್ಪ ಅವರೇ. ಈಗ ತಾವು ಸಂಗೀತ ಅಭ್ಯಾಸವನ್ನು ಕೆಲವಷ್ಟು ವರ್ಷಗಳವರೆಗೆ ಮಾಡಿದ್ರಿ ರಾಜಶೇಖರಪ್ಪ ಅವರ,
5: ನಮ್ಮ ರಾಜಶೇಖರಪ್ಪ ಗುರುಗಳು.
4: ಈಗ ಯಾವ್ಯಾವ ವಾದ್ಯಗಳನ್ನು ತಾವು ನುಡಿಸ್ತೀರಿ?
5: ಹಾರ್ಮೋನಿಯಂ ನುಡಿಸ್ತೀನಿ, ಕಂಜರ ನುಡಿಸ್ತೀನಿ, ಕೀಬೋರ್ಡ್ ನುಡಿಸ್ತೀನಿ.
4: ಬಹಳ ಸಂತೋಷ ಮಾದಪ್ಪ ಅವರೇ. ಈಗ ನಿಮ್ಮ ಜೊತೆ ಪ್ರಕಾಶ್ ಮತ್ತು ಮಹೇಶ್ ಅವರು ಇದ್ದಾರೆ. ಪ್ರಕಾಶ್ ಅವರೇ, ತಾವು ಹಾರ್ಮೋನಿಯಂ ವಾದಕರಾಗಿ ಇಂದು ನುಡಿಸಲಿದ್ದೀರಿ. ತಮಗೆ ಈ ತತ್ವ ಪದಗಳನ್ನ ಹಾಡಬೇಕು ಅನ್ನುವಂತಹ ಒಂದು ಸ್ಫೂರ್ತಿ ಯಾರಿಂದ ಸಿಕ್ಕ?
6: ಗುರುಗಳಾದ ಮಾದಪ್ಪನವರು ಅವರೇ ನಮಗೆಲ್ಲ. ಅವತ್ತಿಂದನೂ ಕೂಡ ಅವ್ರನ್ನೇ ನಂಬಿದ್ದೀವಿ, ಇವತ್ತು ಕೂಡ ನಾವು ಅವ್ರ ಮೂಲಕನೇ ಅವ್ರನ್ನ ಯಾವತ್ತೂ ಬಿಟ್ಟಿಲ್ಲ, ಕೊನೆವರೆಗೂ ಬಿಡಲ್ಲ. ನಾವು ಅಷ್ಟೇ ಸ್ಫೂರ್ತಿದಾಯಕವಾಗಿ ಅಷ್ಟು ಅನೂನ್ಯವಾಗಿ ಗುರುಗಳನ್ನ ಗುರುಗಳಿಗೆ ಯಾವ ರೀತಿ ನಾವು ಅವ್ರಿಗೆ ನಾವು ಅವ್ರನ್ನ ಯಾವ ರೀತಿ ಅವ್ರ ಜೊತೆ ನಾವು ನಡ್ಕೋಬೇಕು ಅದೇ ರೀತಿ ಒಳ್ಳೆ ರೀತಿಲಿ ಗುರುಗಳಾಗಿ ನಾವು ಶಿಷ್ಯರಾಗಿ ಅಷ್ಟೇ ನಾವು ಸಂಪ್ರದಾಯವಾಗಿ ಭಾಳ ಚೆನ್ನಾಗಿ ನಾವು ಅಷ್ಟು ಅನೂನ್ಯತೆಯಿಂದ ನಾವು ಇದ್ದೀವಿ
4: ಇದ್ದೀವಿ. ಈಗ ತಾವು ಹಾರಂಭ ನುಡಿಸ್ತೀರಿ, ಎಲ್ಲಿಯವರೆಗೆ ತಾವು ವಿದ್ಯಾಭ್ಯಾಸ ಮಾಡಿದ್ದೀರಿ?
6: ಸರ್ ನಂದು 5th ಸರ್, 5ನೇ ಕ್ಲಾಸ್ ಅಷ್ಟೇ.
4: ಯಾಕೆ ಓದಲಿಲ್ಲ?
6: ತುಂಬ ಮನೆಯಲ್ಲಿ ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಬಂದ್ಬಿಡ್ತು. ನಮ್ಮನೇಲಿ ನಮ್ಮ ಬ್ರದರು BA LLB ಅಡ್ವೊಕೇಟ್ ಆಗಿದ್ದಾರೆ, ನಂಜನಗೂಡಲ್ಲೇ ಇದ್ದಾರೆ ಅವರು. ನನ್ನ ತಮ್ಮ ಮಾಮೂಲಿ ನನಗೆ ಅವನು ಏನು ಜಾಸ್ತಿ PUC ಓದಿದ್ದಾನೆ, ಅವನು ಕೆಲಸಕ್ಕೆ ಹೋಗಲಿಲ್ಲ. ಅಂದರೆ ನಾನು ನಮ್ಮ ಅಮ್ಮನ ಕ್ಯಾನ್ಸರ್ ಬಂದಾಗ ದನ ಕರುಗಳು ನೋಡೋಕ್ಕೆ ತುಂಬ ತೊಂದರೆ ಆಗಿತ್ತು. ಅದಕ್ಕೆ ನಮ್ಮ ತಂದೆ ಅವ್ರು ಯಾರೂ ಬಿಡಲ್ಲ ಅಂದ್ಬಿಟ್ರು ಸ್ಕೂಲು, ನನ್ನ ತುಂಬ ಇದು ಮಾಡ್ಕೊಂಡ್ರು, ಆಯಿತು ಬಿಡಿ ಅಂದ್ಬಿಟ್ಟು ಸ್ಕೂಲ್ ಬಿಟ್ಟೆ. ಅವತ್ತಿಂದನೂ ಇದೇ ವ್ಯವಸಾಯ, ಇದ್ರ ಮೇಲೆ ನನಗೆ ತುಂಬ ಆಸಕ್ತಿ. ಈವಾಗಲೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಇದ್ರೂ ಕೂಡ ತುಂಬ ಆಸಕ್ತಿ. ಅಂದರೆ ನನಗೆ ಇದಕ್ಕೆ ಬಿಟ್ಬಿಟ್ಟಿದ್ರೆ ನಾನು ತುಂಬ ಇದರಲ್ಲಿ ಮುಳುಗೋಗ್ಬಿಟ್ರೇನೋ, ಅಷ್ಟೊಂದು ಆಸಕ್ತಿ ಇದೆ. ಅಂದರೆ ಸ್ವಲ್ಪ ಈಗಲೂ ಸ್ವಲ್ಪ ಹೆಂಗೆ ಇದನ್ನು ಬಿಡೋಂಗಿಲ್ಲ ಅದನ್ನು ಬಿಡೋಂಗಿಲ್ಲ, ಆ ರೀತಿ ನಾನು ಇದು ಮಾಡ್ಕೊಂಡು
4: ಈಗ ಬದುಕಿನ ಎಲ್ಲ ಸಂಕಷ್ಟಗಳನ್ನು ಹಾಡುವುದರ ಮೂಲಕ ತಾವು ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡಿದ್ದೀರಾ?
6: ಸರ್ ಅಂದರೆ ನನಗೆ ಯಾವುದೇ ಕಷ್ಟ ಇದ್ರೂ ಕೂಡ ಈ ಜಾಗಕ್ಕೆ ಬಂದು ಕೂತ್ಕೊಂಡಾಗ ಅದ್ರ ನಾನು ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಅಲ್ಲಿ ಏನಾಗ್ತಾ ಇದ್ರೂ ಕೂಡ ಇದ್ರಲ್ಲಿ ನನಗೆ ಅಷ್ಟೇ ಮನಸ್ಸು, ಇದರಲ್ಲಿ ಭಾಳ ತೃಪ್ತಿ ಇದೆ. ಇದರಲ್ಲಿ ನನಗೆ ಎಂಥ ಕಷ್ಟ ಇದ್ರೂ ಕೂಡ ನಾನು ಇದರಿಂದ ನಾನು ತುಂಬ ಮರೀತಾ ಇದ್ದೀನಿ.
4: ಬಹಳ ಸಂತೋಷ ಪ್ರಕಾಶ್ ಅವರೇ, ಸಂಕಷ್ಟದ ನಡುವೆಯೂ ಕೂಡ ಸಂಗೀತದತ್ತ ತಾವು ಸಾಗಿದಿರಿ, ಯಶಸ್ವಿ ಆಗಲಿ. ಮಹೇಶ್, ತಾವು ಏನು ಮಾಡಿಕೊಂಡಿದ್ದೀರಿ? ಈ ತತ್ವ ಪದಗಳನ್ನು ತಾವು ಕಲಿಯೋದಕ್ಕೆ ಪ್ರಾರಂಭಿಸಿದ್ದು ಯಾವಾಗ? ಗುರುಗಳು ಯಾರು?
7: ನಮಗೆ ಕಲಿಸ್ದಂಥ ಗುರುಗಳು ಮಾದಪ್ಪನವರು. ನಾವು ಒಂದು ದಿನ ಪೌರ್ಣಮಿ ಮಾಡ್ತಾರೆ ನಮ್ಮ ಕಡೆ, ಆ ಮಠಕ್ಕೆ ಹೋದಾಗ ಅಲ್ಲಿ ಭಜನೆ ನಡೀತಿತ್ತು. ಅಲ್ಲಿ ನೋಡ್ಬಿಟ್ಟು ನಾವು ಯಾಕೆ ಭಜನೆ ಕಲಿಬಾರ್ದು ಅಂತ ನಮಗೆ ಮನಸ್ಸಲ್ಲಿ ಹುಟ್ಟುಬಿಟ್ಟು ಆಗ ನಮ್ಮ ಮಾಸ್ಟರ್ನ 2000 ಇಸ್ವಿಲಿ ಅವ್ರನ್ನ ಹೋಗಿ ಕರೆದಾಗ ಆಯಿತು ಬತ್ತೀವಿ ಅಂತಂದರು.

0: ಬಂದು ನಮ್ಗೆ ಒಂದು 3 ತಿಂಗಳ ಪಾಠ ಮಾಡಿದ್ರು. ನಮಗೆ ತುಂಬ ಆ ಟೈಮ್ಲಿ ಭಾರಿ ಕಷ್ಟ ಇತ್ತು. ಆಗ ಒಂದು 3 ತಿಂಗಳ ಪಾಠ ಹೇಳಿಸ್ಕೊಂಡು ನಮ್ಗೆ ಭಾರಿ ಸಂತೋಷ. ಭಜನೆ ಅಂದರೆ ಎಷ್ಟು ಕೆಲಸ ಇದ್ರೂ ನಾವು ಬಿಟ್ಬಿಟ್ಟು ಭಜನೆ ಕೊಯ್ತೀನಿ ಸರ್.
1: ಹೊಟ್ಟೆಪಾಡಿಗೆ ಏನು ಮಾರ್ಗ ತಮ್ಮದು?
0: ನಮ್ಮದು ವ್ಯವಸಾಯ ಸರ್,
1: ಸ್ವಂತ
0: ಜಮೀನಿದೆ.
1: ಕೇಳುಗರೆ, ಮಾದಪ್ಪ ಪ್ರಕಾಶ್ ಹಾಗೂ ಮಹೇಶ್ ಅವರ ಬದುಕಿನ ಸಂಕ್ಷಿಪ್ತ ಹಿನ್ನೆಲೆಯನ್ನು ತಾವೀಗ ಆಲಿಸಿದಿರಿ. ಈಗ ತತ್ವ ಪದಗಳನ್ನು ಕೇಳೋಣ. ಮೊದಲಿಗೆ ಯಾವ ತತ್ವವನ್ನು ಹಾಡ್ತೀರಿ ಮಾದಪ್ಪ ಅವರೇ?
2: ಬಂಗಾಲಿ ಸಂತೆ ಬಲಗಡೆ.

0: ಕೇಳುಗರೆ, ತತ್ವ ಪದಗಳೆಲ್ಲವೂ ಕೂಡ ಸಾಂಕೇತಿಕವಾದ ಭಾಷೆಯ ಮೂಲಕ ಸಾಗ್ತಾ ಇರ್ತದೆ. ಅಲ್ಲಿ ಒಂದು ರೂಪಕದ ಪರಿಭಾಷೆಯೂ ಕೂಡ ಸೇರಿಕೊಳ್ತದೆ. ಸಂತೆ, ವ್ಯಾಪಾರ, ದಲ್ಲಾಳಿ, ಈ ಶಬ್ದಗಳು ಮನುಷ್ಯನ ಬದುಕು ಏನು, ಮನುಷ್ಯ ಹೇಗೆ ಈ ಲೋಕದಲ್ಲಿ ಅವನು ಕಾಣಿಸ್ಕೊಳ್ತಾನೆ ಅನ್ನುವ ಸಂಗತಿಗಳನ್ನು ಅದು ಸಂಕೇತದ ಮೂಲಕ ಹೇಳ್ತಾ ಇರ್ತದೆ. ಮಾದಪ್ಪ ಅವರೇ, ಈ ತತ್ವ ಯಾರ ರಚನೆ, ಈ ತತ್ವ ಏನನ್ನು ಹೇಳುತ್ತೆ?
1: ಮಡಿವಾಳೇಶ್ವರ ರಚನೆ, 9 ಅಗಸಪೇಟೆ ಬಜಾರ, ಅಲ್ಲಿ 6 ಮಂದಿ ಇದ್ದರು ದಳ್ಳಾಳಿರ. ಈ 9 ನವರಂಧ್ರಗಳ ಇರ್ತಕ್ಕಂಥ ಈ ಒಂದು ಬಜಾರ್ ಅಂದರೆ ದೇಹ. 6 ಮಂದಿ ದಳ್ಳಾಳಿಗರು, ಅರಿಷಡ್ ವರ್ಗಗಳು. ಪಟ್ನಶೆಟ್ಟಿ ಎಂಬ ದೊಡ್ಡ ಸಾಹುಕಾರ, ಅವನ ಅಂತಿಯಲ್ಲಿ ಮಾಡಿಕೊಳ್ಳೆ ವ್ಯಾಪಾರ, ಅವನ್ನ ಕೇಳ್ಕೊಂಡು ನೀನು ಯಾವ ವ್ಯಾಪಾರವನ್ನು ಮಾಡೋ ಅನ್ನೋ ಒಂದು, ಈ ದೇಹದಲ್ಲಿ ಇರ್ತಕ್ಕಂಥ ಒಂದು, ಈ ದೇಹಕ್ಕೂ ಈ ಮನಸ್ಸಿಗೂ ಹೋಲಿಸಿರ್ತಕ್ಕಂಥ ಒಂದು ತತ್ವ ಪದ ಇದು.
0: ಕೇಳುಗರೆ, ಮತ್ತೊಂದು ತತ್ವ ಪದವನ್ನು ಕೇಳೋಣ. ಮಾದಪ್ಪ ಅವರೇ, ಯಾವ ತತ್ವವನ್ನು ಈಗ ಹಾಡ್ತೀರಿ?
1: ಮಡಿವಾಳೇಶ್ವರದು ಇದೆ, ಯಾಕೆ ಬಂದೆ ನಾವು ಇಂಥ ಊರಿಗೆ ತಂಗಿ.

0: ತಾವು ಮಡಿವಾಳೇಶ್ವರರ ತತ್ವವನ್ನು ಈಗಷ್ಟೇ ಕೇಳಿದ್ರಿ. ಕಾಯ ಅನ್ನುವಂಥದ್ದು ಭೂಮಿಯ ಪಾಲಾದಾಗ ಭೂಮಿ ಮೇಲಿನ ಎಲ್ಲ ವ್ಯಾಮೋಹಗಳಿಗೆ ಮನುಷ್ಯ ಒಳಗಾಗ್ತಾನೆ. ಆ ವ್ಯಾಮೋಹದ ಸಂಕಲೆಯಲ್ಲೇ ಅವನು ಸಿಕ್ಕಿ ತನ್ನ ನಿಜ ಬದುಕನ್ನು ಕಾಣೋದಕ್ಕೆ ಪ್ರಯತ್ನವನ್ನು ಪಡೋದೇ ಇಲ್ಲ. ಆದರೆ ಇಂಥ ವ್ಯಾಮೋಹಗಳಿಂದ ಮುಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ದೈವಾನುಗ್ರಹ ಆಗುತ್ತೆ. ಆ ದೈವಾನುಗ್ರಹವನ್ನು ಪಡೆಯೋದಕ್ಕೆ ಗುರುವಿನ ಸಾಮೀಪ್ಯ, ಗುರುವಿನ ಸಂಸರ್ಗ ಅತ್ಯಂತ ಮುಖ್ಯ ಆಗುತ್ತೆ. ಮಾದಪ್ಪ ಅವರೇ, ತಾವು ಹಾಡಿದಂಥ ಈ ಒಂದು ತತ್ವದಲ್ಲಿ ಮತ್ತೇನಾದರೂ ಹೇಳಲಿಕ್ಕೆ ಸಾಧ್ಯನಾ?
1: ಯಾಕೆ ಬಂದೆನವೋ ಇಂಥ ಊರಿಗೆ, ತಂಗಿ ಸಾಕಾರಿಲ್ಲದ ಆಳ್ಕೇರಿಗೆ? ನಾವು ಇಂಥ ಒಂದು ಜಗತ್ತಿಗೆ ಬಂದಿದ್ದೀವಿ. ಈ ಜಗತ್ತಲ್ಲಿ ಯಾವುದೇ ಥರ ನಾವು ಒಂದು ಎಲ್ಲರನ್ನೂ ನಾವು ಅನುಸರಿಸಿ ನಡೆಯಬೇಕು ಅಂದರೂ ಕೂಡ ಸಾಕಾರ ಕೊಡ್ತಕ್ಕಂಥವರೇ ಇಲ್ಲ. ಆ ಭಗವಂತನ ಪ್ರೇರಣೆ ಒಂದೇ. ಅದಕ್ಕೆ ಬರಬಾರ್ದಾಗಿತ್ತು ಇಂಥ ಊರಿಗೆ ತಂಗಿ, ಒಳ್ಳೆಯವ್ರದು ದಾತಾರಿಲ್ಲದ ಆಳ್ಕೇರಿಗೆ. ಕಳ್ಳರು ಸುಳ್ಳರು ಕೂಡಿ ಕಳ್ಳತನವ ಮಾಡಿ ಒಳ್ಳೆ ರಾತ್ರಿಯಲ್ಲಿ ನೋಡಿ ಕೊಳ್ಳೆ ಮಾಡ್ಯಾರ ಗುರುವೆ. ಈ ಒಂದು ಈ ದೇಹ ಅಂತಕ್ಕದನ್ನು ನಾವು ದೇಹ ಅಂತಕ್ಕದನ್ನ ಈ ಕಳ್ಳರು ಸುಳ್ಳರು ಒಳಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಒಳಗಡೆ, ಅಂಥವ್ರು ಯಾವಾಗ ಕೊಳ್ಳೆ ಹೊಡಿತಾರೋ ಹೇಳೋಕ್ಕಾಗಲ್ಲ. ಪೆಂಜನ್ ಕಳ್ಳರು ಮೂವರು, ಅನೋಮಲ ಕಾರ್ಮಿಕ ಮಲ ಇವೆಲ್ಲ ಬರ್ತವಲ್ಲ ಮೂವರು, ಆ ಮೂವರು ಸಂಜೆಯಲ್ಲಿ ಕೇರಿ ನೋಡಿ ವಂಚಿಸಿ ಒಯ್ದಾರು. ಬುಂಜು ಬಂಗಾರ ಬಿಡದೆ ಇಂಥ ಆತ್ಮ ಅಂತಕ್ಕಂಥದ್ದು ಆ ಒಂದು ಆ ಬಂಗಾರ ಕೋಲಿಸಿದಾನೆ ಇವರು ತತ್ವ ಬರೆದಿರ್ತಕ್ಕಂಥವ್ರು. ಅದರಿಂದ ಹೆಣ್ಣು ಕಾದಿತ್ತು ಮಾಯ, ಮಣ್ಣು ಪಾಲಾಯಿತು ಮೋಹ. ಯಾಕೆಂದರೆ ಆತ್ಮ ಸಕೀಲ, ಯಾಕೆ ಅಂಗ ಮತ್ತು ಲಿಂಗ ಅಂಗ ಸಾಮರಸ್ಯ ಅಂತಿದೆ ಒಳಗಡೆ, ಅವೆರಡಕ್ಕೂ ಹೋಲ್ಸಿರ್ತಕ್ಕಂಥದ್ದು ಕೊನೆಯಲ್ಲಿ ಮಣ್ಣು ಪಾಲಾಯಿತು ಮೋಹ. ಎಂಥ ಮೋಹ ಇದ್ದರೂ, ಎಂಥ ನಾವು ಆಸೆ ಇಟ್ಕೊಂಡಿದ್ರು ಕೂಡ ಈ ಒಂದು ಮಣ್ಣು ಪಾಲಾಗ ಅಂತ ಒಂದು ಈ ದೇಹ ಮಣ್ಣಿನ ಮಡವಳ ಹೋಗಿ ಪುಣ್ಯಂ ಸರ್ಕಾರ ನೋಡಿ. ಆದರೆ ಅದೇ ಆ ಭಗವಂತನದೇ ಒಂದು ದೊಡ್ಡ ಒಂದು ಕೃಪೆ ಆಶೀರ್ವಾದ. ಬಿಟ್ಟರೆ ಇನ್ನು ನಾವು ಮೇಲಿಂದ ಏನೇ ಹೇಳ್ಕೊ ಬಂದಿದ್ರು ಕೂಡ ಏನೂ ಇಲ್ಲ. ಆ ಒಂದು ಅಂಕಿತ ನಾಮದಲ್ಲಿ ಎಲ್ಲನೂ ತೋರಿಸಿದ್ದಾರೆ ಆ ಶರಣರು.
0: ಮುಂದಿನ ತತ್ವವನ್ನು ಹಾಡಿ.
1: ಮುಂದಿನ ತತ್ವ ಬರೆದವರು ನೇಮರಹಿತ ಗುರು ಅಂತ. ಅವರು ಅಂದ್ರೆ ಈ ಬಸವಣ್ಣವನವರ ಕಲ್ಯಾಣ ಮಂಟಪದಲ್ಲಿ 3,000 ಜಂಗಮರು ಈ ಒಂದು ಕ್ರಾಂತಿ ಆದಾಗ ಒಟ್ಟೋದ್ರಲ್ಲ, ಆ 3,000 ಮಠ ಅಂತಕ್ಕಂಥ ಒಂದು ಪಕ್ಕದಲ್ಲಿ ಏನೋ ಇದೆ ಅಂತ ಹೇಳಿದ್ರು. ಅದು ನಾವು ನೋಡಿಲ್ಲ. ಅದು ಒಬ್ಬರು ಕೇಳಿದ್ರು ಇದು ಯಾರದು ಅಂತ. ನಾವು ಪ್ರಾಕ್ಟೀಸ್ ಮಾಡ್ಬೇಕಾರೆ ಅಲ್ಲಿರ್ತಕ್ಕಂಥ ಒಬ್ಬರು ಶರಣರು ಹೇಳಿರೋದು ಅಂತ. ನೇಮರಹಿತ ಗುರು ಅನ್ನೋರ್ದು ಇದು ಕೆಳಗಡೆ ಅಂಕಿತ ಇದೆ.

0: ಕೇಳುಗರೆ, ಹೇಸಿಗೆಯಾಗಿರುವ ಬದುಕನ್ನು ಹಸನು ಮಾಡಿಕೊಳ್ಳುವಂಥದ್ದು ಈ ಮಾರ್ಗವನ್ನು ಮನುಷ್ಯ ಕಂಡುಕೋಬೇಕಾಗತ್ತೆ. ಈ ತತ್ವಗಳೆಲ್ಲವೂ ಕೂಡ ತಿಳಿಯನ್ನು ಹೇಳ್ತಾ ಇರುತ್ತೆ, ಅರಿವಿನ ಮಾರ್ಗವನ್ನು ತೋರಿಸ್ತಾ ಇರುತ್ತೆ. ನೇಮರಹಿತ ಗುರುಗಳ ಈ ತತ್ವ ಏನನ್ನು ಹೇಳುತ್ತೆ ಅನ್ನೋದನ್ನು ಮಾದಪ್ಪ ಅವರು ಈಗ ಹೇಳ್ತಾರೆ.
1: ಈಗ ತಪ್ಪಾದ 21,600 ಜಪತಪವು ನಡೆಯುತ್ತಿದೆ ನೋಡು ನೀನು ತಂಗಮ್ಮ ಅಂದರು. ಅಂದರೆ ತಪ್ಪಾದ 21,600 ಜಪತಪ ಒಳಗಡೆ ನಡೆಯದೇ ಇದ್ದರೆ ಈ ಮಾನವನ ದೇಹ ಕುಂಠಿತವಾಗುತ್ತೆ. ಅಂಥ ಜಪತಪಗಳು ಒಳಗೆ ಒಂದು ಜಪನೂ ತಪ್ಪದೇ ನಡಿಬೇಕು ಅಂತ. ಅದು ತಪ್ಪಾದ 21,600 ಜಪ ಯಾವಾಗಲೂ ಮನುಷ್ಯನಿಗೆ ಆ ಒಳಗಡೆ ದೇಹದಲ್ಲಿ ನಡೀತಾನೇ ಇರಬೇಕು. ಒಂದು ಜಪ ತಪ್ಪಾದರೂ ಅದೇ ಸ್ವಲ್ಪ ಹುಷಾರಿಲ್ಲಾಯಿತು ಅದಾಯಿತು ಇದಂತ ಮಲಗಿಬಿಡಲ್ವಾ. ಆ ಜಪ ಕರೆಕ್ಟಾಗಿ ನಡೀತಾನೇ ಇರಬೇಕು ಅನ್ನೋ ಒಂದು ಅರ್ಥನ ಈ ಒಂದು ತತ್ವದಲ್ಲಿ ಆ ಗುರುಗಳು ಬರೆದಿದ್ದಾರೆ.
0: ಮಾದಪ್ಪ ಅವರೇ, ಹಲವಾರು ತತ್ವ ಪದಗಳನ್ನು ಹಾಡೋದ್ರ ಮೂಲಕ ಎಲ್ಲ ಕೇಳುಗರನ್ನು ಸೆಳೆಯುವಂತಹ ಒಂದು ಶಕ್ತಿ ತಮಗೆ ಇದೆ. ಕೇಳುಗರೇ, ಕಾರ್ಯಕ್ರಮವನ್ನು ಒಂದು ಪುಟ್ಟ ತತ್ವ ಪದದೊಂದಿಗೆ ಮುಕ್ತಾಯ ಮಾಡೋಣ.

0: ತತ್ವ ಸಂಚಾರ ಕೇಳಿದಿರಿ. ಇಂದಿನ ತತ್ವ ಸಂಚಾರದಲ್ಲಿ ಪಾಲ್ಗೊಂಡಿದ್ದವರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಮರಳ್ಳಿಯ ಮಾದಪ್ಪ, ಪ್ರಕಾಶ್ ಮತ್ತು ಮಹೇಶ್.
1: ಜನಪದ ತತ್ವಪದ ಗಾಯಕರ ಹಾಡು ಪಾಡು.
2: ತತ್ವ ಸಂಚಾರ
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಇದೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹೊಸ ಇತಿಹಾಸ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಶಂಕರ್ ಗಣೇಶ್.

0: ನಕ್ಕಗನ್ನೋಡ ಆಷಾಢ ಮೋಡ ಮುತ್ತಾಗಿ ಬಿತ್ತು ಈ ರಾತ್ರಿ ಹೊತ್ತು ಮೈಯೆಲ್ಲ ಚಿಮ್ಮೆಂದಿತ್ತು ಚಳಿ ಹೊತ್ತು ಬಿಸಿ ಮುತ್ತು ಸುಖ ತಂದು
1: ನಕ್ಕಗನ್ನೋಡ ಆಷಾಢ ಮೋಡ ಮುತ್ತಾಗಿ ಬಿತ್ತು ಈ ರಾತ್ರಿ ಹೊತ್ತು.

0: ಕಟ ಕಟ ದುಂದು ತಕಟ ದಂ ದಂ ದಂ
1: ನಕ್ಕ ಗನ್ನೋ

ಇನ್ನು ಮುಂದೆ ಗುರುಭಕ್ತಿ ಚಿತ್ರದ ಗೀತೆ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಗಾಯಕರು ರಾಜ್ಕುಮಾರ್ ಭಾರತಿ ಹಾಗೂ ಬಿ ಆರ್ ಛಾಯಾ.

ಗೆದ್ದ ಮಗ ಚಿತ್ರದ ಈ ಗೀತೆಗಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಚಕ್ರವರ್ತಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಅರ್ಚನಾ ಚಿತ್ರದ ಗೀತೆಗಾಗಿ ಸಾಹಿತ್ಯ ರಚಿಸಿದ್ದಾರೆ ಆರ್ ಎನ್ ಜಯಗೋಪಾಲ್. ಸ್ವರ ಸಂಯೋಜನೆ ರಾಜನ್ ನಾಗೇಂದ್ರ ಜೋಡಿ.

ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಇನ್ನು ಮುಂದೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ಕೆಜೆ ಯೇಸುದಾಸ್ ಹಾಗೂ ಸಂಗಡಿಗರು ಹಾಡಿರುವ ಪಿತಾಮಹ ಚಿತ್ರದ ಗೀತೆ.

ಇನ್ನು ಮುಂದೆ ಗಣೇಶನ ಮದುವೆ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯದಾಗಿ ಪ್ರೇಮಜಾಲ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್, ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಕೋರನಾ ಸರಸ್ವತಿ ಪ್ರಕಾಶ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, ಡಾಕ್ಟರ್ ರೋಹಿಣಿ ಮೋಹನ್ ಅವರಿಂದ ಕುವೆಂಪು ಅವರ ರಚನೆಗಳು. 7:30 ಸೇವಾವಾಹಿನಿ, 7:45 ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಪಿ ನಾರಾಯಣ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನ. ಬೆಳಿಗ್ಗೆ 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ವನಿತಾ ವಿಹಾರ, ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯರಗನಹಳ್ಳಿ ಸಣ್ಣಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡೇಶ್ವರಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ದೀಪ ಸತ್ಯನಾರಾಯಣ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಂದಹಳ್ಳಿ ಮಹದೇವಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 3:30 ಮಕ್ಕಳ ಮಂಟಪದಲ್ಲಿ ಹಕ್ಕಿಗೂಡು, ಪ್ರಸ್ತುತಿ ಬಿಜಿ ಕವಿತಾ. 4:00 ನಾಟಕ ಸೆರೆ ತೆರೆ ಮಕ್ಕಳ ನಾಟಕ, ರಚನೆ ಮೀನಾ ಮೈಸೂರು, ನಿರ್ಮಾಣ ವಿಮಾ ಜಗದೀಶ್. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30

0: ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ 6:50 ಕೃಷಿ ರಂಗದಲ್ಲಿ ಸಮುದಾಯದೊಂದಿಗೆ ಕೃಷಿ ಬದುಕು ಕುರಿತ ಸಂವಾದ ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಜಕ್ಕನಕುಪ್ಪೆ ಗ್ರಾಮದ ಕೃಷಿಕ ದಂಪತಿ ಎಂಎಸ್ ಸುಪ್ರೀತ್ ಹಾಗೂ ರೂತ್ ಜಾಕಲಿನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ನಾಟಕ ಅಮಾಸ. ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ಬಾನುಲಿಗೆ ಅಳವಡಿಸಿದವರು ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ದೇವೋವ್ರತ್ ಮಿಶ್ರಾ ಅವರಿಂದ ಸಿತಾರ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಕೇಳುಗರೆ, ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Saira Mujtaba. Prime Minister Narendra Modi launched multiple developmental projects worth around 25,000 crore rupees from Haryana, Punjab and Chandigarh today. The projects aimed at strengthening connectivity, improving passenger convenience and accelerating economic development in the region. In Jalandhar this evening, the Prime Minister inaugurated and laid foundation stones of various rail and road infrastructure projects worth over 5,470 crore rupees. He inaugurated 75 redeveloped railway stations, including Jalandhar Cant, under the Amrit Bharat Station Scheme. Addressing a public gathering in Jalandhar, Prime Minister Modi said the NDA government at the centre prioritises serving every citizen of India, making their lives easier, and providing them with new opportunities for progress.
2: Kendra ki bhajpa sarkar ki bhi prathmikta hai bharat ke har nagrik ki seva bharat ke har nagrik ka jeevan aasan banana aur use aage badhne ke liye naye naye avsar uplabdh karana aur isliye hum nagrik devo bhava is mantra par chal rahe hain gareeb ho middle class ho ऐसे हर परिवार को बेस्ट से बेस्ट सुविधा मिले ये हमारा प्रयास है और नागरिक देवो भव का ये भाव हमारे काम में दिखता है.
1: The Prime Minister also flagged off Sant Ravidas Express train from Jalandhar Cant railway station. He also inaugurated national highway projects including a 4-lane greenfield Delhi Amritsar Katra expressway and laid the foundation stone for the development of 6-lane greenfield Southern Ludhiana bypass. Earlier today, the Prime Minister flagged off India's first hydrogen-powered train between Jind and Sonepat, Jind railway station in Haryana. The Prime Minister also laid the foundation stone and dedicated several development projects to the nation worth over 14,000 crore rupees, including national highway projects in Haryana. The Prime Minister also dedicated the nation's elevated railway track at Kurukshetra and laid the foundation stone of the Sikh Museum at Kurukshetra. In Chandigarh, the Prime Minister launched projects around 4,700 crore rupees in key areas including healthcare, education and road infrastructure. The government has convened a meeting with the floor leaders of political parties in the parliament this Sunday ahead of the upcoming monsoon session of parliament. During the meeting, the government will seek cooperation from all political parties to ensure a smooth functioning of both the Houses of Parliament. The monsoon session will commence from the 20th of this month and continue till the 13th of next month. During the session, several important legislations are scheduled to be taken up for discussion and passage. President Draupadi Murmu will embark on state visits to Moldova, North Macedonia and Romania from the 19th to the 25th of this month. Briefing media in New Delhi,